ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 3 ಬುಧವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಶುಭ ಯೋಗ, ಭದ್ರಾ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀದೇವಿ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಕನ್ನಡ ಉಪನ್ಯಾಸಕರು ತುಮಕೂರು ಇವರಿಂದ ಬಸವಣ್ಣನವರ ಕುರಿತು ಮಾಹಿತಿ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಎಸ್ಎಚ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನ ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವರ್ಲ್ಡ್ ಬೈಸಿಕಲ್ ಡೇ ಕುರಿತು ವಿಶೇಷ ಸಂಚಿಕೆ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಇಂದುಮತಿಯವರು ಬಾಡಿಗೆ ಮನೆ ಇದೆ ಎಂಬ ಸ್ವರಚಿತ ಕಥೆಯನ್ನ ವಾಚನ ಮಾಡಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸ್ಫೂರ್ತಿದಾಯಕ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಕಲಾಂ ಜೀವನದ 2 ಕಥೆಗಳು ಕಾರ್ಯಕ್ರಮವಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಬಾಗಲಕೋಟೆಯ ನಾಗೇಶ್ ಅವರು ದೋಸೆ ರೆಸಿಪಿ ತಿಳಿಸಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಶಿವಮೊಗ್ಗದ ಎಸ್ಎಚ್ ವಿಜಯ ಅವರು ಇಂಗ್ಲಿಷ್ ಪಾಠಗಳನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನಿನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಬಂಗಾರದ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿನಾಯಕ ಬಾಳೆ ಮಂಡಿ ಮಾಲೀಕರಾದ ಗಣೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:00ರಿಂದ ಬೆಳಗ್ಗೆ 6:00ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಮುಂಜಾನೆಯ ಮಂಜಿನ ಹನಿಗಳ ನಡುವೆ ಸೂರ್ಯನ ಮೊದಲ ಕಿರಣ ನಮ್ಮನ್ನು ಎಬ್ಬಿಸ್ತಾ ಇರುವಾಗ ಇಡೀ ಜಗತ್ತಿಗೆ ಬೆಳಕು ನೀಡುವ ಆ ಭಗವಂತನಿಗೆ ಒಂದು ಸಣ್ಣ ನಮನ. ಸ್ನೇಹಿತರೆ, ದಿನದ ಆರಂಭ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅಲ್ವಾ? ಅದಕ್ಕೆ ನಮ್ಮ ಹಿರಿಯರು ಒಂದ್ ಮಾತು ಹೇಳ್ತಾರೆ, ಮನಸ್ಸು ಚೆನ್ನಾಗಿದ್ರೆ ದಿನವೆಲ್ಲ ಹಬ್ಬ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಆ ದೇವರನ್ನ ನೆನೆದು ಮುಖದಲ್ಲೊಂದು ಸಣ್ಣ ಮುಗುಳ್ನಗೆ ಇಟ್ಕೊಂಡು ಇವತ್ತಿನ ದಿನವನ್ನ ಸ್ವಾಗತಿಸೋಣ. ಅಂದ ಹಾಗೆ ನಾನು ನಿಮಗೆ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿರುವ, ಕೇಳೋದಕ್ಕೆ ಅಷ್ಟೇ ಆನಂದ ಅಂತ ಅನಿಸುವ ಶೃಂಗ ದರ್ಶನ ಅಂದ್ರೆ ಏನು ಅದನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ನೀವು ದೇವಸ್ಥಾನಗಳಿಗೆ ಹೋದಾಗ ಅಥವಾ ಹಿರಿಯರ ಬಾಯಲ್ಲಿ ಶೃಂಗ ದರ್ಶನ ಅನ್ನೋ ಮಾತನ್ನ ಖಂಡಿತ ಕೇಳೇ ಇರ್ತೀರಾ. ಏನಿದು ಶೃಂಗ ದರ್ಶನ? ಎಸ್, ತುಂಬಾ ಸರಳವಾಗಿ ಹೇಳಬೇಕು ಅಂತಂದ್ರೆ, ಶಿವನ ದೇವಾಲಯದಲ್ಲಿ ನಂದಿಯ ಎರಡು ಕೊಂಬುಗಳ ನಡುವಿನಿಂದ ಶಿವಲಿಂಗವನ್ನು ದರ್ಶನ ಮಾಡುವ ಪದ್ಧತಿಗೆ ಶೃಂಗ ದರ್ಶನ ಅಂತ ಕರೀತಾರೆ. ಇದರ ಹಿಂದೆ ಧಾರ್ಮಿಕ, ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳು ಇವೆ. ಸ್ನೇಹಿತರೆ, ಆ ಕಾರಣಗಳನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಶೃಂಗ ದರ್ಶನ ಅಂತಂದರೆ ಏನು ಅಂತ ಹೇಳಿದ್ದಾಯ್ತು. ಹಾಗೆ ಈಗ ಶೃಂಗ ದರ್ಶನದಲ್ಲಿ ಹಿಂದೆ ಧಾರ್ಮಿಕ, ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆ. ಆ ಕಾರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಧಾರ್ಮಿಕ ಹಿನ್ನೆಲೆಯಲ್ಲಿ ಕ್ಷೀರಸಾಗರ ಮಂಥನದಲ್ಲಿ ಉದ್ಭವಿಸಿದ ಹಾಲಾಹಲ ವಿಷವನ್ನು ಶಿವನು ಲೋಕ ಕಲ್ಯಾಣಕ್ಕಾಗಿ ಸೇವಿಸುತ್ತಾನೆ. ಆ ವಿಷದ ತಾಪವನ್ನು ತಣಿಸಲು ಶಿವನು ಧ್ಯಾನಕ್ಕೆ ಕುಳಿತಾಗ ನಂದಿಯು ಶಿವನ ಮುಂಭಾಗದಲ್ಲಿ ಕುಳಿತು ಶಿವನ ದರ್ಶನಕ್ಕೆ ಬರುವ ಭಕ್ತರು ನೇರವಾಗಿ ಹೋದರೆ ಶಿವನ ತಪಸ್ಸಿಗೆ ಭಂಗ ಬರಬಹುದು ಅಂತ ಆತನನ್ನು ಕಾಯ್ತಾ ಇರ್ತಾನೆ. ಆದ್ದರಿಂದ ಮೊದಲು ನಂದಿಯ ಅನುಮತಿ ಪಡೆದು ನಂತರ ಆತನ ಕೊಂಬುಗಳ ಮೂಲಕ ಶಿವನನ್ನು ನೋಡುವುದು ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಶೃಂಗ ದರ್ಶನ ಮಾಡುವ ವಿಧಾನ ಹೇಗೆ ಅಂತಂದರೆ, ಇದು ನಂದಿಯ ಆಶೀರ್ವಾದಕ್ಕಾಗಿ ನಂದಿಯ ಹಿಂದೆ ನಿಂತು ನಿಮ್ಮ ಎಡಗೈಯನ್ನು ನಂದಿಯ ವೃಷಣದ ಹತ್ತಿರ ಅಥವಾ ಹೊಟ್ಟೆಯ ಕೆಳಭಾಗ ಸ್ಪರ್ಶಿಸಬೇಕು ಮತ್ತು ಬಲಗೈಯ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ನಂದಿಯ ಎರಡು ಕೊಂಬುಗಳ ನಡುವೆ ಇಟ್ಟು ವಿ ಆಕಾರದ ನಡುವೆ ಗರ್ಭಗುಡಿಯಲ್ಲಿರುವ ಶಿವಲಿಂಗನನ್ನು ನೋಡಬೇಕು. ಹಾಗೆ ನಂದಿಯೇ ಗುರು ಅಂತ ಹೇಳ್ತಾರೆ. ನಂದಿಯನ್ನು ಶಿವಭಕ್ತಿಯ ಸಾಕಾರ ರೂಪವೆಂದು ಪರಿಗಣಿಸಲಾಗುತ್ತೆ. ನಂದಿಯ ಕಣ್ಣುಗಳು ಯಾವಾಗಲೂ ಶಿವನ ಮೇಲಿರುತ್ತೆ. ನಂದಿಯು ಶಿವನ ಪರಮ ಭಕ್ತ ಮತ್ತು ವಾಹನ. ನಾವು ನಂದಿಯ ದೃಷ್ಟಿಯ ಮೂಲಕ ಶಿವನನ್ನು ನೋಡಿದಾಗ ನಮಗೂ ನಂದಿಯಂತಹ ಅಚಲ ಭಕ್ತಿ ದೊರೆಯುತ್ತೆ ಅನ್ನೋ ಭಾವನೆ ಇದೆ. ಇನ್ನ ವೈಜ್ಞಾನಿಕ ಅಥವಾ ತಾಂತ್ರಿಕ ದೃಷ್ಟಿಕೋನದ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶೃಂಗ ದರ್ಶನ ಅಂತಂದರೆ ಏನು? ಹಾಗೆ ಈ ಹಿಂದೆ ಧಾರ್ಮಿಕ, ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕಗಳಲ್ಲಿ ಕಾರಣಗಳು ಇವೆ. ಈಗಾಗಲೇ ಶೃಂಗ ದರ್ಶನದ ಧಾರ್ಮಿಕ ಹಿನ್ನೆಲೆಯನ್ನ ತಿಳಿಸಿದ್ದಾಯ್ತು. ಈಗ ವೈಜ್ಞಾನಿಕ ಅಥವಾ ತಾಂತ್ರಿಕ ದೃಷ್ಟಿಕೋನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತಾ ಇದ್ದೀನಿ, ಕೇಳಿ. ಶಿವನ ದೇವಾಲಯಗಳಲ್ಲಿ ಶಿವಲಿಂಗದಿಂದ ನಿರಂತರವಾಗಿ ಅಪಾರ ಪ್ರಮಾಣದ ಶಕ್ತಿ ಹೊರಸೂಸುತ್ತಾ ಇರುತ್ತೆ. ನಂದಿಯು ಆ ಶಕ್ತಿಯನ್ನು ತನ್ನ ಕೊಂಬುಗಳ ಮೂಲಕ ಸ್ವೀಕರಿಸಿ ಸಮತೋಲನಗೊಳಿಸುತ್ತಾನೆ. ನಾವು ಕೊಂಬುಗಳ ನಡುವಿನಿಂದ ಶಿವನನ್ನು ನೋಡಿದಾಗ ಆ ಸಕಾರಾತ್ಮಕ ಶಕ್ತಿಯು ನೇರವಾಗಿ ನಮ್ಮ ಕಣ್ಣುಗಳ ಮೂಲಕ ಮೆದುಳಿಗೆ ಪ್ರವೇಶಿಸಿ ಮನಸ್ಸನ್ನು ಶಾಂತಗೊಳಿಸುತ್ತೆ. ಹಾಗೆ ನಂದಿಯ ಕೊಂಬುಗಳ ನಡುವೆ ದರ್ಶನ ಪಡೆದ ನಂತರ ಜನರು ನಂದಿಯ ಕಿವಿಯಲ್ಲಿ ಮನವಿ ಸಲ್ಲಿಸುವುದು, ಜನರು ನಂದಿಯ ಕಿವಿಯಲ್ಲಿ ತಮ್ಮ ಆಸೆ ಅಥವಾ ಸಂಕಲ್ಪಗಳನ್ನು ಹೇಳ್ಕೊಳ್ತಾರೆ. ಯಾಕೆ ಅಂತಂದ್ರೆ ಶಿವನು ಯಾವಾಗಲೂ ತಪಸ್ಸಿನಲ್ಲಿ ಅಥವಾ ಧ್ಯಾನದಲ್ಲಿ ಮಗ್ನನಾಗಿರುತ್ತಾನೆ. ಭಕ್ತರ ಕೋರಿಕೆಗಳು ಆತನ ಧ್ಯಾನಕ್ಕೆ ಭಂಗ ತರಬಾರದು ಎಂಬ ಕಾರಣಕ್ಕೆ ಭಕ್ತರು ನಂದಿಯ ಕಿವಿಯಲ್ಲಿ ತಮ್ಮ ಅಹವಾಲುಗಳನ್ನ ಸಲ್ಲಿಸ್ತಾರೆ. ನಂದಿಯು ಶಿವನಿಗೆ ಅತ್ಯ ಆಪ್ತನಾದ್ದರಿಂದ ಭಕ್ತರ ಕೋರಿಕೆಗಳನ್ನು ಶಿವನಿಗೆ ಸೂಕ್ತ ಸಮಯದಲ್ಲಿ ತಲುಪಿಸುತ್ತಾನೆ. ಹಾಗೆ ಸ್ನೇಹಿತರೆ, ಹೆಚ್ಚಿನ ದೇವಾಲಯಗಳಲ್ಲಿ ನಂದಿಯು ಶಿವಲಿಂಗಕ್ಕೆ ಮುಖ ಮಾಡಿ ಕುಳಿತಿರುತ್ತಾನೆ. ನಂದಿಯು ಸದಾಕಾಲ ಪರಮಾತ್ಮನ ಕಡೆಗೆ ದೃಷ್ಟಿ ಹರಿಸುತ್ತಾನೆ. ಇನ್ನ ನಂದೀಶ್ವರನ ಶಕ್ತಿ ಬಗ್ಗೆ ಹೇಳಬೇಕು ಅಂದ್ರೆ, ಧರ್ಮಶಾಸ್ತ್ರಗಳ ಪ್ರಕಾರ ನಂದಿಯು ಕೇವಲ ವಾಹನವಲ್ಲ, ಆತ ನಂದೀಶ್ವರ ಅಂತಂದ್ರೆ ಗಣಗಳ ಅಧಿಪತಿ ಮತ್ತು ಜ್ಞಾನದ ಸಂಕೇತ ಅಂತಾನೆ ಹೇಳಬಹುದು. ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ನಂದಿಯ ವಿಗ್ರಹವು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಮೈಸೂರಿನ ಚಾಮುಂಡಿ ಬೆಟ್ಟದ ನಂದಿ ಅಥವಾ ಲೇಪಾಕ್ಷಿಯ ಬಸವಣ್ಣ,

ಬೀರುತ್ತೆ. ಇದು ಮೆದುಳಿನ ಮೇಲೆ ಶಾಂತಿಯುತ ಪರಿಣಾಮ ಬೀರುತ್ತೆ ಅಂತ ಸಂಶೋಧಕರು ಹೇಳಿದ್ದಾರೆ. ಆದ್ರೆ ಸ್ನೇಹಿತರೆ, ನಮ್ಮವರು ಪ್ರಾಚೀನ ಕಾಲದಲ್ಲಿಯೇ ತಿಳಿದಿದ್ರು ಅಂತಾನೆ ಹೇಳ್ಬಹುದು. ಇನ್ನ ಕೊನೆಯದಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಎಲ್ಲರೂ ಯೋಚನೆ ಮಾಡಲೇಬೇಕು ಸ್ನೇಹಿತರೆ. ಒಂದು ಪುಟ್ಟ ವಿಷಯ ಅಂತಾನೆ ಅನ್ಕೊಳ್ಬಹುದು, ಆದ್ರೆ ಅಷ್ಟೇ ಮುಖ್ಯವಾದ ವಿಷಯದ ಕಡೆಗೆ ನೀವು ಗಮನ ಹರಿಸಲೇಬೇಕು. ಯಾಕಂದ್ರೆ ನಾವೆಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋದಾಗ ಆ ಪರಶಿವನನ್ನ ಕಣ್ತುಂಬಿಕೊಳ್ಳೋಕ್ಕೂ ಮುಂಚೆ ಭಕ್ತಿಯಿಂದ ನಂದಿ ವಿಗ್ರಹದ ಹತ್ತಿರ ಹೋಗಿ ನಿಲ್ತೀವಿ. ನಂದಿಯ ಕಿವಿಯಲ್ಲಿ ನಮ್ಮ ಮನಸ್ಸಿನ ಆಸೆಗಳನ್ನ ಪ್ರಾರ್ಥನೆಗಳನ್ನ ಪಿಸುಗುಟ್ಟು ಆ ಮೂಲಕ ಈಶ್ವರನಿಗೆ ನಮ್ಮ ಸಂದೇಶ ತಲುಪಲಿ ಅಂತ ಬೇಡ್ಕೊಳ್ತೀವಿ ಅಲ್ವಾ? ಯಾಕಂದ್ರೆ ನಂದಿ ಕೇವಲ ಒಂದು ಕಲ್ಲಿನ ವಿಗ್ರಹ ಅಲ್ಲ, ಶಿವನ ಪರಮ ಭಕ್ತ, ಆತನ ವಾಹನ, ನಮ್ಮ ಭಕ್ತಿಯ ಪ್ರತೀಕ ಅಂತಾನೆ ಹೇಳ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಒಂದು ಬೇಸರದ ದೃಶ್ಯ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಏನಪ್ಪ ಅಂತಂದ್ರೆ, ತಂದೆ ತಾಯಂದಿರು ತಮ್ಮ ಪುಟ್ಟ ಮಕ್ಕಳನ್ನ ಆ ನಂದಿ ವಿಗ್ರಹದ ಮೇಲೆ ಕೂರಿಸಿ ಫೋಟೋ ತೆಗೆಸ್ಕೊಳ್ತಾರೆ, ಇಲ್ಲ ಆಟ ಆಡಿಸೋದು ಮಾಡ್ತಾ ಇರ್ತಾರೆ. ದಯವಿಟ್ಟು ನೆನ್ಪಿಡಿ, ನಂದಿ ಆಟ ಆಡೋ ಮುದ್ದಾದ ಆಟಿಕೆಯಲ್ಲ, ನಮ್ಮ ನಂಬಿಕೆಯ ಪವಿತ್ರ ಕೇಂದ್ರ ಅಂತಾನೆ ಹೇಳ್ಬಹುದು. ನಂದಿಯ ಬೆನ್ನಿನ ಮೇಲೆ ಆ ಜಗದೊಡೆಯ ಈಶ್ವರನೇ ಕೂರೋದು. ಅಂತಹ ಜಾಗದಲ್ಲಿ ನಮ್ಮ ಮಕ್ಕಳನ್ನ ಕೂರಿಸೋದು ನಮ್ಮ ಸಂಸ್ಕಾರವೂ ಅಲ್ಲ, ದೇವಸ್ಥಾನದ ಪವಿತ್ರತೆಗೆ ನಾವು ಕೊಡುವ ಗೌರವವೂ ಅಲ್ಲ. ಮಕ್ಕಳ ಮೇಲೆ ಪ್ರೀತಿ ಇರಲಿ, ಆದರೆ ಅದು ಭಕ್ತಿ ಮತ್ತು ಶ್ರದ್ಧೆಯನ್ನ ಮೀರಿ ಮೌಢ್ಯವಾಗಬಾರದು ಅಲ್ವಾ? ಸೊ ಇನ್ಮುಂದೆ ದೇವಸ್ಥಾನಕ್ಕೆ ಹೋದಾಗ ನೀವು ಈ ತಪ್ಪನ್ನ ಮಾಡಬೇಡಿ. ಬೇರೆಯವರು ಮಾಡ್ತಾ ಇದ್ರು ಪ್ರೀತಿಯಿಂದ ತಡೆದು ತಿಳಿ ಹೇಳಿ. ನಮ್ಮ ಸಂಸ್ಕೃತಿಯನ್ನ ಗೌರವಿಸೋಣ, ಮುಂದಿನ ಪೀಳಿಗೆಗೂ ಅದನ್ನ ಕಲಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇವತ್ತು ಜೂನ್ 3, ಇಡೀ ವಿಶ್ವವೇ ಸಂಭ್ರಮಿಸುವ ವಿಶ್ವ ಸೈಕಲ್ ದಿನ, ಅಂದ್ರೆ ವರ್ಲ್ಡ್ ಬೈಸಿಕಲ್ ಡೇ. ಹೌದು ಸ್ನೇಹಿತರೆ, ನಾವೆಲ್ಲೋ ಮರ್ತು ಬಿಟ್ಟಿದ್ದ ನಮ್ಮ ಬಾಲ್ಯದ ಆ ಬೆಸ್ಟ್ ಫ್ರೆಂಡ್ ಏನ್ ಗೊತ್ತಾ, ಅದೇ ಸೈಕಲ್. ಅದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುವ, ಅದರ ಮಹತ್ವವನ್ನ ಕೊಂಡಾಡುವ ಅದ್ಭುತ ದಿನ ಇವತ್ತು. ಒಂದ್ಸರಿ ಯೋಚನೆ ಮಾಡಿ ಸ್ನೇಹಿತರೆ, ಸಣ್ಣವರಿದ್ದಾಗ ಸೈಕಲ್ ಕಲಿಯೋದಕ್ಕೆ ಬಿದ್ದು ಎದ್ದು ಮಂಡಿಗೆ ಗಾಯ ಮಾಡಿಕೊಂಡು ಅಬ್ಬಬ್ಬಾ, ಆ ದಿನಗಳು ಎಷ್ಟು ಚಂದ ಇತ್ತು ಅಲ್ವಾ. ಆದ್ರೆ ಇವತ್ತು ನಾವು ಹೇಗಾಗಿದ್ದೀವಿ ಅಂತಂದ್ರೆ, ಪಕ್ಕದ ರೋಡಲ್ಲಿರೋ ಅಂಗಡಿಗೆ ಹೋಗಿ ಒಂದ್ ಪ್ಯಾಕೆಟ್ ಹಾಲ್ ತರಬೇಕು ಅಂತಂದ್ರೂ ಕೂಡ ಬೈಕು ಅಥವಾ ಕಾರ್ನ ತಗೊಂಡು ಹೋಗ್ತೀವಿ. ಇದರ ಪರಿಣಾಮ ಏನಾಗ್ತಿದೆ ಗೊತ್ತಾ, ನಮ್ಮ ಪರಿಸರವೂ ಹಾಳಾಗ್ತಿದೆ, ಹಾಗೆ ನಮ್ಮ ಆರೋಗ್ಯವೂ ಹದಗೆಡ್ತಾ ಇದೆ. ಸೊ ಇವತ್ತು ನಾವು ಈ ಸೈಕಲ್ ದಿನದಂದು ಕೇವಲ ಸೈಕಲ್ ಬಗ್ಗೆ ಮಾತನಾಡ್ತಾ ಇಲ್ಲ, ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳುವ ಬಗ್ಗೆನೂ ಕೂಡ ಒಂದೆರಡು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಬೆಳಗ್ಗೆ ಎದ್ದು ಒಂದ್ ಅರ್ಧ ಗಂಟೆ ಸೈಕಲ್ ತುಳಿದ್ರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಮ್ಯಾಜಿಕ್ ಆಗುತ್ತೆ ಗೊತ್ತಾ ಸ್ನೇಹಿತರೆ? ಮೊದಲನೇದಾಗಿ, ನಿಯಮಿತವಾಗಿ ಸೈಕಲ್ ಓಡಿಸೋದ್ರಿಂದ ಹೃದಯ ಬಡಿತ ಉತ್ತಮಗೊಳ್ಳುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಹೃದಯ ಸಂಬಂಧಿತ ಕಾಯಿಲೆಗಳು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ಇನ್ನ ಎರಡನೇದಾಗಿ, ಇತ್ತೀಚಿನ ದಿನಗಳಲ್ಲಿ ವೇಟ್ ಲಾಸ್ ಮಾಡೋದಕ್ಕೆ ಜಿಮ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಆದ್ರೆ ದಿನ ಸೈಕ್ಲಿಂಗ್ ಮಾಡಿದ್ರೆ ದೇಹದ ಅನಾಗತ್ಯ ಬೊಜ್ಜು ಕರಗಿ ಕ್ಯಾಲೋರಿಗಳು ಬರ್ನ್ ಆಗುತ್ತೆ, ಫಿಟ್ ಅಂಡ್ ಫೈನ್ ಆಗಿ ಇರಬಹುದು ಅಲ್ವಾ. ಹಾಗೆ ಸ್ನೇಹಿತರೆ, ಇನ್ನ ಸ್ನಾಯುಗಳ ಬಲವರ್ಧನೆ ಆಗುತ್ತೆ. ಹೇಗೆ ಅಂದ್ರೆ, ಸೈಕಲ್ ತುಳಿಯೋದ್ರಿಂದ ಇಡೀ ದೇಹದ ಮೂವ್ಮೆಂಟ್ ಆಗುತ್ತೆ, ಮುಖ್ಯವಾಗಿ ಕಾಲಿನ ಸ್ನಾಯುಗಳು, ತೊಡೆ ಮತ್ತು ಸೊಂಟದ ಭಾಗದ ಮೂಳೆಗಳು ಬಲಗೊಳ್ಳುತ್ತೆ. ಜಾಯಿಂಟ್ ಪೇನ್ ಇರೋರಿಗೆ ಇದೊಂದು ಅತ್ಯುತ್ತಮ ಮತ್ತು ಸರಳ ವ್ಯಾಯಾಮ ಅಂತಾನೆ ಹೇಳ್ಬಹುದು. ಇನ್ನ ಬೆಳಗಿನ ಶುದ್ಧ ಗಾಳಿಯಲ್ಲಿ ಸೈಕಲ್ ತುಳಿತಾ ಹೋದ್ರೆ ಮನಸ್ಸಿಗೆ ಎಲ್ಲಿಲ್ಲದ ಪ್ರಶಾಂತತೆ ಸಿಗುತ್ತೆ ಗೊತ್ತಾ. ದಿನವಿಡೀ ಕಾಡುವ ಮಾನಸಿಕ ಒತ್ತಡ, ಆತಂಕ ದೂರವಾಗಿ ಹ್ಯಾಪಿ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ, ನಮ್ಮ ಮೂಡ್ ಅನ್ನೋದು ಏಕದಂ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಅಂದ್ರೆ ಡಯಾಬಿಟಿಸ್ ಮತ್ತು ರಕ್ತದೊತ್ತಡ BP ಸರ್ವೇ ಸಾಮಾನ್ಯವಾಗಿದೆ. ಸೈಕ್ಲಿಂಗ್ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹತೋಟಿಗೆ ಬರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮತ್ತೊಂದು ವಿಷಯ ಗೊತ್ತಾ, ಸೈಕಲ್ ಬಳಸೋದ್ರಿಂದ ನಿಮ್ಮ ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಭೂಮಿ ತಾಯಿಯ ಆರೋಗ್ಯವೂ ಚೆನ್ನಾಗಿರುತ್ತೆ. ಹೇಗೆ ಅಂತೀರಾ? ಸೈಕಲ್ ನಿಂದ ಯಾವುದೇ ಹೊಗೆ ಬರೋದಿಲ್ಲ, ಶಬ್ದ ಮಾಲಿನ್ಯನೂ ಆಗೋಲ್ಲ. ಹಾಗೆ ಇವತ್ತಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನ ಮುಟ್ಟಿದೆ, ಅದೇ ನೀವು ಸೈಕಲ್ ಬಳಸಿದ್ರೆ ಪೆಟ್ರೋಲ್ ದುಡ್ಡು ಸಂಪೂರ್ಣವಾಗಿ ಉಳಿತಾಯ ಮಾಡಬಹುದು. ಸೋ ಸ್ನೇಹಿತರೆ, ಇವತ್ತಿನಿಂದಲೇ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋಣ. ತುಂಬಾ ದೂರದ ಜಾಗಗಳು ಅಲ್ಲದಿದ್ರೂ ಕನಿಷ್ಠ ಪಕ್ಷ ನಮ್ಮ ಏರಿಯಾದ ಒಳಗಿರುವಂತಹ ತರಕಾರಿ ಅಂಗಡಿಗೋ ಅಥವಾ ದೇವಸ್ಥಾನಕ್ಕೋ ಅಥವಾ ಸ್ನೇಹಿತರ ಮನೆಗೆ ಹೋಗುವಾಗ ಗಾಡಿಗಳನ್ನ ಬಿಟ್ಟು ಸೈಕಲ್ ಅನ್ನ ಯೂಸ್ ಮಾಡಿ. ಆರೋಗ್ಯವೇ ಭಾಗ್ಯ ಅಂತಾರಲ್ಲ, ಆ ಭಾಗ್ಯವನ್ನ ನಾವು ತರಬೇಕಾಗಿರೋದು ಜಿಮ್ಗಳಿಂದ ಅಲ್ಲ, ನಮ್ಮ ಮನೆಯ ಮೂಲೆಯಲ್ಲಿ ಧೂಳು ಹಿಡಿದು ಕೂತಿರುವ ಸೈಕಲ್ ಅನ್ನು ಹೊರಗೆ ತೆಗೆಯುವುದರ ಮೂಲಕ. ಬನ್ನಿ, ಇವತ್ತಿನಿಂದಲೇ ಸೈಕ್ಲಿಂಗ್ ಶುರು ಮಾಡೋಣ, ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ, ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 9, ಹಿಂದೂಸ್ತಾನದ ಸ್ಥಿತಿ ರೈಲು. ಹಿಂದೂಸ್ತಾನದ ಶಾಂತಿಯನ್ನು ಕುರಿತು ನನಗಿದ್ದ ಮೋಹವನ್ನು ನೀವು ಕಳೆದಿರಿ.
3: ಕೇವಲ ಧರ್ಮದ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸಿದೆ. ಹಿಂದೂಸ್ತಾನದ ಬಡತನದ ಬಗ್ಗೆ ನನ್ನ ವಿಚಾರಗಳನ್ನು ತಿಳಿಸಿದಾಗ ಬೇಸರಗೊಂಡೀರಿ. ಇದುವರೆಗೆ ಹಿಂದೂಸ್ತಾನಕ್ಕೆ ಲಾಭಕರ ಎಂದು ನಾವು ತಿಳಿದಿದ್ದೆಲ್ಲವೂ ಈಗ ಹಾನಿಕರವೆಂದೇ ನನಗೆ ಕಾಣುತ್ತದೆ.
2: ಅದೇನು ಅಂಥದ್ದು?
3: ರೈಲು, ವಕೀಲರು, ವೈದ್ಯರು, ಡಾಕ್ಟರರು ಹಿಂದೂಸ್ತಾನವನ್ನು ಕಂಗಾಲ ದೇಶವಾಗಿ ಮಾಡಿದ್ದಾರೆ. ಈಗಲೇ ನಾವು ಎಚ್ಚೆತ್ತದಿದ್ದರೆ ಸರ್ವನಾಶವಾದೀತು.
2: ಸರಿ ಸರಿ, ನಮ್ಮಿಬ್ಬರಿಗೂ ಏಕಾಭಿಪ್ರಾಯವಾಗುವ ಸಂಭವವೇ ಇಲ್ಲ. ಇದುವರೆಗೆ ನಾವು ಒಳ್ಳೆಯವು ಎಂದು ತಿಳಿದುದನ್ನೆಲ್ಲ ನೀವು ಟೀಕಿಸಲು ಮೊದಲಿಟ್ಟಿದ್ದೀರಿ.
3: ಸ್ವಲ್ಪ ತಾಳ್ಮೆ ಇರಲಿ. ನಾಗರಿಕತೆಯ ಕೆಡುಕಿನ ನಿಜ ಸ್ವರೂಪ ತಿಳಿಯಲು ಸ್ವಲ್ಪ ಕಷ್ಟವೇ ಆದೀತು. ಒಬ್ಬ ಕ್ಷಯರೋಗಿ ಸಾಯುತ್ತಿರುವಾಗಲೂ ಇನ್ನೂ ಜೀವದಾಸೆ ತೋರಿಸುತ್ತಾನೆ ವೈದ್ಯ. ಕ್ಷಯರೋಗದಲ್ಲಿ ಮೇಲೆ ನೋಡಲು ಏನೂ ದುಷ್ಪರಿಣಾಮ ಕಾಣುವುದೇ ಇಲ್ಲ. ರೋಗಿಯ ಮುಖದ ಮೇಲೆ ಒಂದು ಬಣ್ಣ ಕಾಣಿಸಿಕೊಂಡು ಗುಣವಾಗುತ್ತಿದೆ ಎಂದು ಅನಿಸುವ ಹಾಗೆಯೂ ಆಗುತ್ತದೆ. ಕಡೆಗೆ ಪ್ರಾಣನಾಶವೇ. ನಾಗರಿಕತೆ ಕಣ್ಣಿಗೆ ಕಾಣದ ಕ್ಷಯರೋಗವಿದ್ದಂತೆ. ಬಹಳ ಜೋಕೆಯಾಗಿರಬೇಕು.
2: ಆಗಲಿ, ರೈಲಿನ ವಿಷಯ ಹೇಳಿ.
3: ಈ ರೈಲುಗಳು ಇರದಿದ್ದರೆ ಇಂಗ್ಲಿಷರು ಹಿಂದೂಸ್ತಾನವನ್ನು ಇಷ್ಟು ಮಟ್ಟಿಗೆ ಅಧೀನದಲ್ಲಿ ಇಟ್ಟುಕೊಂಡಿರಲು ಆಗುತ್ತಿರಲಿಲ್ಲ. ರೈಲು ನಮ್ಮ ದೇಶದಲ್ಲಿ ಪ್ಲೇಗನ್ನು ಹರಡಿತು. ರೈಲು ಇರದಿದ್ದರೆ ನಮ್ಮ ಜನಕೋಟಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡಲು ಆಗುತ್ತಿರಲಿಲ್ಲ. ಈ ಅಂಟು ರೋಗಗಳು ಹರಡುತ್ತಿರಲಿಲ್ಲ. ಇದಕ್ಕೆ ಮೊದಲು ನಮ್ಮಲ್ಲಿ ಸ್ವಾಭಾವಿಕವಾಗಿ ಪ್ರತ್ಯೇಕತೆ ಇತ್ತು. ರೈಲು ಬಂದು ಜನರು ತಮ್ಮಲ್ಲಿದ್ದ ಕಾಳನ್ನೆಲ್ಲ ಮಾರಲು ಮೊದಲಿಟ್ಟರು. ಆ ಕಾಳೆಲ್ಲವೂ ಎಲ್ಲಿ ತುಟ್ಟಿಯೋ ಅಲ್ಲಿಗೆ ಹೋಗಲಾರಂಭಿಸಿತು. ಅದರಿಂದ ಬರಗಳು ಪದೇ ಪದೇ ಪೀಡಿಸತೊಡಗಿದವು. ಜನರಲ್ಲಿ ಅಸಡ್ಡೆ ಹೆಚ್ಚಾಗಿ ಕ್ಷಾಮದ ಸಂಕಟವೂ ಹೆಚ್ಚಿತು. ಮನುಷ್ಯನ ದುಷ್ಟತನಕ್ಕೆ ರೈಲು ಪ್ರೋತ್ಸಾಹ ಕೊಟ್ಟಿತು. ಕೆಟ್ಟ ಜನ ತಮ್ಮ ದುಷ್ಟ ಕಾರ್ಯಗಳನ್ನು ಬಹಳ ಬೇಗ ಸಾಧಿಸಿಕೊಳ್ಳಲು ಅವಕಾಶವಾಯಿತು. ಹಿಂದೂಸ್ತಾನದ ಪುಣ್ಯಕ್ಷೇತ್ರಗಳು ಅಪವಿತ್ರವಾದವು. ಹಿಂದೆ ಈ ಕ್ಷೇತ್ರಗಳಿಗೆ ಅತ್ಯಂತ ಪ್ರಯಾಸದಿಂದ ಹೋಗಿ ಬರಬೇಕಾಗಿತ್ತು. ಆದ್ದರಿಂದ ನಿಜವಾಗಿ ಭಕ್ತಿಯುಳ್ಳವರು ಮಾತ್ರವೇ ಹೋಗುತ್ತಿದ್ದರು. ಈಗ ದುಷ್ಟರು ತಮ್ಮ ದುಷ್ಟ ಕಾರ್ಯಗಳನ್ನು ನಡೆಸಲು ಅಲ್ಲಿಗೆ ಹೋಗುತ್ತಾರೆ.
2: ಇದು ಏಕಪಕ್ಷದ ಮಾತಾಯಿತು. ಕೆಟ್ಟವರು ಹೋಗಬಹುದು ಕ್ಷೇತ್ರಗಳಿಗೆ, ಒಳ್ಳೆಯವರು ಹೋಗಬಹುದು. ಒಳ್ಳೆಯ ಜನರೇಕೆ ರೈಲಿನ ಉಪಯೋಗವನ್ನು ಪೂರ್ಣವಾಗಿ ಮಾಡಿಕೊಳ್ಳಬಾರದು?
3: ಒಳ್ಳೆಯದಕ್ಕೆ ಇರುವೆಯ ವೇಗ, ಅದಕ್ಕೂ ರೈಲಿಗೂ ಎಲ್ಲಿಯ ಜೋಡಿ? ಒಳ್ಳೆಯದನ್ನು ಮಾಡಬೇಕೆನ್ನುವರು ಸ್ವಾರ್ಥಿಗಳಲ್ಲ. ಅವರಿಗೆ ಅವಸರವಿಲ್ಲ. ಅವರು ಬಲ್ಲರು. ಮನುಷ್ಯರ ಮೇಲೆ ಒಳ್ಳೆಯದರ ಪ್ರಭಾವ ಬೀಳಲು ಬಹುಕಾಲ ಬೇಕು. ಆದರೆ ಪಾಪಕ್ಕೆ ರೆಕ್ಕೆ ಇದೆ. ಮನೆ ಕಟ್ಟಲು ಬಹುಕಾಲ ಬೇಕು. ಮನೆ ಕೆಡವಲು ಎಷ್ಟು ಕಾಲ? ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಆದುದರಿಂದ ರೈಲು ಕೆಟ್ಟದ್ದನ್ನು ಹರಡಬಲ್ಲದೇ ವಿನ ಒಳ್ಳೆಯದನ್ನಲ್ಲ. ರೈಲಿಂದ ಬರ ಹೆಚ್ಚುತ್ತದೆಯೋ ಇಲ್ಲವೋ ಎಂಬುದು ವಿವಾದಾಸ್ಪದವಾದೀತು. ಆದರೆ ರೈಲಿನಿಂದ ಕೆಟ್ಟದ್ದು ಹರಡುತ್ತದೆ ಎಂಬುದು ನಿರ್ವಿವಾದ.
2: ಏನೇ ಇರಲಿ, ರೈಲಿನಿಂದಲೇ ತಾನೇ ಹಿಂದೂಸ್ತಾನದಲ್ಲಿ ರಾಷ್ಟ್ರೀಯತೆಯ ಭಾವನೆ ವ್ಯಾಪಿಸಿದುದು. ಅದೊಂದೇ ಸಾಕು ರೈಲಿನಿಂದ ಆಗುವ ನಷ್ಟಗಳನ್ನು ತಳ್ಳಿಹಾಕಲಿಕ್ಕೆ.
3: ಇದೊಂದು ಭ್ರಾಂತಿ. ನಾವು ಮೊದಲು ಒಂದು ರಾಷ್ಟ್ರವಾಗಿರಲಿಲ್ಲ. ನಮ್ಮಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಶತಮಾನಗಳು ಬೇಕು ಎಂದು ಇಂಗ್ಲಿಷರು ನಮಗೆ ಹೇಳಿ ಪಾಠ ಮಾಡಿಸಿದ್ದಾರೆ. ಇದಕ್ಕೆ ಬುಡವಿಲ್ಲ. ಅವರು ಹಿಂದೂಸ್ತಾನಕ್ಕೆ ಬರುವ ಮೊದಲೇ ನಾವು ಒಂದು ರಾಷ್ಟ್ರವಾಗಿದ್ದವು. ವಿಚಾರಧಾರೆ ಒಂದೇ, ನಮ್ಮ ಬಾಳು ಬದುಕು ಒಂದೇ ಬಗೆ. ನಾವು ಒಂದು ರಾಷ್ಟ್ರವಾಗಿದ್ದುದರಿಂದಲೇ ಇಂಗ್ಲಿಷರಿಗೆ ಇಲ್ಲಿ ಒಂದೇ ರಾಜ್ಯ ಕಟ್ಟಲು ಅವಕಾಶವಾದುದು. ಆಮೇಲೆ ಅವರೇ ಬಿತ್ತಿದುದು ಈ ಭೇದ ಭಾವವಿಲ್ಲ.
2: ಇನ್ನೂ ಸ್ವಲ್ಪ ವಿವರಿಸಿ ಹೇಳಿ.
3: ನಾವು ಒಂದೇ ರಾಷ್ಟ್ರವಾಗಿದ್ದೆವು ಎಂದರೆ ನಮ್ಮಲ್ಲಿ ಭೇದಗಳೇ ಇರಲಿಲ್ಲ ಎಂದಲ್ಲ. ಆದರೆ ನಮ್ಮ ಹಿರಿಯರು ಎತ್ತಿನ ಗಾಡಿಗಳಲ್ಲಿಯೋ ಕಾಲ್ನಡಿಗೆಯಿಂದಲೋ ಇಡೀ ಹಿಂದೂಸ್ತಾನದಲ್ಲಿ ದೇಶಾಟನೆ ಮಾಡುತ್ತಿದ್ದರು. ಪರಸ್ಪರ ಭಾಷೆಗಳನ್ನು ಕಲಿಯುತ್ತಿದ್ದರು. ಅವರಲ್ಲಿ ಪ್ರತ್ಯೇಕತೆ ಸ್ವಲ್ಪವೂ ಇರುತ್ತಿರಲಿಲ್ಲ. ದಕ್ಷಿಣದಲ್ಲಿ ರಾಮೇಶ್ವರ, ಪೂರ್ವದಲ್ಲಿ ಜಗನ್ನಾಥಪುರಿ, ಉತ್ತರದಲ್ಲಿ ಹರಿದ್ವಾರ, ಇವನ್ನು ಯಾತ್ರಾಸ್ಥಳಗಳಾಗಿ ವಿಧಿಸಿದ ನಮ್ಮ ಹಿರಿಯರ ಉದ್ದೇಶವೇನಿರಬಹುದು? ಅವರು ಮೂರ್ಖರಲ್ಲವೆಂದು ನೀವು ಒಪ್ಪುತ್ತೀರಷ್ಟೇ. ಮನೆಯಲ್ಲಿಯೇ ದೇವರ ಪೂಜೆ ಮಾಡಬಹುದು ಎಂಬುದು ಅವರಿಗೆ ಗೊತ್ತಿರಲಿಲ್ಲವೇ? ಮನಸ್ಸು ಶುದ್ಧವಾಗಿದ್ದರೆ ಮನೆಯೊಳಗೆ ಗಂಗಾ ತೀರ್ಥ ಎನ್ನಲಿಲ್ಲವೇ ಅವರು? ಮನವೇ ಗಂಗೆ, ಮನೆಯೇ ಕಾಶಿ ಎಂದರು ಅವರು. ಆದರೆ ಪ್ರಕೃತಿಯ ಕೃಪೆಯಿಂದ ಹಿಂದೂಸ್ತಾನ ಅವಿಭಕ್ತ ಅಖಂಡ ದೇಶ ಎಂಬುದನ್ನು ಅವರು ಮನಗಂಡರು. ಹಿಂದೂಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ಯಾತ್ರಾಸ್ಥಳಗಳನ್ನು ವಿಧಿಸಿ ಜಗತ್ತಿನಲ್ಲಿ ಬೇರೆ ಎಲ್ಲಿಯೂ ಕಾಣಬಾರದಂತ ಒಂದು ವಿಶಿಷ್ಟ ರಾಷ್ಟ್ರೀಯತೆಯನ್ನು ಮೊಳಗಿಸಿದರು. ಇಬ್ಬರು ಇಂಗ್ಲಿಷರು ಒಂದಲ್ಲ, ಅವರಿಗಿಂತ ಹೆಚ್ಚು ಒಂದು ಏಕ ಹಿಂದೂಸ್ತಾನಿಗಳು. ಈ ನಾಗರಿಕತೆಯ ಬಲೆಗೆ ಬಿದ್ದ ನಾನು, ನೀವು, ನಮ್ಮಂಥವರು ಹಿಂದೂಸ್ತಾನ ಒಂದು ರಾಷ್ಟ್ರವಲ್ಲ, ನಾನಾ ಜನಾಂಗಗಳ ಕಲಸು ಮೇಲೊಗರ ಎಂದು ಭಾವಿಸುತ್ತೇವೆ. ರೈಲು ಬಂದ ಮೇಲೆಯೇ ನಮ್ಮೊಳಗೆ ಈ ಭೇದ ಅಳಿದು ಏಕ ರಾಷ್ಟ್ರೀಯತೆ ಬರುತ್ತಿದೆ ಎಂದರೆ ಏನು ಹೇಳಬೇಕು? ಅಫೀಮಿನ ಚಟ ಹತ್ತಿದ ಮೇಲೆಯೇ ನನಗದರ ಕೆಡುಕು ತಿಳಿದದ್ದು. ಅಷ್ಟು ತಿಳಿಸಿತಲ್ಲ ಅದು. ಆದ್ದರಿಂದ ಅಫೀಮು ಒಳ್ಳೆಯದು ಎಂದ ಹಾಗೆ ಇದು. ನಾನು ರೈಲಿನ ಬಗ್ಗೆ ಏನು ಹೇಳಿದನೋ ಅದನ್ನು ಚೆನ್ನಾಗಿ ಆಲೋಚಿಸಿ ನೋಡಿ.
2: ಅಗತ್ಯವಾಗಿ. ಆದರೆ ಈಗ ಒಂದು ಪ್ರಶ್ನೆ ತೋಚುತ್ತಿದೆ. ನೀವು ಹೇಳಿದುದೆಲ್ಲ ಹಿಂದೂಸ್ತಾನಕ್ಕೆ ಮುಸಲ್ಮಾನರು ಬರುವುದಕ್ಕೆ ಹಿಂದಿನ ಮಾತು. ಈಗ ಇಲ್ಲಿ ಮುಸಲ್ಮಾನರು, ಪಾರಸಿಗಳು, ಈಸಾಯಿಗಳು ಇದ್ದಾರೆ. ಇವರೆಲ್ಲ ಒಂದು ಜನಾಂಗ ರಾಷ್ಟ್ರ ಆದರೆ ಹಿಂದೂ ಮುಸಲ್ಮಾನರಲ್ಲಿ ಹಳೆಯ ಹಗೆತನವಿದ್ದೇ ಇದೆ. ನಮ್ಮ ಗಾದೆಗಳೇ ಅದನ್ನು ಹೇಳುತ್ತವೆ. ದೇವರಿಗೆ ಕೈ ಮುಗಿಯಲು ಹಿಂದೂ ಪೂರ್ವಕ್ಕೆ ತಿರುಗಿದರೆ ಮುಸಲ್ಮಾನ ಪಶ್ಚಿಮಕ್ಕೆ ತಿರುಗುತ್ತಾನೆ. ಹಿಂದೂಗಳು ವಿಗ್ರಹ ಆರಾಧಕರು ಎಂದು ಮುಸಲ್ಮಾನರಿಗೆ ತಿರಸ್ಕಾರ. ಹಿಂದೂಗಳು ಗೋಪೂಜೆ ಮಾಡುತ್ತಾರೆ, ಮುಸಲ್ಮಾನರು ಗೋಹತ್ಯೆ ಮಾಡುತ್ತಾರೆ. ಹಿಂದೂಗಳು ಅಹಿಂಸಕರು, ಮುಸಲ್ಮಾನರು ಅಹಿಂಸಕರಲ್ಲ. ಹೀಗೆ ಹೆಜ್ಜೆ ಹೆಜ್ಜೆಗೂ ವಿರೋಧಗಳಿವೆ. ಇಂಥದರಲ್ಲಿ ಹಿಂದೂಸ್ತಾನ ಒಂದು ರಾಷ್ಟ್ರವಾದೀತೆ ಹೇಗೆ? ಇಲ್ಲಿಗೆ ಅಧ್ಯಾಯ 9 ಸಮಾಪ್ತಿಯಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೇ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
2: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
3: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
2: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಅಶೋಕನಗರದ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂಥ ಶ್ರೀಮತಿ ಶ್ರೀದೇವಿ ಮೇಡಮ್ ಅವರು ವಚನ ಸಾಹಿತ್ಯದ ಬಗ್ಗೆ ಹಾಗೆ ಬಸವಣ್ಣನವರ ಒಂದಷ್ಟು ವಚನಗಳನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ವಚನ ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹೇಳ್ಬೋದಾ?
10: ಆತ್ಮೀಯ ಪವಿತ್ರ ದಿನೇಶ್ ಅವರಿಗೆ ಹಾಗೂ ಪ್ರೀತಿಯ ಶ್ರೋತೃ ಬಾಂಧವರಿಗೆಲ್ಲರಿಗೂ ಶರಣು, ಶರಣಾರ್ಥಿ. 12ನೇ ಶತಮಾನದಲ್ಲಿ ಜಡ್ಡುಗಟ್ಟಿದ್ದ ಕಂದಾಚಾರ್ಯ ವರ್ಣ ವ್ಯವಸ್ಥೆಗಳ ನಡುವೆ ವೈಚಾರಿಕ ನೆಲೆಗಟ್ಟಿನಲ್ಲಿ ನಡೆದ ಶರಣ ಚಳುವಳಿಯಿಂದ ಸರ್ವ ಸಮಾನ ಸಮಾಜ ನಿರ್ಮಾಣವಾಯಿತು. ಸಮಾಜದ ಎಲ್ಲ ಜಾತಿಯವರು ಕೂಡ ವಚನಗಳನ್ನು ರಚಿಸುವಂತಾಯಿತು. ಬಸವಾದಿ ಶರಣರಿಂದ ಸಾಮಾಜಿಕ ಚಳುವಳಿಯ ಜೊತೆ ಜೊತೆಗೆ ಎಲ್ಲ ವರ್ಗದವರು ಮುಖ್ಯ ವಾಹಿನಿಗೆ ಬಂದು ತಮ್ಮ ಅನುಭವಗಳನ್ನು ತಮ್ಮದೇ ಆದ ಭಾಷೆಯಲ್ಲಿ ಅವರ ಒಪ್ಪುವಂತಹ ಮಾರ್ಗಗಳಲ್ಲಿ ಹೇಳತೊಡಗಿದರು. ಅಕ್ಷರ ಸಂಸ್ಕೃತಿ, ಪ್ರಜಾಪ್ರಭುತ್ವ ಮಾದರಿ ಪರಿಕಲ್ಪನೆ ಹುಟ್ಟಿಕೊಂಡಿತು. ಶರಣರಿಂದ ಕನಿಷ್ಠ ವೃತ್ತಿಗಳು ಜಾತಿ ನಿರ್ಧಾರಕಗಳಾಗದೆ ಪದವಿಗಳಂತೆ ಮಾರ್ಪಟ್ಟು ಶ್ರಮ ಸಂಸ್ಕೃತಿಯನ್ನು ಹುಟ್ಟು ಹಾಕಲಾಯಿತು. ವಚನ ಸಾಹಿತ್ಯದಲ್ಲಿ ಮೌಲ್ಯಗಳು ಶಕ್ತಿಯುತವಾಗಿ ಇದ್ದುದರಿಂದಲೇ ಶರಣ ಸಂಪ್ರದಾಯ ವಚನಗಳು ಇನ್ನೂ ಉಳಿದು ಅನುಕರಣೀಯ ಎನಿಸಿವೆ. ಜನಸಾಮಾನ್ಯರ ಬದುಕಿಗೆ ಹತ್ತಿರವಾಗಿರುವ ಶರಣರ ವಚನಗಳು ಸುಂದರ ಜೀವನಕ್ಕೆ ದಾರಿದೀಪಗಳಾಗಿವೆ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಲ್ಲಿ ವಚನ ಸಾಹಿತ್ಯದ ಕೊಡುಗೆ ಅಪಾರವಾದದ್ದು. ಅದರಲ್ಲಿಯೂ ಜಗತ್ತಿಗೆ ಅತ್ಯಭೂತಪೂರ್ವವಾದಂತಹ ಕೊಡುಗೆ ಇದಾಗಿದೆ. ವಿಶ್ವಸ್ತ ಮಾದರಿಯ ಸಾಹಿತ್ಯ ಇದಾಗಿದೆ. ಅದರಲ್ಲಿಯೂ ಬಸವಣ್ಣನವರು ಆಚಾರ ಕರಸಾಗಿ, ನೀತಿಗೆ ಪ್ರಭುವಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ ಜಗತ್ತಿಗೆ ಜ್ಯೋತಿಯಾಗಿ ಜಗಜ್ಯೋತಿ ಬಸವಣ್ಣ ಎನಿಸಿಕೊಂಡರು. ಆದ್ದರಿಂದ ಇಂತಹ ವಚನ ಸಾಹಿತ್ಯವನ್ನು ಖಂಡಿತ ನಾವು ಓದಲೇಬೇಕು. ಕೇವಲ ಸಾಹಿತ್ಯ ರಚನೆಯ ಮೂಲಕ ಇವರು ಕ್ರಾಂತಿ ಮಾಡಲಿಲ್ಲ, ಅವರ ನಡೆ ನುಡಿ ಹೊಂದಾಣಿಕೆಯ ಮೂಲಕವೇ ಕ್ರಾಂತಿಯನ್ನು ಮಾಡಿದರು. ಅದಕ್ಕಾಗಿ ಬಳಸಿದಂತಹ ವಚನ ಸಾಹಿತ್ಯವೂ ಕೂಡ ವಿಶೇಷವಾದ ಮನ್ನಣೆಯನ್ನು ಗಳಿಸಿಕೊಂಡಿದೆ. ಕ್ರಾಂತಿಯ ಬೀಜಗಳೇ ವಚನಗಳು. ವಿಶ್ವ ಸಾಹಿತ್ಯದಲ್ಲಿ ಎಷ್ಟೇ ಅದ್ಭುತವಾದ ಧಾರ್ಮಿಕ ಸಾಮಾಜಿಕ ಪರಿವರ್ತನೆಯ ಸಾಹಿತ್ಯಗಳು ಮೂಡಿ ಬಂದಿದ್ದರೂ ಕೂಡ ವಚನ ಸಾಹಿತ್ಯವನ್ನು ನಾವು ಕಡೆಗಣಿಸಲು ಸಾಧ್ಯವಿಲ್ಲ. ಕಾರಣ ಅವು ಎಲ್ಲ ಕಾಲಕ್ಕೂ ಎಲ್ಲ ಜನರಿಗೂ ಸಲ್ಲುವಂತಹ ಹೃದಯದಿಂದ ಮೂಡಿ ಬಂದಂತಹ ಅಮೃತದ ಬಿಂದುಗಳು. 12ನೇ ಶತಮಾನದ ದಾರ್ಶನಿಕ ಬಸವಾದಿ ಶರಣರ ಬದುಕು ಇಡೀ ವಿಶ್ವಕ್ಕೆ ಆದರ್ಶಪ್ರಾಯವಾಗಿದೆ. ಶರಣ ಸಂಸ್ಕೃತಿಯು ಸಕಲರಿಗೂ ಸಂಜೀವಿನಿಯಾಗಿದೆ. ಮನುಷ್ಯನು ಎಲ್ಲ ಬಗೆಯ ಜಿಗುಪ್ಸೆಗಳಿಂದ ಹೊರಬರಲು ಶರಣರ ತತ್ವಗಳು ಸಹಕಾರಿಯಾಗಿವೆ.
9: ಕ್ರಾಂತಿಕಾರಿ ಜಗಜ್ಯೋತಿ ಬಸವಣ್ಣನವರ ಕುರಿತಾಗಿ, ಅವರ ವಿಚಾರಧಾರೆಗಳ ಕುರಿತಾಗಿ ತುಮಕೂರಿನವರೇ ಆದಂತಹ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಬಸವಣ್ಣನವರ ಕುರಿತಾಗಿ ಹೇಳ್ತಾರೆ, ಹಾಗೆ ಬಸವಣ್ಣನವರ ವಚನಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಬಸವಣ್ಣನವರ ವಚನಗಳ ಕುರಿತಾಗಿ ತುಮಕೂರಿನ ಅಶೋಕನಗರದ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿಯವರು ಬಸವಣ್ಣನವರ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದು, ಈಗ ಅವರ ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ.

ಪ್ರಸ್ತುತ ಈ ವಚನದಲ್ಲಿ ಬಸವಣ್ಣನವರು ಭಕ್ತಿ ಇಲ್ಲದ ಯಾಂತ್ರಿಕ ಪೂಜೆ ವ್ಯರ್ಥ ಎಂಬುದನ್ನ ತುಂಬಾ ಸೊಗಸಾಗಿ ಸ್ಪಷ್ಟಪಡಿಸಿದ್ದಾರೆ. ಎಷ್ಟೇ ವರ್ಷಗಳ ಕಾಲ ಕಲ್ಲು ನೀರೊಳಗಡೆ ಇದ್ದರೂ ಕೂಡ ಅದು ಮಣ್ಣಿನಂತೆ ನೆನೆದು ಮೃದುವಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಎಷ್ಟೇ ವರ್ಷಗಳ ಕಾಲ ನಾನು ನಿಮ್ಮನ್ನು ಭಕ್ತಿ ಇಲ್ಲದೆ ದೃಢಭಕ್ತಿ ಇಲ್ಲದೆ ಪೂಜಿಸಿದರೂ ಕೂಡ ನನ್ನ ಮನಸ್ಸಿನಲ್ಲಿ ಆ ಪರಮಾತ್ಮನ ಅನುಗ್ರಹವಾಗದು. ಹಾಗಾಗಿ ಇದರ ಸ್ಥಿತಿಯನ್ನ ನಿಧಾನವ ಕಾಯ್ದಿರ್ದ ಬೆಂತರನಂತೆ ಎಂದಿದ್ದಾರೆ. ನಿಧಾನ ಎಂದರೆ ಭೂಮಿಯೊಳಗಡೆ ಹೂತಿಟ್ಟಂತಹ ಹೊನ್ನು ಅಥವಾ ನಿಧಿ. ಇಂತಹ ನಿಧಿಯನ್ನ ಭೂಮಿಯ ಒಳಗಡೆ ಇರುವಂತಹ ನಿಧಿಯನ್ನ ಭೂತ ಎಷ್ಟೇ ವರ್ಷಗಳ ಕಾಯ್ದರೂ ಕೂಡ ಆ ನಿಧಿಯನ್ನ ಆ ಸಂಪತ್ತನ್ನು ಆ ಭೂತ ಅಥವಾ ಪ್ರೇತ ಅನುಭವಿಸಲು ಸಾಧ್ಯವಿಲ್ಲವೂ ಹೇಗೋ ಹಾಗೆ ನನ್ನ ಸ್ಥಿತಿಯೂ ಕೂಡ ಆ ಭೂತನಂತೆ ವ್ಯರ್ಥವಾಗುತ್ತದೆ. ಆ ಭೂತ ಎಷ್ಟೇ ವರ್ಷಗಳ ಕಾಲ ಆ ನಿಧಿಯನ್ನು ಕಾಯ್ದರೂ ಕೂಡ ಅದನ್ನು ಮನುಷ್ಯನಂತೆ ಉಂಡು ಉಟ್ಟು ತೊಟ್ಟು ಅನುಭವಿಸಲು ಸಾಧ್ಯವಿಲ್ಲ ಹೇಗೋ ಹಾಗೆ ಎಷ್ಟೇ ವರ್ಷಗಳ ಕಾಲ ನಾನು ದೃಢಭಕ್ತಿ ಇಲ್ಲದೆ ನಿಮ್ಮನ್ನು ಪೂಜಿಸುತ್ತಾ ನಾನು ಕಾಲಹರಣವನ್ನು ಮಾಡುತ್ತೇನೆ ವಿನಃ ಮಣ್ಣು ನೆನೆಯಬಹುದೇ ವಿನಃ ಕಲ್ಲು ನೆನೆದು ಮಣ್ಣಿನಂತೆ ಮೃದುವಾಗಲಾರದು. ಹಾಗೆ ಭಕ್ತನಾದಂತಹವನ ಮನಸ್ಸು ಮಣ್ಣ

ಹೂ ಎಂಬಂತೆ ಮಣ್ಣಿನ ಹಾಗೆ ಮೃದುಗೊಳಿಸಿಕೊಂಡಾಗ ಮಾತ್ರ ಇಲ್ಲಿ ನಮಗೆ ಬೇಕಾದುದನ್ನು ಬಿತ್ತಿ ಬೆಳೆಯಬಹುದು. ಈ ಬದುಕನ್ನು ಉತ್ತಮವಾದಂತಹ ಹೊಲವನ್ನಾಗಿ ಮಾಡಿ ಉತ್ತಮವಾದ ಪೈರು ಪಚ್ಚೆ ಫಸಲನ್ನು ಬೆಳೆದು ಈ ಬದುಕನ್ನು ಸಮೃದ್ಧಿಗೊಳಿಸಿಕೊಳ್ಳಬಹುದು ಎನ್ನುವುದು ಪ್ರಸ್ತುತ ಈ ವಚನದ ಆಶಯವಾಗಿದೆ. ಇಂತಹದೇ ಡಾಂಬಿಕ ಭಕ್ತಿಯನ್ನು ಬಸವಣ್ಣನವರು ತಮ್ಮ ಮತ್ತೊಂದು ವಚನದಲ್ಲಿ ಹೀಗೆ ಸೊಗಸಾಗಿ ವಿವರಿಸಿದ್ದಾರೆ. ಮನ

0: ಭಕ್ತನ ಮನಸ್ಸು ಪರಮಾತ್ಮನ ಕಂಡಾಗ ಅವನಲ್ಲಿ ಬೆರೆತು ಅವನ ತನು ಕರಗಬೇಕು, ಅವನ ಅಂತರಂಗದಿಂದ ಭಕ್ತಿ ಭಾವಗಳು ಉಕ್ಕಿ ಅರಿಯಬೇಕು, ಅವನ ಶರೀರ ಪುಳಕಗೊಳ್ಳಬೇಕು. ತನು ಎಂದರೆ ಶರೀರ, ಆತನ ಶರೀರ ಪುಳಕಗೊಳ್ಳಬೇಕು. ಪರಮಾತ್ಮನನ್ನ ಕಂಡಾಗ ಅವನ ಮನಸ್ಸು ಭಾವಾವೇಶದಿಂದ ಭಕ್ತಿ ರಸದಿಂದ ಪುಳಕಿತವಾಗಬೇಕು. ಆ ಪರಮಾತ್ಮನನ್ನ ಮುಟ್ಟಿದಾಗ ಅವನಲ್ಲಿ ಪುಳಕಂಗಳು ರೋಮಾಂಚನವು ಹೊರಹೊಮ್ಮಬೇಕು. ಹಾಗಿಲ್ಲದೆ ಕೇವಲ ಒಂದು ಯಂತ್ರದಂತೆ ನಾವು ವರ್ತಿಸಿದಾಗ ಆ ಭಕ್ತಿ ವ್ಯರ್ಥ. ಪರಮಾತ್ಮನನ್ನ ಕಂಡಾಗ ಭಕ್ತ ಅಂತರಂಗದಲ್ಲಿ ಸಂತೋಷದ ಕಂಬನಿಯನ್ನ ಮಿಡಿಯಬೇಕು.
1: ಬಸವಣ್ಣನವರ ವಚನಗಳನ್ನ ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರಿ ಮೇಡಮ್. ಹಾಗೆ ಅದರ ಭಾವಾರ್ಥವನ್ನು ಕೂಡ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ನೀವು ಹಾಡ್ತಾ ಇರೋದನ್ನ ಹಾಗೆ ಭಾವಾರ್ಥ ಹೇಳ್ತಾ ಇರೋದನ್ನ ಕೇಳಿದಾಗ ಕೂಡ ಮಂತ್ರ ಮುಗ್ಧರಂತೆ ನಿಮ್ಮ ವಚನಗಳನ್ನ ಕೇಳ್ತಾ ಇದ್ವಿ. ಹಾಗೆ ಮೇಡಮ್, ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಶ್ರೀ ಶಾರದಾಂಬ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿ ಅವರು ಬಸವಣ್ಣನವರ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಅಶೋಕನಗರದ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿ ಅವರು ಬಸವಣ್ಣನವರ ಕುರಿತಾಗಿ, ಬಸವಣ್ಣನವರ ವಚನಗಳು ಹಾಗೆ ಬಸವಣ್ಣನವರ ವಚನ ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹಾಗೆ ಬಸವಣ್ಣನವರ ವಚನವನ್ನ ಸಹ ಹೇಳ್ತಾರೆ, ಕೇಳೋಣ.
3: ಬಸವಣ್ಣನವರು ಡಾಂಬಿಕ ಭಕ್ತರನ್ನ ವಿಡಂಬನೆ ಮಾಡಿದ್ದಾರೆ.

ಪ್ರಸ್ತುತ ಈ ವಚನದಲ್ಲಿ ಸಹ ಬಸವಣ್ಣನವರು ಡಾಂಬಿಕ ಭಕ್ತಿಯನ್ನು ವಿಡಂಬನೆ ಮಾಡಿದ್ದಾರೆ. ಮನುಷ್ಯನಲ್ಲಿ ಎಷ್ಟೇ ಸಂಪತ್ತಿದ್ದರೂ ಕೂಡ ಅವನಿಗೆ ಆಯುಷ್ಯವೇ ಇಲ್ಲದಿದ್ದರೆ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ. ಹಾಗೆ ಹಂದೆ ಎಂದರೆ ಹೇಳಿ,

0: ಹೇಡಿಯ ಕೈಯಲ್ಲಿ ಎಂತಹ ಪ್ರಬಲವಾದ ಚಂದ್ರಾಯುಧ ಇದ್ದರೂ ಕೂಡ ಆತನು ಹೋರಾಡಿ ಗೆಲುವನ್ನು ಪಡೆದುಕೊಳ್ಳಲಾರ. ಹಾಗಾಗಿ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೂ ಕೂಡ ವ್ಯರ್ಥ. ಹಾಗೆ ಆಯುಷ್ಯವೇ ಇಲ್ಲದೆ ಇರುವಂತಹ ವ್ಯಕ್ತಿಯ ಕೈಯಲ್ಲಿ ಎಷ್ಟೇ ಸೇರಿ ಸಂಪತ್ತು ಇದ್ದರೂ ಕೂಡ ಅದು ವ್ಯರ್ಥ. ಹಾಗೆ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೂ ಕೂಡ ಅದನ್ನು ನೋಡಿ ಆತ ಅನುಭವಿಸಿಕೊಳ್ಳಲಾರನು. ಹಾಗಾಗಿ ಆ ಕುರುಡನ ಕೈಯಲ್ಲಿರುವ ಕನ್ನಡಿಯು ಕೂಡ ವ್ಯರ್ಥ. ಹಾಗೆ ಕೋತಿಯ ಕೈಯಲ್ಲಿ ಮಾಣಿಕ್ಯ ಇದ್ದರೂ ಕೂಡ ಫಲವಿರುವುದಿಲ್ಲ. ಏಕೆಂದರೆ ಮಂಗನಿಗೇನು ಗೊತ್ತು ಮಾಣಿಕ್ಯದ ಬೆಲೆ ಎನ್ನುವ ರೀತಿಯಲ್ಲಿ ಅದು ಹೇಗೆಂದರಾಗೆ ಚಲ್ಲಾಟದಿಂದ ಆ ಬೆಲೆ ಬಾಳುವಂತಹ ಮಾಣಿಕ್ಯವನ್ನ ಮತ್ತು ರತ್ನವನ್ನ ಹಾಳುಗೆಡವುತ್ತದೆ. ಹಾಗೆ ನಮ್ಮ ಕೂಡಲ ಸಂಗನ ಶರಣರನ್ನ ಅರಿಯದೇ ಇರುವಂತಹ ಭಕ್ತನಲ್ಲದೇ ಇರುವಂತಹ ಡಾಂಬಿಕನ ಕೈಯಲ್ಲಿ ಲಿಂಗವಿದ್ದರೂ ಕೂಡ ಅದು ನಿರರ್ಥಕ, ಪ್ರಯೋಜನವಿಲ್ಲ. ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯು ಮಂಗನ ಕೈಯೊಳಗಣ ಮಾಣಿಕ್ಯದಂತೆ ಬೆಲೆ ತಿಳಿಯದೆ ಹೋದೀತು.
1: ಬಸವಣ್ಣನವರು ತಮ್ಮ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರಂದ್ರೆ, ಯಾವುದೇ ವಸ್ತು ಆದರೂ ಸಹ ಅದರದೇ ಆದಂತಹ ಮೌಲ್ಯ ಇರುತ್ತೆ. ಆ ಮೌಲ್ಯ ಗೊತ್ತಿಲ್ಲದವರ ಕೈಗೆ ಕೊಟ್ಟರೆ ಅದು ಪ್ರಯೋಜನಕ್ಕೆ ಬರಲ್ಲ, ವ್ಯರ್ಥ ಎಂಬುದನ್ನ ಸಾಕಷ್ಟು ಉದಾಹರಣೆಗಳೊಂದಿಗೆ ಬಸವಣ್ಣನವರು ಹೇಳಿರುವ ವಿಚಾರವನ್ನ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಈಗ ಮತ್ತೊಂದು ವಚನವನ್ನು ಹೇಳ್ತಾರೆ, ಕೇಳೋಣ.
2: ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ

ಇಲ್ಲಿ ಬಸವಣ್ಣನವರು ನಮ್ಮನ್ನ ಕಾಯಬೇಕಾದವರೇ ಕೊಲ್ಲಲು ಸಂಚು ಹೂಡಿದಾಗ ಇನ್ನಾರಾದರೂ ಕಾಯಲಾರರೆಂಬ ಸಂಗತಿಯನ್ನ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಒಲೆ ಹತ್ತಿ ಉರಿದಾಗ ನಾವು ನಿಂತು ಬದುಕಬಹುದು, ಆದರೆ ಭೂಮಿಯೇ ಹತ್ತಿ ಉರಿದರೆ ನಾವು ನಿಲ್ಲಲ ಸಾಧ್ಯವು. ಹಾಗೆಯೇ ರಕ್ಷಣೆಗೆಂದು ಹಾಕಿದ ಕೆರೆಯ ಏರಿಯೇ ನೀರನ್ನ ಕುಡಿದು ಬಿಟ್ಟರೆ, ನಾರಿ ತನ್ನ ಮನೆಯಲ್ಲಿ ಜೋಪಾನವನ್ನು ಮಾಡುವಂತಹ ಕಾಯಕವನ್ನು ಮಾಡುವಂತಹಳು, ಅಂತಹ ತಾಯಿಯೇ ತನ್ನ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ, ತಾಯಿಯ ಮೊಲೆಹಾಲು ಮಗುವನ್ನ ಪೋಷಣೆ ಮಾಡಿ ಜೀವಾಮೃತವನ್ನು ಉಣಿಸಿ ಕಾಪಾಡಬೇಕಾದಂತಹ ಶಕ್ತಿ, ಅಂತಹ ತಾಯಿಯೇ ತನ್ನ ಮಗುವಿಗೆ ವಿಷದ ಹಾಲನ್ನು ಉಣಿಸಿದರೆ, ಆ ತಾಯಿಯ ಹಾಲೇ ನಂಜಾಗಿ ಹೋದರೆ ಆ ಮಗು ಇನ್ನಾರಲ್ಲಿ ಬಿಡುವುದು? ಹಾಗೆ ನಮ್ಮನ್ನ ಕಾಪಾಡಬೇಕಾದಂತಹ ಪರಮಾತ್ಮನೇ ನಮ್ಮನ್ನ ಕೊಲ್ಲುವ ಪ್ರಯತ್ನವನ್ನು ಮಾಡಿದರೆ ಇನ್ನಾರಲ್ಲಿ ನಾನು ದೂರುವೆ? ಕಾಪಾಡುವವರೇ ಬಾಣಪ್ರಯೋಗ ಮಾಡಿದ ಹಾಗೆ ಎನ್ನುವ ಹಳೆಗನ್ನಡದ ಗಾದೆ ಮಾತೊಂದಿದೆ. ಕಾಯೋದೇವರೇ ತಲೆ ಮೇಲೆ ಕಲ್ಲೆ ತಾಕುದ್ರೆ ಬೇಡೋದಿನ್ನಾರನ್ನ ಅಂತ ಹೇಳ್ತಾ ಇನ್ನೊಂದು ಗಾದೆ ಮಾತು ನೆನಪಿಗೆ ಬರ್ತಾ ಇದೆ. ಇಲ್ಲಿ ಒಲೆ ಹತ್ತಿ ಉರಿದಾಗ ನಾವು ಅಡಿಗೆ ಮಾಡಿಕೊಂಡು ಬಹಳ ಸೊಗಸಾಗಿ ಸುಂದರವಾದ ಜೀವನವನ್ನ ನಡೆಸುತ್ತಿರುತ್ತೇವೆ, ಆದರೆ ಭೂಮಿ ಹತ್ತಿ ಹುರಿದರೆ ನಾವು ಬದುಕಲಲ್ಲಿ ಓಡಬೇಕು. ದರೆಯ ಹತ್ತಿ ಉರಿಯಲಲ್ಲಿ ಬದುಕಲಲ್ಲಿ ಓಡುವೆ ಎಂಬಂತೆ, ಏರಿಯೇ ನೀರನ್ನು ಕುಡಿದರೆ ಕಾಪಾಡಬೇಕಾದಂತಹ ಏರಿ ನೀರನ್ನ ಸಂರಕ್ಷಣೆ ಮಾಡಬೇಕು, ಅದರ ಬದಲಾಗಿ ಆ ಏರಿಯ ನೀರೆಲ್ಲವನ್ನ ಕುಡಿದರೆ, ರಕ್ಷಣೆಗೆಂದು ಹಾಕಿದಂತಹ ಬೇಲಿಯೇ ಎದ್ದು ಒಲವನ್ನು ಮೇಯ್ದರೆ, ಆರಕ್ಷಕರೇ ಕಳ್ಳತನವನ್ನ ಮಾಡಿದರೆ, ನಾರಿ ತನ್ನ ಮನೆಯಲ್ಲಿ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಜೋಪಾನ ಮಾಡಬೇಕು, ತ್ಯಾಗಮಯಿಯಾಗಿರ್ತಾಳೆ ತಾಯಿ ಎನ್ನುವಂತಾಳು. ಗೃಹಿಣಿಯ ಜೀವನ ಮಹಾತ್ಯಾಗರಂಗ, ಮನೆ ಮಂದಿಯ ಚಿಂತೆಯೇ ಅವಳಿಗೆ. ಬಾಳ ತೇದು ಮಕ್ಕಳಿಗೆ ಒಲವನ್ನ ಉಣಿಸಿ ತಾನು ಹಸಿದಿದ್ದರೂ ಮಕ್ಕಳಿಗೆ ಪ್ರೀತಿಯನ್ನು ಹಂಚಿ ಹೊಟ್ಟೆ ತುಂಬ ನೀಡುವಂತಹಳು ತಾಯಿ. ಇಂತಹ ತಾಯಿಯೇ ತನ್ನ ಮನೆಯಲ್ಲಿ ಕಳ್ಳತನವನ್ನು ಮಾಡಿಕೊಂಡು ಅನಾಚಾರ ಅನೈತಿಕ ವಿಚಾರಗಳಲ್ಲಿ ತೊಡಗಿಸಿಕೊಂಡರೆ ಬೇರೆ ಇನ್ನಾರಲ್ಲಿ ನಾವು ಬೇಡುವುದು? ತಾಯಿಯ ಮೊಲೆಹಾಲೇ ನಂಜಾಗಿ ಹೋದರೆ ಆ ಶಿಶುವು ಬದುಕುವುದಾದರೂ ಹೇಗೆ? ಹೀಗೆ ಕಾಪಾಡಬೇಕಾದಂತಹ ಪರಮಾತ್ಮನೇ ನಮ್ಮನ್ನು ಕೊಲ್ಲಲು ಸಂಚು ಹೂಡಿದರೆ ಬೇರೆ ಇನ್ನಾರಲ್ಲಿ ನಾನು ಬೇಡಬೇಕು ಎನ್ನುವಂತಹ ಮಾತನ್ನ ಪ್ರಸ್ತುತ ಈ ವಚನದಲ್ಲಿ ಬಸವಣ್ಣನವರು ತಿಳಿಸಿದ್ದಾರೆ. ಒಟ್ಟಾರೆ ಶಿವಪಥವನ್ನ

0: ವಾಗುವಂತಹ ಪ್ರೇರೇಪಿಸುವಂತಹ ಚೈತನ್ಯ ಶಕ್ತಿಯಾಗುತ್ತದೆ.
1: ಬಸವಣ್ಣನವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಅಶೋಕ್ ನಗರದ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿ ಅವರು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಬಾನುಲಿ ಕೇಳುವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜೀವ ಲೀಲೆ. ಕಾಯ ಮಾತ್ರದೂದಲ್ಲವಾತ್ಮ ಮಾತ್ರದೂದಲ್ಲವಾ, ಎರಡು ಮೊಂದಾಗಲದು ಜೀವಲೀಲೆ. ತಾಯಿ ಒಲು ನಿನಗಾತ್ಮ ಮಡದಿ ಒಲು ಕಾಯವವರಾಯವನು ಸರಿ ನೋಡು ಮಂಕುತಿಮ್ಮ. ಕಾಯ ಮಾತ್ರದೂದಲ್ಲವಾತ್ಮ ಮಾತ್ರದೂದಲ್ಲವಾ, ಎರಡು ದೇಹ ಅಷ್ಟೇ ಅಲ್ಲ, ಆತ್ಮ ಅಷ್ಟೇ ಅಲ್ಲ, ಅವೆರಡು ಒಂದಾಗಲು ಅದು ಜೀವಲೀಲೆ. ತಾಯಿ ಒಲು ನಿನಗಾತ್ಮ ಮಡದಿ ಒಲು ಕಾಯ. ತಾಯಿ ನಿನಗೆ ಆತ್ಮ ಆದರೆ ಮಡದಿ ನಿನಗೆ ದೇಹ. ಅವರಾಯವನು ಸರಿ ನೋಡು ಮಂಕುತಿಮ್ಮ, ಅವರ ವಿಸ್ತಾರವನ್ನು ಸರಿಯಾಗಿ ತಿಳ್ಕೊ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕಾಯ ಮಾತ್ರದೂದಲ್ಲವಾತ್ಮ ಮಾತ್ರದೂದಲ್ಲವಾ, ಎರಡು ಒಂದಾಗಲದು ಜೀವಲೀಲೆ. ತಾಯಿ ಒಲು ನಿನಗಾತ್ಮ ಮಡದಿ ಒಲು ಕಾಯವವರಾಯವನು ಸರಿ ನೋಡು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ನಮ್ಮ ಜೀವಲೀಲೆ ಸಾಮಾನ್ಯವಾಗಿಲ್ಲ. ಅದು ಕಾಯ ಮಾತ್ರದಿಂದಲೇ ಅಲ್ಲ, ಅಥವಾ ಆತ್ಮ ಮಾತ್ರದಿಂದಲೇ ಅಲ್ಲ, ಎರಡೂ ಕೂಡಿ ಒಂದಾದಾಗ ಮಾತ್ರ ಜೀವಲೀಲೆ. ನಮಗೆ ಆತ್ಮ ತಾಯಿಯ ಹಾಗೆ, ದೇಹ ಹೆಂಡತಿ ಹಾಗೆ. ವಿಸ್ತಾರ ಬದುಕನ್ನ ಸರಿಯಾಗಿ ನೋಡು ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನಾವು ಈಗಾಗಲೇ ಅನೇಕ ಕಗ್ಗದ ಚೌಪದಿಗಳಲ್ಲಿ ಬಂದ ಹಾಗೆ ಇದರಲ್ಲಿ ಸಹ ಆತ್ಮ ಮತ್ತು ದೇಹಗಳ ಸಹಭಾಗಿತ್ವದ ಚಿಂತನೆಯನ್ನು ನೋಡಬಹುದು. ದೇಹ ಇಲ್ಲದೆ ಆತ್ಮಕ್ಕೆ ಸ್ಥಳ ಇಲ್ಲ, ಆತ್ಮ ಇಲ್ಲದ ದೇಹ ನಿರ್ಜೀವ, ಅವೆರಡರ ಹೊಂದಾಣಿಕೆನೇ ಜೀವಲೀಲೆ.

0: ಆದಿಕಾಲದ ಮನುಷ್ಯ ಮನಸ್ಸನ್ನೇ ಆತ್ಮ ಅಂತ ಭಾವಿಸ್ತಾ ಇದ್ದ. ಆತ್ಮ ದೇಹದೊಳಗೆ ಇರುತ್ತೆ, ಅದರಿಂದ ದೇಹಕ್ಕೆ ಯಾವುದೇ ಪ್ರಯೋಜನವಾಗ್ಲಿ ಅಪಕಾರವಾಗ್ಲಿ ಇರೋದಿಲ್ಲ ಅಂತ ಅವನು ತಿಳ್ಕೊಂಡಿದ್ದ. ಆತ್ಮ ಅನ್ನೋದು ಪಂಜರದ ಗಿಳಿಯ ಹಾಗೆ, ಬಾಗ್ಲನ್ ತೆಗೆದ್ರೆ ಅದು ಹಾರಿ ಹೋಗುತ್ತೆ, ಸಾಯುವಾಗ ದೇಹನ ಬಿಟ್ಟು ಹೋಗುತ್ತೆ ಅನ್ನೋದು ಕಲ್ಪನೆ ಆಗಿತ್ತು. ಇನ್ನು ಗ್ರೀಕ್ ದಾರ್ಶನಿಕರು ಪ್ರಾಣ, ಪ್ರಜ್ಞೆ, ಆತ್ಮನ ಸೈಕಿ ಅನ್ನೋ ಪದದಿಂದ ಗುರುತಿಸ್ತಾ ಇದ್ರು. ಅರಿಸ್ಟಾಟಲು ಆತ್ಮ ಅನ್ನೋದು ಸತತ ಕಾರ್ಯಪ್ರವೃತ್ತ ಕೂಡ ಆಗಿರುತ್ತೆ, ಸೃಷ್ಟಿಶೀಲನೂ ಆಗಿರುತ್ತೆ, ವಿವೇಕ ಮತ್ತೆ ಸಾವು ಇಲ್ಲದೆ ಇರುವಂತಹ ದೈವಿ ಪ್ರಕೃತಿ ಅಂತ ಸಾಧಿಸಿದ್ದ. ಆಧುನಿಕ ಪಾಶ್ಚಾತ್ಯ ದರ್ಶನ ಪ್ರವರ್ತಕನಾದ ಡೇಕಾರ್ಟೆ ದೇಹ ಮತ್ತೆ ಆತ್ಮಗಳ ದ್ವೈತ ರೂಪನ ಕೂಡ ಪ್ರತಿಪಾದಿಸ್ತಾನೆ. ಇನ್ನು ಭಗವದ್ಗೀತೆಯ 2ನೇ ಅಧ್ಯಾಯದ ಮೂಲ ಚಿಂತನೆ ಸಹ ದೇಹ ಮತ್ತೆ ಆತ್ಮಗಳ ಗುಣಗಳದ್ದು. ಆತ್ಮ ಅವನಾಶಿ ಆದರೂ ಅದು ಕಾರ್ಯಪ್ರೇರಕವಾಗೋದು ದೇಹದ ಮೂಲಕನೇ, ಹಾಗಾಗಿ ಅದರ ಪೋಷಣೆ ಮಾಡೋದು ಬಹಳ ಮುಖ್ಯವಾದದ್ದು. ಬರೀ ದೇಹದಿಂದ ಏನೂ ಸಾಧ್ಯ ಆಗೋದಿಲ್ಲ, ಆತ್ಮ ಪ್ರಜ್ಞೆಯನ್ನ ಯಾವಾಗ್ಲೂ ಜಾಗೃತವಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಹಾಗಾಗಿ ಇಲ್ಲಿ DVJ ಅವರು ಈ ಕಗ್ಗದಲ್ಲಿ ಒಂದು ಸುಂದರವಾದ ಉಪಮೆಯನ್ನ ಕೊಟ್ಟಿದ್ದಾರೆ. ತಾಯಿ ಆತ್ಮ ಇದ್ದ ಹಾಗೆ ಮತ್ತೆ ದೇಹ ಹೆಂಡತಿ ಇದ್ದ ಹಾಗೆ. ಒಬ್ಬ ವ್ಯಕ್ತಿಯ ಬದುಕಲ್ಲಿ ಇವರಿಬ್ಬರ ಪಾತ್ರ ಬಹಳ ಮುಖ್ಯವಾದದ್ದಲ್ವಾ? ಅತ್ತೆ ಸೊಸೆಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಾಗ ಗಂಡನ ಪರಿಸ್ಥಿತಿಯ ಅರಿವು ನಮ್ಗೆಲ್ರಿಗಿದೆ. ಅವನು ತಾಯಿ ಮಾತು ಕೇಳಬೇಕೋ ಹೆಂಡತಿ ಮಾತಿಗೆ ಒಪ್ಪಿಗೆ ಕೊಡ್ಬೇಕೋ ತಿಳಿದೆ ಒದ್ದಾಡ್ತಾನೆ. ತಾಯಿಯ ವಾತ್ಸಲ್ಯ, ಹೆಂಡತಿಯ ಪ್ರೀತಿ ಎರಡೂ ಬೇಕು. ಎರಡನ್ನೂ ಸರಿಯಾಗಿ ತೂಗಿಸ್ಕೊಂಡು ಹೋದಾಗ ಬದುಕು ಚೆಂದ ಆಗತ್ತೆ. ಇವರಿಬ್ಬರಲ್ಲಿ ಯಾರೊಬ್ಬರ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರೋ ಮನೆಯಲ್ಲಿ ಅಶಾಂತಿ ನೆಲೆಯಾಗೋದಕ್ಕೆ ಪ್ರಾರಂಭ ಆಗತ್ತೆ. ಅವರಿಬ್ಬರಿಗೆ ಸಲ್ಲಬೇಕಾಗಿರೋ ಗೌರವ ಪ್ರೀತಿಗಳನ್ನು ಸರಿಯಾಗಿ ಕೊಡಲೇಬೇಕು. ಹಾಗೆ ದೇಹಕ್ಕೆ ಅತಿಯಾದ ಪ್ರಾಮುಖ್ಯತೆ ಕೊಟ್ಟರೆ ಜೀವನ ಭೋಗಮಯ ಆಗತ್ತೆ. ದೇಹನ ನಿರ್ಲಕ್ಷ್ಯ ಮಾಡಿ ಬರೀ ಆತ್ಮದ ಚಿಂತನೆ ಮಾಡಿದರೆ ಬದುಕು ರಸಹೀನ ಆಗತ್ತೆ. ಹಾಗಾಗಿ ಅವುಗಳ ವಿಸ್ತಾರ ವ್ಯಾಪ್ತಿಯನ್ನು ಸರಿಯಾಗಿ ತೂಗಿ ಬದುಕೋದೇ ಒಳ್ಳೆಯದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರನೇ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಪಾಪಿಯ ಹಣ ಪರರ ಪಾಲು, ಅಥವಾ ಪಾಪಿಯ ಹಣ ಪರರಿಗೆ ಅಂತ ಹೇಳ್ತಾ ಹೋಗ್ತಾರೆ. ಪಾಪಿ ಅಂದ್ರೆ ಪಾಪ ಮಾಡಿದವನು ಅಂತ, ಅಥವಾ ಕೆಟ್ಟ ಕೆಲಸ ಅನ್ಯಾಯ ಮೋಸ ಮಾಡೋನು. ಪಾಪಿ ಅಂತಕ್ಕಂಥವನು ಇತರರಿಗೆ ಅನ್ಯಾಯ ಮಾಡಿ ತಾನು ಲಾಭ ಗಳಿಸ್ಕೊಳ್ತಾನೆ ಹೊರತು ನ್ಯಾಯ ಮಾಡಿ ಅಲ್ಲ. ಹಣವನ್ನು ಕೂಡಿಡ್ತಾನೆ, ಆದರೆ ಆ ಹಣ ಮೋಸ ಅನ್ಯಾಯದಿಂದ ಕೂಡಿಟ್ಟ ಹಣವೇ. ಆದರೆ ಆ ರೀತಿಯ ಮೋಸ ಮತ್ತು ಅನ್ಯಾಯದಿಂದ ಕೂಡಿಟ್ಟಂತಹ ಹಣ ಇದೆಯಲ್ಲ, ಅದು ಕೊನೆ ತನಕ ಅವರ ಬಳಿ ಉಳಿಯೋದಿಲ್ಲ. ಯಾರೋ ಆ ದುಡ್ಡನ್ನು ಕಸಿದುಕೊಳ್ತಾರೆ, ಅಪಹರಿಸ್ತಾರೆ, ಅಥವಾ ಅದು ಇನ್ಯಾರದೋ ಪಾಲಾಗುತ್ತೆ. ಕೆಲವೊಮ್ಮೆ ಆ ಹಣ ತನ್ನಿಂದ ತಾನಾಗಿಯೇ ಖರ್ಚಾಗಿ ಹೋಗುತ್ತೆ, ವೃತ ಖರ್ಚಾಗುತ್ತೆ, ಅಪವ್ಯಯ ಆಗುತ್ತೆ, ಆ ಸಂಪತ್ತೆಲ್ಲ ಹಾಳಾಗೋಗುತ್ತೆ ಅಥವಾ ಪೋಲಾಗಿ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಪಾಪಿಯ ಹಣ ಪರರ ಪಾಲು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಕಥೆನ ಹೇಳ್ತೇನೆ. ಒಂದು ಊರು, ಊರಿನಲ್ಲಿ ಧನದಾಸ ಅಂತ ಒಬ್ಬ ವ್ಯಾಪಾರಿ ಇದ್ದ. ಅವನು ಭಯಂಕರ ಜಿಪಣ ಆಗಿದ್ದ. ಅವನಿಗೆ ಒಂದು ದೊಡ್ಡ ಅಂಗಡಿ ಇತ್ತು. ಈ ಅಂಗಡಿಯಲ್ಲಿ ಅಕ್ಕಿ, ರಾಗಿ, ಗೋಧಿ, ಬೇಳೆ, ಕಾಳು, ಎಣ್ಣೆ, ಎಲ್ಲ ಥರದ ದಿನಸಿ ಸಾಮಗ್ರಿಗಳು ಕೂಡ ಅವನ ಅಂಗಡಿಯಲ್ಲಿ ಸಿಗ್ತಾ ಇದ್ವು. ಎಲ್ಲ ಜನರು ಸಾಮಾನುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅವನ ಅಂಗಡಿಗೇ ಬರ್ತಾಯಿದ್ರು. ಹಾಗೆಯೇ ಚಿಕ್ಕ ಮಕ್ಕಳು ಕೂಡ ಬರ್ತಾಯಿದ್ರು. ಈ ಧನದಾಸ ಅವರಿಗೆ ತೂಕದಲ್ಲಿ ಮೋಸ ಮಾಡ್ತಾ ಇದ್ದ. ಈ ವಯಸ್ಸಾದರು ಕಣ್ ಕಾಣಿಸಿದವ್ರ ಹತ್ರ ಹೆಚ್ಚು ಹಣ ಕೇಳ್ತಾ ಇದ್ದ. ಅಂಗಡಿಯ ಮುಂದೆ ಧನದಾಸ ಕುಡಿಯೋ ನೀರನ್ನು ಕೂಡ ಇಟ್ಟಿದ್ದ. ಯಾರಾದರೂ ದಾರಿ ಹೋಕರು ಆ ನೀರನ್ನು ಕುಡಿದ್ರಂದ್ರೆ ಒಂದು ಲೋಟ ನೀರು ಕುಡಿದ್ರೆ ಅದರಿಂದ ಒಂದಿಷ್ಟು ಹಣವನ್ನು ವಸೂಲು ಮಾಡ್ತಾ ಇದ್ದ. ಹೆಚ್ಚಿನ ಸಂಪಾದನೆಗೋಸ್ಕರ ಈ ಅಕ್ಕಿ, ಬೇಳೆ ಮುಂತಾದವುಗಳಿಗೆ ಕಲ್ಲು ಮತ್ತೆ ಮರಳನ್ನ ಮಿಶ್ರಣ ಮಾಡಿ ಕೂಡ ಮಾರ್ತಾ ಇದ್ದ. ಹಣ್ಣು ತರಕಾರಿ ಜೊತೆಗೆ ಕೆಲವು ಸಮಯ ಕೊಳತೋಗಿರ್ತಕ್ಕಂಥ ತರಕಾರಿಗಳನ್ನ, ಕೊಳತೋಗಿರ್ತಕ್ಕಂಥ ಹಣ್ಣುಗಳನ್ನು ಕೂಡ ಸೇರ್ಸ್ ಮಾರ್ತಾ ಇದ್ದ. ಹೀಗೆ ಜನರಿಗೆ ಆತ ಮೋಸ ಮಾಡಿ ದುಡ್ಡು ಮಾಡ್ತಾ ಇದ್ದ. ಪಾಪ ಮಾಡಿ ಧನದಾಸ ಕ್ರಮೇಣ ಶ್ರೀಮಂತಾದ. ದೊಡ್ಡ ಬಂಗಲೆಯನ್ನ ಕಟ್ಟಿಸ್ಕೊಂಡ. ಮನೆಯ ಕಪಾಟುಗಳಲ್ಲಿ ಅಪಾರವಾದಂಥ ಹಣವನ್ನ ಸಂಗ್ರಹಿಸಿಟ್ಟ. ಹೆಂಡತಿ ಮಕ್ಕಳಿಗೆ ಚಿನ್ನದ ಒಡವೆಗಳನ್ನ ಮಾಡಿಸ್ದ. ಆ ಊರಿನಲ್ಲಿ ಮನೆಯಲ್ಲಿಯೂ ಕೂಡ ಇಲ್ಲಿರತಕ್ಕಂತಹ ಅಷ್ಟೂ ದನ ಕನಕಗಳು ಅವನ ಮನೆಯಲ್ಲಿತ್ತು. ಇನ್ನು ಎಷ್ಟು ಜನಕ್ಕೆ ಮೋಸ ಮಾಡಿರ್ಬೋದತ್ತ. ಒಂದು ದಿನ ಧನದಾಸನ ಹೆಂಡತಿ ಮಕ್ಕಳೊಂದಿಗೆ ತವರು ಮನೆಗೆ ಹೊರಟೋಗಿದ್ಲು. ಧನದಾಸ ಮಾತ್ರ ತನ್ನ ಅಂಗಡಿ, ಮನೆ ಬಿಟ್ಟರೆ ಬೇರೆ ಎಲ್ಲಿಗೂ ಹೋಗ್ತಿರಲ್ಲ. ರಾತ್ರಿ ಆಗ್ತಿದ್ದಾಗೇ ಮನೆಗೆ ಬರ್ತಾ ಇದ್ದ. ಮನೆಯ ಬಾಗಿಲನ್ನ ಭದ್ರವಾಗಿ ಮುಚ್ಚಿ ತನ್ನಲ್ಲಿರ್ತಕ್ಕಂಥ ಹಣವನ್ನು ಎಣಿಸ್ತಾ ಕೂತ್ಕೊಳ್ತಾ ಇದ್ದ. ಹಣ ಎಣಿಸಿದ ಬಳಿಕ ಊಟ ಮಾಡಿ ನೆಮ್ಮದಿಯಾಗಿ ಮಲಗ್ತಾ ಇದ್ದ. ಒಂದು ದಿನ ಧನದಾಸ ಒಬ್ಬನೇ ಇದ್ದಾಗ ಕಳ್ಳರು ಕಿಟಕಿಯಿಂದ ಇಣುಕ್ ನೋಡಿದ್ರು. ಧನದಾಸನಿಗೆ ಇದು ಗೊತ್ತೇ ಆಗಲಿಲ್ಲ. ಅವನು ಊಟ ಮುಗಿಸಿ ಮಲಕೊಂಡ. ರಾತ್ರಿ ಜೋರಾಗಿ ಧಾರಾಕಾರವಾಗಿ ಮಳೆ ಸುರಲಿಕ್ಕೆ ಆರಂಭವಾಯಿತು. ಧನದಾಸನ ಗೊರಕೆ ಶಬ್ದ ಕೂಡ ಜೋರಾಗಿತ್ತು. ಹಾಗಾಗಿ ಆತ ಹಾಯಾಗಿ ನಿದ್ದೆ ಮಾಡ್ತಿದ್ದ. ಈ ಮಧ್ಯರಾತ್ರಿಯಲ್ಲಿ ಕಿಟಕಿ ಪಕ್ಕ ಕೂತಿದಂತಹ ಇಬ್ರು ಕಳ್ಳರು ಮೇಲೆದ್ರು. ಕಳ್ಳತನ ಮಾಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡು ನಿಧಾನವಾಗಿ ಗೊತ್ತಾಗದಿರೋ ಹಾಗೆ ಬಾಗಿಲನ್ನ ಹೊಡೆದು ಮನೆಯ ಒಳಗೆ ಬಂದರು. ಮನೆಯಲ್ಲಿರ್ತಕ್ಕಂತಹ ಹಣ, ಆಭರಣ ಎಲ್ಲದನ್ನ ಕೂಡ ದೋಚಿ ಗಂಟು ಮೂಟೆ ಕಟ್ಕೊಂಡ್ರು. ಇಷ್ಟೆಲ್ಲ ಆದಮೇಲೆ ಧನದಾಸನಿಗೆ ಎಚ್ಚರ ಆಯ್ತು. ಕಳ್ಳರು, ಕಳ್ಳರು, ಕಳ್ಳರು, ನಮ್ಮನೆ ಕಳ್ಳರು ಬಂದ್ಯಾರೆ, ಯಾರಾದರೂ ಸಹಾಯ ಮಾಡಿ, ಯಾರಾದರೂ ಸಹಾಯ ಮಾಡಿ ಅಂತ ಅವನು ಜೋರಾಗಿ ಕಿರ್ಚ್ಕೊಂಡ. ಈ ಜೋರಾದ ಮಳೆಯಲ್ಲಿ ಯಾರಿಗೆ ತಾನೇ ಕೇಳಿಸುತ್ತೆ? ಮಳೆ ಜೋರಾಗಿ ಬರ್ತಾ ಇತ್ತು, ಆದ ಕಾರಣ ಅವನ ಕೂಗು ಯಾರಿಗೂ ಕೂಡ ಕೇಳಿಸ್ಲಿಲ್ಲ, ಅಕ್ಕಪಕ್ಕದ ಮನೆಗೆ ಕೇಳಿಸ್ಲಿ, ಇನ್ನು ದೂರದವ್ರಿಗಂತೂ ಸಾಧ್ಯವೇ ಇರಲಿಲ್ಲ. ಕಳ್ಳರು ಕೂಗ್ತಾ ಇದ್ದಂತಹ ಈ ಧನದಾಸನ ಇಟ್ಕೊಂಡ್ರು, ಬಾಯಿಗೆ ಬಟ್ಟೆ ಇಟ್ಟರು, ಅವನ ಮನೇಲೆ ಒಂದು ಕಂಬಕ್ಕೆ ಕಟ್ಟು ಹಾಕಿದರು. ಚಿನ್ನ ಆಭರಣಗಳ ಗಂಟನ್ನು ಎತ್ಕೊಂಡು ಮಳೆ ನಿಲ್ಲೋ ತನಕ ಅಲ್ಲೇ ಕಾದಿದ್ದು. ಮಳೆ ನಿಲ್ತಿದ್ದಾಗೇ ಅಲ್ಲಿಂದ ಆ ಗಂಟು ಮೂಟೆ ಎತ್ಕೊಂಡು ಓಡ್ ಹೋದರು. ಬೆಳಗ್ಗೆ ಯಾರೋ ನೋಡ್ತಾರೆ ಈತನ ಮನೆ ಬಾಗಿಲು ತೆಗೆದಿದೆ, ಆದರೆ ಈತ ಒಳಗೆ ಬಂದಿದ್ದಿಲ್ಲ, ಹೊರಗೆ ಹೋಗಿದ್ದಿಲ್ಲ, ಅಂಗಡಿ ಹತ್ರನೂ ಇಲ್ಲ ಅಂತದೇಳಿ ಇದನ್ನ ಮನೇಲಿ ಅಂತೇಳಿ ಒಂದಿಬ್ಬರು ಅನುಮಾನ ಬಂದು ಮನೆಯೊಳಗೆ ನೋಡ್ತಾರೆ, ಈತನನ್ನ ಕಂಬಕ್ಕೆ ಕಟ್ಟು ಹಾಕಿದ್ದಾರೆ. ಬಾಯಿ ಬಟ್ಟೆ ತೆಗೆದ ಮೇಲೆ ಗೊತ್ತಾಗಿದ್ದು ಯಾರೋ ಕಳ್ಳರು ನುಗ್ಗಿದ್ರು, ಇವನು ದುಡ್ದಂತಹ ದುಡ್ಡು, ಹಣ, ಒಡವೆ ಎಲ್ಲನೂ ಕೂಡ ದೋಚ್ಕೊಂಡು ಹೋದರು ಅಂತಂದೇಳಿ. ಆಗ ಯಾರೋ ಅಂದರು, ಇವನು ಮಾರ್ತಿದ್ದಂಥ ವಸ್ತುಗಳನ್ನು ಕೂಡ ಕಲಬೆರಕೆ ಮಾಡೇ ಮಾರ್ತಿದ್ದ, ಈತ ಜನಗಳಿಗೆ ಮೋಸ ಮಾಡ್ತಿದ್ದ, ಆತನ ಹಣ ಕದ್ಕೊಂಡು ಹೋಗ್ರೆ ಅಷ್ಟೇ, ಇದರಲ್ಲಿ ಇವನಿಗೇನು ನಷ್ಟ ಆಗಿಲ್ಲ ಬಿಡಿ ಅಂತಂದರು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಪಾಪಿ ಕೂಡಿಟ್ಟಿರ್ತಕ್ಕಂಥ ಹಣ ಪರರ್ ಪಾಲಾಗುತ್ತೆ ಹೊರತು ಆತನು ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ. ಅದು ಸರಿಯಾದ ಮಾರ್ಗದಲ್ಲಿ ದುಡಿದಿದ್ರೆ ಆತನಿಗೆ ದಕ್ತಾ ಇತ್ತು, ಆತ ಇರತಕ್ಕಂಥ ಜನಗಳಿಗೆ ಮೋಸ ಮಾಡಿದ್ರಿಂದ ಆತನಿಗೂ ಕೂಡ ಅದು ನಷ್ಟ ಆಯಿತು ಅಂತೇಳಿ. ಹಾಗಾಗಿ ಹೇಳ್ತಕ್ಕಂಥದ್ದು ಪಾಪಿಯ ಹಣ ಪರರ ಪಾಲು ಅಂತಂದೇಳಿ. ಹಾಗಾಗಿ ಒಳ್ಳೆಯ ಕೆಲಸವನ್ನು ಮಾಡಿ ಹಣವನ್ನು ಗಳಿಸಿ ಅದರ ಮೂಲಕ ನೆಮ್ಮದಿಯಾದ ಜೀವನವನ್ನು ಸಾಗಿಸೋದಕ್ಕೆ ಪೂರಕವಾಗಿದೆ ಈ ಗಾದೆ ಅಂತ ಹೇಳ್ತಾ ಇವತ್ತು ಈ ಗಾದೆಯ ಬಗ್ಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
4: ಪಾಪಿಯ ಹಣ ಪರರ ಪಾಲು ಎಂಬ ಗಾದೆ ಮಾತಿಗೆ ಪೂರಕವಾದಂತಹ ಒಂದು ವಿಚಾರವನ್ನ ಕೂಡ ತಿಳಿಸಿದಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳು.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮಹಾಲಕ್ಷ್ಮಿ ಸ್ವೀಟ್ಸ್.
8: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
9: ಪೊನ್ನಜ್ಜಿ ಪೊನ್ನಜ್ಜಿ, ನಾಳೆ ಅಕ್ಟೋಬರ್ 2 ಗಾಂಧೀಜಿ ಹುಟ್ಟಿದ ದಿನ,
10: ಅದಕ್ಕೆ ನಮಗೆ ರಜಾ.
11: ಮಕ್ಕಳೇ, ಅಕ್ಟೋಬರ್ 2 ಗಾಂಧಿ ತಾತನ ಜೊತೆಗೆ ಇನ್ನೊಬ್ಬ ಮಹಾತ್ಮನ ಹುಟ್ಟಿದ ದಿನಾನೂ ಹೌದು, ಗೊತ್ತಾ ನಿಮಗೆ?
10: ಯಾರದ್ದು ಪೊನ್ನಜ್ಜಿ?
12: ಲಾಲ್ ಬಹದ್ದೂರ್ ಶಾಸ್ತ್ರಿದು ಅಲ್ವಾ ಪೊನ್ನಜ್ಜಿ?
10: ಹೌದು ಹೌದು, ಗಾಂಧಿ ತಾತನ ಫೋಟೋ ಪಕ್ಕ ಅವರದ್ದು ಫೋಟೋ ಇತ್ತು.
11: ಹೌದು ಮಕ್ಕಳೇ, ಆ ದಿನ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಹುಟ್ಟಿದ ದಿನಾನೂ ಹೌದು.
10: ಯಾರವರು?
12: ಅವ್ರು ಯಾಕಷ್ಟು ಫೇಮಸ್ಸು?
11: ಮಕ್ಕಳೇ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ.
12: ಹಾ, ಇವಾಗ ನೆನಪಾಯ್ತು, ಜೈ ಜವಾನ್ ಜೈ ಕಿಸಾನ್ ಅಂತ ಅವರೇ ಹೇಳಿದಲ್ಲ.
11: ಹೌದು ಚಿನ್ನು, ಇರಿ ಇರಿ, ಅವರ ಚಿಕ್ಕಂದಿನ ಒಂದು ಕಥೆಯನ್ನು ಹೇಳ್ತೀನಿ ಇವತ್ತು.
10: ಹೇಳು, ಕೇಳ್ತೀವಿ.
11: ಸುಮಾರು 70-80 ವರ್ಷಗಳ ಹಿಂದಿನ ಕಾಲದ ಕತೆ ಇದು ಮಕ್ಕಳೇ. ಅದೊಂದು ಸರ್ಕಾರಿ ಶಾಲೆ ಆಗಿತ್ತು. ಆ ಶಾಲೆಯಲ್ಲಿ ಆ ದಿನದ ಪಾಠ ಎಲ್ಲ ಮುಗಿದು ಶಾಲೆ ಮುಗೀತು ಎನ್ನುವ ಸಂಕೇತವಾಗಿ ಢಣ ಢಣ ಢಣ ಅಂತ ಗಂಟೆ ಬಾರಿಸುತ್ತೆ. ಮಕ್ಕಳೆಲ್ಲರೂ ಶಾಲೆ ಮುಗೀತು ಅನ್ನೋ ಸಂಭ್ರಮದಲ್ಲಿ ಹೋ ಅಂತ ಕೂತಾ ಶಾಲಾ ಕೊಠಡಿಗಳಿಂದ ಹೊರಗೋಡಿ ಬರ್ತಾರೆ. ಆಗೆಲ್ಲ ಮಕ್ಕಳು ಕಾಲ್ನಡಿಗೆಯಿಂದಲೇ ಮನೆ ತಲುಪಬೇಕಾಗಿತ್ತು. ಮನೆಗಳು ಶಾಲೆಗಳಿಂದ 5-6 ಕಿಲೋಮೀಟರ್ ದೂರದಲ್ಲಿ ಇರ್ತಿದ್ವು. ಈಗಿನ ಹಾಗೆ ಭಾರವಾದ ಸ್ಕೂಲ್ ಬ್ಯಾಗುಗಳು ಆಗ ಇರ್ತಾ ಇರಲಿಲ್ಲ. ಒಂದೆರಡು ಪುಸ್ತಕಗಳು, ಸ್ಲೇಟು, ಬಳಪ ಇಷ್ಟೇ ಕಲಿಕೆಯ ಸಾಧನಗಳಾಗಿದ್ವು. ಹಗೂರವಾದ ಚೀಲವನ್ನು ಹೆಗಲಿಗೆ ತೂಗು ಹಾಕ್ಕೊಂಡು ತಮ್ಮ ತಮ್ಮ ಗೆಳೆಯರ ಗುಂಪಿನ ಜೊತೆಗೆ ದಾರಿಯಲ್ಲಿ ಸಿಕ್ಕೋ ಮರ ಗಿಡಗಳನ್ನು ಶೋಧಿಸ್ತಾ, ಕೆರೆ ಹಳ್ಳಗಳ ನೀರಿನಲ್ಲಿ ಆಟ ಆಡ್ತಾ ಮನೆಯನ್ನು ಆರಾಮಾಗಿ ತಲುಪ್ತಾ ಇದ್ರು.
12: ಅವಾಗಿನ ಶಾಲೆ ಎಷ್ಟು ಮಜವಾಗಿರ್ತಿತ್ತು ಅಲ್ವಾ?
10: ನಡ್ಕೊಂಡು ಮರಗಿಡ ಹತ್ಕೊಂಡು ಆಟ ಆಡ್ತಾ ಹೋಗ್ಬೋದು.
11: ಹ್ಮ್, ನಮ್ಮ ಕಾಲದಲ್ಲಿ ಹಾಗೆ ಇತ್ತು. ಇರ್ಲಿ, ಕತೆ ಕೇಳಿ. ಈಗ ಅವತ್ತು ಕೂಡ ಚಿಕ್ಕ ಚಿಕ್ಕ ಮಕ್ಕಳ, ಅಂದರೆ 3-4 ತರಗತಿಯ ಮಕ್ಕಳು ಗದ್ದಲವನ್ನು ಎಬ್ಬಿಸ್ತಾ ಹರಟತಾ ಮನೆಗೆ ವಾಪಸ್ಸು ತೆರಳ್ತಾ ಇದ್ರು. ದಾರಿಯಲ್ಲಿ ಮಾವಿನ ತೋಪೊಂದು ಇತ್ತು. ಅದು ಮಾವಿನ ಹಣ್ಣಿನ ಕಾಲು ಆಗಿತ್ತು. ತೋಪ್ನಲ್ಲಿ ಮಾವಿನ ಹಣ್ಣಿನ ವಿಧ ವಿಧದ ತಳಿಗಳ ಗಿಡಗಳು ಇದ್ವು. ಹೆಚ್ಚು ಕಮ್ಮಿ ಎಲ್ಲ ಗಿಡಗಳಲ್ಲಿ ಹಣ್ಣು ಗೊಂಚಲು ಗೊಂಚಲಾಗಿ ತುಕ್ತಾ ಇದ್ವು. ಮಾವಿನ ಹಣ್ಣು ಕಂಡಾಕ್ಷಣ ಮಕ್ಕಳೆಲ್ಲ ತೋಪಿನೊಳಗೆ ನುಗ್ತಾರೆ. ಕೆಲವರು ಮರ ಹತ್ತಿ ಹಣ್ಣು ಕೀಳೋಕೆ ಶುರು ಮಾಡಿದರು. ಇನ್ನು ಕೆಲವರು ಕೊಂಬೆ ಅಲಗಿಸಿ ಅಲಗಿಸಿ ತುದಿ ತುದಿಯ ಹಣ್ಣುಗಳನ್ನು ಉದುರಿಸ್ತಾ ಇದ್ರು. ಮರ ಹತ್ತೋಕ್ಕೆ ಬಾರದೇ ಇದ್ದವರು ಕೆಳಗೆ ಬಿದ್ದ ಮಾವಿನ ಹಣ್ಣುಗಳನ್ನು ಕಲೆ ಹಾಕಿ ಪಾಟಿ ಚೀಲದೊಳಗೆ ತುಂಬ್ತಾ ಇದ್ರು. ಒಟ್ಟಿನಲ್ಲಿ ಗದ್ದಲ ಮಾಡ್ತಾ ಹುಯಿಲೆಪ್ಸಿ ಬಿಟ್ಟಿದ್ರು ಆ ಮಕ್ಕಳು. ಸಾಮಾನ್ಯವಾಗಿ ಶಾಲೆ ಬಿಡುವ ಈ ಸಮಯದಲ್ಲಿ ತೋಟದ ಮಾಲಿ ಕಾವಲು ಕಾಯ್ತಾ ಇರ್ತಿದ್ದ. ಆದರೆ ಇಂದು ಆತ ಎಲ್ಲೂ ಕಾಣಲಿಲ್ಲ. ಮಕ್ಕಳಿಗೆ ಇನ್ನಷ್ಟು ಧೈರ್ಯ ಬಂದ ಹಾಗಾಯಿತು. ತೋಟವನ್ನೆಲ್ಲ ಸುತ್ತಿ ತಮಗಿಷ್ಟವಾದ ಮಾವಿನ ಹಣ್ಣನ್ನು ತಿಂದು ತೇಗ್ತಾರವರು. ಕೆಲವನ್ನ ಹುಳಿ ಹುಳಿ ಅಂತ ಅರ್ಧ ಕಣ್ಣು ಮುಚ್ಚಿ ತಿಂದು ಆಮೇಲೆ ಎಸಿತಾರೆ. ಹೀಗೆ ವಾನರ ಸೇನೆಯೇ ದಾಳಿ ಇಟ್ಟ ಹಾಗಾಗಿತ್ತು ಆ ತೋಪಿಗೆ. ಆ ಮಕ್ಕಳ ಮಧ್ಯೆ ಒಬ್ಬ ಪುಟ್ಟ ಬಾಲಕನಿದ್ದ. ಆತ ಬೇರೆ ಮಕ್ಕಳು ಮಾಡ್ತಾ ಇದ್ದ ದಾಂದ್ಲಿಯನ್ನು ನೋಡ್ತಾ ಸುಮ್ಮನೆ ನಿಂತುಬಿಟ್ಟಿದ್ದ. ಯಾಕಂದರೆ ಅವನಿಗೆ ಮರವನ್ನು ಏರುವ ಧೈರ್ಯವಾಗಲಿ, ಚಾಕಚಕ್ಯತೆ ಆಗಲಿ, ಸಾಮರ್ಥ್ಯವಾಗಲಿ ಇರಲಿಲ್ಲ. ಮುಗ್ಧ ಬಾಲಕ ಅವನು. ಬೆಪ್ಪಾಗಿ ಎಲ್ಲರನ್ನು ನೋಡ್ತಾ ನಿಂತುಬಿಟ್ಟಿದ್ದ.
10: ಪಾಪಚ್ಚಿ ಆ ಪಾಪು.
11: ಅವನಿಗೂ ಮಾವಿನ ಹಣ್ಣನ್ನ ತಿನ್ನೋ ಆಸೆ ಆದರೂ ಕೂಡ ಆತ ಮರವನ್ನ ಹತ್ತಲಾರ. ಕೆಳಗ್ ಬಿದ್ದದನ್ನ ಕೇಳಿ ತಿನ್ನೋಕ್ಕೂ ಕೂಡ ಸಂಕೋಚ ಅವನಿಗೆ. ಅವನು ಅತ್ತಿತ್ತ ನೋಡ್ತಾ ಇರಬೇಕಾದ್ರೆ ಅಲ್ಲೇ ಬೆಳೆದ ಒಂದು ಗುಲಾಬಿ ಗಿಡದ ಮೇಲೆ ಅವನ ದೃಷ್ಟಿ ಹೋಗುತ್ತೆ. ಅದರಲ್ಲಿ ಒಂದು ಗುಲಾಬಿ ಹೂ ಬಿಟ್ಟು ತನ್ನ ಪನ್ನೀರ ಸುಗಂಧವನ್ನು ಸೂಸ್ತಾ ಇತ್ತು. ಆ ಬಾಲಕನಿಗೆ ಗುಲಾಬಿಯನ್ನು ಕೀಳೋ ಮನಸ್ಸಾಗುತ್ತೆ. ಅದರ ಸೊಬಗನ ನೋಡೋದ್ರಲ್ಲೇ ಆತ ಮುಳುಗ್ಬಿಟ್ಟಿದ್ದ. ಆಗ ಎಲ್ಲಿಗೋ ಹೋಗಿದ್ದ ತೋಪಿನ ಮಾಲಿ ಓಡೋಡ್ ಬಂದ. ದೂರದಲ್ಲಿ ಬರ್ತಾ ಇರಬೇಕಾದ್ರೇ ಅವನಿಗೆ ಮಕ್ಕಳ ತಂಟೆಯ ಅರಿವಾಗುತ್ತೆ. ಆತ ಅಲ್ಲಿಂದಲೇ, ಹೋಯ್, ಯಾರವರು ಯಾರವರು ಮರ ಹತ್ತಿ ಹಣ್ಣು ಕೀಳ್ತಾ ಇರೋದು ಅಂತ ಬೊಬ್ಬೆ ಎಬ್ಬಿಸ್ತಾ ಓಡಿ ಬಂದ. ಓಡಿ ಬರಬೇಕಾದ್ರೆ ದಾರಿಯಲ್ಲಿ ಸಿಕ್ಕ ಕೋಲನ್ನು ಒಂದನ್ನು ಎತ್ತಿ ಜಳಪಿಸ್ತಾ ಮಕ್ಕಳತ್ತ ನುಗ್ತಾನೆ. ಆದರೆ ಚಣಾಕ್ಷ ಮಕ್ಕಳವರು ಎಲ್ಲರೂ ಚಂಗನೆ ಮರದಿಂದ ಕೆಳಕ್ಕೆ ಹಾರಿ ನಾಲ್ಕೂ ದಿಕ್ಕಿನಲ್ಲೂ ಓಡೋಗಿ ತಪ್ಪಿಸ್ಕೊಂಡ್ರು. ಆ ಪಾಪದ ಬಾಲಕ ಮಾತ್ರ ಏನು ಅರಿದೆ ಅಲ್ಲೇ ನಿಂತೇ ಇದ್ದ. ಗುಲಾಬಿಯಿಂದ ಆಕರ್ಷಿತನಾದ ಆತ ಹೂ ಕೀಳೋಕ್ಕೆ ಅಂತ ಬಾಗ್ತಾ ಇದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮಾಲಿ ಗುಲಾಬಿ ಹೂ ಕೀಳ್ತಾ ಇದ್ದ ಹುಡುಗನನ್ನ ನೋಡ್ತಾನೆ. ಮರ ಹತ್ತಿ ಗದ್ದಲವನ್ನು ಎಬ್ಬಿಸಿದ ಹುಡುಗರು ಯಾರೂ ಅಲ್ಲಿ ಇರಲಿಲ್ಲ. ಅವರೆಲ್ಲ ಚಂಗನೆ ಕೆಳಗಾರಿ ಓಡಿ ಮಾಯವಾಗ್ಬಿಟ್ಟಿದ್ರು. ಮಾಲಿಗೆ ಬಹಳ ಕೋಪ ಬಂತು. ಎಷ್ಟೊಂದು ಹಾಳುಗೆಡವಿದಾರಲ್ಲ ತೋಪನ್ನ ಅಂತ ಆತ ಕುದ್ದು ಹೋದ. ಅವನು ಸಿಟ್ಟಿಗೆ ಸುಲಭವಾಗಿ ಸಿಕ್ಕಿದ್ದು ಆ ಪುಟ್ಟ ಹುಡುಗ ಮಾತ್ರ. ಮಾಲಿ ದಬ ದಬ ಅಂತ ಆ ಬಾಲಕನ ಬೆನ್ನ ಮೇಲೆ ಗುದ್ದಿ ತನ್ನೆಲ್ಲ ಸಿಟ್ಟನ್ನು ತೀರಿಸ್ಕೊಂಡ. ಪಾಪ ಬಾಲಕ ಏಡ್ ತಿಂದು ಗಳಗಳ ಅಂತ ಅಳಕ್ಕೆ ಶುರು ಮಾಡ್ದ. ಅವನು ಅಳ್ತ, ಹಣ್ಣು ಕಿತ್ತವನು ನಾನಲ್ಲ, ನಾನು ಒಂದು ಹಣ್ಣನ್ ಮುಟ್ಟಿಲ್ಲ, ಅವರೆಲ್ಲ ಹಣ್ಣನ್ ಕಿತ್ತು ತಿಂತಾ ಇದ್ರು, ಅವ್ರನ್ನೆಲ್ಲ ಬಿಟ್ಬಿಟ್ರಿ ನಾನು ಹೊಡಿತಾ ಇದ್ದೀರ, ನನ್ ತಂದೆ ಇಲ್ಲ ಅದಕ್ಕೆ ಹೊಡಿತಾ ಇದ್ದೀರಾ ನೀವು ಅಂತಂದ. ಆಗ ಮಾಲಿ, ಏನು ನಿಂಗೆ ತಂದೆ ಇಲ್ವಾ, ನೀನೇನು ಮಾಡಲೇ ಇಲ್ವಾ, ನೀನು ಗುಲಾಬಿ ಹೂವನ್ನ ಕೀಳೋಕ್ಕೆ ಹೋಗಿದ್ದನ್ನ ನಾನು ನೋಡಿದೆ, ತಂದೆ ಇಲ್ಲ ಅಂತ ಹೇಳಿ ಜಾರ್ಕೊಳಕ್ಕೆ ನೋಡ್ತಾ ಇದೀಯಾ, ತಂದೆ ಇಲ್ಲಿದ್ದವರಿಗೆ ಮತ್ತೂ ಎರಡು ಏಟು ಜಾಸ್ತಿ ಕೊಡಬೇಕು ಗೊತ್ತಾ ನಿನಗೆ ಅಂತ ಹೇಳ್ತಾ ಮತ್ತೆರಡು ಏಟನ್ನು ದಬಾ ದಬಾ ಅಂತ ಆ ಹುಡುಗನ ಬೆನ್ನ ಮೇಲೆ ಗುದ್ದುತ್ತಾನೆ. ಆಗ ಆ ಬಾಲಕ ಬಿಕ್ತ, ಅದ್ಯಾಕೆ ತಂದೆ ಇಲ್ಲದಿದ್ದವರಿಗೆ ಯಾಕೆ ಜಾಸ್ತಿ ಹೊಡಿಬೇಕು ಅಂತ ಕೇಳ್ದ. ಮಾಲಿಗೆ ಆ ಮುದ್ದು ಬಾಲಕನ ಅಳುವನ್ನು ನೋಡಿ ಪಾಪ ಅನ್ನಿಸ್ತು. ಆತ ತಾನೇ ಹೋಗಿ ಒಂದೆರಡು ಹಣ್ಣುಗಳನ್ನು ಕಿತ್ತು ಅವನ ಬೊಗಸೆಯಲ್ಲಿ ಇಟ್ಟು, ಮಗು, ತನ್ನದಲ್ಲದ ವಸ್ತುಗಳಿಗೆ ಯಾವತ್ತೂ ಆಸೆ ಪಡಬಾರ್ದು, ಬೇರೆಯವರ ಸ್ವತ್ತನ್ನು ಮುಟ್ಟಬಾರ್ದು, ಅದು ಕಳ್ತನ ಆಗುತ್ತೆ. ನಿನಗೆ ತಂದೆ ಇದ್ದಿದ್ರೆ ಅದನ್ನು ನಿನಗೆ ತಿಳಿ ಹೇಳ್ತಾ ಇದ್ರು, ಅದಕ್ಕೆ ನಾನೇ ನಿನ್ನ ತಂದೆಯಾಗಿ ಈ ಕೆಲಸ ಮಾಡಿದೆ, ಎರಡೇಟು ಜಾಸ್ತಿ ಕೊಟ್ಟೆ ಅಂತ ಮುದ್ದು ಮಾಡ್ತಾ ಆತನನ್ನು ಸಮಾಧಾನ ಪಡಿಸ್ತಾನೆ. ಪುಟ್ಟ ಬಾಲಕನ ಹೃದಯದಲ್ಲಿ ಆ ಮಾತು ತಾಗ್ಬಿಡುತ್ತೆ, ಅವನ ಮನಸ್ಸಿನಲ್ಲಿ ನೆಟ್ಟು ಬಿಡುತ್ತೆ. ಮುಂದೆ ಯಾವತ್ತೂ ಆ ಹುಡುಗ ತನ್ನ ಜೀವಮಾನದಲ್ಲಿ ಇನ್ನೊಬ್ಬರ ವಸ್ತುವಿಗಾಗಿ ಆಸೆ ಪಡಲಿಲ್ಲ. ತನ್ನದಲ್ಲದ ವಸ್ತುವಿನ ಮೇಲಿನ ಮಮಕಾರವನ್ನು ತ್ಯಜಿಸಿಬಿಡ್ತಾನೆ. ಮುಂದೆ ಆ ಬಾಲಕನೇ ಭಾರತ ದೇಶದ ಪ್ರಧಾನ ಮಂತ್ರಿಯಾಗಿ ಅಭಿಮಾನದಿಂದ ಬಾಳ್ತಾರೆ, ನಿಸ್ವಾರ್ಥವಾಗಿ ದೇಶಕ್ಕಾಗಿ ದುಡಿತಾರೆ, ಜೈ ಜವಾನ್ ಜೈ ಕಿಶಾನ್ ಅನ್ನೋ ಘೋಷವನ್ನು ಮೊಳಗಿಸ್ತಾರೆ. ವಾರಕ್ಕೊಮ್ಮೆ ಒಪ್ಪತ್ತಿನ ಊಟ ಅಂತ ಪಾಲನೆ ಮಾಡಿ ದೇಶದ ಜನತೆಯಲ್ಲಿ ಅದರ ಸಂಚಲನವನ್ನು ಮೂಡಿಸ್ತಾರೆ. ಅವರೇ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ನಾಣ್ಣುಡಿಗೆ ತಕ್ಕುದಾಗಿ ಬಾಳಿದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗಿದ್ದಾರೆ ಮಕ್ಕಳೇ. ಈಗ ಹೇಳಿ, ಹೇಗಿತ್ತು ಶಾಸ್ತ್ರೀಜಿ ಅವರ ಕತೆ?
12: ನಮಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತೇ ಇರಲಿಲ್ಲ.
10: ಈ ಕತೆ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಬೇರೆಯವರ ವಸ್ತುಗಳಿಗೆ ಯಾವತ್ತೂ ಕೈ ಚಾಚಬಾರ್ದು ಅಂತ.
0: ನಮ್ಮದಲ್ಲದ ವಸ್ತುವಿನ ಮೇಲೆ ನಮ್ಮ ಅಧಿಕಾರ ಇರೋದಿಲ್ಲ.
12: ಪನ್ನಜಿ, ಇನ್ಮೇಲೆ ಇಂಥವ್ರ ಕತೆನೇ ಹೇಳೇ.
11: ಆಗ್ಲಿ ಮಕ್ಕಳೇ, ನಮ್ಮ ದೇಶಕ್ಕಾಗಿ ದುಡಿದವರು, ಪ್ರಾಣ ತೆತ್ತವರು ಸಾಕಷ್ಟು ಜನ ಇದ್ದಾರೆ. ಅವ್ರ ಕತೆಗಳನ್ನ ನಾವು ಖಂಡಿತ ತಿಳ್ಕೋಬೇಕು. ಖಂಡಿತ ನಾನೇ ಹೇಳ್ತೀನಿ.
8: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಅಮ್ಮ ನೀರು, ನೀರು.
6: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
3: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
7: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
3: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
8: ನೀರೇ ಬರ್ತಿಲ್ಲ. ಅಯ್ಯೋ ರಾಮ.
9: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
10: ಅಯ್ಯೋ ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
11: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
12: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
2: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
13: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
14: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
13: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
14: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
13: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
14: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
15: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
16: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
17: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
16: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
17: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
18: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
19: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
3: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ,
20: ಸಕ್ಕರೆ ಪಟ್ಟಣ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
14: ಹೌದು, ಜಿಲ್ಲಾ ಹಾಪ್ಕಾಂ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6 and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಂಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
20: ಮಧ್ಯಾಹ್ನ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
21: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ದರ ಒದಗಿಸಿಕೊಡುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ಹಾಪ್ಸ್ಕಾಂ ಇಂದ June 5, 6 and 7 3 ದಿನಗಳ ಕಾಲ APMC ಸಭಾಂಗಣ, ವಿನೋಬನಗರ 100 feet ರಸ್ತೆ ವಿವಿಧ ಬಗೆಯ ಮಾವು ಮತ್ತು ಹಲಸಿನ ಮೇಳವನ್ನ ಆಯೋಜಿಸಲಾಗಿದೆ. June 5 10:30 ಮೇಳದ ಉದ್ಘಾಟನೆ ನಡೆಯಲಿದೆ ಎಂದು ಜಿಲ್ಲಾ ಹಾಪ್ಸ್ಕಾಂ ಅಧ್ಯಕ್ಷರಾದ ಆರ್ ವಿಜಯ್ ಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಹಾಪ್ಸ್ಕಾಂ ತೋಟಗಾರಿಕಾ ಇಲಾಖೆಯ ಅಂಗ ಸಂಸ್ಥೆಯಾಗಿದ್ದು ಬೆಳೆಗಾರರಿಂದ ಬೆಳೆಗಾರರಿಗೆ ಕಾರ್ಯಕ್ರಮದಡಿ ಕಾರ್ಯನಿರ್ವಹಿಸುತ್ತಿದೆ. ಸದಸ್ಯರ ತೋಟಗಾರಿಕಾ ಉತ್ಪನ್ನಗಳನ್ನು ಲಾಭದಾಯಕ ಬೆಲೆಗೆ ಮಾರಾಟ ಮಾಡಲು ಉತ್ಪನ್ನಗಳ ಸಂಗ್ರಹಣೆ ಮಾಡುವುದಲ್ಲದೆ ಗ್ರಾಹಕರಿಗೆ ನೇರ ಮಾರಾಟ ಮಾಡುವುದರ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು. ಜೊತೆಗೆ ಜಿಲ್ಲೆಯ ಮತ್ತು ಅಂತರ್ ಜಿಲ್ಲೆಯ ರೈತರಿಗೆ ಋತುಮಾನಕ್ಕನುಗುಣವಾಗಿ ಬೆಳೆಯುವ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ದರ ಒದಗಿಸಿಕೊಡುವ ಕಾರ್ಯಕ್ರಮ ಅಡಿಯಲ್ಲಿ ಈ ಮಾವು ಹಲಸು ಮೇಳವನ್ನ ಆಯೋಜಿಸಲಾಗಿದೆ ಎಂದರು. ಈ ಮೇಳಕ್ಕೆ ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಳಿ ಮತ್ತು ಮಾವು ಹಲಸಿನ ಬೆಳೆಗಾರರ ಸಂಘ ರಾಮನಗರ ಇವರ ಸಹಯೋಗವಿದೆ. ಈ ಮೇಳದಲ್ಲಿ ಹಲವು ವೈವಿಧ್ಯಮಯವಾದಂತಹ ಮಾವು ಮತ್ತು ಹಲಸಿನ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟವಿರುತ್ತದೆ ಎಂದು ತಿಳಿಸಿದರು. ಇದರ ಸದುಪಯೋಗವನ್ನು ಶಿವಮೊಗ್ಗ ಜನತೆ ಪಡೆದುಕೊಳ್ಳುವಂತೆ ಕೋರಲಾಯಿತು. ಮುಂದಿನ ವಿವರ. ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ವೀರ್ ಪರಿವಾರ್ ಸಹಾಯತ್ ಯೋಜನೆಯಡಿ ಉಚಿತ ಕಾನೂನು ಸೇವೆಯನ್ನ ಒದಗಿಸಲಾಗುತ್ತಿದ್ದು June 7 10:30 ಶಿವಮೊಗ್ಗ ರಾಜ್ಯ ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ಕಾನೂನು ಸೇವೆಗಳ ಕುರಿತ ವಿಸ್ತೃತ ಮಾಹಿತಿ ನೀಡುವ ಸಲುವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಸೈನಿಕರು ಮತ್ತು ಕುಟುಂಬದವರು, ಮಾಜಿ ಸೈನಿಕರು, ವೀರ ನಾರಿಯರು ಹಾಗೂ ಮಾಜಿ ಸೈನಿಕರ ಅವಲಂಬಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಲಭ್ಯ ಕಾನೂನು ಸೇವೆಗಳ ಮಾಹಿತಿ ಪಡೆದುಕೊಳ್ಳುವಂತೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ June 5 10:00 ಉದ್ಯೋಗಗಳ ಕುರಿತ ನೇರ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ NIDEC ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು NTTF ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಭಾಗವಹಿಸಲಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. SSLC, PUC, ITI, ಎಲೆಕ್ಟ್ರಿಕಲ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ಫಿಟ್ಟರ್, ಟರ್ನರ್, ಡಿಪ್ಲೊಮೋ ಇನ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಪದವಿ ಪೂರೈಸಿದ 18-24 ಅಭ್ಯರ್ಥಿಗಳು ಭಾಗವಹಿಸಬಹುದು. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪ ನಗರ, 2nd cross, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರ ನೇತೃತ್ವದಲ್ಲಿ ಗೋವರ್ಧನ ಟ್ರಸ್ಟ್ ವತಿಯಿಂದ ಜೂನ್ ತಿಂಗಳ ಪೂರ್ತಿ ಗೋ ಸೇವಾ ಮಾಸ ಅಭಿಯಾನ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಬೆಕ್ಕಿನ ಕಲ್ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳು ಹೇಳಿದರು. ಬೆಕ್ಕಿನ ಕಲ್ಮಠದ ಸಭಾಂಗಣದಲ್ಲಿ ಗೋವರ್ಧನ ಟ್ರಸ್ಟ್ ಆಯೋಜಿಸಿದ ಗೋ ಸೇವಾ ಮಾಸದ ಅಭಿಯಾನದ ಅಂಗವಾಗಿ ಟ್ರಸ್ಟ್ ಹೊರತಂದ ಗೋವರ್ಧನ ಟ್ರಸ್ಟ್ ಇಲ್ಲಿಯವರೆಗಿನ ಕಾರ್ಯಚಟುವಟಿಕೆಗಳು ಮತ್ತು ಮುಂದಿನ ಕಾರ್ಯಕ್ರಮಗಳ ಕುರಿತಾದ ಪರಿಚಯ ಪತ್ರ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದ ಅವರು, ಗೋವೆ ಒಂದು ಸಂಪತ್ತು, ಇಂದು ಗೋ ಸಂಪತ್ತು ಉಳಿದಿಲ್ಲ, ಇಂದು ಸಮಾಜದಲ್ಲಿ ಗೋವನ್ನ ಕಡೆಗಣಿಸಿರುವುದು ದೊಡ್ಡ ದುರಂತವೇ ಸರಿ ಎಂದ ಶ್ರೀಗಳು, ಅಂದು ಗೋವುಗಳ ಸಂಖ್ಯೆಯ ಮೇಲೆ ಶ್ರೀಮಂತಿಕೆಯನ್ನ ಗುರುತಿಸಲಾಗುತ್ತಿತ್ತು, ಪ್ರತಿ ಮನೆ ಮನೆಯಲ್ಲಿಯೂ ಗೋಶಾಲೆ ಇರುತ್ತಿತ್ತು, ಇಂದು ಗೋ ರಕ್ಷಣೆಗೆ ಅನೇಕರು ಬೇರೆ ಬೇರೆ ಶಿರೋನಾಮೆಯಡಿಯಲ್ಲಿ ಸಂಸ್ಥೆಯನ್ನ ಆರಂಭಿಸಿ ಗೋ ಸೇವೆಗೆ ಮುಂದಾಗುತ್ತಿದ್ದಾರೆ. ಈ ಎಲ್ಲ ಸಂಸ್ಥೆಗಳಿಗೆ ಗೋ ಸೇವೆಗೆಂದು ಮುಡುಪಾಗಿರುವ ಗೋವರ್ಧನ ಟ್ರಸ್ಟ್ ಕಿರೀಟಪ್ರಾಯವಾಗಿದೆ ಎಂದರು. ಆನಂದಪುರದ ಮಠದಲ್ಲಿಯೂ ನೂರಾರು ವರ್ಷಗಳಿಂದ ಗೋಶಾಲೆ ಇತ್ತು, ಈಗ ಪುನಃ ಅದನ್ನ ಪುನರುಜ್ಜೀವನಗೊಳಿಸಲಾಗಿದೆ. ಒಂದು ಗೋಶಾಲೆ ನಡೆಸುವುದು ಕಷ್ಟ. ಇಂತಹ ಪರಿಸ್ಥಿತಿಯಲ್ಲಿ ಗೋವರ್ಧನ ಟ್ರಸ್ಟ್ ಇಲ್ಲಿನ ಸುತ್ತಮುತ್ತಲಿನ 4-5 ಗೋಶಾಲೆಗಳಿಗೆ ಮೇವನ್ನ ಒದಗಿಸುವುದರ ಜೊತೆಗೆ ಅದಕ್ಕಾಗಿಯೇ ಒಂದು ಆಂಬ್ಯುಲೆನ್ಸ್ ಅನ್ನ ಕೂಡ ಸಿದ್ಧ ಮಾಡಿಕೊಂಡಿರುವುದು ಇತರ ಗೋ ರಕ್ಷಣೆಯ ಸಂಸ್ಥೆಗಳಿಗೆ ಪ್ರೇರಣೆಯಾಗಿದೆ ಎಂದರು. ಗೋವರ್ಧನ ಟ್ರಸ್ಟ್ನ ಮುಖ್ಯಸ್ಥರಾದ ಕೆಎಸ್ ಈಶ್ವರಪ್ಪ ಮಾತನಾಡಿ, ಈಗಾಗಲೇ ಶಿವಮೊಗ್ಗದಲ್ಲಿ 3 ಗೋಶಾಲೆಗಳಿವೆ, ಈಗ ವಿಶ್ವ ಬಂಧು ಎಂಬ ಮತ್ತೊಂದು ಗೋಶಾಲೆ ಪ್ರಾರಂಭಿಸಲಾಗಿದೆ. ದಾನಿಗಳು ಮೇವು ಬೆಳೆಗಾಗಿ 22 ಎಕರೆ ಜಾಗವನ್ನ ನೀಡಿದ್ದಾರೆ. ಅದರಲ್ಲಿ ಮೇವು ಬೆಳೆದು ಎಲ್ಲ ಗೋಶಾಲೆಗಳಿಗೂ ನೀಡಲಾಗುವುದು. ರಾಮಚಂದ್ರಾಪುರ ಮಠವು ಈಗಾಗಲೇ 25 ಹಸುಗಳನ್ನ ನೀಡಿದೆ, ಇನ್ನು 250 ಹಸುಗಳನ್ನ ನೀಡುವುದಾಗಿ ಭರವಸೆ ನೀಡಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ರಾಜ್ಯಕ್ಕೆ ಜೂನ್ 5 ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಬಾರಿ ಮುಂಗಾರು ಪ್ರವೇಶ ತಡ ಆಗಲಿದೆ ಎನ್ನಲಾಗಿತ್ತು, ಆದರೆ ತಡ ಆಗಿಲ್ಲ, ಸರಿಯಾದ ಸಮಯಕ್ಕೆ ಮುಂಗಾರು ಪ್ರವೇಶಿಸುತ್ತಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಇಂದಿನಿಂದ ಮುಂದಿನ 5 ಕಾಲ ರಾಜ್ಯದ ಹಲವೆಡೆ ಮಳೆಯಾಗಲಿದೆ. ಗದಗ್, ಮೈಸೂರು ಸೇರಿ 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇಂದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಕರಾವಳಿ ಜಿಲ್ಲೆಯಲ್ಲಿ ಇಂದಿನಿಂದ ಜೂನ್ 5 ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಜೂನ್ 4 ಒಂದು ಅಥವಾ 2 ಸ್ಥಳಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಮುಂದಿನ ವಿವರ. ಮೆಸ್ಕಾಂ ವ್ಯಾಪ್ತಿಯ ಶಿವಮೊಗ್ಗದ MRS ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಮೊದಲನೇ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಜೂನ್ 6 ಬೆಳಗ್ಗೆ 9 ಸಂಜೆ 6 F7 ಪಿಳ್ಳಂಗಿರಿ, NJY ಮತ್ತು FB ಜಾವಳ್ಳಿ IP ಮಾರ್ಗಗಳಲ್ಲಿ ಬರುವ ಕೆಳಕಂಡ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಹೊಳೆಬೆನವಳ್ಳಿ, ದೊಡ್ಡ ತಾಂಡ, ಹೊಸಮನೆ ತಾಂಡ, ಪಿಳ್ಳಂಗಿರಿ, ಜಾವಳ್ಳಿ, ತಿರುವಳ್ಳಿ, ಅಬ್ಬಲಘಟ್ಟ, ಹಾರೋಬೆನವಳ್ಳಿ, ಹಾರೋಬೆನವಳ್ಳಿ ತಾಂಡ, ಗೌಡನಾಯಕನಹಳ್ಳಿ, ಬೀರನಹಳ್ಳಿ, ಯಲವಟ್ಟಿ, ಹಸೋಡಿ, ಹಸೋಡಿ ಫಾರಂ, ವೀರಭದ್ರ ಕಾಲೋನಿ, ಹಕ್ಕಿಪಿಕ್ಕಿ ಕ್ಯಾಂಪ್, ಬಂಗಾರಪ್ಪ ಕಾಲೋನಿ, ಜಿಜಿ ಕ್ಯಾಂಪ್, ಚಿಕ್ಕಮರಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಳ್ಳಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯದ ಶರಾವತಿ ಹಿನ್ನೀರು ಕನಿಷ್ಠ ಮಟ್ಟಕ್ಕೆ ಇಳಿದ ಹಿನ್ನೆಲೆಯಲ್ಲಿ ಮುಪ್ಪಾನೆ ಮಾರ್ಗದ ಲಾಂಚ್ ಸೇವೆ ಇಂದಿನಿಂದ ಸ್ಥಗಿತಗೊಳಿಸಲಾಗಿದೆ. ಸಾಗರ ತಾಲೂಕಿನ ಕರೂರು ಮತ್ತು ಬಾರಂಗಿ ಹೋಬಳಿಯ ಸಂಪರ್ಕದ ಅತಿ ಮುಖ್ಯ ಮಾರ್ಗ ಇದಾಗಿದ್ದು, ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಸ್ಥಗಿತಗೊಳಿಸುವುದಾಗಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ತಿಳಿಸಿದೆ. ಲಿಂಗನಮಕ್ಕಿ ಡ್ಯಾಂನಲ್ಲಿ ಶರಾವತಿ ಹಿನ್ನೀರಿನ ಮಟ್ಟ ದಿನೇ ದಿನೇ ಕಡಿಮೆಯಾಗುತ್ತಿದ್ದು, ನೀರಿನ ಆಳದಲ್ಲಿರುವ ಮರದ ಕಾಂಡಗಳು ಲಾಂಚ್ಗೆ ತಾಗುವ ಅಪಾಯವಿದೆ. ಜೊತೆಗೆ ವಾಹನ ಇಳಿಸುವಾಗ ಫ್ಲಾಟ್ ಫಾರಂ ಜಾಗದಲ್ಲಿ ಲಾಂಚ್ ಅಡಿಭಾಗ ನೆಲಕ್ಕೆ ತಾಗಿರುವುದರಿಂದ ಲಾಂಚ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಸಿಗಂದೂರು ಸೇತುವೆ ಆದ ಮೇಲೆ ಕರೂರು ಹೋಬಳಿಯ ಈ ಮುಪ್ಪಾನೆ ಮಾರ್ಗ ಕೆಲವು ಕಾರಣಗಳಿಂದ ಅತ್ಯಂತ ಮಹತ್ವದಾಗಿತ್ತು. ಕರೂರು ಹೋಬಳಿಯ ಪೊಲೀಸ್ ಠಾಣೆ ಮತ್ತು ಮೆಸ್ಕಾಂ ಕಚೇರಿಗಳು ಕಾರ್ಗಿಲ್ ಜೋಗದಲ್ಲಿದ್ದು, ಗ್ಯಾಸ್ ಸಿಲಿಂಡರ್ ಪಡೆಯಲು ಮತ್ತಿತರ ಕಾರಣಕ್ಕೆ ತುಮರಿ, ಸಿಗಂದೂರು ಮತ್ತು ಬಾರಂಗಿ ಹೋಬಳಿಯ ಜನ ಈ ಮಾರ್ಗದಲ್ಲೇ ಸಂಚರಿಸುತ್ತಾರೆ. ಜೊತೆಗೆ ಸಿರಸಿ, ಸಿದ್ದಾಪುರ ಭಾಗದ ಜನರು ಸಿಗಂದೂರಿಗೆ ಬರಲು ಇದೇ ಮಾರ್ಗ ಅತಿ ಮುಖ್ಯವಾಗಿತ್ತು. ಇದೀಗ ಲಾಂಚ್ ಸಂಚಾರ ತಾತ್ಕಾಲಿಕವಾಗಿ ಕೊನೆಗೊಂಡರೂ ಮಳೆ ಹೆಚ್ಚಾಗಿ ನೀರಿನ ಮಟ್ಟ ಏರಿದರೆ ಲಾಂಚ್ ಸಂಚಾರ ಪುನರಾರಂಭವಾಗಲಿದೆ ಎಂದು ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಮನೆಗೊಂದು ಗ್ರಂಥಾಲಯ ಶೀರ್ಷಿಕೆಯೇ ಒಂದು ವಿಸ್ಮಯ. ಮನೆಯಲ್ಲಿ ಒಂದು ಗ್ರಂಥಾಲಯ ಆರಂಭವಾದರೆ ಓದುವ ಸಂಸ್ಕೃತಿ ತಲತಲಾಂತರಕ್ಕೆ ಸಾಗಿ ಬರುತ್ತದೆ ಎಂದು ಹೊಳೆಹೊನ್ನೂರು ಶ್ರೀ ಸ್ವಾಮಿ ವಿವೇಕಾನಂದ ಲಯನ್ಸ್ PU ಕಾಲೇಜಿನ ಪ್ರಾಚಾರ್ಯರಾದ ಎಸ್ ರಂಗನಾಥಯ್ಯ ಹೇಳಿದರು. ನಗರದ JH ಪಟೇಲ್ ಬಡಾವಣೆಯ ಡಿ ಬ್ಲಾಕ್ನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಜಾಗೃತ ಸಮಿತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಆಯೋಜಿಸಿದ ಮನೆಗೊಂದು ಗ್ರಂಥಾಲಯ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಾಹಿತ್ಯವು ಸಮಾಜದಲ್ಲಿ ಮಾನವೀಯತೆ, ಪ್ರೀತಿ, ಮೌಲ್ಯಗಳ ಕುರಿತು ಪ್ರಭಾವ ಬೀರುತ್ತದೆ ಮತ್ತು ಮನಸ್ಸು ಕ್ರಿಯಾಶೀಲವಾಗುತ್ತದೆ. ಒಂದು ತಿಂಗಳಲ್ಲಿ ಒಂದು ಪುಸ್ತಕ ಕೊಂಡು ಓದುವುದನ್ನ ಆರಂಭ ಮಾಡಬೇಕು. ಓದಿನ ನಂತರ ಕೊನೆಯ ಪುಟದಲ್ಲಿ ದಿನಾಂಕ ಬರೆಯಬೇಕು. ಆ ಒಂದು ಪುಸ್ತಕದಿಂದಲೇ ನಿಮ್ಮ ಮನೆಯ ಗ್ರಂಥಾಲಯ ಆರಂಭವಾಗಬೇಕಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಮಾತನಾಡಿ, ಕನ್ನಡ ಪುಸ್ತಕ ಸಂಸ್ಕೃತಿ ಜೊತೆಗೆ ನಮ್ಮ ಭಾಷೆ, ಓದುವ ಮತ್ತು ಬರೆಯುವ, ಚಿಂತಿಸುವ ಸೃಜನಶೀಲರನ್ನ ರೂಪಿಸಲು ಎಲ್ಲವೂ ಸಾಧ್ಯವಾಗುವುದು ಪುಸ್ತಕದಿಂದ. ಆದ್ದರಿಂದ ಪುಸ್ತಕವನ್ನ ಕೊಂಡು ಓದುವುದನ್ನ ರೂಢಿಸಿಕೊಳ್ಳಬೇಕು ಎಂದರು. ವಾರ್ತ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಆರ್ ಮಾರುತಿ ಮಾತನಾಡಿ, ಪುಸ್ತಕ ಓದು ನಮ್ಮ ಚಿಂತನೆಗೆ ಅಪಾರ ಶಬ್ದ ಸಂಪತ್ತನ್ನ ಒದಗಿಸುತ್ತದೆ. ಮನೆಗೊಂದು ಗ್ರಂಥಾಲಯ ಅತ್ಯುತ್ತಮ ಯೋಜನೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಜಗದ ಬೆಳಕು ಬುದ್ಧ ಕವನದ ಪ್ರತಿ ಬಿಡುಗಡೆ ಮಾಡಲಾಯಿತು. ವಿಶ್ರಾಂತ ಮುಖ್ಯ ಶಿಕ್ಷಕರಾದ ಟಿ ಮಂಜಪ್ಪ, ನಿರ್ಮಲಾ, ರಮೇಶ್, PK ಸತೀಶ್ ಮುಂತಾದವರು ಉಪಸ್ಥಿತರಿದ್ದರು.
1: ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪರಿಶುದ್ಧತೆಯ ಪ್ರತೀಕ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿದ್ದೀರಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಇರೋ ಒಂದು ಜೀವನವನ್ನ ಆರೋಗ್ಯವಾಗಿ ಸಂತೋಷವಾಗಿ ಕಳೆಯೋಣ, ಏನಂತೀರಾ? ಹೀಗಿರುವಾಗ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರೆ, ನಾವು ಸುತ್ತಮುತ್ತಲು ನಮ್ಮ ಪರಿಸರದೊಟ್ಟಿಗೆನೆ ಜೀವನವನ್ನ ಸಾಗಿಸ್ತಾ ಇದ್ವಿ. ಪರಿಸರ ಆರೋಗ್ಯವಾಗಿತ್ತು ಅಂದ್ರೆ ನಾವು ಆರೋಗ್ಯವಾಗಿರ್ತೀವಿ. ಪರಿಸರದಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಅದು ನಮ್ಮ ಜೀವನಕ್ಕೆ ಜೀವಕ್ಕೆ ವ್ಯತ್ಯಾಸ ಆಗುವಂಥದ್ದು. ಹೀಗೆಲ್ಲ ಇರುವಾಗ ಪರಿಸರ ಅಂದ್ರೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು, ಇದರೊಟ್ಟಿಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಿದ ಮೇಲೆ ಇವತ್ತು ಒಂದು ವಿಶೇಷವಾದ ದಿನದ ಬಗ್ಗೆ ಮಾತಾಡೋಣ ಅಂತ. ಯಾವುದು ವಿಶೇಷ ದಿನ ಅಂತ ನೀವು ಕೇಳೋದಾದ್ರೆ ಕೇಳುಗರೆ, ನಾವು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲಿಯುವಾಗ ಬಿದ್ದು ಮೊಣಕಾಲು ತೆರೆಚ್ಕೊಂಡು ಆದ್ರೂ ಸೈಕಲ್ ಸೀಟ್ ಮೇಲೆ ಕುತ್ಕೊಂಡು ಪೆಡಲ್ ತುಳಿಯುವಾಗ ಸಿಗ್ತಾ ಇದ್ದಂತ ಖುಷಿ ಇತ್ತಲ್ಲ, ಅದು ಮತ್ತೆ ಸಿಗೋದಿಲ್ಲ ಅಲ್ವಾ? ಅಬ್ಬ, ಅದಕ್ಕೆ ಸಾಟಿನೇ ಇಲ್ಲ. ಆದ್ರೆ ಇವತ್ತು ಅದೇ ಸೈಕಲ್ ನಮ್ಮ ಪರಿಸರವನ್ನ ಕಾಪಾಡೋಕೆ ಇರೋ ಒಂದು ಸೂಪರ್ ಪವರ್, ಸೂಪರ್ ಅಸ್ತ್ರ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಬೇಕು. ಇವತ್ತು ನಮ್ಮ ಸಿಟಿಯಲ್ಲಿ ಗಾಡಿಗಳ ದಟ್ಟಣೆ ಜಾಸ್ತಿ ಆಗಿದೆ, ಹೊಗೆ ಜಾಸ್ತಿ ಆಗಿದೆ. ನಾವು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸಾಕು, ಪ್ರಕೃತಿ ಮುಖಕ್ಕೆ ಹೊಗೆ ಹೋಗಿದ ಹಾಗೆ ಆಗತ್ತೆ. ಆದ್ರೆ ಈ ಸೈಕಲ್ ಇದೆಯಲ್ಲ, ಇದಕ್ಕೆ ಪೆಟ್ರೋಲು ಬೇಡ, ಡೀಸೆಲು ಬೇಡ, ಸದ್ದಿಲ್ಲದೆ ಹೊಗೆಯೂ ಇರದೆ ನಮ್ಮನ್ನ ತಲುಪಬೇಕಾದಂತ ಜಾಗಕ್ಕೆ ತಲುಪಿಸುತ್ತೆ. ಇವತ್ತು ಗ್ಲೋಬಲ್ ವಾರ್ಮಿಂಗ್, ಏರ್ ಪೊಲ್ಯೂಷನ್ ಅಂತ ನಾವೇನೇ ದೊಡ್ಡ ದೊಡ್ಡ ಮಾತಾಡ್ತೀವಲ್ಲ, ಅದಕ್ಕೆಲ್ಲ ಸಿಂಪಲ್ ಪರಿಹಾರ ಈ ಎರಡು ಚಕ್ರಗಳ ಸವಾರಿ ಕೇಳುಗರೆ. ಹೌದು, ನಾನು ಹೇಳ್ತಿರೋದು ದಿನವಿಡೀ ಸೈಕಲ್ನಲ್ಲೇ ತಿರುಗಿ ಅಂತ ಖಂಡಿತವಾಗ್ಲೂ ಅಲ್ಲ. ಆದ್ರೆ ನಮ್ಮ ಮನೆ ಹತ್ರ ಇರೋ ಅಂಗಡಿಗೆ ಹೋಗೋಕೆ, ತರಕಾರಿ ತರೋಕೆ, ಅಥವಾ ವಾರದಲ್ಲಿ ಕನಿಷ್ಠ ಒಂದು ದಿನ ಆಫೀಸ್ಗೆ ಹೋಗೋಕೆ ಸೈಕಲ್ ಬಳಸಿದ್ರೆ ಚೆನ್ನಾಗಿರುತ್ತಲ್ವಾ? ಯೋಚನೆ ಮಾಡಿ, ನಮ್ಮ ಪರಿಸರ ಎಷ್ಟು ಸ್ವಚ್ಛವಾಗಿರುತ್ತೆ. ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ನಮ್ಮ ಪ್ರಕೃತಿಗೂ ಒಳ್ಳೇದು. ಹಾಗಿದ್ರೆ ಇವತ್ತಿಂದಲೇ ನಾವು ಒಂದು ಪುಟ್ಟ ಬದಲಾವಣೆ ಮಾಡೋಣ. ಇಂಧನವನ್ನ ಉಳಿಸೋಣ, ಸೈಕಲ್ ಅನ್ನ ಬಳಸೋಣ, ನಮ್ಮ ಪರಿಸರವನ್ನ ರಕ್ಷಿಸೋಣ, ಏನಂತೀರಾ? ಹಾಗೆ ಇವತ್ತು ವಿಶ್ವ ಸೈಕಲ್ ದಿನ ಕೂಡ ಹೌದು. ನಿಮ್ಮ ಸೈಕಲ್ ನೆನಪುಗಳೇನು? ಇವತ್ತು ಸೈಕಲ್ ಓಡಿಸಿದ್ರಾ? ಇವತ್ತೇನಾದ್ರು ಸೈಕಲ್ ಓಡಿಸಿದ್ರೆ, ಅಥವಾ ನೀವು ಚಿಕ್ಕವರಿದ್ದಾಗ ಸೈಕಲ್ ಓಡಿಸಿದಾಗ ಏನೇನಾಗ್ತಿತ್ತು, ಏನು ಆ ಒಂದು ಸೈಕಲ್ ಜೊತೆ ಇರುವಂತಹ ನೆನಪನ್ನ ನೀವು ನನ್ನೊಟ್ಟಿಗೆ ಹಂಚ್ಕೋಬಹುದು. ಕೇಳುಗರೆ, ವಿಶ್ವ ಬೈಸಿಕಲ್ ದಿನವನ್ನ ಪ್ರತಿ ವರ್ಷ ಜೂನ್ 3ರಂದು ಆಚರಿಸಲಾಗುತ್ತೆ. ಈ ದಿನ ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲ, ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ ಸಂದೇಶವನ್ನ ಸಾರುತ್ತೆ. ಬೈಸಿಕಲ್ ಬಳಕೆ ಹಾಗೆ ಪರಿಸರ ಪ್ರೇಮಕ್ಕೆ ಇರುವಂತಹ ಅವಿನಾಭಾವ ಸಂಬಂಧವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಸಾಕಷ್ಟು ವಾಹನಗಳ ಅತಿಯಾದ ಬಳಕೆಯಿಂದ ಪರಿಸರ ದಿನೇ ದಿನೇ ಹದಗೆಡ್ತಾ ಇದೆ. ಈ ಕಾಲದಲ್ಲಿ ಬೈಸಿಕಲ್ ಒಂದು ಅತ್ಯುತ್ತಮ ಪರಿಸರ ಸ್ನೇಹಿ ಕೂಡ ಹೌದು, ಪರ್ಯಾಯವಾಗಿದೆ, ಎಕೋ ಫ್ರೆಂಡ್ಲಿ ಆಗಿದೆ. ಪರಿಸರಕ್ಕೆ ಇದು ಹೇಗೆ ಪೂರಕ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಅದರಲ್ಲಿ ಮೊದಲನೇ ವಿಷಯ ಏನಪ್ಪ ಅಂದ್ರೆ ಶೂನ್ಯ ವಾಯು ಮಾಲಿನ್ಯ. ಹೌದು, ಜೀರೋ ಏರ್ ಪೊಲ್ಯೂಷನ್. ನಾವು ಎಷ್ಟೇ ಕಾಸ್ಟ್ಲಿಯೆಸ್ಟ್ ವಾಹನವನ್ನ ಕೊಂಡ್ಕೊಂಡ್ರು, ಅದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದು ಮುಂದೆ ಸಾಗಬೇಕು ಅಂದ್ರೆ ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕೇ ಬೇಕು. ಎಷ್ಟೇ ಕಾಸ್ಟ್ಲಿ ಇದ್ರೂ ಕೂಡ ಡೆಫಿನೆಟ್ಲಿ ಬೇಕೇ ಬೇಕು. ಹೀಗಿರುವಾಗ ನಾವು ಸೈಕಲ್ ಅನ್ನ ಬಳಸುವಾಗ, ಸೈಕಲ್ ನ ಕೊಂಡ್ಕೊಳ್ತೀವಿ ಅನ್ನುವಾಗ ಅಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ಅಗತ್ಯನೇ ಇರುವುದಿಲ್ಲ. ಇದರಿಂದ ಯಾವುದೇ ಹಾನಿಕಾರಕ ಹೊಗೆ

ಆಗಿರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ಲ. ಗಾಳಿಯ ಗುಣಮಟ್ಟವನ್ನ ಉತ್ತಮವಾಗಿಡೋಕೆ ಇದು ನೇರ ಕೊಡುಗೆನ ನೀಡುತ್ತೆ. ಹಾಗಿದ್ರೆ ವಿಶ್ವ ಬೈಸಿಕಲ್ ದಿನದ ಕುರಿತು ಮತ್ತಷ್ಟು ಮಾಹಿತಿನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಶ್ವ ಬೈಸಿಕಲ್ ದಿನ ಅಥವಾ ವಿಶ್ವ ಸೈಕಲ್ ದಿನದ ಬಗ್ಗೆ ಮಾತನಾಡ್ತಾ ಇದ್ದೆ. ಕೇಳುಗರೆ, ಬೇರೆ ವಾಹನಗಳಂತೆ ಸೈಕಲ್ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಸೂಸುವುದಿಲ್ಲ. ಹಾಗಾಗಿ ಪರಿಸರ ಕಾಳಜಿಗೆ ಉತ್ತಮ ಆಯ್ಕೆ ಅಂದ್ರೆ ಅದು ಸೈಕಲ್. ಸೈಕ್ಲಿಂಗ್ ಹೃದಯದ ರಕ್ತನಾಳದ ಫಿಟ್ನೆಸ್ ಆಗಿರ್ಬೋದು, ಸ್ನಾಯು ಬಲ ಹಾಗೆ ನಮ್ಯತೆಯನ್ನ ಸುಧಾರಿಸುತ್ತೆ, ಆರೋಗ್ಯಕರ ಜೀವನಕ್ಕೆ ಕೊಡುಗೆ ನೀಡುತ್ತೆ. ಸೈಕ್ಲಿಂಗ್ ಮಾಡೋದ್ರಿಂದ ನಮ್ಮ ಒತ್ತಡದ ಮಟ್ಟವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು ಅಂತ ಒಂದು ಅಧ್ಯಯನ ಕೂಡ ಹೇಳುತ್ತೆ. ಇನ್ನು ನಾವು ಸೈಕಲ್ ತುಳಿಯುವಾಗ ನಮ್ಮ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ, ಇದರಿಂದ ದೇಹಕ್ಕೂ ಒಳ್ಳೆದು. ಇನ್ನು ಸೈಕ್ಲಿಂಗ್ ಹಣವನ್ನ ಉಳಿಸುತ್ತೆ, ಯಾಕಂದ್ರೆ ಇದು ಅಗ್ಗದ ಸಾರಿಗೆಯ ಮಾರ್ಗವಾಗಿದೆ. ವಿಶೇಷವಾಗಿ ಈ ಸೈಕಲ್ ನಮಗೆ ಉತ್ತಮ ಆರೋಗ್ಯವನ್ನ ಕೊಡೋದ್ರ ಜೊತೆಗೆ ಪರಿಸರದ ಆರೋಗ್ಯವನ್ನು ಕೂಡ ಕಾಪಾಡುವಂತದ್ದು. ಹೌದು, ನಾನಾಗ್ಲೇ ಹೇಳ್ತಾ ಇದ್ದೆ, ವಿಶ್ವ ಬೈಸಿಕಲ್ ದಿನಕ್ಕೂ ಹಾಗೆ ಪರಿಸರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಖಂಡಿತವಾಗ್ಲೂ. ಯಾಕಪ್ಪ ಅಂದ್ರೆ ಈ ಸೈಕ್ಲಿಂಗ್ ಮಾಡೋದ್ರಿಂದ ಶೂನ್ಯ ವಾಯು ಮಾಲಿನ್ಯ, ಇನ್ನೊಂದೇನಪ್ಪಾ ಅಂದ್ರೆ ಶಬ್ದ ಮಾಲಿನ್ಯಕ್ಕೆ ಕೂಡ ಬ್ರೇಕ್ ಹಾಕಬಹುದು. ಹೌದು, ನೋ ನಾಯ್ಸ್ ಪೊಲ್ಯೂಷನ್ ಅಂತಾನೆ ಹೇಳ್ಬಹುದು. ಇವತ್ತಿನ ನಗರದ ಪ್ರದೇಶಗಳಲ್ಲಿ ಹಾರ್ನ್ ಸೌಂಡ್ ಆಗಿರ್ಬೋದು, ಇಂಜಿನ್ನ ಕರ್ಕಶ ಶಬ್ದದಿಂದ ಹಕ್ಕಿ ಪಕ್ಷಿಗಳಿಗೆ ಹಾಗೆ ಮನುಷ್ಯರಿಗೆ ಕೂಡ ತೀವ್ರ ತೊಂದರೆ ಆಗುತ್ತೆ. ಆದ್ರೆ ಸೈಕಲ್ ಸಂಪೂರ್ಣವಾಗಿ ನಿಶಬ್ದ ವಾಹನವಾಗಿದ್ದು ಪ್ರಕೃತಿಯ ಶಾಂತತೆಯನ್ನ ಕಾಪಾಡುತ್ತೆ. ಇನ್ನು ಕಚ್ಚಾ ತೈಲ ಅಂದ್ರೆ ಕ್ರೂಡ್ ಆಯಿಲ್ ಬಳಕೆ ಕಡಿಮೆ ಮಾಡಿದಷ್ಟು ಭೂಮಿಯ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಸೈಕಲ್ ಬಳಸೋದ್ರಿಂದ ದೇಶದ ಇಂಧನವು ಉಳಿಯುತ್ತೆ, ಪ್ರಕೃತಿಯ ಸಂಪನ್ಮೂಲಗಳನ್ನು ಕೂಡ ರಕ್ಷಿಸಬಹುದು. ಇನ್ನು ನಾವು ಸೈಕಲ್ ತುಳಿಯುವ ಮೂಲಕ ಹಸಿರು ಮನೆ ಅನಿಲ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಪ್ರಮಾಣವನ್ನ ತಗ್ಗಿಸಬಹುದು. ಇದು ಜಾಗತಿಕ ತಾಪಮಾನ ಏರಿಕೆಯನ್ನ ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ. ಕೇಳುಗರೆ, ಈ ಸೈಕಲ್ ಇದೆಯಲ್ಲ, ಈ ಸೈಕ್ಲಿಂಗ್ ಮಾಡೋದ್ರಿಂದ ಇಂಧನ ಉಳಿಸಬಹುದು, ಸೈಕಲ್ ಅನ್ನ ಹೆಚ್ಚಾಗಿ ಬಳಸಬಹುದು, ನಾವು ಆರೋಗ್ಯವಾಗಿ ಕೂಡ ಇರಬಹುದು. ಇನ್ನು ಆರೋಗ್ಯಕ್ಕೂ ಸೈ ಪರಿಸರಕ್ಕೂ ಸೈ ಸೈಕಲ್ ಸವಾರಿಯೇ ಎಲ್ಲದಕ್ಕೂ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬಹುದು. ಇನ್ನು ಬೈಸಿಕಲ್ ದಿನದಂದು ಕೇವಲ ಒಂದು ದಿನ ಸೈಕಲ್ ಓಡಿಸೋದಷ್ಟೇ ಅಲ್ಲ, ವಾರದಲ್ಲಿ ಕನಿಷ್ಠ ಒಂದು ದಿನ ಅಥವಾ ಹತ್ತಿರದ ಜಾಗಗಳಿಗೆ ಹೋಗೋಕೆ ಸೈಕಲ್ ಬಳಸುವ ಹವ್ಯಾಸವನ್ನ ಬೆಳೆಸ್ಕೊಂಡ್ರೆ ನಮ್ಮ ಪರಿಸರ ಕೂಡ ಹಸಿರಾಗಿರೋಕೆ ಸಾಧ್ಯ ಆಗುತ್ತೆ. ಇನ್ನು ಬದಲಾವಣೆ ಅನ್ನೋದು ಒಬ್ರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ಬರಿಂದ ಆಗ್ಬೇಕು. ಆದ್ರೆ ಮೊದಲು ನಮ್ಮಲ್ಲಿ ಬದಲಾವಣೆ ಆದಾಗ ಖಂಡಿತವಾಗ್ಲೂ ಎಲ್ಲರಲ್ಲೂ ಬದಲಾವಣೆ ಆಗಬಹುದು ಅನ್ನೋ ಒಂದು ಭರವಸೆನ ಇಟ್ಕೋಬಹುದು. ಏನಂತೀರಾ? ಸೊ ಇವತ್ತು ವಿಶ್ವ ಸೈಕಲ್ ದಿನದ ಪ್ರಯುಕ್ತ ನೀವು ಕೂಡ ಒಂದು ನಿರ್ಧಾರವನ್ನ ತಗೊಳ್ಳಿ. ನೀವು ಆದಷ್ಟು ಸೈಕಲ್ನಲ್ಲಿ ಸವಾರಿಯನ್ನ ಮಾಡೋಕೆ ಪ್ರಾರಂಭಿಸಿ. ಸೈಕಲ್ ಹೊಡೋದಕ್ಕೆ ವಯಸ್ಸಿನ ಅಂತರ ಇಲ್ಲ, ವಯಸ್ಸು ಕೇವಲ ಸಂಖ್ಯೆ ಅಷ್ಟೇ. ಏಜ್ ಇಸ್ ಜಸ್ಟ್ ನಂಬರ್ ಅಂತಾರಲ್ಲ, ಆ ರೀತಿ. ಸೊ ಯಾರು ಬೇಕಾದ್ರೂ ಸೈಕಲ್ ಓಡಿಸಬಹುದು. ನೀವು ಕೂಡ ಇವತ್ತು ವಿಶೇಷವಾಗಿ ಸೈಕಲ್ ಓಡಿಸೋಕೆ ಪ್ರಾರಂಭಿಸಿ, ಹಾಗೆ ಇವತ್ತಿಂದನೇ ಪ್ರಾರಂಭ ಮಾಡಿ, ಜೊತೆಗೆ ಅದು ಕಂಟಿನ್ಯೂ ಆಗುತ್ತೆ, ಹಾಗೆ ವಾರದಲ್ಲಿ ಎರಡು ದಿನ ಮೂರು ದಿನ ಸೈಕ್ಲಿಂಗ್ ಮಾಡ್ತಾ ಇರಿ, ಆರೋಗ್ಯವಾಗಿ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಕೂಡ ಆರೋಗ್ಯವಾಗಿ ಇಟ್ಕೊಳ್ಳೋಣ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಮ್ಮೆ ಬಾಲ್ಯಕ್ಕೆ ಹೋಗೋಣ ಅಂತ, ಹಾಗೇನೆ ವಿಶ್ವ ಬೈಸಿಕಲ್ ದಿನದ ಬಗ್ಗೆ ಮಾತನಾಡ್ತಿದ್ದೆ. ಸೈಕಲ್ ಅಂತ ಹೇಳಿದ್ರೆ ಸಾಕು, ಮುಖದಲ್ಲಿ ಒಂದು ಸಣ್ಣ ನಗು ಕಾಣಿಸ್ಕೊಳುತ್ತಲ್ವಾ. ಹೌದು, ಸೈಕಲ್ ಚಿಕ್ಕ ಮಕ್ಕಳಿಗೆ ಮಾತ್ರ ಅಂತ ಅನ್ಕೋಬೇಡಿ. ಸೈಕಲ್ನ ಯಾರು ಯಾವಾಗ ಎಲ್ಲಿ ಬೇಕಾದ್ರೂ ಓಡಿಸಬಹುದು. ಸೊ ಸೈಕಲ್ ಓಡಿಸೋದ್ರಿಂದ ಅನುಕೂಲತೆಗಳೇ ಹೆಚ್ಚಾಗಿದೆ. ಇನ್ನು ಸೈಕಲ್ಗೂ ಪರಿಸರಕ್ಕೂ ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ ಅಂತ ಹೇಳ್ತಾ ಇದ್ದೆ. ಖಂಡಿತವಾಗ್ಲೂ ಕೇಳುಗರೆ, ಅದಕ್ಕೊಂದು ಚಿಕ್ಕ ಉದಾಹರಣೆ ಏನ್ ಗೊತ್ತಾ? ಒಂದು ಕಾರು ಒಂದಿನಕ್ಕೆ ಸರಾಸರಿ 4-5 ಕಿಲೋ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕಿದ್ರೆ ಸೈಕಲ್ 0 ಮಾಲಿನ್ಯವನ್ನ ಹೊರಹಾಕುತ್ತೆ. ಅಂದ್ರೆ ಸೈಕಲ್ ನಿಂದ ಯಾವುದೇ ಮಾಲಿನ್ಯ ಕೂಡ ಆಗೋದಿಲ್ಲ. ನಾವು ಕಾರಿನ ಬದಲು ಸೈಕಲ್ ಬಳಸಿದ್ರೆ ವರ್ಷಕ್ಕೆ ಸುಮಾರು 1200 ಕೆಜಿ ಕಲುಷಿತ ಗಾಳಿ ಪ್ರಕೃತಿ ಸೇರೋದನ್ನ ತಡಿಬಹುದು. ಇನ್ನು ಜಾಗದ ಉಳಿತಾಯ ಕೂಡ ಆಗುತ್ತೆ. ಹೌದು, ಒಂದು ಕಾರ್ ಪಾರ್ಕ್ ಮಾಡುವ ಜಾಗದಲ್ಲಿ ಕನಿಷ್ಠ 10-12 ಸೈಕಲ್ಗಳನ್ನ ಆರಾಮಾಗಿ ನಿಲ್ಲಿಸಬಹುದು. ಇದರಿಂದ ಸಿಟಿಗಳಲ್ಲಿ ಕಾಂಕ್ರೀಟ್ ಕಾಡು ನಿರ್ಮಾಣವಾಗೋದು ಕೊಂಚ ಕಡಿಮೆ ಕೂಡ ಆಗ್ಬಹುದು. ಇನ್ನು ಗಿಡ ಮರಗಳಿಗೆ ಜಾಗ ಕೂಡ ಸಿಗುತ್ತೆ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ನೆಮ್ಮದಿ ಇದೆ ಸೈಕಲ್ ನಿಂದ. ಹೌದಾ, ನಾವು ಸೈಕಲ್ ಓಡಿಸೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಹೇಗೆ ನೆಮ್ಮದಿ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಈ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಈ ಗಾಡಿಗಳ ಕರ್ಕಶ ಹಾರ್ನ್ ಸೌಂಡ್ ಇಲ್ಲದೆ ಇದ್ರೆ ನಗರ ಪ್ರದೇಶಗಳಲ್ಲೂ ಕೂಡ ಹಕ್ಕಿಗಳು ಕಿಲ ಕಿಲ ಅಂತ ಅದರ ಧ್ವನಿ ಹೆಚ್ಚಾಗುತ್ತೆ. ಸೈಕಲ್ ಪರಿಸರದ ಜೀವ ವೈವಿಧ್ಯತೆಗೆ ಅಂದ್ರೆ ಬಯೋಡೈವರ್ಸಿಟಿಗೆ ಯಾವುದೇ ತೊಂದರೆಯನ್ನ ಕೊಡೋದಿಲ್ಲ. ಸ್ನೇಹಿತರೆ, ನಾವೆಲ್ಲ ಇವತ್ತು ಎಸಿ ರೂಮಲ್ಲಿ ಕುತ್ಕೊಂಡು ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಬಿಸಿಲು ಜಾಸ್ತಿ ಆಗ್ತಿದೆ ಅಂತ ಪರಿಸರ ದಿನದಂದು ಮಾತ್ರ ದೊಡ್ಡ ದೊಡ್ಡ ಭಾಷಣ ಮಾಡ್ತೀವಿ. ಆದ್ರೆ ಜೂನ್ 3 ವರ್ಲ್ಡ್ ಬೈಸಿಕಲ್ ಡೇ, ಈ ದಿನ ನಮಗೆ ಸಿಂಪಲ್ ಆಗಿ ಒಂದು ಪಾಠ ಕಲಿಸುತ್ತೆ. ಪರಿಸರ ಉಳಿಸೋಕೆ ನಾವ್ಯಾರು ಕಾಡಿ ಹೋಗಿ ನಿಲ್ಬೇಕಾಗಿಲ್ಲ. ದಿನಕ್ಕೆ ಕೇವಲ 2-3 ಕಿಲೋಮೀಟರ್ ದೂರ ಇರೋ ಜಾಗಗಳಿಗೆ ಗಾಡಿ ಕೀ ತಗೊಂಡು ಹೋಗೋ ಬದಲು ಸೈಕಲ್ ತುಳ್ಕೊಂಡು ಹೋದ್ರೆ ಸಾಕು. ಪ್ರಕೃತಿಗೆ ನಾವು ಕೊಡೋ ಅತ್ಯುತ್ತಮ ಗಿಫ್ಟ್ ಇದಾಗಿದೆ. ನೋಡಿ, ನಾವು ನಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆಲ್ಲ ಗಿಫ್ಟ್ ಕೊಡ್ತೀವಿ ಏನಾದ್ರೂ ಬರ್ತ್ಡೇನೋ ಸ್ಪೆಷಲ್ ಡೇಸ್ ಎಲ್ಲ ಇದ್ದಾಗ. ಅದ್ರ ಬದಲು ನಾವು ಪ್ರಕೃತಿಗೂ ಏನಾದ್ರೂ ಗಿಫ್ಟ್ ಕೊಡ್ಬೇಕಂತ ಅನ್ಸ್ಬೇಕಲ್ವಾ? ಯಾಕಂದ್ರೆ ನಾವೇನು ಕೇಳ್ದಲೆ ಪ್ರಕೃತಿ ನಮಗೆ ಉತ್ತಮವಾದ ಗಾಳಿ ನೀರು ಎಲ್ಲವನ್ನು ಕೂಡ ನೀಡ್ತಾ ಇದೆ. ಆದ್ರೆ ಪ್ರಕೃತಿಗೂ ನಾವೇನಾದ್ರೂ ರಿಟರ್ನ್ ಗಿಫ್ಟ್ ಕೊಡಬಹುದು ಅನ್ನೋದಾದ್ರೆ ಖಂಡಿತವಾಗ್ಲೂ ನಾವು ಸೈಕಲ್ ಓಡಿಸಬಹುದು. ನಮ್ಮ ಮನೇಲಿ ಧೂಳು ಹಿಡಿದು ಕೂತಿರುವಂತಹ ಹಳೆ ಸೈಕಲ್ ಇವತ್ತೇ ಹೊರಗ್ ತೆಗಿರಿ, ಒರೆಸಿ, ಅದಕ್ಕೆ ಜೀವ ಕೊಡಿ. ಅದು ಪ್ರಕೃತಿಗೂ ಜೀವ ಕೊಡುತ್ತೆ, ನಿಮಗೂ ಕೂಡ ಹೆಲ್ತ್ ಕೊಡುತ್ತೆ. ಏನಂತೀರಾ? ಇನ್ನು ಪೆಟ್ರೋಲ್ ರೇಟ್ ಕೂಡ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಪೆಟ್ರೋಲ್ ರೇಟ್ ಏರಿದ್ರೆ ಜೇಬಿಗೆ ಕತ್ರಿ ಕೂಡ ಹೌದು, ಸೈಕಲ್ ತುಳಿದ್ರೆ ಪರಿಸರಕ್ಕೆ ಲಾಟ್ರಿ ಕೂಡ ಹೌದು. ಪ್ರಕೃತಿಯ ಉಸಿರು ಉಳಿಯೋಕೆ ಸೈಕಲ್ ಚಕ್ರ ಉರುಳಲಿ ಕೇಳುಗರೆ. ಇನ್ನು ಜಿಮ್ಗೆ ಹೋಗಿ ದುಡ್ಡು ವೇಸ್ಟ್ ಮಾಡಬೇಡಿ, ಅದ್ರ ಬದಲು ಸೈಕಲ್ ತುಳಿದು ಪರಿಸರ ಹಾಗೆ ಹೆಲ್ತ್ ಎರಡನ್ನೂ ಕೂಡ ಬೋನಸ್ ಪಡ್ಕೊಳ್ಳಿ. ಸೊ ಕೇಳುಗರೆ, ಇವತ್ತಿನ ದಿನ ಸೈಕಲ್ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಅನುಕೂಲವಾಯಿತು ಅನ್ಸುತ್ತೆ. ಯಾಕಪ್ಪ ಅಂದ್ರೆ ವಿಶ್ವ ಬೈಸಿಕಲ್ ದಿನದಂದು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಮಾಡುತ್ತೆ, ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲಗಳೊಂದಿಗೆ ಪರಿಸರಕ್ಕೆ ಕೂಡ ಇನ್ನಷ್ಟು ಮತ್ತಷ್ಟು ಅನುಕೂಲಕಾರಿ ಆಗತ್ತೆ ಸೈಕಲ್ನ ತುಳಿಯೋದ್ರಿಂದ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಕಾರ್ಯಕ್ರಮ ಹೇಗನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾ ಹೋಗ್ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಹಾಗೆ ಸೈಕಲ್ ಓಡಿಸ್ತಾ ಆರೋಗ್ಯವಾಗಿರಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಸುತ್ತಮುತ್ತಲೇ ಎಷ್ಟೊಂದು ರೀತಿಯ ಪ್ರವಾಸಿ ತಾಣಗಳನ್ನೆಲ್ಲ ನೋಡ್ತಾ ಇರ್ತೀವಿ ಅಲ್ವಾ? ಹಾಗೆ ಪ್ರವಾಸಿ ತಾಣಗಳಿಗೆ ಹೋಗೋದು ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಟ್ರಾವೆಲಿಂಗ್ ಮಾಡೋದಿರ್ಬೋದು, ಹಾಗೆ ಈ ಟ್ರಾವೆಲಿಂಗ್ ಮಾಡೋದ್ರಿಂದಾಗಿ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ, ಹಾಗೆಯೇ ನಮ್ಮ ಬೇಸರವನ್ನೆಲ್ಲ ಟ್ರಾವೆಲಿಂಗ್ ಅನ್ನೋದು ಕಳೆಯುತ್ತೆ. ಹಾಗೆ ಲೈಫನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒಂದೊಳ್ಳೆ ಅವಕಾಶ ಅಂತ ಹೇಳಿದ್ರೆ ಟ್ರಾವೆಲಿಂಗ್. ಹಾಗೆ ಲೈಫಲ್ಲಿ ಏನೋ ಹೊಸದು ಬೇಕು ಅಂದಾಗ, ಅಥವಾ ಇದೇ ಜೀವನ, ದಿನ ಅದೇ ಕೆಲಸ, ಅದೇ ಸಾಕಾಗೋಗಿದೆ, ಬೇರೆ ಏನಾದರೂ ಬೇಕಪ್ಪ ಲೈಫಲ್ಲಿ ಅಂತ ಯೋಚನೆ ಮಾಡ್ತಿದ್ರೆ ಟ್ರಾವೆಲಿಂಗ್ ಅನ್ನೋದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳಬಹುದು. ಹಾಗೆ ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ಟ್ರಾವೆಲ್ ಮಾಡೋದಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ಬಂದಿದ್ದೀನಿ. ಸೊ ಯಾವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ? ಕೊಡಗಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೊಡಗು ಅಂದ್ರೇನೆ ಅದೊಂದು ರಮಣೀಯವಾಗಿರುವಂತಹ ಸ್ಥಳ, ಹಾಗೇನೆ ಅಚ್ಚ ಹಸಿರಾದ ತಾಣ ಅಂತಾನೆ ಹೇಳಬಹುದು ಅಲ್ವಾ? ಹಾಗೆ ಆ ಕೊಡಗಿನಲ್ಲಿರುವಂತಹ ಒಂದು ಜಲಪಾತಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಕೊಡಗಿನ ಅಬ್ಬಿ ಜಲಪಾತ ಅಂತ ಹೇಳಿ. ಹಾಗೆ ಕೊಡಗು ಅಂತಿದ್ದ ಹಾಗೆ ಕಾವೇರಿನೂ ನೆನಪಾಗ್ತಾಳೆ ಅಲ್ವಾ? ಕಾವೇರಿ ಹುಟ್ಟೋದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬ್ರಹ್ಮಗಿರಿ ಬೆಟ್ಟ ಶ್ರೇಣಿಯಲ್ಲಿ. ಈ ಪುಣ್ಯಕ್ಷೇತ್ರಕ್ಕೆ ತಲಕಾವೇರಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಅಗಸ್ತ್ಯೇಶ್ವರ ದೇವಾಲಯ, ಗಣಪತಿ ದೇವಾಲಯ ಇದೆ. ಹಾಗೆ ಅಗಸ್ತ್ಯ ಮುನಿಗಳು ಲಿಂಗವನ್ನ ಸ್ಥಾಪಿಸಿದ್ರು ಎನ್ನುವಂತಹ ಪ್ರತೀತಿ ಕೂಡ ಈ ಒಂದು ಸ್ಥಳಕ್ಕೆ ಇದೆ. ಹಾಗೆ ತಲಕಾವೇರಿಯ ಈ ದೇಗುಲಗಳ ತಗ್ಗಿನಲ್ಲಿ ಕಾವೇರಿ ಉಗಮವಾಗುವ ಚಚ್ಚೌಕಾಕಾರದ ಚಿಕ್ಕ ಕೊಳವಿದೆ, ಅದರ ಮುಂದೆ ಸ್ನಾನಘಟ್ಟ ಕೂಡ ಇದೆ. ಅದೇ ಸ್ಥಳದಲ್ಲಿ ಕಾವೇರಿ ಹುಟ್ಟೋದು. ಈ ಸ್ಥಳಕ್ಕೆ ಗುಂಡಿಗೆ ಅಂತ ಕರೀತಾರೆ. ಹಾಗೆ ತುಲಾ ಸಂಕ್ರಮಣದ ನಿಶ್ಚಿತವಾದ ದಿನ ಇಲ್ಲಿ ಕಾವೇರಿ ತೀರ್ಥೋದ್ಭವವಾಗುತ್ತೆ. ಪ್ರತಿ ವರ್ಷ ತುಲಾ ಮಾಸದ ಸಂಕ್ರಮಣದಿಂದ ವೃಶ್ಚಿಕ ಮಾಸದ ಸಂಕ್ರಮಣದವರೆಗೆ ಇಲ್ಲಿ ಕಾವೇರಿ ಜಾತ್ರೆ ನಡೆಯುತ್ತೆ. ತಮಿಳುನಾಡು, ಕೇರಳ, ಪಾಂಡಿಚೇರಿ, ಹಾಸನ, ಕೊಡಗು, ಮಂಡ್ಯ ಜಿಲ್ಲೆಗಳಿಂದ ಇಲ್ಲಿಗೆ ಭಕ್ತಾದಿಗಳು ಆಗಮಿಸ್ತಾರೆ. ಅಷ್ಟೇ ಅಲ್ಲದೆ ಹಾಗೆ ತೀರ್ಥವನ್ನ ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗೋದು ಕೂಡ ಇದೆ. ಇದು ಪೌರಾಣಿಕ ಸ್ಥಳವಾಗಿದ್ದು ಜೀವನದಿ ಹುಟ್ಟುವ ಜನ್ಮ ಸ್ಥಳ ಇದಾಗಿದೆ. ಭಕ್ತರಿಗೆ ಪುಣ್ಯಕ್ಷೇತ್ರವು ಕೂಡ ಈ ಒಂದು ಕಾವೇರಿ ಕೊಡಗು ಆಗಿದೆ. ಹಾಗೆ ಆಕಾಶ ಶುಭ್ರವಾಗಿರುವ ಬೆಟ್ಟದ ಪುರದ ನೋಟ ಮನೋಹರ. ಇಲ್ಲಿ ನಿಂತು ನೋಡಿದ್ರೆ ಹಾವಿನಂತೆ ಹರಿಯುವ ನದಿಗಳನ್ನ, ದೂರದಲ್ಲಿ ಅರಬ್ಬಿ ಸಮುದ್ರದ ರುದ್ರ ರಮಣೀಯ ಪ್ರಕೃತಿ ಸಿರಿಯನ್ನ ಕಣ್ತುಂಬಿಕೊಳ್ಬಹುದು. ಹತ್ತಿರದಲ್ಲೇ ಇರೋ ಅಬ್ಬಿ ಜಲಪಾತಕ್ಕೆ ಹೋಗಿ ಆನಂದಿಸಬಹುದು. ಸಮುದ್ರದ ರುದ್ರ ರಮಣೀಯ ಪ್ರಕೃತಿ ಸಿರಿಯನ್ನ ಕಣ್ಣು ತುಂಬಿಸಿಕೊಳ್ಬಹುದು. ಹಾಗೆ ಇದರ ಬಳಿ ಇರುವಂತಹದ್ದೇ ಅಬ್ಬಿ ಜಲಪಾತ. ಇದು ಕಾವೇರಿ ಜಲಾನಯನದ ಪ್ರದೇಶದಲ್ಲಿಯೇ ಇದೆ. ಹಾಗಿದ್ರೆ ಕೊಡಗಿನಲ್ಲಿರುವಂತಹ ಅಬ್ಬಿ ಜಲಪಾತ ಹೇಗಿದೆ, ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.82 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಆಗಲೇ ಕೊಡಗು ಜಿಲ್ಲೆಯಲ್ಲಿರುವ ಅಬ್ಬಿ ಜಲಪಾತದ ಬಗ್ಗೆ ಹೇಳ್ತಾ ಇದೆ. ಹಾಗೆ ಇದು ಕಾವೇರಿ ಉಗಮ ಸ್ಥಾನದ ಬಳಿಯೇ ಇದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಇದು ಕೊಡಗಿಗೆ ಹತ್ತಿರವಾಗಿರುವಂತಹ ಒಂದು ಸ್ಥಳದಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದೆ. ಸೊ ಈ ಒಂದು ಅಬ್ಬಿ ಜಲಪಾತವು ಕೊಡಗು ಜಿಲ್ಲೆಯ ಮುಖ್ಯ ಪಟ್ಟಣವಾಗಿರುವಂತಹ ಮಡಿಕೇರಿಯಿಂದ ಕೇವಲ 7-8 ಕಿಲೋಮೀಟರ್ ದೂರದಲ್ಲಿದೆ. ಮಡಿಕೇರಿವರೆಗೆ ಬಸ್ ಸೌಕರ್ಯ ಇದೆ. ಆಟೋ ಹತ್ತಿಕೊಳ್ಳುತ್ತೆ ಅಂಕುಡೊಂಕಾದ ರಸ್ತೆ ಇಳಿಜಾರಿನ ಕಣಿವೆಯ ಮೂಲಕ ಕಾಫಿ ಎಸ್ಟೇಟ್ ತಲುಪುತ್ತೆ. ಸಸ್ಯ ಶ್ಯಾಮಲಿಯ ಪ್ರಶಾಂತ ವಾತಾವರಣದಲ್ಲಿ 200 ಮೆಟ್ಟಿಲು ಇಳಿದ್ರೆ ಜಲಪಾತ ಕಣ್ಣಿಗೆ ಬೀಳುತ್ತೆ. ಈ ಒಂದು ಜಲಪಾತ ಸುಮಾರು 90 ಅಡಿ ಆಳಕ್ಕೆ ಧುಮುಕುತ್ತೆ. ಹಾಗೆ ಸುತ್ತಲೂ ಕೂಡ ಕಪ್ಪಾದ ಕಲ್ಲು ಬಂಡೆಗಳಿಂದ ಕೂಡಿದ್ದು ತುಂಬಾ ಅಂದ್ರೆ ತುಂಬಾ ಮನೋಹರವಾಗಿ ಕಾಣಿಸುತ್ತೆ ಈ ಒಂದು ದೃಶ್ಯ. ಹಾಗೆ ಜಲಾಶಯದ ಮುಂದೆನೆ ತೂಗು ಸೇತುವೆ ಕೂಡ ಇದೆ. ಆದ್ರಿಂದಾಗಿ ತೂಗು ಸೇತುವೆಯ ಮೂಲಕ ಜಲಪಾತವನ್ನ ನೋಡ್ಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ಎನ್ನುವರು ಈ ಜಲಪಾತವನ್ನ ಪತ್ತೆ ಮಾಡಿದ್ರಂತೆ. ಹಾಗಾಗಿ ಈ ಜಲಪಾತಕ್ಕೆ ಅವರ ಮಗಳ ಹೆಸರನ್ನೇ ಇಡ್ತಾರೆ. ಅವರ ಮಗಳ ಹೆಸರು ಜೆಸ್ಸಿ ಅಂತ ಹೇಳಿ ಅವರ ಮಗಳು ಆ ಹೆಸರನ್ನೇ ಈ ಜಲಪಾತಕ್ಕೆ ಇಡ್ತಾರೆ. ನಂತರ 1970ರಲ್ಲಿ ಕರ್ನಾಟಕ ಸರ್ಕಾರ ಜಲಪಾತವನ್ನ ತನ್ನ ಸುಪರ್ದಿಗೆ ಪಡೆಯುತ್ತೆ. ಆಗ ಅಬ್ಬಿ ಜಲಪಾತ ಅಂತ ಹೇಳಿ ಈ ಜಲಪಾತಕ್ಕೆ ಮರು ನಾಮಕರಣವನ್ನ ಮಾಡ್ತಾರೆ. ಕಾವೇರಿ ನದಿಯ ಬಗ್ಗೆ ಹೇಳ್ತಾ ಇದೆ ಅಲ್ವಾ, ಜಲಪಾತದಿಂದ ಧುಮ್ಮಿಕ್ಕುವಂತಹ ನೀರು ಹರಿದು ಕಾವೇರಿಗೆ ಸೇರುತ್ತೆ. ಇನ್ನು ಮಡಿಕೇರಿ ತನಕ ನಿಮಗೆ ಬಸ್ ಸೌಕರ್ಯ ಇದೆ. ಅಲ್ಲಿಂದ 5 ಕಿಲೋಮೀಟರ್ ಯಾವುದೇ ರೀತಿಯ ಯಾವುದಾದ್ರೂ ಸ್ಥಳೀಯ ಖಾಸಗಿ ವಾಹನದ ಮೂಲಕ ಹೋಗಬೇಕಾಗುತ್ತೆ. ಇನ್ನು ಮಳೆಗಾಲದ ನಂತರದ ಅವಧಿಯಲ್ಲಿ ಹೋದ್ರೆ 107 ಅಡಿ ಎತ್ತರದಿಂದ ಇದು ಧುಮ್ಮಿಕ್ಕಿ ಹರಿಯುತ್ತೆ. ಹಾಗೆ ಸುತ್ತಮುತ್ತಲು ದಟ್ಟವಾದ ಕಾಡು, ಕಾಫಿ ತೋಟದ ಮಧ್ಯೆ ಈ ನೀರು ಬೀಳ್ತಾ ಇದ್ರೆ ಹಾಲಿನ ನೊರೆಯಂತೆ ಕಾಣಿಸ್ತಾ ಇರುತ್ತೆ. ಹಾಗೆ ಈ ಜಲಪಾತವನ್ನ ನೋಡಿ ಮೈ ಮರೆಯದವರೇ ಇಲ್ಲ ಅಂತ ಹೇಳಿ ಹೇಳಬಹುದು. ಬೆಂಗಳೂರಿನಿಂದ ಇದು ಸುಮಾರು 252 ಕಿಲೋಮೀಟರ್, ಹಾಗೆ ಮಂಗಳೂರಿನಿಂದ 120 ಕಿಲೋಮೀಟರ್ನಷ್ಟು ದೂರವಾಗುತ್ತೆ. ಇನ್ನು ನೀವು ಈ ಜಲಪಾತಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಮಡಿಕೇರಿಯಲ್ಲಿ ವಸತಿ ಗೃಹ ಕೂಡ ಇದೆ. ಹಾಗೆ ಪೆಟ್ರೋಲ್ ಬಂಕ್ಗಳು ಮತ್ತೆ ಇನ್ನಿತರ ಮೂಲ ಸೌಕರ್ಯಗಳ ವ್ಯವಸ್ಥೆ ಕೂಡ ಮಡಿಕೇರಿಯಲ್ಲಿ ಇದೆ. ಸೊ ಹಾಗಾಗಿ ನೀವು ಮಡಿಕೇರಿಗೆ ಹೋಗಿ ಅಲ್ಲಿ ಉಳಿದುಕೊಂಡು ಅಬ್ಬಿ ಜಲಪಾತವನ್ನು ನೋಡಬಹುದಾಗಿದೆ. ಹಾಗೆ ಮಡಿಕೇರಿಯ ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಸ್ಥಳಗಳು ಇದೆ ಹಾಗಿದ್ರೆ ಸ್ನೇಹಿತರೆ ಈ ಒಂದು ಜಲಪಾತದ ಬಗ್ಗೆ, ಹಾಗೆ ಮಡಿಕೇರಿಯ ಸುತ್ತಮುತ್ತ ಈ ಪ್ಲೇಸ್ಗೆ ನೀವು ಹೋದ್ರೆ ಇನ್ನೂ ಯಾವೆಲ್ಲ ಪ್ಲೇಸ್ನ ಕವರ್ ಮಾಡಬಹುದು ಅನ್ನೋದಾಗಿ ಕೂಡ ಇನ್ನೊಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಾಗಲೇ ಕೊಡಗು ಜಿಲ್ಲೆಯ ಮಡಿಕೇರಿಯ ಅಬ್ಬಿ ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗೆ ಅಬ್ಬಿ ಜಲಪಾತ ನೋಡೋದಕ್ಕೆ ಹೇಗಿದೆ, ಹಾಗೆ ಇಲ್ಲಿ ಹೋಗ್ಬೇಕಂದ್ರೆ ಯಾವ ರೀತಿ ಹೋಗಬಹುದು, ಹಾಗೆ ಇಲ್ಲಿರುವಂತಹ ಸೌಲಭ್ಯದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಅಬ್ಬಿ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಈ ಅಬ್ಬಿ ಜಲಪಾತಕ್ಕೆ ಟೈಮಿಂಗ್ ಇದೆ. ಅಬ್ಬಿ ಜಲಪಾತಕ್ಕೆ ಪ್ರವೇಶ ಬೆಳಗ್ಗೆ 9:00 AM ಸಂಜೆ 5:00 PM ಇರುತ್ತೆ. ಇನ್ನು ಈ ಜಲಪಾತವನ್ನ ತಲುಪಬೇಕು ಅಂತ ಹೇಳಿದ್ರೆ ಅರ್ಧ ಗಂಟೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನೂ ನಡೆದುಕೊಂಡು ಹೋಗುವಂಥ ಟೈಮ್ನಲ್ಲಿ ದಣಿವಾಗುತ್ತೆ ಅಂತ ಹೇಳಿ ಅಲ್ಲಲ್ಲಿ ಕಲ್ಲು ಬೆಂಚುಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ನೀವು ಇಲ್ಲಿ ಕೂತ್ಕೊಂಡು ರೆಸ್ಟನ್ನು ಮಾಡಿ ನಂತರ ವಾಕ್ ಮಾಡಬಹುದು. ಇನ್ನು ಜಲಪಾತದ ಸೌಂದರ್ಯವನ್ನು ಸವಿಯೋದಕ್ಕಾಗಿ ವ್ಯೂ ಪಾಯಿಂಟನ್ನು ನಿರ್ಮಿಸಲಾಗಿದೆ. ಇಲ್ಲಿ ಯಾರು ಹೋಗಿ ಸ್ನಾನವನ್ನು ಮಾಡೋದಾಗಿರಲಿ ಅಥವಾ ಅಲ್ಲಿ ನೀರಲ್ಲಿ ಇಳಿತೀವಿ ಅನ್ನೋದಕ್ಕಾಗಲಿ ಅವಕಾಶ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀರು ತುಂಬ ರಭಸವಾಗಿ ಬರ್ತಾ ಇರುತ್ತೆ. ಹಾಗೆ ನೀರು ಬೀಳುವಂತಹ ಜಾಗದಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಇರೋದ್ರಿಂದ ಇಲ್ಲಿ ಅಂದರೆ ನೀರಿನ ಬಳಿ ಹೋಗಲಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಹಾಗೆ ಇಲ್ಲಿ ಅನೇಕ ದುರಂತಗಳು ಕೂಡ ನಡೆದಿರೋದ್ರಿಂದಾಗಿ ಇಲ್ಲಿ ಯಾರಿಗೂ ಕೂಡ ನೀರಿಗೆ ಇಳಿಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಿಲ್ಲ. ಇನ್ನು ಕೆಲವು ಜಲಪಾತವನ್ನು ನೋಡ್ತಾ ಇರ್ತೀವಿ, ಕೇವಲ ಮಳೆಗಾಲದಲ್ಲಿ ಮಾತ್ರ ನೀರು ಹರಿಯುತ್ತಾ ಇರುತ್ತೆ, ಬಟ್ ಬೇಸಿಗೆಯಲ್ಲಿ ಯಾವುದೇ ರೀತಿಯ ನೀರು ಹರಿತಾ ಇರೋದಿಲ್ಲ. ಆದರೆ ಈ ಅಬ್ಬಿ ಜಲಪಾತ ಏನಿದೆ, ಇಲ್ಲಿ ಬೇಸಿಗೆಯಲ್ಲಿ ಕೂಡ ನೀರು ಹರಿತಲೇ ಇರೋದನ್ನು ನೋಡಬಹುದಾಗಿದೆ. ಇನ್ನು ಹತ್ತಿರದಲ್ಲಿ ನೀವು ಅನೇಕ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬಹುದಾಗಿದೆ. ತಲಕಾವೇರಿ, ರಾಜಾ ಸೀಟ್, ದುಬಾರೆ ಆನೆ ಶಿಬಿರ, ಗೋಲ್ಡನ್ ಟೆಂಪಲ್, ಕಾವೇರಿ ನಿಸರ್ಗಧಾಮ, ಇವುಗಳಿಗೆ ಕೂಡ ನೀವು ಭೇಟಿಯನ್ನು ನೀಡಬಹುದು. ಇದನ್ನ ಅಬ್ಬಿ ಜಲಪಾತ ಅಥವಾ ಅಬ್ಬೆ ಜಲಪಾತ ಅಂತಲೂ ಕೂಡ ಕರೀತಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಅಬ್ಬಿ ಜಲಪಾತದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ನಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ಕೊಡುವಂತಹ ಪ್ಲೇಸ್ ಆಗಿದೆ. ಸೊ ನೀವು ಕೂಡ ಕೊಡಗಿನ ಕಡೆ ಏನಾದ್ರೂ ಹೋಗ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಒಂದು ಅಬ್ಬಿ ಜಲಪಾತವನ್ನ ವಿಸಿಟ್ ಮಾಡಿ, ಹಾಗೆ ಅಬ್ಬಿ ಜಲಪಾತದ ಸೌಂದರ್ಯವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ. ಅದರಲ್ಲೂ ಹೆಚ್ಚಾಗಿ ಮಳೆಗಾಲದಲ್ಲಿ ನೀವೇನಾದ್ರೂ ಈ ಪ್ಲೇಸಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಬೇರೆ ಟೈಮ್ನಲ್ಲೂ ಕೂಡ ನೀರಿರುತ್ತೆ, ಆದರೆ ಮಳೆಗಾಲದಲ್ಲಿ ಜಲಪಾತಗಳನ್ನು ನೋಡೋ ಖುಷಿನೇ ಬೇರೆ ಅಲ್ವಾ. ಸೊ ಹಾಗಾಗಿ ಮಳೆಗಾಲದಲ್ಲಿ ಹೋಗೋದು ಬೆಸ್ಟ್ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೊಡಗಿನ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ನೀವು ಸಜೆಸ್ಟ್ ಮಾಡ್ಬೋದು ಈ ಒಂದು ಅದ್ಭುತವಾಗಿರುವಂತಹ ಅಬ್ಬಿ ಫಾಲ್ಸ್ಗೆ ವಿಸಿಟ್ ಮಾಡಲಿಕ್ಕೆ. ಹಾಗೆ ಇದು ನಡೆಯೋದಕ್ಕೆ ಕೂಡ ಅಷ್ಟೇನು ಕಷ್ಟವಾಗಿಲ್ಲ. ಹಾಗೆ ಕೂತ್ಕೊಳ್ಳೋದಕ್ಕೆ ಕೂಡ ನಾನಾಗಲೇ ಹೇಳಿದ ಹಾಗೆ ಕಲ್ಲಿನ ಕುರ್ಚಿಗಳು ಇರೋದ್ರಿಂದ ನಿಮಗೆ ಕಷ್ಟ ಆಗೋದಿಲ್ಲ, ರೆಸ್ಟ್ ಮಾಡಿಕೊಂಡು ನಡಿಬಹುದು. ಹಾಗೆ ತುಂಬ ಚೆನ್ನಾಗಿರೋ ಪ್ಲೇಸ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಬಹುದು. ಹಾಗೆ ಇವತ್ತು ಅಬ್ಬಿ ಫಾಲ್ಸ್ನ ಕುರಿತಾದಂತಹ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9680269602799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆಯೇ ನೀವು ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಯಾವುದಾದ್ರೂ ಪ್ಲೇಸ್ ಇದ್ರೆ ಅದರ ಬಗ್ಗೆ ಕೂಡ ನೀವು ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಸೊ ನೀವು ಕೂಡ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆಗೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಹಾಗೆ ನೀವು ಕೂಡ ನಮ್ಮ ಪ್ರೋಗ್ರಾಮಲ್ಲಿ ಭಾಗವಹಿಸಬಹುದು. ಎಲ್ರಿಗೂ ಕೂಡ ಟಟಾ ಬಾಬಾಯ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ, ನಿಮ್ಮನ್ನು ಭೇಟಿಯಾಗ್ತೀನಿ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ತಂದೆ ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಂ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ. ಬಹದ್ದರ್ ಎದ್ದೆಗೆ ಒಡಿಯೋದು, ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ.
4: ಕೆಣಕ್ಬಿಟ್ಟೆ ಕಲಾ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
2: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
5: ಹೌದು, ಜಿಲ್ಲಾ ಹಾಪ್ಕಾಂ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಂಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
2: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ

ಘಟ್ಟಗಳು ಕೂಡ ಒಂದೊಂದು ರೀತಿಯಲ್ಲಿ ಜೀವನದ ಸರಳವಾದ ಚಿತ್ರವನ್ನು ಕೊಡ್ತವೆ. ಅಂತಹ ಗ್ರಂಥಗಳಲ್ಲಿ ಕಠೋಪನಿಷತ್ ಕೂಡ ಒಂದು ಪ್ರಮುಖ ಉಪನಿಷತ್ತಾಗಿದೆ. ಕಠೋಪನಿಷತ್ ಕೂಡ ಒಂದು ಮುಖ್ಯವಾದಂತಹ ಗ್ರಂಥವಾಗಿದೆ. ಈ ಕಠೋಪನಿಷತ್ ಅನ್ನುವಂಥದ್ದು ಒಂದು ಪ್ರಮುಖ ಉಪನಿಷತ್ತು ಕೂಡ. ಅಷ್ಟೇ ಅಲ್ಲದೆ ಜೀವನ ಮತ್ತು ಮರಣದ ಗುಟ್ಟನ್ನು ಹೇಳುವಂತಹ ಗ್ರಂಥವಾಗಿದೆ ಕೂಡ. ಈ ಕಠೋಪನಿಷತ್ತಿನಲ್ಲಿ ಮನಸ್ಸಿನ ವರ್ಣನೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಕಠೋಪನಿಷತ್ತಿನಲ್ಲಿ ಸರಳವಾದ ಚಿತ್ರವನ್ನು ಕೂಡ ಕೊಡ್ತಾರೆ ಮನಸ್ಸಿನ ಬಗ್ಗೆ. ಒಬ್ಬ ರಥದಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ. ಆ ರಥಕ್ಕೆ 5 ಕುದುರೆಗಳನ್ನು ಕಟ್ಟಿರ್ತಾರೆ. ಒಬ್ಬ ರಥಿಕ, ಒಬ್ಬ ಸವಾರಿ. ಸ್ನೇಹಿತರೆ, ಇಲ್ಲಿ ರಥಿಕ ಅಂದರೆ ರಥಕ್ಕೆ ಸಂಬಂಧಪಟ್ಟವನು ಅಥವಾ ರಥವನ್ನು ನಡೆಸುವವನು ಅನ್ನುವಂತಹ ಅರ್ಥ ಆಗತ್ತೆ. ಒಬ್ಬ ರಥದಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡ್ತಾ ಇರ್ತಾನೆ. ರಥಕ್ಕೆ 5 ಕುದುರೆಗಳನ್ನು ಕಟ್ಟಿರ್ತಾರೆ. ರಥದ ಒಳಗೆ ಒಬ್ಬ ಕುಳಿತುಕೊಂಡಿರ್ತಾನೆ. ರಥವನ್ನು ಒಬ್ಬ ನಡೆಸ್ತಾ ಇರ್ತಾನೆ. ಈ ರಥವನ್ನು ನಡೆಸ್ತಾ ಇದ್ದಾನಲ್ವ, ಅವನು 5 ಲಗಾಮಿನಿಂದ ಕುದುರೆಗಳನ್ನು ಇಟ್ಕೊಂಡಿದ್ದಾನೆ. ಈಗ ಈ ಚಿತ್ರ ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಅಲ್ವಾ ಸ್ನೇಹಿತರೆ? ರಥಕ್ಕೆ 5 ಕುದುರೆಗಳನ್ನು ಕಟ್ಟಿರ್ತಾರೆ. ಒಬ್ಬ ರಥಿಕ ಅಂದರೆ ಸವಾರಿ ಮಾಡುವವ, ಇನ್ನೊಬ್ಬ ರಥದ ಒಳಗೆ ಕುಳಿತುಕೊಂಡಿರ್ತಾನೆ. ಸ್ನೇಹಿತರೆ, ಈ 5 ಕುದುರೆಗಳು ಅನ್ನುವಂಥದ್ದು ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳನ್ನು ಹಿಡಿದಿಟ್ಟಿರೋ ಲಗಾಮು ಅನ್ನೋದು ಇದೆಯಲ್ಲ, ಅದು ಮನಸ್ಸು. ಇಷ್ಟು ಲಗಾಮುಗಳು ಅಂದರೆ ಈ 5 ಲಗಾಮುಗಳು ಇರೋದು ಬುದ್ಧಿ ಎನ್ನುವ ಒಬ್ಬ ಸಾರಥಿ ಕೈಯಲ್ಲಿ. ಇವರೆಲ್ಲರೂ ಕೂಡ ರಥವನ್ನು ನಡೆಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ರಥದ ಒಳಗೆ ಯಾರಪ್ಪ ಕೂತಿರೋದು ಅನ್ನುವಂತಹ ಡೌಟ್ ಕೂಡ ನಿಮ್ಮಲ್ಲಿರುತ್ತೆ. ರಥದ ಒಳಗೆ ಯಾರಪ್ಪ ಇದ್ದಾರೆ ಅಂದರೆ ಆತ್ಮ. ಆತ್ಮ ಅನ್ನೋನು ರಥದ ಒಳಗಡೆ ಇದ್ದಾನೆ. ಸ್ನೇಹಿತರೆ, ಎಲ್ಲಿಯವರೆಗೆ ಬುದ್ಧಿ ಹೇಳುವ ಹಾಗೆ ಮನಸ್ಸು ವರ್ತಿಸಿ ಕುದುರೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳುತ್ತೋ ಆಗ ಆ ಗುರಿಯನ್ನು ತಲುಪೋದು ಸುಲಭ ಅಲ್ವಾ? ಒಂದು ವೇಳೆ ಸ್ನೇಹಿತರೆ, ಮನಸ್ಸು ಅನ್ನೋದು ಬುದ್ಧಿ ಹೇಳುವ ಮಾತನ್ನು ಕೇಳದೆ ಇಂದ್ರಿಯಗಳು ಹೇಳುವ ಹಾಗೆ ಕೇಳಿದರೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಇಲ್ಲಿ ಇಂದ್ರಿಯ ಅನ್ನುವಂಥದ್ದು ಎಂತಹ ಅದ್ಭುತವಾದ ಶಬ್ದ ಗೊತ್ತಾ? ಈ ಇಂದ್ರಿಯ ಅಂದರೆ ಇಂದ್ರನಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಆಗುತ್ತೆ. ಅಂದಾಗೆ ಸ್ನೇಹಿತರೆ, ಇಂದ್ರ ಅಂದ ಕೂಡಲೇ ವಜ್ರಾಯುಧ ನೆನಪಾಗತ್ತೆ. ಈ ವಜ್ರಾಯುಧ ಯಾವುದಪ್ಪ ಅಂದರೆ ಅದೇ ಪಂಚೇಂದ್ರಿಯಗಳು. ಸ್ನೇಹಿತರೆ, ಈ ಪಂಚೇಂದ್ರಿಯಗಳ ಶಕ್ತಿ ಸಾಮರ್ಥ್ಯ ವಜ್ರಾಯುಧಕ್ಕಿಂತಲೂ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ. ಅಂದಾಗೆ ಅವುಗಳ ಒಡೆತವನ್ನು ತಡೆದುಕೊಳ್ಳುವಂತಹ ಶಕ್ತಿ ಕೂಡ ಬಡವರಿಗೆ ಸಾಧ್ಯವಿಲ್ಲ. ಇಲ್ಲಿ ಬಡವರು ಅಂದರೆ ಬಡ ಮನಸ್ಸಿನವರು ಅಂತ ಅರ್ಥ ಆಗತ್ತೆ. ಮನಸ್ಸು ನಮ್ಮದು ಎಷ್ಟು ಬಡವಾಗಿರುತ್ತೋ ಅಷ್ಟು ನಾವು ಕುಗ್ಗೋಗ್ತೀವಿ. ಅದೇ ನಮ್ಮ ಮನಸ್ಸು ಎಷ್ಟು ಬಲಿಷ್ಠವಾಗಿರುತ್ತೋ ಅಷ್ಟು ನಾವು ಎತ್ತರದ ಸ್ಥಾನದಲ್ಲಿರ್ತೀವಿ, ಅಂದರೆ ಶ್ರೀಮಂತ ವ್ಯಕ್ತಿಯಾಗಿರ್ತೀವಿ ಮನಸ್ಸಿನಿಂದ. ನಿಜ ಅಲ್ವಾ? ಹಾಗಾಗಿ ಸ್ನೇಹಿತರೆ, ಬುದ್ಧಿ ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡಿ ತುಲನೆ ಮಾಡಿ ಇದು ಸರಿಯಾದ ಮಾರ್ಗ, ಈ ಮಾರ್ಗದಲ್ಲಿ ಹೋಗು ಎಂದು ಹೇಳಿದಾಗ ಮನಸ್ಸು ಒಪ್ಕೊಂಡ್ರೆ ಅದು ನಿಜವಾಗ್ಲೂ ನಮ್ಮ ಪುಣ್ಯ ಅಲ್ವಾ? ಕೆಲವೊಂದು ಸಮಯದಲ್ಲಿ ಈ ಮನಸ್ಸು ಒಪ್ಪೋದಿಲ್ಲ. ಕಣ್ಣೇನು ಹೇಳತ್ತೆ, ಕಿವಿಯೇನು ಕೇಳತ್ತೆ, ನಾಲ್ಗೆ ಏನು ಹೇಳತ್ತೆ ಅನ್ನೋದೇ ಕಾಯ್ತಾ ಇರುತ್ತೆ. ಸೊ ಇಲ್ಲಿ ಇಂದ್ರಿಯಗಳ ಮಾತಿಗೆ ಆಸ್ಪದ ಕೊಡದೆ ಬುದ್ಧಿಗೆ ನಮ್ಮ ಒಂದು ಮನಸ್ಸನ್ನು ಕೊಟ್ಟಾಗ ಖಂಡಿತವಾಗ್ಲೂ ನಾವು ಅದರಿಂದ ಒಂದು ಒಳಿತನ್ನ ಕಾಣ್ತೀವಿ, ಸಕ್ಸಸ್ಸನ್ನು ಕಾಣ್ತೀವಿ, ಹಾಗೆ ಸಾಧನೆಯತ್ತ ಸಾಕ್ತೀವಿ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿಯವರು ಮನೆ ಬಾಡಿಗೆಗೆ

ಅನ್ನುವಂತಹ ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಇಮ್ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಕಥೆಯನ್ನು ಅವರಿಂದ ಕೇಳೋದಕ್ಕಿಂತ ಮುನ್ನ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ SL ಮೇಡಮ್ ಅವರಿದ್ದಾರೆ. ಈ ದಿನ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಅವರೇ ಬರೆದಂತಹ ಕಥೆಯ

0: ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ಕತೆ ಅಂದರೆ, ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಕತೆಯನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಅವರೇ ಬರೆದಂತಹ ಕತೆಯನ್ನು ಅವರಿಂದ ಕೇಳೋಣ.
1: ನಮಸ್ಕಾರ, ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನಾನು ಎಫ್ ಎಂ ರೇಡಿಯೋ ವಾಹಿನಿಯಲ್ಲಿ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಮನೆ ಬಾಡಿಗೆಗೆ ಇದೆ ಎನ್ನುವ ಕಥೆಯನ್ನು ಹೇಳ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಮನೆ ಬಾಡಿಗೆಗೆ ಇದೆ. ಸತ್ಯನಾಥ್ರವರು ನೆಪ ಮಾತ್ರಕ್ಕೆ ಪೇಪರ್ ನೋಡುತ್ತಾ ಕುಳಿತಿದ್ದರೂ ಮನಸ್ಸೆಲ್ಲ ಒಳಗೆ ನರಳುತ್ತಿದ್ದ ಹೆಂಡತಿ ಮೀನಾಕ್ಷಿಯ ಮೇಲಿತ್ತು. ಪಾಪ, ಅದೆಷ್ಟು ದಿನದಿಂದ ನರಳುತ್ತಿದ್ದಾಳೆ. ಹಣವಿಲ್ಲದೆ ಅವಳಿಗೆ ಆಪರೇಷನ್ ಸಹ ಮಾಡಿಸಲು ಆಗುತ್ತಿಲ್ಲ. ನನ್ನ ಕೈ ಹಿಡಿದು ಅವಳು ತುಂಬ ಕಷ್ಟಪಟ್ಟಿದ್ದಾಳೆ. ಇಳಿ ವಯಸ್ಸಿನಲ್ಲಾದರೂ ಚೆನ್ನಾಗಿ ನೋಡಿಕೊಳ್ಳೋಣವೆಂದರೆ ಈಗಲೂ ಈ ರೀತಿ ಕಷ್ಟ ತೊಂದರೆ. ಮಕ್ಕಳು ದೊಡ್ಡವರಾಗಿ ಅವರವರ ಜೀವನದ ಪಾಲಾಗಿದ್ದರು. ಅವರು ಯಾರಿಗೂ ನಾವು ಬೇಡವಾಗಿದ್ದೇವೆ. ನಮ್ಮನ್ನು ಹಿಂತಿರುಗಿ ನೋಡಲಾರದಷ್ಟು ಮುಂದೆ ಹೋಗಿದ್ದಾರೆ. ಈಗಲಾದರೂ ನಾವಿಬ್ಬರು ಸಂತೋಷವಾಗಿರೋಣವೆಂದರೆ ವಿಧಿ ಲಿಖಿತವೇ ಹೀಗಿದೆ. ಏನು ಮಾಡಲಿ, ಎಷ್ಟೇ ಪ್ರಯತ್ನ ಪಟ್ಟರೂ ಹಣ ಹೊಂದಿಕೆಯಾಗುತ್ತಿಲ್ಲ. ಇದೇ ಒತ್ತಡದಲ್ಲಿ ಮೀನಾಕ್ಷಿಯನ್ನು ಎಲ್ಲಿ ಕಳೆದುಕೊಳ್ಳುವೇನೋ ಎಂಬ ಸಣ್ಣ ಭಯ ಕಾಡುತ್ತಿದೆ. ಇರುವುದೊಂದೇ ಮನೆ, ಅದನ್ನು ಬಾಡಿಗೆಗೆ ಕೊಟ್ಟು ನಾವು ಸಣ್ಣ ಮನೆಯಲ್ಲಿ ಇರುವಂತಾಗಿದೆ. ಮನೆ ಖಾಲಿ ಇದ್ದು ಮನೆ ಬಾಡಿಗೆಗೆ ಯಾರೂ ಬರುತ್ತಿಲ್ಲ. ಆ ಅಡ್ವಾನ್ಸ್ ಹಣದಲ್ಲಿ ಆಪರೇಷನ್ ಮಾಡಿಸೋಣವೆಂದರೆ ಯಾವ ಕೆಲಸವೂ ಆಗುತ್ತಿಲ್ಲ. ಸುಮ್ಮನೆ ಕುಳಿತು ಮಾಡೋದೇನು, ಹೋಗಿ ಮನೆಯ ಬ್ರೋಕರ್ ಹತ್ತಿರವಾದರೂ ಹೋಗಿ ಬರೋಣ ಎಂದುಕೊಂಡು ಹೊರಟರು. ಮೀನಾಕ್ಷಿಗೆ ಬಾಯಿ ಒಣಗಿ ತುಂಬ ಬಾಯಾರಿತ್ತು. ಶಬ್ದ ಮಾಡಿ ಸತ್ಯನಾಥ್ರವರನ್ನು ಕರೆದಳು. ಅವರು ಹೆಂಡತಿಗೆ ಬಿಸಿ ನೀರು ಕಾಯಿಸಿಕೊಟ್ಟು ಹೊರಟರು. ಮನೆ ತುಂಬ ದೂರ ಇದ್ದುದರಿಂದ ನಡೆದು ಹೋಗುವುದು ಸಹ ಕಷ್ಟವಾಗಿತ್ತು. ಆದರೆ ಬೇರೆ ದಾರಿ ಇರಲಿಲ್ಲ. ಊರುಗೋಲು ಊರುತ್ತಾ ನಡೆದು ಬಂದರು. ತಮಗೆ ಪರಿಚಯವಿದ್ದ 3-4 ಜನ ಬ್ರೋಕರ್ಗಳಿಗೆ ಹೇಳಿದ್ದರಾದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಪಕ್ಕದ ಮನೆಯಲ್ಲಿ ಮನೆಯ ಕೀ ತೆಗೆದುಕೊಂಡು ತಮ್ಮ ಹೆಂಡತಿ ಮಕ್ಕಳಿಗಾಗಿ ಕಟ್ಟಿಸಿದ ಮನೆಯನ್ನು ನೋಡಿದರು. ಬಹಳ ಪ್ರೀತಿಯಿಂದ ಗೋಡೆ ಬಾಗಿಲುಗಳನ್ನು ಸವರಿದರು. ಯೋಗವಿದ್ದರೆ ಎಲ್ಲ ಹೂ ಎತ್ತಿಟ್ಟಂತೆ ಆಗುತ್ತದೆ ಎನ್ನುವುದು ದೊಡ್ಡವರ ಮಾತು. ಆದರೆ ನಮಗೆ ಯೋಗ ಯೋಗ್ಯತೆಯೇ ಇಲ್ಲವೇನೋ. ಇಲ್ಲದಿದ್ದರೆ ಸ್ವಂತ ಮನೆ ಇಟ್ಟುಕೊಂಡು ಬಾಡಿಗೆ ಮನೆಯಲ್ಲಿರುವುದಾದರೂ ಏಕೆ ಆಗುತ್ತಿತ್ತು ಎಂದು ತಮ್ಮ ಮನಸ್ಸಿನೇ ಕೇಳಿಕೊಂಡರು. ಹಬ್ಬ ಹರಿದಿನ ಬಂತೆಂದರೆ ಮೀನಾಕ್ಷಿಗೆ ಎಲ್ಲಿಲ್ಲದ ಸಂಭ್ರಮ. ಗಂಡ ಮಕ್ಕಳ ಮೇಲೆ ಇನ್ನಿಲ್ಲದ ಪ್ರೀತಿ ವಾತ್ಸಲ್ಯ. ನಮಗಿಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿ ನಮ್ಮನ್ನು ತೃಪ್ತಿಪಡಿಸುತ್ತಿದ್ದಳು. ಗಂಡ ಮಕ್ಕಳು ಶಾಂತಿ ನೆಮ್ಮದಿಯಿಂದ ಇದ್ದರೆ ನಾನು ನೆಮ್ಮದಿಯಿಂದ ಇದ್ದಂತೆ ಎನ್ನುತ್ತಿದ್ದಳು. ಮನೆಯ ಮೂಲೆ ಮೂಲೆಯನ್ನು ವೀಕ್ಷಣೆ ಮಾಡಿ ಬ್ರೋಕರ್ಗಳ ಕೈಯಲ್ಲೂ ಆಗದಿದ್ದಾಗ ನಿರುತ್ಸಾಹದಿಂದ ಮನೆಗೆ ಬಂದರು. ಒಂದು ದಿನ ಒಂದು ಮನೆ ಖಾಲಿ ಇದ್ದರೆ ಸಾಕು, ಬ್ರೋಕರ್ಗಳು ಮನೆಯ ವ್ಯವಹಾರ ಕುದುರಿಸಿಕೊಂಡು ಕರೆದುಕೊಂಡು ಬರುತ್ತಿದ್ದರು. ಒಂದು ದಿನಕ್ಕೆ 5-6 ಜನವನ್ನು ನೋಡಿಕೊಂಡು ಹೋಗುತ್ತಿದ್ದರು. ಪಕ್ಕದ ಮನೆ ಶಾಂತಲಾರವರ ಮನೆಯಲ್ಲಿ ಕೀ ಕೊಟ್ಟು ಫೋನ್ ನಂಬರ್ ಕೊಟ್ಟು ಹೋಗಿದ್ದರು. ರಾತ್ರಿ 9 ಸಮಯ ನಾನು ಬ್ರೋಕರ್ ಮನೆ ನೋಡಲು ಬಂದಿದ್ದಾರೆ, ಮನೆ ತೋರಿಸಬೇಕಿತ್ತು, ಕೀ ಕೊಡುತ್ತೀರಾ ಎಂದಾಗ ಶಾಂತಲಾ ಕೀ ತಂದು ಕೊಟ್ಟರು. ಬ್ರೋಕರ್ ಕೀ ತೆಗೆದುಕೊಂಡು 2-3 ಗಂಟೆಯಾದರೂ ಕೀ ತಂದು ಕೊಡಲಿಲ್ಲ. ಶಾಂತಲಾರವರು ಹೊರಗಡೆ ಬಂದು ನೋಡಿದರು. ಮನೆಯಲ್ಲಿ ದೀಪ ಉರಿಯುತ್ತಿತ್ತು. ಹಾ, ಅವರಿನ್ನೂ ಇಲ್ಲೇ ಇದ್ದಾರೆ, ಇಷ್ಟು ಹೊತ್ತು ಏನು ಮಾಡುತ್ತಿದ್ದಾರೆ ಎಂದು ತಮ್ಮಲ್ಲೇ ಮಾತಾಡಿಕೊಂಡು ಒಳಬಂದರು. ಸುಮಾರು ಹೊತ್ತಿನ ನಂತರ ಕೀ ತಂದು ಕೊಟ್ಟರು. ಶಾಂತಲಾ ಅವರಿಗೆ ಅನುಮಾನ ಕಾಡಿತ್ತು. ಇರಲಿ, ಒಂದೆರಡು ದಿನ ನೋಡೋಣ ಎಂದು ತಮ್ಮಷ್ಟಕ್ಕೆ ಅಂದುಕೊಂಡರು. ಎಲ್ಲ ಬ್ರೋಕರ್ ಮನೆ ತೋರಿಸಿ ಹೆಚ್ಚೆಂದರೆ 15-20 ನಿಮಿಷ ತೆಗೆದುಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಯಾವ ಬ್ರೋಕರ್ ಬರದೆ ನಂಜುಂಡಪ್ಪ ಮಾತ್ರ ರಾತ್ರಿಯೇ ಬರುತ್ತಿದ್ದನು. ಬಂದರೆ ಎಷ್ಟು ಹೊತ್ತಾದರೂ ಹೋಗುತ್ತಿರಲಿಲ್ಲ. ತಕ್ಷಣವೇ ರಾಯರಿಗೆ ಫೋನ್ ಮಾಡಿದರು. ಸರಿ, ನಾನು ನಾಳೆ ಬಂದು ನೋಡ್ತೀನಿ ಎಂದರು.
0: ಕೆಲವೊಮ್ಮೆ ಈ ರೀತಿಯ ಘಟನೆಗಳನ್ನು ನಮ್ಮ ಸುತ್ತಮುತ್ತಲೂ ಕೂಡ ಕಾಣ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ಕೂಡ. ಇಲ್ಲಿ ಸತ್ಯನಾಥ್ ಮತ್ತು ಮೀನಾಕ್ಷಿ ತುಂಬಾ ಬಳಲಿದ್ದಾರೆ. ಅವರಿಗೆ ಇರುವಂಥದ್ದು ಒಂದು ಸ್ವಂತ ಮನೆ, ಆದರೆ ಅವರು ಆ ಸ್ವಂತ ಮನೆಯಲ್ಲಿಲ್ಲ. ಆ ಮನೆಯನ್ನು ಬಾಡಿಗೆ ಕೊಟ್ಟು ಮತ್ತೊಂದು ಸಣ್ಣ ಮನೆಯಲ್ಲಿ ಇವರಿಬ್ಬರಿದ್ದಾರೆ. ಹೇಗಾದರೂ ಮಾಡಿ ಆ ಮನೆಯಿಂದ ಬರುವಂತಹ ಬಾಡಿಗೆಯಿಂದ

ಜೊತೆಗೆ ಅಡ್ವಾನ್ಸ್ ಹಣದಿಂದ ಮೀನಾಕ್ಷಿಯನ್ನ ಆರೋಗ್ಯವಾಗಿಟ್ಕೊಳ್ಬೇಕು ಅನ್ನೋದೇ ಅವರ ಆಸೆ ಆಗಿರುತ್ತೆ. ಇದಕ್ಕೆ ಅಂತಲೇ ಅವರ ಮನೆಯ ಪಕ್ಕದಲ್ಲಿರುವಂತಹ ಶಾಂತಲಾ ಅವರಿಗೂ ಹೇಳಿ ಬಂದಿರ್ತಾರೆ, ಈ ಮನೆಗೆ ಯಾರಾದರೂ ಬಂದರೆ ತಿಳಿಸಿ ಅಂತ. ಜೊತೆಗೆ ಬ್ರೋಕರ್ ಅವರಿಗೂ ಕೂಡ ತಿಳಿಸಿರ್ತಾರೆ. ಆದರೆ ಇಲ್ಲಿ ಬೇರೆ ರೀತಿಯ ಘಟನೆಗಳು ಕೂಡ ನಡೀತಾ ಇವೆ. ಇಲ್ಲಿ ಬ್ರೋಕರ್ ಅವ್ರಿಗೆ ತಿಳಿಸ್ತಾರ ಅಥವಾ ಏನಾದರೂ ಮೋಸ ಮಾಡ್ತಾರ ಸತ್ಯನಾಥ್ ಮತ್ತು ಮೀನಾಕ್ಷಿ ಅವರಿಗೆ, ಏನಾಗತ್ತೆ ಕತೆ ಅನ್ನುವಂಥದ್ದನ್ನು ಇಂದುಮತಿ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿದ್ದಾರೆ. ಈ ದಿನ ಇಂದುಮತಿ ಮೇಡಮ್ ಅವರು ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಇಳಿ ವಯಸ್ಸಿನಲ್ಲಿ ಸತ್ಯನಾಥ್ ಮತ್ತು ಮೀನಾಕ್ಷಿ ಅವರೊಟ್ಟಿಗೆ ಮಕ್ಕಳು ಕೂಡ ಇಲ್ಲ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರವರ ದಾರಿಯನ್ನು ಅವರು ಕಂಡುಕೊಂಡಿದ್ದಾರೆ. ಅಪ್ಪ ಅಮ್ಮನನ್ನು ನೋಡಲಿಕ್ಕೂ ಕೂಡ ಅವರು ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಸತ್ಯನಾಥ್ ಅವರಿಗೆ ಮೀನಾಕ್ಷಿ, ಮೀನಾಕ್ಷಿ ಅವರಿಗೆ ಸತ್ಯನಾಥ್ ಅವರು ಜೊತೆಯಾಗಿದ್ದಾರೆ. ಆದರೆ ಮೀನಾಕ್ಷಿ ಅವರು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ದಾರೆ. ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೂ ಹಣ ಕೂಡ ಇಲ್ಲ ಸತ್ಯನಾಥ್ ಅವ್ರ ಹತ್ರ. ಅಂತಹ ಸಮಯದಲ್ಲಿ ಇರುವಂತಹ ಒಂದು ಸ್ವಂತ ಮನೆಯನ್ನು ಬಾಡಿಗೆಗೆ ಕೊಟ್ಟು ಆ ಬಾಡಿಗೆಯಿಂದ ಬರುವಂತಹ ಹಣದಿಂದ ಅಥವಾ ಅದರ ಅಡ್ವಾನ್ಸಿಂದ ಇವರಿಗೆ ಆಸ್ಪತ್ರೆಗೆ ತೋರಿಸ್ಬೇಕು ಅನ್ನುವಂತಹ ಆಸೆ ಆಗತ್ತೆ. ಆದರೆ ಆ ಮನೆಗೆ ಯಾರೂ ಬಾಡಿಗೆನೂ ಕೂಡ ಬರೋದಿಲ್ಲ. ಇಂತಹ ಸಮಯದಲ್ಲಿ ಬ್ರೋಕರ್ ಅವರಿಗೆ ತಿಳಿಸ್ತಾರೆ. ಆದರೆ ಬ್ರೋಕರ್ ಅವರು ಇವರಿಗೆ ಸಹಾಯ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ ಆಗಿ ಉಳಿದಿದೆ. ಸೊ ಮುಂದೆ ಏನಾಗತ್ತೆ ಕತೆ ಅನ್ನುವಂಥದ್ದನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
3: ಆದರೆ ಸ್ವಲ್ಪ ಹೊತ್ತಿಗೆ ಪೊಲೀಸಿನವರು ಮನೆ ಬಾಗಿಲು ತಟ್ಟಿದರು. ಸತ್ಯನಾಥರವರು ನಿಧಾನವಾಗಿ ಬಾಗಿಲು ತೆರೆದರು. ಎದುರುಗಿದ್ದ ಪೊಲೀಸ್ರವರನ್ನು ನೋಡಿ ದಂಗಾದರು. ಅರೆ, ನೀವು ಇಲ್ಲಿ ಏನು ವಿಷಯ ಎಂದು ಸತ್ಯನಾಥ್ ಕೇಳಿದರು. ಅಂದ ಹಾಗೆ, ಸ್ವಲ್ಪ ಹೀಗೆ ಬನ್ನಿ, ನನ್ನ ಹೆಂಡತಿಗೆ ಹುಷಾರಿಲ್ಲ, ನಿಮ್ಮನ್ನು ನೋಡಿ ಅವಳು ಕಂಗಾಲಾಗುತ್ತಾಳೆ, ಗಾಬರಿಯಾಗುತ್ತಾಳೆ, ಅವಳಿಗೆ ತುಂಬ ಸೀರಿಯಸ್ ಆಗಿದೆ ಎಂದರು. ನೀವು ತಾನೇ ಸತ್ಯನಾಥ್? ಹೌದು, ನಾನೇ. ಸತ್ಯನಾಥ್, ಏನು ವಿಷಯ? ನೀವು ಈಗಲೇ ಸ್ಟೇಷನ್ನಿಗೆ ಬರಬೇಕಾಗುತ್ತದೆ. ನೋಡಿ ಸ್ವಾಮಿ, ನನ್ನ ಹೆಂಡತಿಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ಮಕ್ಕಳಿಲ್ಲ, ದೂರದ ದೇಶದಲ್ಲಿ ಇದ್ದಾರೆ. ಅವಳು ತುಂಬ ಅಸಹಾಯಕಳಾಗಿದ್ದಾಳೆ, ಅಪಾಯದ ಅಂಚಿನಲ್ಲಿದ್ದಾಳೆ. ಅಯ್ಯೋ ಸರ್, ಚಿಂತೆ ಮಾಡಬೇಡಿ, ನಿಮ್ಮನ್ನು ತಕ್ಷಣವೇ ಕಳಿಸುತ್ತೇನೆ. ಹೌದಾ, ತಕ್ಷಣವೇ ಕಳಿಸುತ್ತೀರಿ ತಾನೆ? ಅಂದ ಹಾಗೆ ಏನು ವಿಷಯ? ಬನ್ನಿ, ಅಲ್ಲಿಗೆ ಹೇಳ್ತೀನಿ. ಮೀನಾಕ್ಷಿ, ನಿನಗೇನು ಬೇಕು? ನನಗೆ ಸ್ವಲ್ಪ ನೀರು ಕೊಡಿ. ಸರಿ ಮೀನಾಕ್ಷಿ, ನಾನು ಇಲ್ಲಿಯೇ ಅಂಗಡಿಗೆ ಹೋಗಿ ಬರ್ತೀನಿ, ಹುಷಾರಾಗಿರು ಆಯಿತಾ? ಬೇಗ ಬರ್ತೀನಿ. ಅಯ್ಯೋ, ನೀವೂ ಹೊರಟು ಬಿಟ್ಟೀರಾ? ಏನೋ ಒಂದು ಮಾಡಿ ಗಂಜಿಯಾದರೂ ಆಗತ್ತೆ ನನಗೆ. ಸರಿ, ಅದನ್ನೇ ಮಾಡ್ತೀನಿ. ಸ್ವಲ್ಪ ಮೊಸರು, ಹಾಲು ಎಲ್ಲ ತರುವುದಿದೆ, ಬೇಗ ಬಂದು ಬಿಡ್ತೀನಿ ಆಯಿತಾ? ಸರಿ, ಬೇಗ ಬನ್ನಿ, ನನಗೇಕೋ ಒಂದು ಥರ ಆಗ್ತಿದೆ, ಇನ್ನೂ ಬೇಗ ಬಂದು ಬಿಡ್ತೀನಿ ಸ್ವಲ್ಪ ಹೊತ್ತು ಎಂದು ಪೊಲೀಸಿನವರೊಂದಿಗೆ ಹೊರಟರು. ಹೋಗುವಾಗ ಪಕ್ಕದ ಮನೆ ಶಾಂತಮ್ಮನವರಿಗೆ ಅವಳಿಗೆ ಏನೂ ಹೇಳಬೇಡಿ, ಅವಳನ್ನು ನಾನು ಬರುವ ತನಕ ಸ್ವಲ್ಪ ನೋಡಿಕೊಳ್ಳಿ ಎಂದರು. ಶಾಂತಮ್ಮ, ಸರಿ, ನೀವು ಚಿಂತೆ ಬಿಡಿ, ನಾನು ನೋಡಿಕೊಳ್ಳುತ್ತೇನೆ ಎಂದಳು. ಸಬ್ ಇನ್ಸ್ಪೆಕ್ಟರ್ ಚಂದನ್ ಅವರನ್ನು ಕೂರಲು ಹೇಳಿದರು. ಸರ್, ಏನಾಯಿತು? ರಾಯರೇ, ನೀವು ಮನೆ ಬಾಡಿಗೆಗೆ ಇಟ್ಟಿದ್ದೀರಾ? ನೀವು ಏಕೆ ಅಲ್ಲಿಲ್ಲ? ಸರ್, ನಾವು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ಸುಮಾರು 10 ವರ್ಷದಿಂದ ಇದ್ದೇವೆ. ಮೊದಲಿಗೆ ನನ್ನ ಮಕ್ಕಳಿಗಾಗಿ ದೊಡ್ಡ ಕುಟುಂಬ ಆಗತ್ತೆ ಅಂತ ದೊಡ್ಡ ಮನೆ ಕಟ್ಟಿಸಿದೆ. ನನಗೆ 4 ಜನ ಮಕ್ಕಳು, ಮಗಳಿಗೆ ಬೆಂಗಳೂರಿಗೆ ಮದುವೆ ಮಾಡಿ ಕೊಟ್ಟಿದ್ದೇವೆ. 3 ಜನ ಗಂಡು ಮಕ್ಕಳು ಅವರವರ ಸಂಸಾರದ ಜೊತೆ ಬೇರೆ ಬೇರೆ ಕಡೆ ಇದ್ದಾರೆ. ಬಾಡಿಗೆ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮೀನಾಕ್ಷಿ ಮಾತ್ರ ಇರುವುದು. ಈಗ ಅವಳಿಗೆ ಕ್ಯಾನ್ಸರ್ ರೋಗ ಪೀಡಿತಳಾಗಿದ್ದಾಳೆ, ಕೊನೆಯ ಅಂಚಿನಲ್ಲಿದ್ದಾಳೆ. ನಾನು ಬೇಗ ಹೋಗಬೇಕು ಸರ್. ಸರಿ, ಕಳಿಸ್ತೀನಿ. ಇವನು ನಿಮಗೆ ಗೊತ್ತಾ? ಇಲ್ಲವಲ್ಲ. ನೋಡಿ, ಇವನು ಮಹೇಶ ಅಂತ, ನಮಗೆ ಬೇಕಾಗಿದ್ದವನು. ತುಂಬ ದಿನದಿಂದ ಇವನನ್ನು ಹುಡುಕುತ್ತಿದ್ದೇವೆ. ನಿಮ್ಮ ಪಕ್ಕದ ಮನೆಯವರಲ್ಲಿ ಬ್ರೋಕರ್ ಮನೆ ತೋರಿಸುತ್ತೇನೆ ಅಂತ ಕೀ ತೆಗೆದುಕೊಂಡು ತಾನು ಕಳ್ಳತನ ಮಾಡಿದ ವಸ್ತುಗಳನ್ನೆಲ್ಲ ನಿಮ್ಮ ಮನೆಯಲ್ಲಿ ಬಚ್ಚಿಟ್ಟು ವ್ಯವಹಾರ ನಡೆಸುತ್ತಿದ್ದನು. ನಂತರ ನಮ್ಮ ಕೈಯಲ್ಲಿ ಸಿಕ್ಕಿಬಿದ್ದು ವಿಚಾರಣೆ ಮಾಡಿದಾಗ ನಿಮ್ಮ ಹೆಸರು, ನಿಮ್ಮ ಮನೆಯ ಅಡ್ರೆಸ್ ಹೇಳಿದನು. ಅಯ್ಯೋ ದೇವರೇ, ಇದೇನಾಗಿ ಹೋಯಿತು ಸರ್? ನನ್ನ ಹೆಂಡತಿಗೆ ಆಪರೇಷನ್ ಮಾಡಿಸುವ ಸಲುವಾಗಿ ಮನೆ ಬಾಡಿಗೆಗೆ ಇಟ್ಟಿದ್ದು ಅಡ್ವಾನ್ಸ್ ಹಣದಲ್ಲಿ ಆಪರೇಷನ್ ಮಾಡಿಸಬೇಕೆಂದಿದ್ದೆ. ಮಕ್ಕಳಲ್ಲಿ ನಮ್ಮಿಂದ ದೂರ ಇದ್ದಾರೆ, ನನಗೆ ಯಾರೂ ಸಹಾಯ ಮಾಡುವರಿಲ್ಲ. ನಾನು ಒಂದು ವಾರದ ಹಿಂದೆ ಅಷ್ಟೇ ಮನೆಯನ್ನು ನೋಡಿಕೊಂಡು ಬಂದಿದ್ದೆ. ಯಾರೂ ಗಿರಾಕಿನೇ ಬಂದಿರಲಿಲ್ಲ. ಚಿಂತೆಯಲ್ಲಿದ್ದೆ. ಇನ್ನು ಈ ದಂಧೆ ಅಲ್ಲಿ ನಡೆದಿದ್ದೆ ಅಂದರೆ ಮನೆ ಬಾಡಿಗೆಗೆ ಯಾರು ಬರುತ್ತಾರೆ? ನನ್ನ ಹೆಂಡತಿ ಆಪರೇಷನ್ ನಾನು ಹೇಗೆ ಮಾಡಿಸಲಿ? ಹೇಗಾದರೂ ನನ್ನನ್ನು ಈ ಸಂಕಟದಿಂದ ಪಾರು ಮಾಡಿ ಎಂದು ಕೈಮುಗಿದು ಕೇಳಿಕೊಂಡರು. ಛೇ ಛೇ, ನೊಂದುಕೊಳ್ಳಬೇಡಿ. ನಾವು ಈ ವಿಷಯವನ್ನು ಲೇಟ್ ಮಾಡುವುದಿಲ್ಲ. ಕದ್ದಿರುವ ಎಲ್ಲ ವಸ್ತುಗಳು ಸಿಕ್ಕಿರುವುದರಿಂದ ಸಮಸ್ಯೆಗಿಲ್ಲ. ನೀವಿನ್ನು ಹೋಗಿ. ಆದರೆ ಗುರುತು ಪರಿಚಯ ಇರದವರ ಹತ್ತಿರ ವ್ಯವಹಾರ ಮಾಡಬೇಡಿ. ಆಗಾಗ್ಗೆ ನಿಮ್ಮ ಮನೆ ಹತ್ತಿರ ಹೋಗಿ ಬರುತ್ತಿರಬೇಕು. ಇಲ್ಲದಿದ್ದರೆ ಇನ್ನೊಬ್ಬರು ಇಂಥ ವ್ಯವಹಾರಕ್ಕಾಗಿ ತೊಂದರೆ ಕೊಡಲು ಕಾಯುತ್ತಿರುತ್ತಾರೆ. ಹುಷಾರಾಗಿರಿ ಎಂದು ಹೇಳಿ ಕಳಿಸಿದರು. ಅವನಿಗೆ ಸರಿಯಾದ ಶಿಕ್ಷೆ ಕೊಡಿ ಸರ್. ನನಗೆ ತೊಂದರೆ ಕೊಟ್ಟು ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದಿದ್ದಾನೆ. ಸರಿ, ನೀವಿನ್ನು ಹೋಗಿ. ವಯಸ್ಸಾದ ಕಾಲಕ್ಕೆ ದೇಹಸ್ಥಿತಿ ಮನಸ್ಥಿತಿ ಎರಡೂ ದುರ್ಬಲವಾಗಿರುತ್ತದೆ. ಹೇಗೆ ಅವಕಾಶಗಳನ್ನು ಬಳಸಿಕೊಂಡು ಅಪಾಯ ಮಾಡುತ್ತಾರೆ ಎಂದು ಗೊತ್ತಾಗುವುದಿಲ್ಲ. ವ್ಯವಹಾರದಲ್ಲಿ ಆದಷ್ಟು ಹುಷಾರಾಗಿರಬೇಕು ಎಂದುಕೊಳ್ಳುತ್ತಾ ಮನೆಗೆ ಬಂದರು. ಮನೆಗೆ ಬಂದಾಗ ಅವರ ದೂರದ ಸಂಬಂಧಿ ಅರುಣಾಚಲ ಬಂದು ಕೂತಿದ್ದರು. ಸತ್ಯನಾಥ, ನಮಗೆ ತುರ್ತಾಗಿ ಮನೆ ಬಾಡಿಗೆಗೆ ಬೇಕಾಗಿದೆ. ಇದ್ದರೆ ಹೇಳು ಮಾರಾಯ ಎಂದರು. ಅರೆ, ಅಲ್ಲಿ ಇಲ್ಲಿ ಯಾಕೆ ಹೋಗುತ್ತೀ? ನಮಗೂ ಹಣದ ಅವಶ್ಯಕತೆ ಇದೆ. ಮೀನಾಕ್ಷಿಗೆ ಆಪರೇಷನ್ ಮಾಡಿಸಬೇಕಾಗಿದೆ. ಆದ್ದರಿಂದ ಬಾಡಿಗೆ ಬೇಡ, ಲೀಸಿಗೆ ಕೊಡ್ತೀನಿ. ಸರಿನಾ? ಹೌದಾ? ಅವರಿಗೆ ಏನಾಯಿತು? ಹೊಟ್ಟೆಯಲ್ಲಿ ಒಂದು ಗಡ್ಡೆ ಬೆಳೆದಿದೆ. ಅವಳಿಗೆ ಆಪರೇಷನ್ ಆಗಲೇಬೇಕಾಗಿದೆ. ಹಣದ ಸಮಸ್ಯೆಯಿಂದ ನಾನು ಮಾಡಿಸಲೇ ಇಲ್ಲ. ತುಂಬ ದಿನಗಳಾಗಿದೆ. ಹೌದಾ? ಬೇಗ ಮಾಡಿಸು. ಸರಿ, ನಾನೇ ಆ ಮನೆ ಲೀಸಿಗೆ ತಗೋತೀನಿ. ನಿನಗೆ ಎಷ್ಟು ಹಣ ಬೇಕಾಗಿದೆ? 10 ಲಕ್ಷ ಬೇಕು. ಸ್ವಲ್ಪ ಹಣ ಇದೆ, ಉಳಿದದ್ದು ಅದರಲ್ಲಿಯೇ ಆಗಬೇಕು. ಮನೆ ದೊಡ್ಡ ಇದ್ದುದರಿಂದ ಅರುಣಾಚಲರವರಿಗೆ ಒಪ್ಪಿಗೆ ಆಯಿತು. ದುಡ್ಡಿನ ವ್ಯವಸ್ಥೆಯೂ ಆಯಿತು. 1 ವಾರಕ್ಕೆ ಮೀನಾಕ್ಷಿಗೆ ಆಪರೇಷನ್ ಕೂಡ ಆಯಿತು. ಬೆಟ್ಟದಂಥ ಕಷ್ಟ ಮಂಜಿನಂತೆ ಕರಗಿತಲ್ಲ. ಮೀನಾಕ್ಷಿಗಾದರೂ ಏನಾದರೂ ಆಗಿದ್ದರೆ? ಬೇಡ, ಇನ್ನಾದರೂ ಮಕ್ಕಳಿಗೆ ಬರ ಹೇಳಬೇಕು. ಅವಳು ಮಕ್ಕಳು ಸೊಸೆ ಮೊಮ್ಮಕ್ಕಳ ಜೊತೆ ಮಗಳು ಅಳಿಯನ ಜೊತೆ ಸುಖವಾಗಿರಬೇಕು ಎಂದು ಆಸೆ ಪಡುತ್ತಿರುತ್ತಾಳೆ. ದೋತರದಿಂದ ಕಣ್ಣಂಚಿನ ಕಂಬನಿಯನ್ನು ಒತ್ತಿಕೊಂಡರು. ಮುಂದೆ ಮಕ್ಕಳನ್ನು ಕರೆಸುವುದಾಗಿ ತೀರ್ಮಾನಿಸಿದರು. ನಮಸ್ಕಾರ. ಈ ಕಥೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ವಾಹಿನಿಯವರಿಗೂ, ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ನಮಸ್ಕಾರ, ಧನ್ಯವಾದಗಳು.
2: ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಕತೆ ತುಂಬ ಚೆನ್ನಾಗಿದೆ. ಕಷ್ಟದ ಕಾಲದಲ್ಲಿ ಒಂದು ಸೂರನ್ನು ಮಾಡಿಕೊಂಡಾಗ ಆ ಸೂರು ಎಷ್ಟೆಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಇಲ್ಲಿ ತಿಳಿಯುತ್ತೆ. ಮಕ್ಕಳು ದೂರ ದೂರದ ಊರಿಗೆ ಹೋಗಿ ಸೆಟ್ಲಾದಾಗ ಅಪ್ಪ ಅಮ್ಮ ಮಾಡಿದಂತಹ ಆಸ್ತಿನೇ ಅವರಿಗೆ ಮುಂದೆ ಕೈ ಹಿಡಿಯುತ್ತೆ. ಅವರವರ ಜೀವನ ನೋಡಿಕೊಳ್ಳುವಲ್ಲಿ ಮಕ್ಕಳು ಕೂಡ ಬ್ಯುಸಿ ಆಗಿರ್ತಾರೆ. ಆ ಬ್ಯುಸಿ ಲೈಫಲ್ಲೇ ಫ್ರೀ ಮಾಡಿಕೊಂಡು ಅಪ್ಪ ಅಮ್ಮನನ್ನು ಆಗಾಗ ನೋಡ್ಕೊಳ್ಳೋಕ್ಕೆ ಬಂದಾಗ ಅವರ ಸಮಸ್ಯೆಗಳೇನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಏನೇ ಆಗಲಿ ಸ್ನೇಹಿತರೆ, ಕುಟುಂಬಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ ಅಂತ ಹೇಳ್ತಾ, ಈ ದಿನ ವಿಶೇಷವಾಗಿ ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಕಥೆಯನ್ನು ತಿಳಿಸಿದಂತಹ ಇಂದುಮತಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
5: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
6: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
5: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
6: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ, ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ನಿಮ್ಮೆಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಲೈಫ್ನಲ್ಲಿ ಮ್ಯೂಸಿಕ್ ಅನ್ನೋದು ಎಷ್ಟು ಮುಖ್ಯ ಅಲ್ವಾ? ಅದರಲ್ಲೂ ಬೆಳಗ್ ಬೆಳಗ್ಗೆ ಮನಸ್ಸಿಗೆ ಮುದು ನೀಡುವಂತಹ ಒಂದು ಒಳ್ಳೆ ಹಾಡು ಕಿವಿಗೆ ಬಿದ್ರಂತೂ ಆ ಇಡೀ ದಿನವೇ ಕಲರ್ಫುಲ್ ಆಗಿರುತ್ತೆ. ಏನಂತೀರಾ? ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ನಮ್ಮ ಸ್ಪೆಷಲ್ ಕೇಳುಗರು ಅಂತಾನೆ ಹೇಳ್ಬೋದು. ಹಾಗೆ ಅವರು ಯಾವಾಗಲೂ ಒಂದು ರಿಕ್ವೆಸ್ಟ್ನ ಕೇಳ್ತಾ ಇದ್ರು. ಅವರ ಹೆಸರು ಸೋಮಶೇಖರ್ ಅಂತ ಹೇಳಿ. ಅವರು ನಮಗೆ ಪ್ರೀತಿಯಿಂದ ಒಂದು ಸಣ್ಣ ಬೇಡಿಕೆ ಇಟ್ಟಿದ್ದಾರೆ. ಏನಪ್ಪ ಅಂದರೆ, ಶ್ವೇತಾ ಅವರೇ, ಇವತ್ತು ಯಾವತ್ತಾದರೂ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಇಷ್ಟವಾಗುವ ಮೆಲೋಡಿ ಕಿಂಗ್, ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರಾದ ಮನೋಮೂರ್ತಿ ಅವರ ಸೂಪರ್ ಹಿಟ್ ಹಾಡುಗಳನ್ನು ತನ್ನಿ, ಈ ಒಂದು ಟಾಪಿಕ್ನ ನೀವು ಮಾಡಬಹುದು ಅಂತ ತಿಳಿಸ್ತಾ ಇದ್ರು. ಹಾಗೆ ಸೂಪರ್ ಟಾಪಿಕ್ ಜೊತೆಗೆ ಇದು ರಿಕ್ವೆಸ್ಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಮನೋಮೂರ್ತಿ ಅವರ ಹಾಡುಗಳನ್ನು ನೀವು ಹಾಡಬಹುದು. ಸಾಕಷ್ಟು ಚಿತ್ರಗಳಿಗೆ ಅವರು ಸಂಗೀತವನ್ನು, ಹಾಗೆ ಇಡೀ ಚಿತ್ರವನ್ನು ನೋಡ್ತಾ ಇದ್ರೆ ಆ ಹಾಡುಗಳಲ್ಲೇ ನಾವು ಮುಳುಗಿರ್ತೀವಿ. ಸೊ ಈ ನಮ್ಮ ಮನೋಮೂರ್ತಿ ಅವರ ಹಾಡುಗಳನ್ನು ನೀವು ಹಾಡ್ಬೋದು ಅಂತ ಹೇಳ್ತಾ, ಮೊದಲನೇ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ ಸ್ವಲ್ಪ ಅವರ ಬಗ್ಗೆ ಡೀಟೇಲ್. ನಮ್ಮ ಮನೋಮೂರ್ತಿ ಅವರ ಪೂರ್ಣ ಹೆಸರು ಮನೋಹರ ಮೂರ್ತಿ ಅಂತ. ಅವರು ಕನ್ನಡ ಚಿತ್ರರಂಗದ ಪ್ರಸಿದ್ಧ ಭಾರತೀಯ ಸಂಗೀತಗಾರ, ಸಂಯೋಜಕ ಮತ್ತು ನೆಟ್ವರ್ಕ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಇವರ ಮಧುರವಾದ ಮತ್ತು ಭಾವನಾತ್ಮಕ ಸಂಯೋಜನೆಗಳು ಕನ್ನಡ ಚಲನಚಿತ್ರ ಸಂಗೀತಕ್ಕೆ ಹೊಸ ಆಯಾಮವನ್ನೇ ನೀಡಿದೆ ಅಂತಲೇ ಹೇಳ್ಬೋದು. ಸೊ ಎಸ್, ನಾನು ಮಾತಾಡ್ತಾ ಇದ್ರೆ ಏನು ಶ್ವೇತಾ, ನಾವು ಇವಾಗ ಹಾಡು ಹೇಳಬೇಕು ಅಂತಿದ್ದೀನಿ, ನೀವೇನು ನೋಡಿದ್ರು ಅವರ ಒಂದು ಹಿಸ್ಟ್ರಿ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಎಸ್, ಡಿಮ್ಯಾಂಡು ತುಂಬ ಚೆನ್ನಾಗಿದೆ ನಮ್ಮ ಸೋಮಶೇಖರ್ ಸರ್ ಇಂದು ಅಂತ ಹೇಳ್ತಾ, ಈಗ ಫಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
13: ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ ಮೇಡಮ್.
12: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್.
13: ತಿಂಡಿ ಆಯ್ತು ಮೇಡಮ್?
12: ತಿಂಡಿ ಆಯ್ತು, ನಿಮ್ದು ಆಯ್ತಾ?
13: ನಮ್ದಾಯ್ತು, ಮಳೆ ತುಂತುರು ಮಳೆ ಬರ್ತಾ ಇದೆ.
12: ಎಸ್ ಹೌದು,
13: ನನ್ನಿಂದ ಸ್ಟಾರ್ಟ್ ಆಗಿದೆ.
12: ಆ ತುಂತುರು ಮಳೆಯಲ್ಲಿ ಯಾವ ಹಾಡನ್ನ ನೆನೆಸ್ಕೊಳ್ತಾ ಇದ್ದೀರಾ?
13: ಮನೋಮೂರ್ತಿ ಅವರ ಕಂಪೋಸ್ ಮಾಡಿರುವಂತ ಸಾಂಗ್ಸ್ ಗಳು. ಅಮೆರಿಕ ಅಮೆರಿಕ ಚಿತ್ರದಿಂದ 100 ಜನ್ಮಕ್ಕೂ ಒಂದ್ ಎರಡ್ಲೈನ್ ಹೇಳ್ತೀನಿ.
12: ಹಾಡಿ ಹಾಡಿ.
13: 100 ಜನ್ಮಕ್ಕೂ, 100 ಜನ್ಮಕ್ಕೂ, ನೂರು ಜನ್ಮಕು ನೂರಾರು ಜನ್ಮಕು ಒಲವಾದರೆಯಲೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕು ನೂರಾರು ಜನ್ಮಕು ನೂರು ಜನ್ಮಕು ನೂರಾರು ಜನ್ಮಕು ಒಲವಾದರೆ ಎರಿದು ಒಲವ ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕು. ಧನ್ಯವಾದಗಳು.
14: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ, ಸಂಕಪ್ಪ ಅವರು ಅಮೆರಿಕ ಅಮೆರಿಕ ಚಿತ್ರದಿಂದ ನೂರು ಜನ್ಮಕ್ಕೂ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
15: ಹಲೋ,
14: ನಮಸ್ತೆ.
15: ಗುಡ್ ಮಾರ್ನಿಂಗ್ ಮೇಡಮ್.
14: ಗುಡ್ ಮಾರ್ನಿಂಗ್ ರಾಘವೇಂದ್ರ ಅವರೇ.
15: ಸ್ಮೈಲಿಂಗ್ ಶ್ವೇತಾ.
14: ಓಕೆ, ತಿಂಡಿ ಆಯ್ತಾ?
15: ತಿಂಡಿ ಆಯ್ತಾ?
14: ಓಕೆ,
15: ಚಪಾತಿ ಚಪಾತಿ ಬಾಜಿ.
14: ಓಕೆ, ಸೂಪರ್
15: ಸೂಪರ್. ಇದು
14: ಬೆಂಡೆಕಾಯಿ ಸಾಂಬಾರ್. ಓಕೆ, ಸೂಪರ್. ಇವತ್ತಿನ ಟಾಪಿಕ್ ನಲ್ಲಿ
15: ಪಂಚರಂಗಿ ಪಂಚರಂಗಿ ಪಂಚರಂಗಿ
14: ಹಾಡಿ ಹಾಡಿ
15: ಮನಮರ್ತಿ
13: ಉಡಿಸುವೆ ಬೆಳಕಿನ ಸೀರೆಯ ನಿನ್ನ ಕಣ್ಣಿಗೆ ಗಾನ ಹೇಗೆ ಕಂಡರನು ಅದೇ ಚಂದ ಆಗಿಂದ್ರೆ ಭಾವಿಸು ಉಡಿಸುವೆ.
15: ಧನ್ಯವಾದ.
14: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ರಾಘವೇಂದ್ರ ಅವರು ಪಂಚರಂಗಿ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದ್ದಾಯ್ತು. ನಮ್ಮ ಮನೋಮೂರ್ತಿ ಅವರು ಈ ಒಂದು ಕಂಪೋಸ್ ಮಾಡಿದ್ದಾರೆ ಈ ಹಾಡಿಗೆ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
16: ಹಲೋ. ನಮಸ್ತೆ ಮೇಡಮ್. ಶುಭೋದಯ.
14: ನಮಸ್ತೆ, ಶುಭೋದಯ. ಉಮಾ ಮೇಡಮ್,
16: ತಿಂಡಿ ಆಯ್ತಾ? ಮೇಡಮ್,
14: ತಿಂಡಿ ಆಯ್ತು. ನಿಮ್ದಾಯ್ತಾ?
16: ಇಲ್ಲ, ಮಾಡ್ಬೇಕು ರೊಟ್ಟಿನ ಜೋಳಿಕಾ ಪಲ್ಯ.
14: ಓ, ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
16: ಗೊತ್ತಾಯ್ತಮ್ಮ, ಮನಮೂರ್ತಿ ಅವ್ರದ್ದು.
14: ಹೌದು ಹೌದು, ಹಾಡಿಮ
16: ತಗೊಂಡಿದೀನಿ ನೋಡೋಣ ಅದೇ ಹೌದು ಅಲ್ವಾ ಅಂತ ಹೇಳಿ.
14: ಅಯ್ಯೋ, ನಮ್ಗೆ ಕ್ವಶನ್ ಹಾಡಿಪ ಹಾಡಿ.
16: ಯಾವ್ದೊಂದ್ ಬಾಯಿಗೆ ಬಂದಿಗೆ ಹೇಳ್ಬಿಡ್ತೀವಲ್ಲಮ್ಮ.
14: ಇಲ್ಲ ಇಲ್ಲ, ಹಾಡಿಪ.
16: ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ ಈ

ಕಿಡಿಸೋ ಕಿಸಿ ಮಜ ನೋಡಿದೆ ತಾರಾಗಣ ತಂಗಾಳಿಯಾ.

0: ಕಸಿಯಾಗಿದೆ, ಓ ಈ ಜೀವ ಕಸಿಯಾಗಿದೆ, ಈ ಸಂಜೆಯ ಕಾಗಿದೆ. ಧನ್ಯವಾದ ಮೇಡಮ್.
1: ಓಕೆ ಸೂಪರ್, ಥ್ಯಾಂಕ್ ಯು, ಧನ್ಯವಾದಗಳು. ಕರೆಕ್ಟ್ ಆಗಿ ಹೇಳಿದಿರಾ ಹಾಡು. ಓಕೆ, ಈ ಹಾಡು ಯಾವ ಚಿತ್ರದ್ದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಈ ಚಿತ್ರ ಗೆಳೆಯ ಅನ್ನೋ ಚಿತ್ರದಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದ ಮನೋಮೂರ್ತಿ ಅವರು ಕಂಪೋಸ್ ಮಾಡಿದ್ದಾರೆ, ಹಾಗೆ ಜಯಂತ್ ಕಾಯ್ಕಿಣಿ ಅವರು ಲಿರಿಕ್ಸ್ ಅನ್ನ ರಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ
2: ಮೇಡಮ್.
1: ಯಾರಿದು?
2: ಪರಶುರಾಮ್.
1: ಪರಶುರಾಮ್ ಅವ್ರೆ, ತಿಂಡಿ ಆಯ್ತಾ?
2: ನಮ್ದಾಯ್ತು.
1: ಓಕೆ, ಇವತ್ತು ಮನೋಮೂರ್ತಿ ಅವರ ಹಾಡುಗಳನ್ನ ನೀವು ಹಾಡ್ಬೋದು, ಅವರು ಕಂಪೋಸ್ ಮಾಡಿರುವಂತಹ ಹಾಡನ್ನ.
2: ಮನೋಮೂರ್ತಿ
1: ತುಂಬಾ ಇದೆ ಹಾಡು, ಅನಿಸುತ್ತಿದೆ ಯಾಕೋ ಇನ್ನು ಹಾಡ್ಬೋದಾ? ಕೇಳಿಸ್ತಿಲ್ಲ ನಿಮ್ಮ ವಾಯ್ಸ್. ಹಾ, ಈಗ ಕೇಳಿಸ್ತಿದೆ, ಹಾಡಿ.
2: ಅನಿಸುತ್ತಿದೆ ಯಾಕೋ ಇಂದು ನಿನ್ನವಳೆಂದು ಮೋಗದ ಲೋಕದಿಂದ ನನಗ ಬಂದವಳೆಂದು ಆಯಂತ ಮಧುರಾಯಾತಕ್ಕೆ ಕೊಲ್ಲಲಗಿ
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಪರಶುರಾಮ್ ಅವರು ಒಂದೊಳ್ಳೆ ಗೀತೆಯನ್ನ ಹಾಡಿದಾಯ್ತು, ಮುಂಗಾರು ಮಳೆ ಚಿತ್ರದಿಂದ ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ. ಅರೆ ಸೌಮ್ಯ ಅವ್ರ ವಾಯ್ಸ್ ಯಾಕೆ ಇಷ್ಟು ಸ್ಲೋ ಆಗ್ಬಿಟ್ಟಿದೆ?
3: ಏಕೋ ಗೊತ್ತಿಲ್ಲ ಮೇಡಮ್.
1: ಹಾ, ಏನಕ್ಕೆ ಬೇಜಾರಾಗಿದ್ದೀರಾ ಇವತ್ತು?
3: ಹಾಗೇನಿಲ್ಲ ಮೇಡಮ್,
1: ಜೋಶ್ ಜೋಶ್ ಆಗಿರ್ಬೇಕಪ್ಪ.
3: ಹೌದೌದು ಮೇಡಮ್. ನಮ್ದಾಯ್ತರಿ ಮೇಡಮ್.
1: ಓಕೆ,
3: ಉಪ್ಪಿಟ್ಟು. ನಿಮ್ದು?
1: ನಮ್ದು ಇವತ್ತು ಏನು, ಪುಳಿಯೋಗ್ರೆ.
3: ಓಕೆ ಮೇಡಮ್. ಅದೇ ಮನೋಮೂರ್ತಿಗಳು ಅಂತ ಹೇಳಿದಾರೆ, ಯಾವ ಫಿಲ್ಮ್ ಅಂತ ನನಗ್ ಗೊತ್ತಿಲ್ಲ. ನೀವ್ ಒಂದ್ ಎರಡ್ ಮೂರ್ ಫಿಲ್ಮ್ ಹೇಳಿದ್ರೆ ನಾ ಒಂದ್ ಹಾಡ ಹೇಳ್ತೀನಿ.
1: ಸಾಕಷ್ಟು ಚಿತ್ರಗಳಿದಾವೆ, ಸಾಕಷ್ಟು ಏನು ನೀವು ನೋಡಿರ್ಬೋದು, ಆದ್ರೆ ಮರ್ತಿರ್ತೀರಿ ಅಂತ ನಾನ್ ಅನ್ಕೊಳ್ತೇನೆ.
3: ಹೌದು ಮೇಡಮ್.
1: ಓಕೆನಾ, ಈಗ ಚಿತ್ರಗಳು ಹೇಳ್ಬೇಕು ಅಥವಾ ಅವರು?
3: ಚಿತ್ರಗಳ ಹೇಳ್ರಿ, ಚಿತ್ರಗಳ ಹೇಳ್ರಿ, ನಾನ್ ಹಾಡ ಹೇಳ್ತೀನಿ.
1: ಹೌದಾ? ಓಕೆ. ಚಿತ್ರಗಳು ಅಂದ್ರೆ ಮನಸಾರ ಇದೆ, ಮಿಲನ ಇದೆ, ಆಮೇಲೆ ಮಾತಾಡು ಮಾತಾಡು ಮಲ್ಲಿಗೆ ಇದೆ, ಜೋಗ್ ಫಾಲ್ಸ್ ಇದೆ, ಮೊಗ್ಗಿನ ಮನಸ್ಸು ಇದೆ, ಗೆಳೆಯ, ಚಲುವಿನ ಚಿತ್ತಾರ, ಒಲವೆ ಜೀವನ ಸಾಕ್ಷಾತ್ಕಾರ.
3: ಚಲುವಿನ ಚಿತ್ತಾರ ಹೇಳ್ತೀನಿ
1: ಹಾಡಿ.

0: Okay.
1: Jyotiya Bulein.
0: Okay. ಅಲ್ಲ ಇವತ್ ನೀವು ಬೇಜಾರಾಗಿದ್ದೀರಾ? ಬೇಜಾರಾಗಿದ್ದಕ್ಕೆ ನೀವು ಬೇಜಾರಿನ ಸಾಂಗ್ ಹಾಡಿದ್ರಿ? ಖಂಡಿತ ಖಂಡಿತ ಆಗಲ್ಲ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಜೋಶ್ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಜೋಶ್ ಆಗಿ ನೀವು ಇರ್ಬೇಕಪ್ಪ. ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಸೌಮ್ಯ ಅವರಿಗೆ ಬೇಜಾರಾಗಿದೆ ಇವತ್ತು ಗೊತ್ತಿಲ್ಲ. ಸೊ ಎಸ್, ಅವರು ನಮ್ಮ ಕಾರ್ಯಕ್ರಮವನ್ನು ಕೇಳಿ ಅವರು ಕೂಡ ಜೋಶ್ ಆಗಿ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ಇವಾಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಮಹೇಶ್ ಅವರೇ, ತಿಂಡಿ ಆಯ್ತಾ?
2: ಇಲ್ಲ ಮೇಡಮ್, ಆಗಿಲ್ಲ, ಮಳೆ ಬರ್ತಾ ಇದೆ.
0: ಮಳೆ ಬರ್ತಾ ಇದೆ. ಎಸ್, ಈಗ ಮಳೆಯಲ್ಲಿ ಜೊತೆಯಲ್ಲಿ ಹಾಡನ್ನ ಹಾಡ್ತೀರಾ ಅಥವಾ ಯಾವ ಹಾಡನ್ನ ಹಾಡ್ತೀರಾ?
2: ಮಳೆ ಜೊತೆಯಲ್ಲಿ ಹೇಳ್ಬೋದಿತ್ತು, ಅವು ಎಲ್ಲ ಸಾಂಗ್ಸ್ ಅವ್ರವೇ, ಹಾಗೆ ನಮ್ದು ಒಂಥರ ಡಿಫ್ರೆಂಟ್ ಇರುತ್ತೆ ಅಂತ. ನಾನು
0: ಖಂಡಿತ ಖಂಡಿತ ಹಾಡಿಪ್ಪ,
2: ಯಾಕಂದ್ರೆ ಅದೇ ಎಲ್ಲರಿಗೂ ಮುಂಗಾರು ಮಳೆದು ಎಲ್ಲ ಇದಾಗ್ಬಿಡುತ್ತೆ.
0: ಖಂಡಿತ ಹೌದು,
2: ನಾನು ಸ್ವಲ್ಪ ಬೇರೆ ತರ ಹೇಳೋಣ, ಯಾಕೆಂದ್ರೆ ಕೇಳೋ ಇದೆ.
0: ಖಂಡಿತ ಹಾಡಿ.
2: ಮಗುವಿನ

0: ಪ್ರೀತಿಯ ಸ್ವರ್ಗ ಇದು, ಚಂದ ಚಂದ ಕುಣಿಕುಣಿಸೋ ಮನಸ್ಸೇ ಚಂದ, ಕಂಡ ಹಿಂದ ತಣಿ ತಣಿಸೋ ಋತುವೆ ಚಂದ, ಚಂದ ಚಂದ ಕುಣಿಕುಣಿಸೋ ಮನಸ್ಸೇ ಚಂದ, ಕಂಡಾಗಿಂದ ತಣಿ ತಣಿಸೋ ಋತುವೆ ಚಂದ. ನಗುವಿನ ಲೋಕ ಇದು, ನಮ್ಮ ಪ್ರೀತಿಯ ಸ್ವರ್ಗ ಇದು, ಜೇನು ತುಂಬಿದ ಹೂವಿಗೆ ದುಂಬಿ ತಾನೆ ಆಸರೆ, ಸೂರ್ಯನ ಕಿರಣ ತಾಕಿಯೇ ನಾಚಿಕೊಂಡು ತಾವರೆ. ಹೇ ಎರಡು ತುಂಟೆ ಕಣ್ಣುಗಳು ಅಪ್ಪಿಕೊಂಡು ಕುಂತರೆ, ಸಮಯದ ಪರಿವೆ ಇಲ್ಲದೆ ಹೃದಯಕ್ಕೆ ಕೈಸರೆ. ನಗುವಿನ ಲೋಕ ಇದು, ನಮ್ಮ ಪ್ರೀತಿಯ ಸ್ವರ್ಗ ಇದು. ಈ ಸಾಂಗ್ ಮೇಡಮ್ ಹಾಗೆ ಇನ್ನೊಂದ್ ಮೇಡಮ್ ಸ್ಪೆಷಲ್ ಇದೆ. ಇವತ್ತು ರಾಜೇಶ್ ಕೃಷ್ಣನ್ ಅವರ ಜನ್ಮದಿನ ಇದೆ. ಹೌದ್ ಮೇಡಮ್, ಹಾಗಾಗಿ ಮನೋಮೂರ್ತಿ ಸಂಗೀತ ನೀಡಿದ ಅಮೇರಿಕ ಚಿತ್ರದ್ದು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವ ದಾರಿಯೇ ಒಲಿದೊಲಿದು ಬಾರಲಿ, ನನ್ನ ಆತ್ಮ ನನ್ನ ಪ್ರಾಣವೀನೆಂದು. ಇದೊಂದು ಎರಡೇ ಲೈನ್.
1: ಸೂಪರ್, ಥ್ಯಾಂಕ್ ಯು, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಓಕೆ,
1: ಎಸ್ ಎಸ್ ಐ ನೋ, ನಮಗೆ ಇವತ್ತು ರಾಜೇಶ್ ಕೃಷ್ಣ ಅವ್ರದ್ದು ಬರ್ತಡೇ ಇತ್ತು ಅಂತ. ಆದರೆ ನನ್ನ ಅಕ್ಕಲಿಗೊಬ್ಬರು ಅವರು ಫೇವ್ರೆಟ್ ಅಭಿಮಾನಿ, ಸೊ ಹಾಗಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ನಾನು ಏನೋ ಅವರಿಗೆ ನಾನು ನನ್ನ ಪ್ರೀತಿಗೆ ಅವರು ಡೆಡಿಕೇಟ್ ಮಾಡಿದ್ದಾಯ್ತು, ಅವರಿಗೆ ಅವ್ರಿಗೆ ಬಿಟ್ಕೊಟ್ಟಿದ್ದಾಯ್ತು. ಸೊ ಹಾಗಾಗಿ ಇವತ್ತು ನಮ್ಮ ಕೇಳುಗರಾದ ಸೋಮಶೇಖರ್ ಅವರ ರಿಕ್ವೆಸ್ಟ್ ಟಾಪಿಕ್ ಇದು ನಡೆಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರೇ, ಎಲ್ ಕಳ್ದ ಹೋಗಿದ್ರಿ
2: ಮೇಡಮ್? ಇಲ್ಲೇ ಈ ಕಡೆ ನೋಡ್ತಿದ್ದೆ ಮೇಡಮ್.
1: ಸೂಪರ್. ಓಕೆ ಪ್ರೇಮ ಅವ್ರ, ತಿಂಡಿ ಆಯ್ತಾ?
2: ಹಾ, ತಿಂಡಿ ಆಯ್ತು ಮೇಡಮ್, ಉಪ್ಪಿಟ್ಟು ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಪ್ಪ?
2: ಹಾ ಗೊತ್ತಾಯ್ತು ಮೇಡಮ್, ನಾನು ಬರ್ತೀನಿ.
1: ಹಾಡಿ ಹಾಡಿ.
2: ಅಮೃತ ದಾರೆ ಕೋಟಿ ಜನ್ಮ ಜೊತೆಗಾತಿ, ಇಹಕು ಪರಕು ಸಂಗಾತಿ.

ಪ್ರೀತಿ ಹುಡುಗ ಕೋಟಿ ಜನ್ಮ ಜೊತೆಗಾರ ನನ್ನ ಬಾಳ ಕತೆಗಾರ ನೀನಿಲ್ಲವಾದರೆ ಹೇಗೆ ಬಾಳುವೆ ನೆನಪಿದೆಯೇ ಮೊದಲ ನೋಟ ನೆನಪಿದೆ.

0: ಸೂಪರ್ ಸೂಪರ್, ಥ್ಯಾಂಕ್ ಯು ಪ್ರೇಮ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರೇಮ ಅವರು ಅಮೃತಧಾರೆ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್, ವಿಶ್ವಾಸ ವಿದ್ಯಾನಗರ ಶಿವಮೊಗ್ಗ. ಮೇಡಮ್
0: ನಮಸ್ತೆ. ವಿಶ್ವಾಸ ಅವರ ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್, ನಿಮ್ದು ಆಯ್ತಾ ಮೇಡಮ್?
0: ಆಯ್ತು. ಇವತ್ತು ಮನೋಮೂರ್ತಿ ಅವರ ಹಾಡುಗಳನ್ನ ಹಾಡ್ಬೋದು ವಿಶ್ವಾಸ ಅವರೇ.
1: ಆಯ್ತು ಮೇಡಮ್, ಆಯ್ತು. ಸರ್ ಒಳ್ಳೆ ಹಾಡು ಕಂಪೋಸ್ ಮಾಡಿದ್ರೆ ನನ್ನ ಫೇವರೇಟ್ ಹಾಡು. ಆಮೇಲೆ ಈಗಿನ ವಾತಾವರಣಕ್ಕೆ ಸೂಕ್ತ ಹಾಡು ಅನ್ಕೊಂಡಿದ್ದೀನಿ.
0: ಓಕೆ ಓಕೆ.

0: ಮೇಡಮ್ ಇದು ಲಿರಿಕ್ಸ್ ಬರೆದವರಿಗೆ ಅನಂತ ಧನ್ಯವಾದಗಳು ಮೇಡಮ್. ಯಾಕಂದ್ರೆ ಅವ್ರ ಕುತೂಹಲ ಬರಬೇಕಲ್ಲಿ ಅವ್ರ ಬರೀಬೇಕಲ್ಲಿ ಅವ್ರ ಕುತೂಹಲ ಕೊನೆ ತಕ್ಕೊಳಿಸಲ್ಲ, ಮುಂದ್ಕೇಳ್ಬೇಕು ಅಂತ. ಹಂಗಾಗಿ ಇದು ಭಾರಿ ಕಾಡತ್ತೆ ಮೇಡಮ್. ಹಾಗಾಗಿ ಮತ್ತೆ ಪುನೀತ್ ಸರ್ ಪದೇ ಪದೇ ನೆನಪಾಗ್ತಾರೆ ಈ ಹಾಡು.
1: ಖಂಡಿತ.
0: ಹಾಗಾಗಿ ನಿಮ್ಗೆ ಅವಕಾಶ ಕೊಟ್ಟಿದ್ದೆ ಧನ್ಯವಾದಗಳು.
1: ಓಕೆ, ವಿಶ್ವಾಸ್ ಅವರು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಮಿಲನ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರು ಸಾಹಿತ್ಯವನ್ನ ರಚಿಸಿದ್ದಾರೆ, ಹಾಗೆ ಸಂಗೀತವನ್ನ ಮನೋಮೂರ್ತಿ ಅವರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಗಾಯನ ಇನ್ನೇನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಲ್ ಅವರು ಹಾಡನ್ನ ಹಾಡಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರೇ, ತಿಂಡಿ ಆಯ್ತಾ? ಪಲಾವ್. ಓಕೆ ಸೂಪರ್. ಈಗ ಪಲಾವ್ ತಿಂತ ಒಂದು ಹಾಗೆ ಹಾಡಿಯಲ್ಲ
2: ನೋಡಿ.

0: ಮುಗಿಲನ್ ಮನಸ್ಸಿನ ಬಿಂಬ ಮುತ್ತಿನ ಮಣಿಗಳೇ ತುಂಬ ಎಲ್ಲೋ ದೂರದ ಚುಕ್ಕಿ ಅದರತ್ತ ಗಿರಿ ಮುಗಿಲ ಹಕ್ಕಿ ಬಾನಲ್ಲಿ ಓಡೋ ಮೇಗ.
1: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಅಮೆರಿಕಾ ಅಮೆರಿಕಾ ಚಿತ್ರವನ್ನು 1997 ರಿಲೀಸ್ ಆಯಿತು. ಸೊ ಮನೋಮೂರ್ತಿ ಅವರು ಸಂಗೀತವನ್ನು ರಚಿಸಿದ್ದಾರೆ, ಹಾಗೆ ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಗಾಯನ ರಾಜೇಶ್ ಅವರು, ಹಾಗೆ ಸಂಗೀತ ಕಟ್ಟಿ, ಹಾಗೆ ರಮೇಶ್ ಚಂದ್ರ ಅವರು ಈ ಹಾಡನ್ನು ಹಾಡಿದ್ದಾರೆ. ಈಗ ನೆಕ್ಸ್ಟ್ ಕಾಲನ್ನು ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ. ನಾಷ್ಟ ಆಯ್ತಾ ಬಸವರಾಜ್ ಅವರೇ?
2: ಆಯ್ತು ಮೇಡಮ್.
1: ಏನ್ ಮಾಡಿದ್ರಿ?
2: ಪೊಂಗಲ್ ಮಾಡಿದ್ರು ಮೇಡಮ್.
1: ಹೈ, ಸೂಪರ್ ಸೂಪರ್. ಓಕೆ, ಇವತ್ತು ಮನೋಮೂರ್ತಿ ಅವರ ಹಾಡುಗಳನ್ನ ಹಾಡ್ಬೋದು.
2: ಹೌದು ಮೇಡಮ್. ನಾನು ಮಿಲನ ಚಿತ್ರದಿಂದ ಹಾಡ್ತೀನಿ ಮೇಡಮ್.
1: ಹಾಡಿ ಹಾಡಿ.
2: ತನನ ತನನ ತನನ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು

0: ತನ ಸಂದು ಶುರುವಾಗಿದೆ.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್, ಮತ್ತೆ ಮುಟ್ಟಬಹುದು.
1: ಓಕೆ, ಥ್ಯಾಂಕ್ ಯು ಪಾ. ಎಸ್, ಗಂಗಾವತಿಯಿಂದ ಬಸವರಾಜ್ ಅವರು ಮಿಲನ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದ್ದಾಯ್ತು. ಸಖತ್ತಾಗಿರುವಂತಹ ಹಾಡನ್ನ ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ಒಂದು ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಏ ದೀಪಾ, ಏನಿದು? ನನಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
9: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
7: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 ಫೀಟ್ ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
9: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ರಿಕ್ವೆಸ್ಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ನಮ್ಮ ಪ್ರೀತಿಯ ಕೇಳುಗರಾದ ಸೋಮಶೇಖರ್ ಅವರು ರಿಕ್ವೆಸ್ಟ್ ಮಾಡಿದ್ರು ಮನೋಮೂರ್ತಿ ಅವರ ಮೆಲೋಡಿ ಹಾಡುಗಳನ್ನು ಹಾಡಿಸಿ ಒಮ್ಮೆ ಟಾಪಿಕ್ನಲ್ಲಿ ಅಂತ. ಸೊ ಹಾಗಾಗಿ ಇವತ್ತು ಮೆಲೋಡಿ ಕಿಂಗ್ ಅಂತಾನೆ ಹೇಳ್ಬೋದು ನಮ್ಮ ಮನೋಮೂರ್ತಿ ಅವರ ಹಾಡುಗಳನ್ನು ನಾನು ಹಾಡಿಸ್ತಾ ಇದ್ದೀನಿ. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
10: ನಮಸ್ತೆ.
1: ನಮಸ್ತೆ. ಎಸ್, ಸೋಮಶೇಖರ್ ಸರ್. ಊಟ ಆಯ್ತಾ?
10: ಆಯ್ತು ಮೇಡಮ್.
1: ಓಕೆ, ನಿಮ್ಮ ರಿಕ್ವೆಸ್ಟ್ ಇವತ್ತು ನಾವು ಇವತ್ತು ಟಾಪಿಕ್ ಅಲ್ಲಿ ತಂದಿದ್ದೀವಿ.
10: ಖಂಡಿತ, ನಿಮ್ಗೆ ಧನ್ಯವಾದಗಳು ಮೇಡಮ್.
1: ಓಕೆ ಸರ್, ಓಕೆ. ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
10: ನಿಜ ಮೇಡಮ್, ನಾನು ಮಿಲನ ಚಿತ್ರದ ಆಯ್ಕೆ ಮಾಡ್ಕೊಂಡಿದ್ದೆ. ನಮ್ಮ ಸ್ನೇಹಿತರ ಬಸವರಾಜ್ ಸರ್ ಹಾಡ್ಬಿಟ್ರು.
1: ಓಕೆ,
10: ತೊಂದ್ರೆ ಇಲ್ಲ ಮೇಡಮ್. ನಾನು ಆಪತ್ತೆ ಯಾದವನ ನೆಂಟ ಅಂತ ಇನ್ನೊಂದು ಹಾಡು ರೆಡಿ ಮಾಡಿದ್ರು ಮೇಡಮ್.
1: ಓಕೆ, ಓಕೆ.
10: ಅವರು ಬೊಂಬಾಟ್ ಚಿತ್ರದ ಒಂದು ಗೀತೆಯನ್ನ ಹಾಡ್ತೇನೆ. ಮಾತಿನಲ್ಲಿ ಹೇಳಲಾರೆನು, ರೇಖೆಯಲ್ಲಿ ಗೀಚಲಾರೇನು, ಆದರೂ ಹಾಡದೇನೆ ಉಳಿಯಲಾರೇನು, ಅಂಥ ರೂಪಸಿ ನನ್ನ ಪ್ರೇಯಸಿ, ಎಲ್ಲಿರುವಳೋ ನನ್ನ ಕಾಯಿಸಿ, ನಾನು ಪ್ರೇಮ ರೋಗಿ ದಯಮಾಡಿ ವಾಸಿ ಮಾಡಬೇಡಿ, ಅಂಥ ರೂಪಸಿ ನನ್ನ ಪ್ರೇಯಸಿ, ಒಮ್ಮೆ ಅವಳಿಗೆ ನನ್ನ ತೋರಿಸಿ.

0: நடந்ததே உலையலாரேமோ.
1: ஓகே, சூப்பர் சூப்பர் சார், சரங்க அடுத்து. தேங்க் யூ கரெ மடதிக்கு.
0: தன்னவாதங்கள் மேடம். தாங்க கூட.
1: ஓகே ಓಕೆ. ಸೋಮಶೇಖರ್ ಅವರು ಬೊಂಬಾಟ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯಿತು. ಜಯಂತ್ ಕಾಯ್ಕಿಣಿ ಅವರು ಲಿರಿಕ್ಸನ್ನು ರಚಿಸಿದ್ದಾರೆ, ಹಾಗೆ ಮನೋಮೂರ್ತಿ ಅವರು ಮ್ಯೂಸಿಕ್ನ ಡೈರೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾಯಿದ್ದಾರೆ ಕೇಳೋಣ. ಹಲೋ ಹಲೋ ಹಲೋ ಹಲೋ
2: ಹಲೋ
1: ನಮಸ್ತೆ. ಅದಕ್ಕೆ ಪಾಸ್ ಆದ್ರಿ. ಹಾ ಸೂಪರ್ ಸೂಪರ್. ಓಕೆ, ಚಾ ಆಯ್ತಾ? ನಮ್ದು ಆಯ್ತು, ಪುಳಿಯೋಗ್ರೆ.
2: ಓಕೆ,
1: ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಮನೋಮೂರ್ತಿ ಅವ್ರ ಸಂಗೀತ.
1: ಹೌದು ಹೌದು,
2: ಕೆಲಸಲ್ಲ ಹೇಳಿರ್ತೀನಿ. ಜಯಂತಿ ಅವ್ರ ರಚನೆ, ಮನೋಮೂರ್ತಿ ಸಂಗೀತ ಅಂತಿತ್ತು. ಮಳೆ ನಿಂತು ಹೋದ ಮೇಲೆ

ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಸ್ನೇಹಿತರೆ, ಸೂಪರ್ ಆಗಿ ನಮ್ಮ ವೇದ ಮೇಡಮ್ ಅವರು ಹಾಡಿದ್ರು ಅಂತಾನೆ ಹೇಳ್ಬೋದು ಮಿಲನ ಚಿತ್ರದ ಗೀತೆಯನ್ನ. ಹಾಗೆ ನಮ್ಮ ಕೇಳುಗರಲ್ಲಿ ಒಬ್ರು ನಮ್ಮ ಚೇತನ್ ಅವರು, ಅವರ ತಮ್ಮನ ತಮ್ಮ ಅಂತ ಹೇಳಿದ್ದಾರೆ, ಹಾ ತಮ್ಮನ ಬರ್ತ್ಡೇ ಇದೆ, ಅವ್ರಿಗೆ ವಿಶ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅವರ ಹೆಸರು ವಿನಯ್ ಕುಮಾರ್ ಗುಂಡಾ ಅಂತ ಹೇಳಿ. ಸೊ ಅವರಿಗೆ ನಮ್ಮ ರೇಡಿಯೋ ತಂಡದಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಸ್

0: ಓಕೆ ಸೂಪರ್ ಸೂಪರ್ ಸಂಜೀವಿನಿ ಅವರೇ, ನೋಡಿದೀರಾ ಚಿತ್ರನ? ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಸಂಜೀವಿನಿ ಅವರು ಸೂಪರ್ ಆಗಿರುವಂತಹ ಹಾಡನ್ನ ಹಾಡಿದಾಯ್ತು, ಮೊಗ್ಗಿನ ಮನಸ್ಸು. ನನ್ನ ಒಂದು ಪರ್ಸನಲ್ ಆಗಿ ತುಂಬಾ ಫೇವ್ರೆಟ್ ಅಂತಹ ಮೂವಿ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಹದಿಹರೆಯದ ಹೆಣ್ಮಕ್ಕಳ ಮನಸ್ಥಿತಿ, ಗೊಂದಲ ಮತ್ತು ಭಾವನೆಗಳನ್ನ ಅತ್ಯಂತ ಆಪ್ತವಾಗಿ ಕಟ್ಟಿಕೊಟ್ಟ ಚಿತ್ರ ಮೊಗ್ಗಿನ ಮನಸ್ಸು. ಸೊ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ಹಲೋ,
1: ಗುಡ್ ಮಾರ್ನಿಂಗ್ ಶ್ವೇತಾ.
0: ಗುಡ್ ಮಾರ್ನಿಂಗ್ ಕುಸುಮಾ ಅವರೇ. ತಿಂಡಿ ಆಯ್ತಾ?
1: ತಿಂಡಿ ಈಗ ನುಂಗಿದ್ನಪ್ಪ. ಈಗ
0: ಐ ನುಂಗಿದ್ರಿ? ಏನ್ ನುಂಗಿದ್ರಿ?
1: ರೊಟ್ಟಿ.
0: ಸೂಪರ್ ಸೂಪರ್.
1: ಬಾಯೋ ನಿಕ್ಕು ಪಲ್ಯ.
0: ಓಕೆ,
1: ಮತ್ತೆ ಆಯ್ತಾ ತಿಂಡಿ ನಿಮ್ದು?
0: ನಮ್ದು ಆಯ್ತು ಪುಳಿಯೋಗ್ರೆ.
1: ಒಳ್ಳೆ ಮೆಲಡಿ ಸಾಂಗ್ಸ್ ಗಳದ್ದ ಒಂದು ಕಾರ್ಯಕ್ರಮ ಇವತ್ತು. ಸೂಪರ್
0: ಸೂಪರ್ ಆಗಿ
1: ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಶ್ರೇಯ ಘೋಷಾಲೆ ಆಡಿದಾರೆ ಅನ್ಕೊಂತೀನಿ.
0: ಖಂಡಿತ, ಹೌದು.
1: ಇದು ಸಾಲ ತಿಲ್ಲದೆ ಟೈಮ್ ಸಾಕಾಗ್ತಿಲ್ವ ನಿಮ್ಗೆ ಅಂತ ನಿಮ್ ಕಾಲ ರಿಸೀವ್ ಮಾಡ್ಲಿಕ್ಕೆ ಕಾರಣ.
0: ಓಕೆ.
1: ಸಾಲತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನೀ

0: ಓಕೆ, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು.
1: ಸ್ವಲ್ಪ ತಪ್ಪಾಯ್ತು ಮದುವೆಯಲ್ಲಿ,
0: ಓಕೆ
1: ಟ್ರೈ ಮಾಡಿದಷ್ಟೇ.
0: ಎಸ್ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದೆ.
1: ಥ್ಯಾಂಕ್ ಯು ಶ್ವೇತಾ.
0: ಓಕೆ, ಎಸ್ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ, ಯಾಕೋ ಡೌಟ್ ಇದೆ ನನಗೆ. ಎಸ್, ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಇದು ಕೋಟಿಗೊಬ್ಬ ಎರಡನೇ ಚಿತ್ರದ ಈ ಒಂದು ಹಾಡು ಅಂತಾನೆ ಹೇಳ್ಬೋದು. ವಿ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಅನ್ನ ಬರ್ತಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ, ಹೇಗಿದ್ದೀರಾ ಶ್ವೇತಾ?
0: ಸೂಪರ್ ಆಗಿದ್ದೀವಿ, ನೀವ್ ಹೇಗಿದ್ದೀರಾ ಶುಭ?
2: ಚೆನ್ನಾಗಿದ್ದೀವಿ.
0: ಓಕೆ, ತಿಂಡಿ ಆಯ್ತಾ?
2: ಟಿಫಿನ್ ಎಲ್ಲ ಆಯ್ತಾ?
0: ಹೇಳಿ ಶುಭ ಅವರೇ. ಮನೋಮೂರ್ತಿ ಅವರ ಕಂಪೋಸ್
2: ಗೊತ್ತಾಯ್ತು, ಎಲ್ಲ ಚಾಯ್ಸ್ ಮಾಡ್ಕೊಂಡಿದ್ದೆಲ್ಲ ಹೇಳ್ಬಿಟ್ಟಿದ್ದಾರೆ.
0: ಉಲ್ಲಾಸದ ಹೂ ಮಳೆ ಜಿನ ಕಟ್ಟಿದ್ದ

0: ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ ಮ್ಯಾಮ್. ಓಕೆ, ಶುಭಾ ಅವರು ಕರೆ ಮಾಡಿ ಚಲುವಿನ ಚಿತ್ತಾರ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಶ್ರೇಯಾ ಘೋಷಲ್ ಅವರು ಸೂಪರ್ ಆಗಿ ಹಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ. ಎಸ್ ಕಲ್ಪನಾ ಮಾರೆ, ತಿಂಡಿ ಆಯ್ತಾ?
2: ತಿಂಡಿ ಪಡ್ಡು ಆಯ್ತು ಮೇಡಮ್. ಪಡ್ಡು ಪುಳಿಯೋಗರೆ.
1: ಹೌದು. ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ಮುಂಗಾರು ಮಳೆಯಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೇಡಮ್.
1: ಹಾಡಿ.
2: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ದರೆಯ ಕೋರೆ ಪ್ರೇಮದ ಹೋಲೆ, ಸುರಿಯುವ ಒಲವ ಹೂವಿನ ಮಾಳೆ ಪ್ರೀತಿ ಮೂಡಿತೋ, ಯಾವ ಚಿಪ್ಪಿನಲ್ಲೋ ಯಾವ ಹನಿಯು ಮುತ್ತಾಗುವುದು, ಒಲವು ಒಲವು ತಿಳಿಯ ಬಾಣಿ ಕೆನ್ನೆ ತುಂಬಾ ಮುಗಿಲ ಸುರಿದ ಮುತ್ತಿನ ಗುರುತು, ನಿನ್ನ ಹೆದೆಯ ತುಂಬಾ ಹವಳ ಬಂದ ಹೆಜ್ಜೆಯ ಗುರುತು, ಹೆಜ್ಜೆ ಹೆಜ್ಜೆ ಹನಿಯ ಸದ್ದು ಪ್ರೇಮನಾದವು, ಹೆದೆಯ ಮುಗಿಲಿನಲ್ಲೂ ರಂಗು ಚೆಲ್ಲಿ ನಿಂತ.
1: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಮೊನ್ನೆ ಅಂತೂ ತುಂಬಾ ಚೆನ್ನಾಗಿದ್ದೀನಿ, ನಿನ್ನೆ ರಾತ್ರಿ ತುಂಬಾ ಹಳೆಯ ಸಾಂಗ್ಸ್.
1: ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಪಾ.
2: ಟೈಮೇ ಗೊತ್ತಾಗಿಲ್ಲ ಮೇಡಮ್ ನಿನ್ನೆ ರಾತ್ರಿ ಅಂತ, ಅದ್ಭುತವಾಗಿದ್ದು ಹಾಡುಗಳು.
1: ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಓಕೆ, ನಮ್ಮ ಕಲ್ಪನಾ ಅವರು ಒಂದು ಅದ್ಭುತವಾದ ಹಾಡನ್ನ ಹಾಡಿದ್ರು ಮುಂಗಾರು ಮಳೆ ಚಿತ್ರದಿಂದ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸರೋಜ ಮ್ಯಾಮ್, ಎಲ್ಲಿ ಕಳ್ದು ಹೋಗಿದ್ರಿ?
3: ಯಾಕೋ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ ಮೇಡಮ್.
1: ಈಗ ತಿಂಡಿ ಆಯ್ತಾ?
3: ಆಯ್ತು ಮೇಡಮ್. ನಿಮ್ದು ಆಯ್ತಾ?
1: ನಮ್ದು ಆಯ್ತು. ಓಕೆ, ಇವತ್ತು ಮನೋಮೂರ್ತಿ ಅವರು ಕಂಪೋಸ್ ಮಾಡಿರುವಂತಹ ಹಾಡನ್ನ ಹಾಡ್ಬೋದು.
3: ಹೌದು ಮೇಡಮ್, ಮನೋಮೂರ್ತಿ ಇದು. ನೀನು ಹಾಡಿದ್ದೀರೇನೋ ಅನಿಸುತ್ತಿದೆ, ಹೇಳ.
1: ಹಾಡಿ ಹಾಡಿ.
3: ಹ್ಮ್.

0: ಧನ್ಯವಾದಗಳು ಮೇಡಮ್.
1: ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರೋಜಾ ಮ್ಯಾಮ್.
0: ಧನ್ಯವಾದ.
1: ಓಕೆ, ಕೇಳಿಸ್ಕೊಂಡ್ರಲ್ಲ ನಮ್ಮ ಸರೋಜಾ ಮೇಡಮ್ ಅವರು ಮುಂಗಾರು ಮಳೆ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆ ಕರೆ ಕಟ್ಟಾಯ್ತು. ಓಕೆ, ಎಸ್, ಈಗ ನಮ್ಮ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ಹಾಯ್, ನಮಸ್ತೆ, ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ. ನೀವು ಪ್ರಭಾ ಅವರೇ?
2: ನಾವು ಚೆನ್ನಾಗಿದ್ದೀವ್ರಿ.
1: ಬಹಳ ದಿವಸದ ನಂತರ,
2: ತುಂಬಾ ದಿವಸ, ವರ್ಷಗಳೇ ಆಗ್ತಾ ಬಂದಾಯ್ತು. ನಾನು ಹೋದ ವರ್ಷ ಇದೇ ಬೇಸಿಗೆ ರಜದಲ್ಲೇ ಮಕ್ಕಳೆಲ್ಲ ಮನೆಗ್ ಬಂದ್ರು, ನನಗೆ ಟೈಮ್ ಆಗ್ಲಿಲ್ಲ, ಬ್ಯುಸಿ ಅಂತ ಬಿಟ್ಟೋಳು. ಆಗಿಂದ ಈಗವರೆಗೂ ಒಂದ್ 2-3 ಸರಿ ಮಾಡಿರ್ಬೋದು ಅಷ್ಟೇ
1: ಫೋನ್.
2: ಇವತ್ತು ಮರ್ತೋಗ್ಬಿಟ್ಟಿದ್ದೆ, ಹಾಡಾಡ್ತಾ ಇದ್ದೆ, ಅದು ಯಾವ ಮೋಹನ ಮುರಳಿ ಕರೆ ಇತ್ತು ಅದು. ಹೂ, ಅವಾಗ ಇವತ್ತು ಇದೆಯಲ್ಲ ಹಾಡಾಡ ಅಂತ ಟ್ರೈ ಮಾಡ್ದೆ, ಮತ್ತೆ ಕೊನೆಗೂ ಸಿಕ್ತು.
1: ಓಕೆ, ಹಾಡಿ.
2: ಹಾ, ಓಕೆ. ಚಂದ್ರ ಚಂದದ ಬಾಹುಬಲಿ

0: ಸೂಪರ್ ಸೂಪರ್ ಸೂಪರ್,
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು ಪ್ರಭಾವ್ರೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಎಸ್ ನೋಡಿ ನಮ್ಮ ಕೇಳುಗರು ಪಾಪ ಡೈಲಿ ಟ್ರೈ ಮಾಡಿ ಮಾಡಿ ನಂಗೆ ಸಾಕಾಗೋಯ್ತು ಶ್ವೇತಾ, ಹಾಗಾಗಿ ಸ್ವಲ್ಪ ದಿವಸ ಬಿಟ್ಟಿದ್ದೆ ಅಂತ ನಂಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರು ನಮ್ಮ ಪ್ರಭು ಅವರು. ಇವತ್ತು ಕರೆ ಸಿಕ್ತು, ಸೊ ಹಾಗಾಗಿ ಒಂದು ಒಳ್ಳೆ ಮೆಲೋಡಿಯಸ್ ಸಾಂಗನ್ನು ಹಾಡಿದ್ದು ಆಯಿತು ಅಂತಲೇ ಹೇಳ್ಬೋದು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟೆಡ್ ಟಾಪಿಕ್ ಅಂತಾನೆ ಹೇಳ್ಬೋದು, ಮನೋಮೂರ್ತಿ ಅವರ ಅವರು ಕಂಪೋಸ್ ಮಾಡಿರುವಂತಹ ಹಾಡನ್ನ ಹಾಡ್ಸಿ ಅಂತ ನಮ್ಮ ಕೇಳುಗರಾದ ಸೋಮಶೇಖರ್ ಅವರ ರಿಕ್ವೆಸ್ಟಿಂಗ್ ಸಾಂಗ್ ಅಂತಾನೆ ಹೇಳ್ಬೋದು ಇದು. ಸೊ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಮನೋಮೂರ್ತಿ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಮತ್ತು ಜನಪ್ರಿಯ ಸಂಗೀತ ಸಂಯೋಜಕರಲ್ಲಿ ಒಬ್ಬರು ಅಂತ. ಸೊ 2000 ಇಸವಿಯಲ್ಲಿ ಕನ್ನಡ ಸಿನಿಮಾಗಳಿಗೆ ಹೊಸ ಬಗೆಯ ಮೆಲೋಡಿ ಹಾಡುಗಳ ಅಲೆಯನ್ನು ತಂದ ಕೀರ್ತಿ ಇವರಿಗಿದೆ. ವೃತ್ತಿಯಿಂದ ಸಾಫ್ಟ್ವೇರ್ ಉದ್ಯಮಿಯಾಗಿದ್ದರು

0: ಕೂಡ ಪ್ರವೃತ್ತಿಯಿಂದ ಇವರು ಸೃಷ್ಟಿಸಿದ ಸಂಗೀತ ಸಾಮ್ರಾಜ್ಯ ದೊಡ್ಡದು ಅಂತಾನೆ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
0: ಓಕೆ ಸತೀಶ್ ಅವರೇ, ತಿಂಡಿ ಆಯ್ತಾ?
1: ತಿಂಡಿ ಆಗಿಲ್ಲ ಮೇಡಮ್, ಈಗ
0: ಮಾಡ್ಬೇಕು.
1: ಚಿತ್ರಾನ್ನ ಮಾಡ್ಬೇಕು.
0: ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
1: ಒಂದು ಮುಂಗಾರು ಮಳೆ ಒಂದು ಹಾಡ್ತೀನಿ ಮೇಡಮ್.
0: ಹಾಡಿಪ್ಪ.
1: ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹರಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ, ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು, ಜೀವ ಕೆರೆಕ್ಕೆ ತಂದವನೆ, ಬಾನಿಗೆ ವಿಹಾರು ಬಾರೋ, ಒಲವೇ ವಿಸ್ಮಯ, ಇರುವಲ್ಲಿ ನೀನೆಲ್ಲ ಮೈ ಮುರಿದರೆ ನನಗಿಲ್ಲಿರಾದ ಹೂ ಕಂಪನ, ಕಣ್ಣಲ್ಲಿ ನೀ ಕಣ್ಣಿಟ್ಟು ಬರಸೆಳೆದರೆ ಮಾತಿಲ್ಲ ಕತೆಯಿಲ್ಲ ಬರಿರೋ ಮಾಂಚನ, ನಿನ್ನ ಕಣ್ಣ ತುಂಬ ಇರಲಿ ನನ್ನ ಬಿಂಬ, ಹೂವಿಗೆ ಬಣ್ಣ ತಂದವನಿ ಪರಿಮಳದಲ್ಲೇ ಹಾರುವ ಬಾರು, ಒಲವೇ ವಿಸ್ಮಯ, ಒಲವೇ ವಿಸ್ಮಯ.
0: ಓಕೆ ಸೂಪರ್ ಸತೀಶ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಿಮಗೆ ಥ್ಯಾಂಕ್ಸ್.
0: ಓಕೆ, ಎಸ್ ಸತೀಶ್ ಅವರು ಮುಂಗಾರು ಮಳೆ ಚಿತ್ರದಿಂದ ಈ ಒಂದು ಕುಣಿದು ಕುಣಿದು ಬಾರೆ ಹಾಡನ್ನ ಹಾಡಿದ್ದಾಯ್ತು. ಉದಿತ್ ನಾರಾಯಣ್ ಅವರು ಹಾಗೆ ಸುನಿಧಿ ಚೌಹಾನ್ ಅವರು ಈ ಒಂದು ಹಾಡನ್ನ ಹಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ಹಲೋ,
0: ಗುಡ್ ಮಾರ್ನಿಂಗ್.
2: ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳರ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್,
0: ಗುಡ್ ಮಾರ್ನಿಂಗ್. ಎಸ್ ಶಾಂತ ಅವರೇ, ಯಾವ ಗೀತೆಯನ್ನ ಹಾಡ್ತಾ
2: ಇದ್ದೀರಾ?

ಅನಿಸುತ್ತಿದೆಯ ಕೋಯಿಂದು ಸುರಿಯುವ ಸೋನೆಯು ಸೋಸಿದೆ ನಿನ್ನದೇ ಪರಿಮಳ.

0: ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಎಸ್, ನಮ್ಮ ಶಾಂತ ಅವರು ಅನಿಸುತ್ತಿದೆ ಯಾಕೋ ಇಂದು ಹಾಡನ್ನ ಹಾಡಿದಾಯ್ತು ಮುಂಗಾರು ಮಳೆ ಚಿತ್ರದಿಂದ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಉಲ್ಲಾಸ್ ಅವರೇ, ತಿಂಡಿ ಆಯ್ತಾ?
2: ದೋಸೆ ಸೀಕರಣೆ ಮೇಡಮ್.
1: ಸೂಪರ್ ಸೂಪರ್. ಇವತ್ತಿನ ನಮ್ದು ಇವತ್ತು ಪುಳಿಯೋಗರೆ. ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ
2: ಮೇಡಮ್? ಮಿಲನ ಫ್ಲೇಮಿಂಗ್. ಮಳೆ ನಿಂತು ಹೋದ ಮೇಲೆ ಅಲಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ಗಲಿಯೊಂದು ಕಾಡಿದೆ.

0: ಹೀಗೆ ತಿಳಿಯದಾಗಿದೆ.
1: ಓಕೆ, ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ತುಂಬಾ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಉಲ್ಲಾಸ್ ಅವರೇ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಎಸ್, ಫೇವರೇಟ್ ಸಾಂಗ್ ಅಂತ ಹೇಳ್ತಾ ಇದ್ರು ಉಲ್ಲಾಸ್ ಅವರು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಶ್ವೇತಾ.
1: ನಮಸ್ತೆ ಬೀನಾ ಮ್ಯಾಮ್, ತಿಂಡಿ ಆಯ್ತಾ?
2: ಆಯ್ತಮ್ಮ.
1: ಏನ್ ಮಾಡಿದ್ರಿ?
2: ಚಪಾತಿ ಗೆಡ್ಡೆ ಕೋಸ್ಪಲ್ಯ.
1: ಸೂಪರ್ ಸೂಪರ್. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಇವತ್ತು ಅಮೇರಿಕ ಅಮೇರಿಕ ಚಿತ್ರದ ಹಾಡು. ಅಷ್ಟೇ ಸರಿ ಬರಲ್ಲ, ಹಾಡ್ತೀನಿ.
1: ಓಕೆ ಓಕೆ.

0: ಬಾಹುಬಂಧನ ಚುಂಬನ ಬಯಕೆ ತೋಟದ ಬೆಳ್ಳಿಯೊಳಗೆ ಕರಣಗಣದಿ ರಿಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಧನ್ಯವಾದಗಳು.
1: ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಬೀನಾ ಅವರು ಕರೆ ಮಾಡಿ ಅಮೆರಿಕಾ ಅಮೆರಿಕಾ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯಿತು ಅಂತ ಹೇಳ್ತಾ, ಇವತ್ತು ನೋಡಿ ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಂಗಂತೂ, ಬಾಬಾ ಎಂಥ ಕ್ಷಣಗಳು ಅಲ್ವಾ. ಸೊ ಇಷ್ಟೊತ್ತು ನಮ್ಮ ಸೂಪರ್ ಕೇಳುಗರು ತಮ್ಮ ಸಿಹಿ ಧ್ವನಿಯಲ್ಲಿ ಮನೋಮೂರ್ತಿ ಸರ್ ಅವರು ಹಾಡಿರುವಂತಹ ಎವರ್ಗ್ರೀನ್ ಹಾಡುಗಳನ್ನು ಹಾಡಿ ಈ ಕಾರ್ಯಕ್ರಮದ ಕಳೆಯನ್ನೇ ಹೆಚ್ಚಿಸಿಬಿಟ್ರು ಅಂತಲೇ ಅಂದ್ಕೊಳ್ಬೋದು. ಸೊ ನೀವು ಹಾಡ್ತಾ ಇದ್ದೀರಾ, ನಮಗೂ ಕೂಡ ಖುಷಿ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮವನ್ನು ಮುಗಿಸೋ ಹಂತಕ್ಕೆ ಬಂದಿದ್ದೀನಿ. ಆದರೆ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು ಹೇಳಲೇಬೇಕು. ಏನಪ್ಪ ಅಂದರೆ, ಕನ್ನಡ ಚಿತ್ರರಂಗಕ್ಕೆ ಮನೋಮೂರ್ತಿ ಅವರು ಕೊಟ್ಟಿರೋ ಕೊಡುಗೆ ಇದೆಯಲ್ಲ, ಅದು ಕೇವಲ ಮ್ಯೂಸಿಕ್ ಅಲ್ಲ ಸ್ನೇಹಿತರೆ, ಅದೊಂದು ಎಮೋಷನ್ ಅಂತಲೇ ಹೇಳ್ಬೋದು. ಅವರ ಕಂಪೋಸಿಷನ್ನಲ್ಲಿ ಮೂಡಿ ಬಂದಿರೋ ಪ್ರತಿಯೊಂದು ಟ್ಯೂನ್ ಕೂಡ ನಮ್ಮ ಹೃದಯದ ತಂತಿಯನ್ನು ಮೀಟ್ತಾ ಇರುತ್ತೆ. ಕಿವಿಗೆ ತಂಪು ನೀಡೋ ಆ ಮೆಲೋಡಿ, ಪ್ರತಿಯೊಬ್ಬರ ಮನಸ್ಸಿಗೆ ಕನೆಕ್ಟ್ ಆಗೋ ಅದ್ಭುತ ಸಾಹಿತ್ಯ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಜಮಾನದಲ್ಲೂ ಕೂಡ ನಮಗೆ ಹಿತವಾದ ಮತ್ತು ಮತ್ತೆ ಮತ್ತೆ ಕೇಳಬೇಕು ಅನ್ಸೋ ಅಪ್ಪಟ ಕನ್ನಡ ಸಂಗೀತವನ್ನು ಕೊಟ್ಟಂತಹ ಹೆಮ್ಮೆಯ ನಮ್ಮ ಮನೋಮೂರ್ತಿ ಸರ್ ಅವರನ್ನು ನೆನೆಸ್ಕೊಳ್ತೀವಿ ನಾವಿವತ್ತು. ಸೊ ಅವರ ಮ್ಯೂಸಿಕ್ನಲ್ಲಿರೋ ಆ ಮ್ಯಾಜಿಕ್ ಯಾವತ್ತಿಗೂ ಕಮ್ಮಿ ಆಗಲ್ಲ, ಅದು ನಮ್ಮ ಉಸಿರಾಗಿ ಸದಾ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ಕಡೆ ಕಾಲರ್ ಒಬ್ರು ಇದ್ದಾರೆ, ಈಗ ಯಾರು ಗೊತ್ತಿಲ್ಲ, ಅವರು ಯಾರು ಅಂತ ಕೇಳೋಣ ಬನ್ನಿ. ಹಲೋ ಹಲೋ
2: ಹಲೋ,
1: ಯಾರಿದು?
2: ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್
2: ಸಂಜು ಅಂತ ಹೇಳಿ.
1: ಸಂಜು ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ಶಿವಮೊಗ ಮೇಡಮ್.
1: ಓಕೆ ಸಂಜು ಅವರು, ಯಾವ ಏನ್ ಮಾಡ್ಕೊಂಡಿರೋದು?
2: ನಾವು ಸೇಲ್ಸ್ ಆಫೀಸರ್ ಇದ್ದೀವಿ ಮೇಡಮ್.
1: ಓಕೆ ಸಂಜು ಅವರೇ, ಇವತ್ತಿನ ಟಾಪಿಕ್ ನಲ್ಲಿ ಮನೋಮೂರ್ತಿ ಅವರು ಕಂಪೋಸ್ ಮಾಡಿರುವಂತಹ ಹಾಡನ್ನ ಹಾಡಬಹುದು.
2: ಓಕೆ ಮೇಡಮ್. ಓಕೆ
1: ಹಾಡಿ.
2: ಮುಂಗಾರು ಮಳೆಯಿಂದ ಅನಿಸುತ್ತದೆ ಯಾಕೆ ಎಂದು.
1: ಓಕೆ ಹಾಡಿ.
2: ಅನಿಸುತ್ತಿದೆ ಯಾಕೋ ಎಂದು ನೀನೇನೆ.

0: ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಅಂತ.
1: ಸಂಜು ಅವರೇ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಸಂಜು ಅವರು ಕರೆ ಮಾಡಿ ಅನಿಸುತ್ತಿದೆ ಯಾಕೋ ಎಂದು ಅನ್ನೋ ಹಾಡನ್ನ ಹಾಡಿದಾಯ್ತು. ಹಾಗೆ ಕೊನೆ ಹಂತದಲ್ಲಿದ್ದೀವಿ ಪ್ರೋಗ್ರಾಮ್ನ ಕೊನೆ ಹಂತದಲ್ಲಿ. ಇವತ್ತಿನ ಅದ್ಭುತ ಮ್ಯೂಸಿಕ್ ಜರ್ನಿಯಲ್ಲಿ ನನ್ನ ಜೊತೆ ಇಷ್ಟೊತ್ತು ಸಾಥ್ ಕೊಟ್ಟಂತಹ ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ಬೋದು. ಸೊ ಸಂಗೀತದ ಈ ಮಧುರ ಜರ್ನಿ ಹೀಗೆ ಮುಂದುವರಿತಾ ಇರಲಿ. ಹೀಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶ್ವೇತಾ, ನೀವು ಒಂದು ಹಾಡು ಹೇಳಿ ಹಾಡಿ ಅಂತ ಅನಾಮಿಕ ಅವರು ಮೆಸೇಜ್ ಹಾಕಿದ್ದಾರೆ. ಬಟ್ ಈಗ ಆಲ್ರೆಡಿ ಎಲ್ಲರೂ ಹಾಡು ಹೇಳಿಬಿಟ್ಟಿದ್ದಾರೆ. ಸೊ ನನಗೆ ಒಂದು ಹಾಡು ಯಾವಾಗಲೂ ನೆನಪಾಗ್ತಿರತ್ತೆ, ಬಟ್ ಹಾಡಕ್ಕೆ ಇದೇ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಹಾಗೆ ಸುಮ್ಮನೆ ಚಿತ್ರದ ಒಂದು ಹಾಡು. ಪ್ರೀತಮ್ ಗುಬ್ಬಿಯವರು ಡೈರೆಕ್ಟ್ ಮಾಡಿರುವಂತಹ ಈ ಒಂದು ಚಿತ್ರ ಅಂತಲೇ ಹೇಳ್ಬೋದು. ಮನೋಮೂರ್ತಿಯವರು ಮ್ಯೂಸಿಕ್ ಕಂಪೋಸಿಷನ್ ಮಾಡಿದ್ದಾರೆ.

ಎಸ್. ಏ ಹಾಡು ಒಂಥರ ಹೇಗಿದೆ ಅಂದರೆ, ನನಗೆ ನೋಡಿದಾಗಲ್ಲ ಈಗ ಯಾರಾದರೂ ಈಗ ಏನೋ ಪೋಸ್ಟ್ ವೆಡ್ಡಿಂಗು ಪ್ರೀ ವೆಡ್ಡಿಂಗ್ ಮಾಡಿಸ್ತಾ ಇರ್ತಲ್ಲ, ಈ ಒಂದು ಹಾಡನ್ನು ಆ ಜಾಗದ ಒಂದು ಒಂದು ಏನು ಚಳಿ ಚುಮು ಚುಮು ಇರುವಂತಹ ಏನು ಕ್ಲೈಮೇಟಿಗೆ ತುಂಬ ಚೆನ್ನಾಗಿರುವಂತಹ ಹಾಡು ಅಂತಲೇ ಹೇಳ್ಬೋದು. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಮತ್ತೊಮ್ಮೆ ಶುಭೋದಯ ಶುಭಾಶಯಗಳನ್ನು ತಿಳಿಸ್ತಾ ಈಗ ನಿಮ್ಮೆಲ್ಲರಿಗೂ ಒಂದು ಸಾಂಗನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಇದು ಮನೋಮೂರ್ತಿ ಅವರ ಕಂಪೋಸ್ ಮಾಡಿರುವಂತಹ ಹಾಡುಗಳು. ಎಸ್, ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದ್ರೂ ಕತೆಯನ್ನ ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮ್ಗೆಲ್ಲ ಅಜ್ಜಿ ಹೇಳ್ತಿದ್ದ ಕತೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತೆ ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ಈ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದ್ರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮ್ಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನ ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನ ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನ ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನ ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು 2 ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೊ ಬರೋಣ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಧಗೆಯದರೆ ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯದರೆ ಕಾವ್ಯಧಾರೆ, ಭೂಮಿಯ ತಾಪ ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಮೊದಲಿಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಕಲಾಂ ಜೀವನದ 2 ಘಟನೆಗಳು ಅಂತ ಹೇಳಿ. ಸಹಿಷ್ಣುತೆ, ಸಾಮರಸ್ಯ, ಸಹಬಾಳ್ವೆ ಅನ್ನುವುದು ಒಂದೆಡೆಯಿಂದ ಸಾಧ್ಯವಿಲ್ಲ. ಎರಡೂ ಕೈಗಳು ಕೂಡಿದಾಗಲೇ ಪರಿಪೂರ್ಣ ಚಪ್ಪಾಳೆ ಉಂಟಾಗುತ್ತೆ. ಭಾರತ ಕಂಡ ಅತ್ಯದ್ಭುತ ಶ್ರೇಷ್ಠ ವ್ಯಕ್ತಿತ್ವವುಳ್ಳ ಸರಳ ಜೀವನ ನಡೆಸಿದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಬಾಲ್ಯ ಜೀವನದಲ್ಲಿ ನಡೆದ 2 ಘಟನೆಗಳು ಈ ರೀತಿಯಾಗಿದೆ. ಒಂದು, ತಮಿಳುನಾಡಿನ ರಾಮೇಶ್ವರಂ ಪ್ರಾಥಮಿಕ ಶಾಲೆಯಲ್ಲಿ ಅಬ್ದುಲ್ ಕಲಾಂ 5ನೇ ತರಗತಿಯಲ್ಲಿ ಓದ್ತಿದ್ದಾಗ ಆ ಶಾಲೆಗೆ ಹೊಸದಾಗಿ ಬಂದ ಅಧ್ಯಾಪಕರು ಮುಸ್ಲಿಂ ಟೋಪಿ ಧರಿಸಿದ್ದ. ಕಲಾಂ ಮುಂದಿನ ಸಾಲಿನಲ್ಲಿ ಜನಿವಾರ ಹಾಕಿಕೊಂಡು ಕುಳಿತಿದ್ದ ರಾಮನಾಥ ಶಾಸ್ತ್ರಿಯ ಪಕ್ಕದಲ್ಲಿಯೇ ಕುಳಿತಿದ್ದನ್ನ ಕಂಡು ಸಹಿಸದೆ ಕೂಡಲೇ ಕಲಾಂನನ್ನು ಹಿಂದಿನ ಸಾಲಿನಲ್ಲಿ ಕೂರಿಸಿದ್ರಂತೆ. ಇದರಿಂದ ಇಬ್ಬರಿಗೂ ದುಃಖ ಉಂಟಾಗಿ ಶಾಸ್ತ್ರಿ ಬಿಕ್ಕಿ ಬಿಕ್ಕಿ ಅತ್ತಿದ್ದನಂತೆ. ಈ ಸುದ್ದಿ ತಿಳಿದ ರಾಮಶಾಸ್ತ್ರಿ ತಂದೆ ರಾಮೇಶ್ವರಂ ದೇವಾಲಯದ ಅರ್ಚಕರು ಆಗಿದ್ದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಗಳು ಉಪಾಧ್ಯಾಯರನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡು ಮುಕ್ತ ಮಕ್ಕಳಲ್ಲಿ ವಿನಾಕಾರಣ ಸಾಮಾಜಿಕ ಅಸಮಾನತೆ ಮತ್ತು ಮತಾಂಧತೆಯ ವಿಷಬೀಜ ಬಿತ್ತಬಾರದು ಎಂದು ಹೇಳಿದ್ದಲ್ಲದೆ ಅವರು ಕ್ಷಮೆಯಾಚಿಸುವಂತೆ ಮಾಡಿದರು. ಅರ್ಚಕರು ಕಲಾಂ ತಂದೆ ಜೈನುಲುಬ್ದೀನ್ ಅವರ ಸ್ನೇಹಿತರಾಗಿದ್ದರು. ಇನ್ನೊಂದು ಘಟನೆ, ಕಲಾಂ ಅವರ ವಿಜ್ಞಾನ ಗುರುಗಳಾದ ಶಿವಸುಬ್ರಹ್ಮಣ್ಯ ಅಯ್ಯರ್ ಸಂಪ್ರದಾಯಬದ್ಧ ಕಟ್ಟುನಿಟ್ಟಿನ ಆಚಾರ ವಿಚಾರ ಹೊಂದಿದ್ರೂ ಸಹ ಅವರು ಒಂದು ದಿನ ಕಲಾಂನನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿದ್ರು. ಮುಸ್ಲಿಂ ಹುಡುಗನನ್ನ ಮಡಿವಂತಿಕೆಯ ಭೋಜನಕ್ಕೆ ಕರೆದಿದ್ದು ನೋಡಿ ಅವರ ಹೆಂಡತಿ ಊಟ ನೀಡಲು ನಿರಾಕರಿಸಿದ್ರಂತೆ. ಶಿವಸುಬ್ರಹ್ಮಣ್ಯ ಮಾತ್ರ ತಮ್ಮ ಕೈಯಾರೆ ಕಲಾಂ ಅವರಿಗೆ ಉಣಬಡಿಸಿ ಜೊತೆಯಲ್ಲಿಯೇ ಊಟಕ್ಕೆ ಕುಳಿತ್ರಂತೆ. ಕಲಾಂ ಊಟ ಮಾಡಿದ ಪರಿ ನೀರು ಕುಡಿದ ರೀತಿ, ಊಟ ಮುಗಿದ ನಂತರ ನೆಲವನ್ನ ಶುದ್ಧಿಗೊಳಿಸಿದ ಕ್ರಮವನ್ನ ಅವರ ಹೆಂಡತಿ ಗಮನಿಸುತ್ತಿದ್ರಂತೆ. ಹೊರಡುವ ಮುನ್ನ ಶಿವಸುಬ್ರಹ್ಮಣ್ಯಂ ಮುಂದಿನ ವಾರ ಊಟಕ್ಕೆ ಮತ್ತೊಮ್ಮೆ ಬಾ ಎಂದು ಕರೆದಿದ್ರಿಂದ ಪುನಃ ಊಟಕ್ಕೆಂದು ಮನೆಗೆ ಬಂದ ಕಲಾಂರನ್ನ ಶಿವಸುಬ್ರಹ್ಮಣ್ಯ ಅವರ ಹೆಂಡತಿಯೇ ಅಡುಗೆ ಮನೆಗೆ ಕರೆದೊಯ್ದು ಕೈಯಾರೆ ಉಣಬಡಿಸಿದ್ರಂತೆ. ಅಬ್ದುಲ್ ಕಲಾಂ ಅವರು ಅಷ್ಟೇ, ಎಂದಿಗೂ ಶಿವ ಅಲ್ಲ ಬೇರೆ ಎಂದು ನೋಡಿದ್ದೇ ಇಲ್ಲ. ಮಸೀದಿಯಲ್ಲಿಯೇ ಅರೇಬಿಕ್ ಭಾಷೆಯಲ್ಲಿ ಮಾತನಾಡುವ ಪ್ರಾರ್ಥನೆಯು ಆ ಜಗದೀಶ್ವರನ ಪಾದ ತಲಗಳಿಗೆ ಸೇರುತ್ತದೆ ಎಂದು ನಂಬಿದ್ರು ಹಾಗೂ ಪರಸ್ಪರ ಹಿಂದೂಗಳೊಡನೆ ಬೆರೆತು ಬಿಟ್ಟಿದ್ರು. ಈ ರೀತಿಯ ಎರಡೂ ಕಡೆಯಿಂದಲೂ ಸಮಾನ ಆಲೋಚನೆಗಳು ಇದ್ದಾಗ ಮಾತ್ರ ಸೌಹಾರ್ದ ಭಾರತ ನಿರ್ಮಾಣ ಸಾಧ್ಯ ಅನ್ನುವಂತಹ ಕತೆ. ಇದನ್ನು ಬರೆದಿರುವುದು ರುದ್ರಯ್ಯ SS ಅವರು. ಅದ್ಭುತವಾಗಿರುವ ಕಥೆ, ಒಳ್ಳೆ ನೀತಿ ಇರುವಂತಹ ಕಥೆಯಾಗಿದೆ. ಹಾಗೆ ಯಾವಾಗಲೂ ಅಷ್ಟೇ, ಭಾರತೀಯರು ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವ, ನಮ್ಮ ತಾಯಿ ಭಾರತಾಂಬೆಗೆ ಗೌರವಿಸೋದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂತಹ ಅದ್ಭುತವಾಗಿರೋ ಕಥೆ ಇದಾಗಿತ್ತು ಅಲ್ವಾ ಸ್ನೇಹಿತರೆ? ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲೇ ನಿಮಗಾಗಿ ಕಥೆಯನ್ನ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನ ಕೂಡ ಹೇಳಲಿಕ್ಕೆ ಬಂದಿದ್ದೀನಿ. ಕಥೆಯ ಶೀರ್ಷಿಕೆ ಸೇರಿಗೆ ಸವಾ ಸೇರು ಅಂತ ಹೇಳಿ. ವಿಜಯನಗರದಲ್ಲಿರುವ ದಿಲೀಪ ಒಳ್ಳೆಯ ಚಿತ್ರಗಾರನೆಂದು ಹೆಸರು ಪಡೆದಿದ್ದ. ಒಂದು ದಿನ ಅವನ ಹತ್ತಿರಕ್ಕೆ ಅದೇ ಊರಿನಲ್ಲಿರುವ ದೊಡ್ಡ ವ್ಯಾಪಾರಿ ಕುಬೇರಯ್ಯನು ಬಂದು ತನ್ನ ಭಾವಚಿತ್ರವನ್ನು ಬರೆದುಕೊಡಬೇಕೆಂದು ಕೇಳಿದ. ಅದಕ್ಕಾಗಿ ದಿಲೀಪ ಒಂದು ವಾರ ಶ್ರಮ ಪಟ್ಟು ಅವನ ಭಾವಚಿತ್ರ ಬರೆದನು. ಆದರೆ ಕುಬೇರಯ್ಯನಿಗೆ ಅದು ಯಾಕೋ ಸರಿ ಕಾಣಲಿಲ್ಲ. ಮತ್ತೊಂದನ್ನು ಬರೆದುಕೊಡಬೇಕೆಂದು ಹೇಳಿದ. ದಿಲೀಪ ಮತ್ತೊಂದು ವಾರ ಶ್ರಮ ವಹಿಸಿ ಬರೆದು ತೋರಿಸಿದ. ಅದನ್ನ ಕೂಡ ಒಪ್ಪಲಿಲ್ಲ ಕುಬೇರಯ್ಯ. ದಿಲೀಪನಿಗೆ ತೊಂದರೆ ಕೊಡಬೇಕೆಂದು ಉದ್ದೇಶದಿಂದಲೇ ಆ ಎರಡೂ ಚಿತ್ರಗಳಲ್ಲಿ ತನ್ನ ಹೋಲಿಕೆ ಇಲ್ಲವೆಂದು, ಅಸಲಿಗೆ ಅದು ತನ್ನದಲ್ಲವೆಂದು ಅಲ್ಲೇ ಬಿಟ್ಟು ಹೊರಟು ಹೋದ. ಎರಡು ವಾರದ ಶ್ರಮವೆಲ್ಲ ಈ ರೀತಿ ಹಾಳಾಗಿರೋದ್ರಿಂದ ಮಾರನೇ ದಿನ ತೆನಾಲಿ ರಾಮಕೃಷ್ಣನ ಭೇಟಿಯಾಗಿ ಜರುಗಿದ ಎಲ್ಲಾ ವಿಷಯವನ್ನ ಹೇಳಿ ನೀವೇ ನನಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಕೇಳ್ದ. ಆಗ ಆತನಿಗೆ ಒಂದು ಉಪಾಯ ಹೇಳಿ ಹೀಗೆ ಮಾಡು ಎಂದು ಹೇಳಿ ಕಳುಹಿಸಿದ ತೆನಾಲಿ ರಾಮ. ಅದರಂತೆ ಒಂದು ಚಿತ್ರಪಟದ ಮೇಲೆ ಕಿವುಡು ಎಂದು, ಮತ್ತೊಂದರ ಮೇಲೆ ಮೂರ್ಖ ಎಂದು ಬರೆದು ತನ್ನ ಮನೆಯ ಮುಂದೆ ದೃಷ್ಟಿಗೊಂಬೆಯಂತೆ ಇಟ್ಟ. ಒಂದು ದಿನ ಅದೇ ಹಾದಿಯಲ್ಲಿ ಹೋಗುತ್ತಿದ್ದ ಕುಬೇರಯ್ಯ ಚಿತ್ರಪಟಗಳನ್ನು ನೋಡಿ ತನ್ನ ಮಾನ ಮರ್ಯಾದೆಯೆಲ್ಲ ಬೀದಿ ಪಾಲು ಮಾಡಿದೆಯಾ ಎಂದು ಘರ್ಷಣೆಗೆ ಮುಂದಾದ. ಈ ಚಿತ್ರಪಟಗಳಲ್ಲಿ ನಿಮ್ಮ ಹೋಲಿಕೆ ಇಲ್ಲವೆಂದು ಹೇಳಿದ್ದೀರಿ, ಈಗ ನಿಮ್ಮ ಮರ್ಯಾದೆ ಮಾನ ಹೇಗೆ ಹೋಗುತ್ತದೆ ಎಂದು ಹೇಳಿದ ದಿಲೀಪ. ತನ್ನ ಅತಿ ಬುದ್ಧಿವಂತಿಕೆಯಿಂದ ಮರ್ಯಾದೆ ಹೋಯಿತೆಂದು ತಿಳಿದು ಕುಬೇರಯ್ಯ ಎರಡು ಚಿತ್ರಗಳಿಗೆ ಹಣ ಕೊಟ್ಟು ತೆಗೆದುಕೊಂಡು ಹೋದ. ಎಷ್ಟು ಚೆನ್ನಾಗಿತ್ತಲ್ವಾ ಸ್ನೇಹಿತರೆ ಒಂದು ಕಥೆ? ನನಗಂತೂ ತುಂಬಾನೇ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಧಗೆ ಎದರೆ ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯದರೆ ಕಾವ್ಯಧಾರೆ, ಭೂಮಿಯ ತಾಪ ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686098279.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಧಗೆಯದರೆ. ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯದರೆ ಕಾವ್ಯಧಾರೆ. ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ. ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686090627.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ

ಆತ್ಮೀಯರೇ, ಸರ್ವರಿಗೂ ನಲ್ಬೆಳಕು. ಬಾಬಾ ಸಾಹೇಬರ ಅರಿವಿನ ಪಯಣದ ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ನಿಮ್ಮ ಕೆ ಖಾದರ್ ಭಾಷಾ, ಸಿಂಧನೂರಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ನಡೆದ ಪತ್ರ ವ್ಯವಹಾರಗಳು ಅನೇಕ. ಅದರಲ್ಲಿ ಬಹಳ ಪ್ರಮುಖವಾದ ಅಂದಿನ ವೈಸ್ರಾಯ್ ಮಾರ್ಕ್ವೆಸ್ ಆಫ್ ಲಿನ್ ಲಿಟಿಗೋ ಅವರೊಂದಿಗೆ ದಿನಾಂಕ 29 ಅಕ್ಟೋಬರ್ 1942 ಬಾಬಾ ಸಾಹೇಬರು ಬರೆದ ಪತ್ರವನ್ನು ಈಗ ಓದುತ್ತಿದ್ದೇನೆ. ನನ್ನ ಪ್ರೀತಿಯ ಲಾರ್ಡ್ ಲಿನ್ ಲಿಟಿಗೋ, ಪರಿಶಿಷ್ಟ ಜಾತಿಗಳ ಪರಿಸ್ಥಿತಿ ಬಹಳ ಅತೃಪ್ತಿಕರವಾಗಿತ್ತು ಎಂದು ಅವರುಗಳ ಏಳಿಗೆಗಾಗಿ ಕೇಂದ್ರ ಸರ್ಕಾರವು ಏನು ಮಾಡುತ್ತದೆ ಎಂದು ನಾನು ಯೋಚಿಸಿದ್ದೇನೋ ಅದನ್ನು ಮಾಡಿರಲಿಲ್ಲ ಎಂದು ನನ್ನ 2ನೇ ವಾರದ ಸಂದರ್ಶನದ ಹೊತ್ತಿನಲ್ಲಿ ನಿಮ್ಮೊಡನೆ ಹೇಳಿದ್ದೆ. ಆ ವಿಷಯವಾಗಿ ಪರಿಶಿಷ್ಟ ಜಾತಿಗಳ ಕುಂದುಕೊರತೆಗಳು ಮತ್ತು ಅವುಗಳನ್ನು ತೊಡೆದು ಹಾಕಲು ಬೇಕಾದ ಪರಿಹಾರಗಳನ್ನು ಒಳಗೊಂಡಿರುವ ಮನವಿಯನ್ನು ನಿಮ್ಮ ಅವಗಾಹನೆಗಾಗಿ ಸಿದ್ಧಪಡಿಸಲು ಬಹು ಕನಿಕರದಿಂದ ನೀವು ನನಗೆ ಹೇಳಿದಿರಿ. ನಿಶ್ಚಯವಾಗಿ ಇದೆಲ್ಲವೂ ನಿಮ್ಮ ನೆನಪಿನಲ್ಲಿರಬೇಕು. ನಿಜದಲ್ಲಿ ಆಗಿನಿಂದಲೂ ಅನೇಕ ಬಾರಿ ಮನವಿ ಸಿದ್ಧವಾಯಿತೇ ಎಂದು ನನಗೆ ನೀವು ನೆನಪಿಸುತ್ತಿದ್ದೀರಿ. ದುರದೃಷ್ಟವಶಾತ್ ಅಧಿಕಾರಕ್ಕೆ ಬಂದಾಗಿನಿಂದ ನನ್ನ ಮೇಲೆ ಬಿದ್ದ ಕಾರ್ಯಭಾರಗಳ ವಿಪರೀತ ಒತ್ತಡದ ಕಾರಣದಿಂದ ಮನವಿಯನ್ನು ಸಿದ್ಧಗೊಳಿಸುವ ಕಾರ್ಯಕ್ಕೆ ನಾನು ಕೊಡಲು ಬಯಸಿದ್ದ ಪ್ರಾಮುಖ್ಯತೆಯನ್ನು ಕೊಡಲಾಗಲಿಲ್ಲ. ಏನೇ ಆಗಲಿ, ನಿಮ್ಮ ಪರಿಶೀಲನೆಗಾಗಿ ಅದನ್ನು ಒಪ್ಪಿಸಲು ಕಡೆಗೂ ಸಾಧ್ಯವಾಗಿದ್ದಕ್ಕೆ ನನಗೆ ಸಂತೋಷವೆನಿಸುತ್ತದೆ. ದುರದೃಷ್ಟವಶಾತ್ ಈ ಮನವಿ ಬಹಳ ದೀರ್ಘವಾದ ದಸ್ತಾವೇಜು ಆಗಿಬಿಟ್ಟಿದೆ. ಕುಂದುಕೊರತೆಗಳನ್ನು ಮತ್ತು ಅವುಗಳನ್ನು ಪರಿಹರಿಸಲು ಬೇಕಾದ ಸಲಹೆಗಳನ್ನು ಒಳಗೊಂಡ ಕೇವಲ ಹೇಳಿಕೆಯನ್ನು ಒಳಗೊಂಡ ಚಿಕ್ಕ ಮನವಿ ಅಥವಾ ಬರಿಯ ಕುಂದುಕೊರತೆಗಳು ಅವುಗಳ ಪರಿಹಾರಗಳೇ ಅಲ್ಲದೆ ಸೂಚಿಸಲ್ಪಟ್ಟ ಪರಿಹಾರಗಳಿಗೆ ಬೆಂಬಲ ನೀಡುವ ತರ್ಕವನ್ನೂ ಒಳಗೊಂಡ ತಲಸ್ಪರ್ಶಿಯಾದ ಮನವಿ, ಈ ಎರಡರಲ್ಲಿ ಒಂದನ್ನು ನಾನು ಆಯ್ಕೆ ಮಾಡಿಕೊಳ್ಳಬೇಕಿತ್ತು. ನಾನು 2ನೆಯದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಹಾಗೆ ಮಾಡುವಲ್ಲಿ ಮನವಿಯಲ್ಲಿ ಕಾಣಿಸಿದ ಕುಂದುಕೊರತೆಗಳು ಮತ್ತು ಅವುಗಳನ್ನು ನಿವಾರಿಸಲು ಸೂಚಿಸಿದ ಪರಿಹಾರಗಳು ಸಂಬಂಧಿಸಿದವರ ಅಭಿಪ್ರಾಯ ಪಡೆಯಲು ಬೇರೆ ಬೇರೆ ಇಲಾಖೆಗಳಿಗೆ ತಲುಪುತ್ತವೆ ಮತ್ತು ಮನವಿಯಲ್ಲಿ ಕಾರಣಗಳನ್ನು ಕಾಣಿಸದಿದ್ದರೆ ಪರಿಹಾರಗಳನ್ನು ಒಪ್ಪಿಕೊಳ್ಳುವ ಅವಕಾಶ ತೀರಾ ಅಲ್ಪವಾಗಿರುತ್ತದೆ ಎಂಬ ಸಂಗತಿ ನನ್ನ ಮನಸ್ಸಿನಲ್ಲಿತ್ತು. ಅನುಕೂಲಕ್ಕಾಗಿ ನಾನು ಅದರೊಂದಿಗಿರುವ ಮನವಿಯಲ್ಲಿ ಸೇರಿಸಿರುವ ಕುಂದುಕೊರತೆಗಳನ್ನು ಮತ್ತು ಪರಿಹಾರಗಳನ್ನು ಕೇವಲ ಸಂಕ್ಷಿಪ್ತವಾಗಿ ಕೆಳಗೆ ನೀಡುತ್ತಿದ್ದೇನೆ. ರಾಜಕೀಯ ಕುಂದುಕೊರತೆಗಳು: ಕೇಂದ್ರ ವಿಧಾನಮಂಡಲದಲ್ಲಿ ಹೆಚ್ಚು ಪ್ರಾತಿನಿಧ್ಯ, ಕೇಂದ್ರ ಕಾರ್ಯಾಂಗದಲ್ಲಿ ಹೆಚ್ಚು ಪ್ರಾತಿನಿಧ್ಯ, ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಯುತವಾದ ಪ್ರಾತಿನಿಧ್ಯದ ಭರವಸೆ, ಪರಿಶಿಷ್ಟ ಜಾತಿಗಳನ್ನು ಅಲ್ಪಸಂಖ್ಯಾತರೆಂದು ಘೋಷಿಸುವುದು ಮತ್ತು ಅವರಿಗಾಗಿ ವಾರ್ಷಿಕ ಉದ್ಯೋಗ ಅವಕಾಶಗಳಲ್ಲಿ 13.5% ಮೀಸಲಿರಿಸುವುದು, ವಯೋಮಿತಿಯನ್ನು ಹೆಚ್ಚಿಸುವುದು, ಪರೀಕ್ಷಾ ಶುಲ್ಕದಲ್ಲಿ ಕಡಿತ, ಪರಿಶಿಷ್ಟ ಜಾತಿಗಳ ಸೇವಾ ಹಕ್ಕುಗಳನ್ನು ರಕ್ಷಿಸಲು ಪರಿಶಿಷ್ಟ ಜಾತಿಗಳ ಅಧಿಕಾರಿಗಳ ನೇಮಕ, ಸಂಯುಕ್ತ ಲೋಕಸೇವಾ ಆಯೋಗದಲ್ಲಿ ಪ್ರಾತಿನಿಧ್ಯ. ಶೈಕ್ಷಣಿಕ ಕುಂದುಕೊರತೆಗಳಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ಅಭ್ಯಸಿಸುತ್ತಿರುವ ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಗಳಿಗಾಗಿ ವಾರ್ಷಿಕವಾಗಿ ಪುನರಾವರ್ತನೆಯಾಗುವ 2 ಲಕ್ಷ ರೂಪಾಯಿಗಳ ಅನುದಾನ, ವಿದೇಶಗಳಲ್ಲಿ ವಿಜ್ಞಾನ

ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೋಸ್ಕರ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗಾಗಿ 1 ಲಕ್ಷ ರೂಗಳ ವಾರ್ಷಿಕ ಅನುದಾನ. ಕೇಂದ್ರ ಸರ್ಕಾರವು ನಡೆಸುವ ಭಾರತೀಯ ಗಣಿ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಯುವಕರಿಗೆ ವಿದ್ಯಾರ್ಥಿ ವೇತನಗಳು ಮತ್ತು ಶುಲ್ಕ ಮಾಫಿ ಸೌಲಭ್ಯಗಳು. ಭಾರತ ಸರ್ಕಾರವು ಸ್ಥಾಪಿಸಿದ ಕೇಂದ್ರ ಶಿಕ್ಷಣ ಮಂಡಳಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದ 2 ಪ್ರತಿನಿಧಿಗಳ ನೇಮಕ. ಸರ್ಕಾರದ ಮುದ್ರಣಾಲಯಗಳಲ್ಲಿ ಅಭ್ಯಾಸಾವಧಿಯ ಅವಕಾಶ ಮತ್ತು ಸರ್ಕಾರದ ರೈಲ್ವೆ ಕಾರ್ಯಾಗಾರಗಳಲ್ಲಿ ಅಭ್ಯಾಸಾವಧಿಯ ಅವಕಾಶಗಳಲ್ಲಿ ಮೀಸಲಾತಿಯ ಮೂಲಕ ತಾಂತ್ರಿಕ ತರಬೇತಿಯ ಸೌಲಭ್ಯಗಳು. ಇತರೆ ಕುಂದುಕೊರತೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಸೂಕ್ತ ಪ್ರಚಾರಕ್ಕಾಗಿ ಅವಕಾಶ. ಲೋಕೋಪಯೋಗಿ ಇಲಾಖೆಯ ಸರ್ಕಾರಿ ಗುತ್ತಿಗೆ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿಗಳ ಸದಸ್ಯರಿಗೆ ಆಸ್ಪದ ನೀಡಲು ವಿಶೇಷ ಅವಕಾಶ. ಇಡೀ ಮನವಿಯನ್ನು ಓದಲು ಅಗತ್ಯವಾದಷ್ಟು ಪುರುಸೊತ್ತು ಮಾಡಿಕೊಳ್ಳಲು ನಿಮಗೆ ಸಾಧ್ಯವಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತಿರುವುದರಿಂದ ಈ ಸಾರಾಂಶವನ್ನು ನಾನು ಕೊಡುತ್ತಿದ್ದೇನೆ ಮತ್ತು ಇಡೀ ಮನವಿಯನ್ನು ಓದಲು ನಿಮಗೆ ಸಮಯ ಸಿಗಲಿ ಎಂದು ಕೋರುತ್ತೇನೆ. ಆದರೆ ನಿಮಗೆ ಪೂರಾ ಓದಲಾಗದಿದ್ದಲ್ಲಿ ಕಡೆಯ ಪಕ್ಷ ಈ ಮನವಿಯ 4ನೆಯ ಭಾಗವನ್ನಾದರೂ ಪುಟ ಸಂಖ್ಯೆ 23 ರಿಂದ 26 ರವರೆಗೆ ಓದಲೆಂದು ನಿಮ್ಮನ್ನು ಬೇಡುವೆ. ಮನವಿಯ ಆ ಭಾಗದಲ್ಲಿ ಪರಿಶಿಷ್ಟ ಜಾತಿಗಳ ಹಾಗೂ ಆಂಗ್ಲೋ ಇಂಡಿಯನ್ನರ ಪರಿಸ್ಥಿತಿಗಳನ್ನು ಹೋಲಿಸಿದ್ದೇನೆ ಮತ್ತು ಆಂಗ್ಲೋ ಇಂಡಿಯನ್ನರ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಮಾಡಿರುವ ಪ್ರಯತ್ನಗಳನ್ನೂ ತೋರಿಸಿದ್ದೇನೆ. ಅದರ ಸೂಕ್ಷ್ಮ ಪರೀಕ್ಷೆಯಿಂದ ನಾನು ಮಂಡಿಸಿರುವ ಹಕ್ಕೊತ್ತಾಯಗಳು ಎಷ್ಟು ನ್ಯಾಯವಾದುವು ಮತ್ತು ಕೇವಲ ಮಿತವಾದುವು ಎಂಬುದನ್ನು ಪರಿಶಿಷ್ಟ ಜಾತಿಗಳಿಗಿಂತ ಹೆಚ್ಚು ದುರದೃಷ್ಟ ಶಾಲೆಗಳಲ್ಲದ ವರ್ಗವನ್ನು ಮೇಲೆತ್ತಲು ಭಾರತ ಸರ್ಕಾರವು ಮಾಡಿರುವುದನ್ನೂ ನೀವು ಮನಗಾಣುತ್ತೀರಿ ಎಂಬ ನಂಬಿಕೆ ನನಗಿರುವುದರಿಂದ ಅದನ್ನು ಓದಲು ನಿಮ್ಮನ್ನು ಕೋರುತ್ತೇನೆ. ನೀವು ನಿರ್ಗಮಿಸುವಷ್ಟರಲ್ಲಿ ಪರಿಶಿಷ್ಟ ಜಾತಿಗಳ ಕುಂದುಕೊರತೆಗಳು ಪರಿಹಾರವಾಗಲಿ ಎಂದು ನಾನು ಬಯಸುತ್ತೇನೆ ಎಂಬುದನ್ನು ನಾನು ಹೇಳಬೇಕಿಲ್ಲ. ಮುಂದಿನ ಏಪ್ರಿಲ್ನಲ್ಲಿ ನೀವು ಅಧಿಕಾರದಿಂದ ನಿರ್ಗಮಿಸುವಿರೆಂಬ ವಾರ್ತೆಯನ್ನು ನಾನು ನಿಜವಾದ ದುಃಖದಿಂದ ಓದಿದೆ. ನನ್ನನ್ನು ನಂಬಿ. ನಿಮ್ಮ ನಂತರ ನಿಮ್ಮ ಸ್ಥಾನಕ್ಕೆ ಯಾರು ಬರುವರು ಎಂಬ ವಿಚಾರವಾಗಿ ಮತ್ತು ಪರಿಶಿಷ್ಟ ಜಾತಿಗಳನ್ನು ಕುರಿತು ಯಾವ ಮನೋಭಾವನೆಯನ್ನು ಅವರು ಹೊಂದುತ್ತಾರೆ ಎಂಬ ವಿಷಯದಲ್ಲಿ ನನಗೆ ಏನೂ ತಿಳಿಯದು. ನೀವು ಪರಿಶಿಷ್ಟ ಜಾತಿಗಳ ಆಶ್ರಯದಾತರು ಎಂದು ನಾನು ಬಲವಾಗಿ ನಂಬಿದ್ದೇನೆ. ನಿಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ಅವರಿಗೆ ಸ್ಥಳ ನೀಡುವುದರ ಮೂಲಕ ನೀವು ಅವರಿಗಾಗಿ ಬಹು ಪ್ರಶಸ್ತವಾದ ಕಾರ್ಯ ಮಾಡಿದ್ದೀರಿ. ಭಾರತದ ಚರಿತ್ರೆಯಲ್ಲಿ ಅದೊಂದು ಕ್ರಾಂತಿಕಾರಿ ಕೃತ್ಯ ಮತ್ತು ಬೇರೆ ಯಾವುದೂ ಅದಕ್ಕೆ ಸಾಟಿಯಾದದ್ದು ಇರಲಾರದು. ಪರಿಶಿಷ್ಟ ಜಾತಿಗಳ ಕುಂದುಕೊರತೆಗಳು ನಿಮಗೆ ತಿಳಿದಲ್ಲಿ ಅವುಗಳನ್ನು ಪರಿಹರಿಸಲು ನೀವು ಹಿಂಜರಿಯುವವರಲ್ಲ ಎಂಬ ವಿಚಾರವಾಗಿ ನನಗಾಗಲಿ ಪರಿಶಿಷ್ಟ ಜಾತಿಯ ಯಾವ ಸದಸ್ಯರಿಗೆ ಆಗಲಿ ಯಾವ ಸಂದೇಹವೂ ಇಲ್ಲ. ನನ್ನ ಜನರಿಗೆ ನ್ಯಾಯ ಸಿಗಬೇಕಿದೆ ಎಂಬುದನ್ನು ಬಲ್ಲವರಿಂದ ನನ್ನ ಜನರಿಗಾಗಿ ನ್ಯಾಯ ಕೋರಲು ನನಗೆ ಸಂತೋಷವೆನಿಸಿದೆ ಎಂದು ನಾನು ಈ ದೃಷ್ಟಿಯಿಂದ ಹೇಳುತ್ತಿದ್ದೇನೆ. ಆ ಕಾರ್ಯವನ್ನು ಮಾಡುವ ಸಂಕಲ್ಪ ನಿಮಗಿದೆ ಎಂದು ನೀವು ಮಾಡಲಿಚ್ಛಿಸುವ ಮತ್ತು ಮಾಡಬಲ್ಲ ಕಾರ್ಯವನ್ನು ನಿಮ್ಮ ಮುಂದಿನವರಿಗೆ ಬಿಡಲು ನಿಮಗೆ ಮನಸ್ಸಿಲ್ಲ ಎಂಬುದನ್ನು ನಾನು ಬಲ್ಲೆ. ಈ ನ್ಯಾಯಯುತ ಕಾರ್ಯಕ್ಕಾಗಿ ನಾನು ಪರಿಶಿಷ್ಟ ಜಾತಿಯ 5 ಕೋಟಿ ಜನರು ನಿಮಗೆ ಎಂದೆಂದಿಗೂ ಕೃತಜ್ಞರಾಗಿರುತ್ತೇವೆ ಎಂಬುದನ್ನು ನಾನು ಹೇಳಬೇಕಾಗಿಯೇ ಇಲ್ಲ. ನಿಮ್ಮ ನಂಬಿಕೆಯ BR ಅಂಬೇಡ್ಕರ್. ಜೈ ಭೀಮ್.

0: ಜೈ ಬಿ, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. 1942 ಸೆಪ್ಟೆಂಬರ್ 15ರಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲಿ ನಡೆದಂತಹ ಬೆಲೆ ಏರಿಕೆ ಕುರಿತ ಒಂದು ಚರ್ಚೆಯ ಭಾಗವನ್ನ ನಾನಿಲ್ಲಿ ಓದಲಿದ್ದೇನೆ. ಶ್ರೀ ಅಮರೇಂದ್ರನಾಥ್ ಚಟ್ಟೋಪಾಧ್ಯಾಯರು ಪ್ರಶ್ನೆಯನ್ನು ಕೇಳ್ತಾರೆ. ಮಾನ್ಯ ಸದಸ್ಯರು, ಆಹಾರ, ದಿನಸಿ ಹಾಗೂ ಜವಳಿ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜೀವನದ ವೆಚ್ಚ ಏರಿದ ಈ ಹಿನ್ನೆಲೆಯಲ್ಲಿ ಕೂಲಿಕಾರರ ಕೂಲಿಯಲ್ಲಿ ಆಗಬಹುದಾದ ಇಳಿತವನ್ನು ತಿಳಿದುಕೊಂಡಿದ್ದರೆ ಮತ್ತು ಜೀವನ ವೆಚ್ಚದ ಮಟ್ಟವನ್ನು ತಿಳಿಸುವಿರಾ? 1. ರೈಲ್ವೆ ಕಾರ್ಮಿಕರಿಗೆ ನೀಡಿರಬಹುದಾದ ತುಟ್ಟಿ ಭತ್ತೆ ಹಾಗೂ ಯುದ್ಧ ಬೋನಸ್ಗಳು ಕೂಲಿಯಲ್ಲಿ ಆಗಿರಬಹುದಾದ ಇಳಿತದಿಂದಾಗಿ ಸರಿದೂಗುತ್ತಿಲ್ಲ. 2. ನಾನು ಮೇಲೆ ಕೇಳಿರುವ ಪ್ರಶ್ನೆಗೆ ಉತ್ತರ ಹೌದು ಎಂದಾದರೆ, ಮಾನ್ಯ ಸದಸ್ಯರು, ರೈಲ್ವೆ ಕಾರ್ಮಿಕರ ಕೂಲಿಯನ್ನು ಮರುಪರಿಶೀಲಿಸುವರೆ? 3. ಯುದ್ಧ ಸಮಯದಲ್ಲಿ ಸರ್ಕಾರದವರು ಕೈಗೆತ್ತಿಕೊಂಡಿದ್ದ ಆಹಾರ ಹಾಗೂ ಬಟ್ಟೆಗಳನ್ನು ರೈಲ್ವೆ ಕೂಲಿಯವರ ಆದಾಯಕ್ಕೆ ಅನುಗುಣವಾಗಿ ಸರಬರಾಜು ಮಾಡುವ ಕ್ರಮವನ್ನು ಅದು ತೃಪ್ತಿಕರವಾಗಿ ಸಾಗಿದ್ದಲ್ಲಿ ಮುಂದುವರಿಸುವರೆ? 4. ಮಾನ್ಯ ಸದಸ್ಯರು, ಸರ್ಕಾರದ ಅಧೀನದಲ್ಲಿರುವ ರೈಲ್ವೆ ಹಾಗೂ ಖಾಸಗಿ ಒಡೆತನದಲ್ಲಿರುವ ರೈಲ್ವೆ ಕರ್ಮಚಾರಿಗಳ ಕೂಲಿ, ಜವಳಿ ಗಿರಣಿಗಳ ಕರ್ಮಚಾರಿಗಳ ಕೂಲಿ, ಸೆಣಬು ಮಿಲ್ ಕಾರ್ಮಿಕರ ಹಾಗೂ ಕಬ್ಬಿಣ ಮತ್ತು ಹುಕ್ಕು ಕಾರ್ಖಾನೆಗಳ ಮಜದೂರರ ಕೂಲಿ ಹಾಗೂ ವಾರದಲ್ಲಿ ಅವರು ಎಷ್ಟು ಗಂಟೆ ದುಡಿಯುತ್ತಾರೆ ಎಂಬ ಸಂಗತಿಯ ಬಗ್ಗೆ ಸ್ಥೂಲ ತುಲನಾತ್ಮಕ ವಿವರಣೆಯನ್ನು ನೀಡುವರೆ? ಅದಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಹೀಗೆ ಉತ್ತರಿಸ್ತಾರೆ. ಭಾರತದಾದ್ಯಂತ ಜೀವನ ಮಟ್ಟದ ಬೆಲೆಯಲ್ಲಿ ಏರಿಕೆಯಾಗಿಲ್ಲ. ಕೆಲವು ಮಹಾನಗರಗಳಲ್ಲಿ ಮಾತ್ರ ಬೆಲೆ ಏರಿಕೆಯಾಗಿದೆ. ಒಂದೇ ಕೇಂದ್ರದಲ್ಲಿಯ ವಿವಿಧ ವರ್ಗಗಳ ನೌಕರಿದಾರರ ವೇತನಗಳು ಇರುವುದರಿಂದ ಬೇರೆ ಬೇರೆ ಸ್ಥಳಗಳಲ್ಲಿಯ ವಿವಿಧ ನೌಕರಿದಾರರ ವೇತನಗಳಲ್ಲಿ ಆಗಿರಬಹುದಾದ ಇಳಿಕೆಯನ್ನು ತಿಳಿಸುವುದು ತುಂಬಾ ಕಠಿಣವಾದ ಕಾರ್ಯವಾಗಿದ್ದು ಉತ್ತರ ನೀಡುವುದು ಸಾಧ್ಯವಾಗದೆ ಹೋಗಬಹುದು. ಆದರೆ ಮಾನ್ಯ ಸದಸ್ಯರು ಕೇಳಿದ ಬಗೆಗೆ ಅಂಕಿ ಅಂಶಗಳೇನಾದರೂ ದೊರೆಯುವಂತಿದ್ದರೆ ಖಂಡಿತ ಪ್ರಯತ್ನಿಸುವ. 1. ಪ್ರಶ್ನೆಗೆ ಉತ್ತರ, ನನಗೆ ತಿಳಿದಿರುವಂತೆ ಕಡಿಮೆ ವೇತನದವರಿಗೆ ದೊರೆಯುವ ತುಟ್ಟಿ ಭತ್ತೆಯು ಅಧಿಕ ಜೀವನ ಮಟ್ಟದಲ್ಲಿ ಉಂಟಾಗಿರುವ ಬೆಲೆ ಏರಿಕೆಗೆ ಸರಿದೂಗುತ್ತದೆ. ಆದರೆ ಅಧಿಕ ವೇತನದವರಿಗೆ ಇದು ಅನ್ವಯಿಸದೇ ಹೋಗಬಹುದು. 2. ಪ್ರಶ್ನೆಗೆ ಉತ್ತರ, ನನಗೆ ತಿಳಿದಿರುವ ತುಟ್ಟಿ ಭತ್ತೆಯನ್ನು ಈಚೆಗೆ ಅಧಿಕಗೊಳಿಸಿರುವುದರಿಂದ ಅಖಿಲ ಭಾರತ ರೈಲ್ವೆ ಕಾರ್ಮಿಕರಿಗೆಂದೇ ಅದನ್ನು ಪರಿಷ್ಕರಿಸುವುದು ಸಮಂಜಸವಾಗಲಾರದು. 3. ಪ್ರಶ್ನೆಗೆ ಉತ್ತರ, ಧಾನ್ಯದ ವಿತರಣೆಗೆಂದೇ ಅಂಗಡಿಗಳನ್ನು ತೆರೆಯಲಾಗಿದೆ ಮತ್ತು ತೆರೆಯಲಾಗುವುದು. ಹೀಗಾಗಿ ರೈಲ್ವೆ ಕರ್ಮಚಾರಿಗಳಿಗೆಂದೇ ಆಡಳಿತವು ಹೆಚ್ಚು ಅಂಗಡಿಗಳನ್ನು ತೆರೆಯಬಹುದು. ಈ ಅಂಗಡಿಗಳಲ್ಲಿ ವಸ್ತುಗಳನ್ನು ಪ್ರಾಂತೀಯ ಸರ್ಕಾರಗಳು ನಿಗದಿಪಡಿಸಿದ ನಿಯಂತ್ರಿತ ಬೆಲೆಯಲ್ಲಿ ಮಾರಲಾಗುವುದು. ಯುದ್ಧದ ಸಮಯ ಮುಗಿಯುವವರೆಗೂ ಈ ವಿಧವಾದ ಅಂಗಡಿಗಳನ್ನು ನಡೆಸಲಾಗುವುದು. ರೈಲ್ವೆ ಕಾರ್ಮಿಕರಿಗೆಂದೇ ಬಟ್ಟೆಯ ಅಥವಾ ವಸ್ತ್ರಾಲಯಗಳನ್ನು ತೆರೆದಿಲ್ಲ. 4. ಪ್ರಶ್ನೆಗೆ ಉತ್ತರ, ವಿಶಾಲ ತುಲನಾತ್ಮಕ ವಿಧಾನವನ್ನು ವಿಶಿಷ್ಟ ವರ್ಗದ ನೌಕರಿದಾರರ ಬಗ್ಗೆ ಅನುಸರಿಸುವುದು ಸುಲಭವಲ್ಲ. ಇದಕ್ಕೆ ಮಹಮ್ಮದ್ ನೌಮಾನ್ ಅವರು ಹೀಗೆ ಕೇಳ್ತಾರೆ, 1939 ಬೆಲೆ ಏರಿಕೆಯಾಗಿಲ್ಲ ಎಂದು ಸರ್ಕಾರದ ವಾದವು ಸರಿ ಎಂದು ಸದಸ್ಯರು ಹೇಳುವರೆ? ಡಾಕ್ಟರ್ B.R. ಅಂಬೇಡ್ಕರ್, ಅದು ಸರ್ಕಾರದ ನಿಲುವಾಗಿಲ್ಲ. ಸರ್ಕಾರ ಹೇಳುವುದೇನೆಂದರೆ ಒಂದೇ ರೀತಿಯಲ್ಲಿ ಬೆಲೆ ಏರಿಕೆ ಆಗಿಲ್ಲ ಎಂದು. ಅದಕ್ಕೆ ಮಹಮ್ಮದ್ ನೌಮನ್ ಮತ್ತೆ ಹೇಳ್ತಾರೆ, ಬೆಲೆ ಏರಿಕೆಯ ಬಗೆಗೆ ಒಂದು ಸಮಾಲೋಚನೆ ಬೇಕು. ಈ ದಿಶೆಯಲ್ಲಿ ಸರ್ಕಾರದವರು ಎಲ್ಲ ವಸ್ತುಗಳ ಬೆಲೆ ಏರಿಕೆಯ 50% ಆದರೂ ಆಗಿದೆ ಎಂಬುದನ್ನು ಒಪ್ಪುವರೇ? ಡಾಕ್ಟರ್ B.R. ಅಂಬೇಡ್ಕರ್, ನಾನು ಬೆಲೆ ಏರಿಕೆಯಾಗಿದೆ ಎಂದು ಹೇಳುತ್ತೇನೆ, ಆದರೆ ಮಾನ್ಯ ಸದಸ್ಯರು ಹೇಳಿದಂತೆ 50% ಎಂದು ಹೇಳಲಾರೆ. ಮಹಮ್ಮದ್ ನೌಮಾನ್, ಸರ್ಕಾರವು ದೂರುಗಳ ಬಗೆಗೆ ವಿಚಾರಣೆ ನಡೆಸಬಲ್ಲದೆ ಹಾಗೂ ದೂರುಗಳು ನಿಜವೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ವಿಚಾರಣೆ ಬಗೆಗೆ ನಾನು ಬದ್ಧನಲ್ಲ, ಯಾಕೆಂದರೆ ಅದಕ್ಕೆ ಹೆಚ್ಚುವರಿ ಸಮಯ ಮತ್ತು ಸಿಬ್ಬಂದಿ ಬೇಕಾಗುವುದರಿಂದ ಸರ್ಕಾರ ಒಪ್ಪದೇ ಇರಬಹುದು. ಮೊಹಮ್ಮದ್ ನೌಮಾನ್, ಈಗಾಗಲೇ 3 ವರ್ಷಗಳು ಸಂದು ಹೋಗಿವೆ. ಇಷ್ಟು ಸಮಯದೊಳಗೆ ಸರ್ಕಾರಕ್ಕೆ ಸಮಾಚಾರವು ತಿಳಿದಿರಬೇಕಾಗಿತ್ತಲ್ಲವೇ? ಮಾನ್ಯ ಅಧ್ಯಕ್ಷರು ಗೌರವಾನ್ವಿತ ಅಬ್ದುಲ್ ರಹೀಂ ಹೇಳ್ತಾರೆ, ಮಾನ್ಯ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ನೀಡುತ್ತಿದ್ದಾರೆ. ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್, ಈಗ ನೀಡುತ್ತಿರುವ ತುಟ್ಟಿಭತ್ತೆಯನ್ನು ಭಾರತ ಸರ್ಕಾರದ ಇತರ ಇಲಾಖೆಗಳಿಗೂ ವಿಸ್ತರಿಸಲಾಗಿದೆಯೇ, ವಿಶೇಷವಾಗಿ ಅಂಚೆ ಇಲಾಖೆಗೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಈ ವಿಷಯದ ಬಗ್ಗೆ ಸಂಬಂಧಿಸಿದ ಇಲಾಖೆಯವರನ್ನು ಕೇಳಬಹುದು. ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್, ಈ ಪ್ರಶ್ನೆಯು ರೈಲ್ವೆಗೆ ಸಂಬಂಧಿಸಿದೆ, ಆದರೆ ನನ್ನ ಮಾನ್ಯ ಮಿತ್ರರು ಇದು ಕಾರ್ಮಿಕ ಇಲಾಖೆಗೆ ಸೇರಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ಸ್ಥಿತಿಗತಿಗಳು ಬೇರೆ ಇಲಾಖೆಗಳಿಗೂ ಅನ್ವಯಿಸುವುದಿಲ್ಲವೇ ಎಂದು ಅರಿಯಬೇಕೆಂದಿರುವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನನಗೆ ತಿಳಿದಂತೆ ಭಾರತ ಸರ್ಕಾರದ ಎಲ್ಲ ಕರ್ಮಚಾರಿಗಳಿಗೂ ತುಟ್ಟಿಭತ್ತೆಯನ್ನು ನೀಡಲಾಗಿದೆ. ಮೊಹಮ್ಮದ್ ನೌಮಾನ್, ಉಪ ಪ್ರಶ್ನೆ, ಈ ಸೇರಿದಂತೆ 1939 ಹಾಗೂ 1940 ಮಾರಾಟ ಬೆಲೆ ಹಾಗೂ ಇಂದಿನ ಸರಕುಗಳ ಮಾರಾಟ ಬೆಲೆಯನ್ನು ಸರ್ಕಾರವು ತುಲನಾತ್ಮಕವಾಗಿ ಪರಿಶೀಲಿಸಿದೆಯೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಈ ವಿಧವಾದ ಶೇಕಡವಾರು ಪರಿಶೀಲನೆಯು ಅನಾವಶ್ಯಕವೆಂದೇ ನನ್ನ ಭಾವನೆ. ಮೊಹಮ್ಮದ್ ನೌಮಾನ್, ಹಾಗಾದರೆ ಶೇಕಡವಾರು ತುಟ್ಟಿಭತ್ತೆಯನ್ನು ಎಷ್ಟು ನೀಡುವುದು ಎಂಬುದನ್ನು ಹೇಗೆ ತಿಳಿಯಲು ಸಾಧ್ಯ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸರ್ಕಾರಕ್ಕೆ ಬೆಲೆ ಏರಿಕೆ ಆಗಿದೆ ಎಂದು ತಿಳಿದರೆ ಸಾಕು, ಆ ಸಂದರ್ಭಗಳಲ್ಲಿ ತುಟ್ಟಿಭತ್ತೆ ಹೆಚ್ಚು ನೀಡಬಹುದೇ ಎಂಬುದನ್ನು ನಿರ್ಣಯಿಸಲಾಗುವುದು. ಕ್ವಾಜಿ ಮೊಹಮ್ಮದ್ ಅಹಮದ್ ಕಾಜ್ಮಿ, ಯಾವ ಪ್ರದೇಶಗಳಲ್ಲಿ ಅತಿ ಕಡಿಮೆ ಬೆಲೆಗಳಿವೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇದನ್ನು ವಿವರಿಸಲು ಸಮಯಾವಕಾಶ ಬೇಕು. ಡಾಕ್ಟರ್ ಅಂಬೇಡ್ಕರ್, ಇದನ್ನು ವಿವರಿಸಲು ಸಮಯಾವಕಾಶ ಬೇಕು. ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಸ್, ಕರೆಕ್ಟ್. ಗಡಿಯಾರ ನೋಡ್ತಾ ಇದ್ದೀರಾ? ಹೌದು, 1 ಗಂಟೆ ಆಯಿತು. ಅಡುಗೆ ಮನೆಯಲ್ಲಿ ಒಂದು ಸುತ್ತು ಕಾರ್ಯಕ್ರಮ ಶುರುವಾಯಿತು. ಅಬ್ಬಾ, ಇವಾಗ ತಾನೇ ತಿಂಡಿ ತಿಂದಿದ್ದೀವಿ, ಅಷ್ಟು ಬೇಗ ಮಧ್ಯಾಹ್ನ ಊಟ ಸಮಯ ಆಗೋಗ್ಬಿಡ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಖಂಡಿತವಾಗ್ಲೂ ಸ್ನೇಹಿತರೆ, ಸಮಯ, ಕಾಲ, ದಿನಗಳು ಹಾಗೆ ಗಳಿಗೆಗಳ ಥರ ಉರುಳ್ತಾ ಇವೆ. ಯಾರಿಗೋಸ್ಕರ ಯಾರಿಗಾಗಿಯೂ ಕಾಯೋದಿಲ್ಲ. ಸಮಯಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕಾಗತ್ತೆ ಅಲ್ವಾ? ಈ ಸಮಯದ ಒಟ್ಟೊಟ್ಟಿಗೆ, ಈ ಕಾಲಕ್ಕೆ ತಕ್ಕಂತೆ ಆರೋಗ್ಯದ ಬಗ್ಗೆ ಕೂಡ ನಾವು ಜಾಗೃತಿ ವಹಿಸಬೇಕಾಗತ್ತೆ. ಈ ಆಹಾರದ ಸೇವನೆ ಅಂತ ಬಂದಾಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ರುಚಿಗಳನ್ನು ಸೇವನೆ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಒಂದೇ ರೀತಿಯ ತಿಂಡಿ ತಿನಿಸುಗಳನ್ನ ತಿಂದು ತಿಂದು ತಿಂದು ಕೂಡ ಕೆಲವರಿಗೆ ಬೇಸರವಾಗಿರುತ್ತೆ. ಅಯ್ಯೋ, ಅದೇ ಉಪ್ಪಿಟ್ಟ, ಅದೇ ಚಿತ್ರಾನ್ನನ, ಅದೇ ಚಪಾತಿನ, ಅದೇ ದೋಸೆನ ಅಂತ ಹೇಳೋರು ಕೂಡ ಉಂಟು.

ಆದರೆ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಏನಪ್ಪ ಅಂತ. ಪ್ರತಿದಿನ ಕೂಡ ಮನೆ ಸದಸ್ಯರಿಗೆ ಇಷ್ಟವಾಗುವಂತಹ ಊಟ ತಿಂಡಿ ಅಡುಗೆ ಮಾಡೋದು ಕೂಡ ಒಂದು ಚಾಲೆಂಜಿಂಗ್ ಟಾಸ್ಕೇ ಅಲ್ವಾ? ಏನೇ ಹೇಳಿ, ಮಾಡಿದಂತಹ ಅಡುಗೆ ತಿಂಡಿಗಳನ್ನು ಇಷ್ಟಪಟ್ಟು ಖುಷಿಯಿಂದ ತಿನ್ನೋರಿದ್ದಾಗ ಮಾಡಲಿಕ್ಕೆ ಏನು ಬೇಸರ ಆಗೋದಿಲ್ಲ, ಖುಷಿಯಿಂದನೇ ಮಾಡ್ಬೋದು. ಈ ದಿನ ಸ್ನೇಹಿತರೆ ತಿಂಡಿಗಳ ರಾಜ ಅಂತಲೇ ಫೇಮಸ್ ಆಗಿರುವಂತಹ ಸ್ಪೆಷಲ್ ತಿಂಡಿ ಬಗ್ಗೆ ತಿಳಿಸ್ತೀನಿ. ಅದು ಯಾವುದಪ್ಪ ತಿಂಡಿಗಳ ರಾಜ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ, ನೀವು ಕೂಡ ಇದರ ಸೇವನೆ ಮಾಡಿರ್ತೀರಾ, ಹಾಗೆ ನೀವು ಕೂಡ ಮನೇಲಿ ಮಾಡೇ ಮಾಡಿರ್ತೀರ. ಅದೇ ದೋಸೆ ಸ್ನೇಹಿತರೆ. ಅಯ್ಯೋ ದೋಸೆನಾ, ದೋಸೆಯನ್ನ ತಿಂಡಿಗಳ ರಾಜ ಅಂತ ಕರೀತಾರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಸ್ನೇಹಿತರೆ, ದೋಸೆಯನ್ನ ತಿಂಡಿಗಳ ರಾಜ ಅಂತಾನೆ ಕರೀತಾರೆ. ಯಾಕಪ್ಪ ಅಂದರೆ ಅದರಲ್ಲೂ ಸ್ಪೆಷಲ್ ಆಗಿ ಕರ್ನಾಟಕದಲ್ಲಿ ದೋಸೆ ಅಂದರೆ ಒಂದಲ್ಲ ಎರಡಲ್ಲ, 100 ಬಗೆಯಲ್ಲಿ ಮಾಡ್ತಾರೆ. 100 ಬಗೆಯ ವಿಭಿನ್ನ ದೋಸೆಗಳನ್ನು ಮಾಡ್ತಾರೆ. ಅದರಲ್ಲೂ ಒಂದಿಷ್ಟು ಫೇಮಸ್ ದೋಸೆಗಳಂತ ಆಗಿದ್ದಾವೆ. ಮಸಾಲೆ ದೋಸೆ, ಸಾದಾ ದೋಸೆ, ಸೆಟ್ ದೋಸೆ, ರವೆ ದೋಸೆ, ಈರುಳ್ಳಿ ದೋಸೆ, ನೀರು ದೋಸೆ, ಹಾಗೆ ರಾಗಿ ದೋಸೆ, ಜೋಳದ ದೋಸೆ, ಓಟ್ಸ್ ದೋಸೆ, ಪೆಸರಿಟ್ಟು ದೋಸೆ, ಅಡೆ ದೋಸೆ, ಸಬ್ಬಕ್ಕಿ ದೋಸೆ, ಚೀಸ್ ದೋಸೆ, ಶೆಜ್ವಾನ್ ದೋಸೆ, ಚಾಕ್ಲೇಟ್ ದೋಸೆ, ಪಿಜ್ಜಾ ದೋಸೆ, ಪನ್ನೀರ್ ದೋಸೆ, ಪಾಲಕ್ ದೋಸೆ, ಬೆಣ್ಣೆ ದೋಸೆ, ಬೆಂಗಳೂರು ಖಾಲಿ ದೋಸೆ, ಮಂಗಳೂರು ನೀರು ದೋಸೆ, ಮೈಸೂರು ಮಸಾಲೆ ದೋಸೆ, ತುಪ್ಪದ ದೋಸೆ, ಗೋಧಿ ದೋಸೆ, ರವೆ ಉತ್ತಪ್ಪ, ಬ್ರೆಡ್ ದೋಸೆ, ಅಕ್ಕಿ ರೊಟ್ಟಿ ದೋಸೆ. ನೋಡಿದ್ರ ಇಷ್ಟೆಲ್ಲ ಬಗೆಯಲ್ಲಿ ದೋಸೆಗಳನ್ನ ಮಾಡ್ತಾರೆ. ಹಾಗೆ ಅದರೊಟ್ಟಿಗೆ ಇನ್ನೂ ಈರುಳ್ಳಿ ದೋಸೆ, ಟೊಮೆಟೊ ದೋಸೆ, ಕ್ಯಾರೆಟ್ ದೋಸೆ, ಸೌತೆಕಾಯಿ ದೋಸೆ, ಬೀಟ್ರೋಟ್ ದೋಸೆ, ಸೊ ಸಾಕಷ್ಟು ವೆರೈಟಿಯಲ್ಲಿ ದೋಸೆ ಮಾಡ್ತಾರೆ. ಸಾಮಾನ್ಯವಾಗಿ ದೋಸೆಯನ್ನು ಮಾಡುವಾಗ ಉದ್ದನ್ನು ಬಳಸಿ ಮಾಡೋದುಂಟು, ಉದ್ದಿನ ಬೇಳೆ ಅಕ್ಕಿಯನ್ನು ನೆನೆಸಿಟ್ಟು ಮಾಡೋದು ಉಂಟು, ಜೊತೆಗೆ ಇನ್ಸ್ಟೆಂಟಾಗಿ ಕೆಲವು ದೋಸೆಗಳನ್ನು ಮಾಡ್ಕೊಳ್ಳೋದುಂಟು. ಇನ್ನು ಉದ್ದಿನ ಬೇಳೆ ಇಲ್ಲದೇನೂ ಕೂಡ ದೋಸೆಯನ್ನು ಮಾಡ್ತಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಈ ದಿನ ಉದ್ದಿನ ಬೇಳೆ ಇಲ್ಲದೆ ದೋಸೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಯೋಣ. ಉದ್ದಿನ ಬೇಳೆ ಇಲ್ಲದೆ ದೋಸೆಯನ್ನು ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿದ್ದಾರೆ. ನಾಗೇಶ್ ಅವರಿಂದ ಉದ್ದಿನ ಬೇಳೆಯನ್ನು ಬಳಸದೆ ದೋಸೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಉದ್ದಿನ ಬೇಳೆಯನ್ನು ಬಳಸದೆ ದೋಸೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಇದು ಕೂಡ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ಸ್ಟೆಂಟಾಗಿ ಸಾಕಷ್ಟು ಬಗೆಗಳಲ್ಲಿ ದೋಸೆಗಳನ್ನು ಮಾಡ್ಕೊಳ್ಬೋದು. ಇನ್ನೂ ಸಾಮಾನ್ಯವಾಗಿ ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ನೆನೆಸಿಟ್ಟು ಮಾಡೋದುಂಟು. ಸೊ ಈ ದಿನ ಉದ್ದಿನ ಬೇಳೆಯನ್ನು ಬಳಸದೆ ಉದ್ದಿನ ಬೇಳೆ ಇಲ್ಲದೇ ಇದ್ದರೂ ಕೂಡ ದೋಸೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ಇದ್ದಾರೆ. ಸೊ ಹಾಗಾದರೆ ನಾಗೇಶ್ ಅವರು, ಈ ಉದ್ದಿನ ಬೇಳೆಯನ್ನು ಬಳಸದೆ ಯಾವ ಮೆಥಡಲ್ಲಿ ಈ ದೋಸೆಯನ್ನು ಮಾಡ್ತಾರೆ, ಈ ಮಾಡುವ ಕ್ರಮ ಹೇಗಿರುತ್ತೆ ಅನ್ನೋದನ್ನು ಅವರಿಂದಲೇ ಕೇಳೋಣ.
5: ನಮಸ್ಕಾರ ರೀ ಎಲ್ರಿಗೂ. ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರಿ, ಏಕದಮ್ ಭಾಳ ಅಂದ್ರೆ ಭಾಳ ಮಸ್ತಾಗಿ ಅಕ್ಕಿ ದೋಸೆ ಮಾಡೋರು, ಏಕದಮ್ ಹತ್ತಿ ಅಂಗಣ ಮೃದು ಆಗಿರುವಂಥ ಒಂದು ದೋಸೆಗೆ ರೀ. ಇದ್ರಾಗ ನಾವು ಉದ್ದಿನ ಬೇಳೆ ಹಾಕೋದು ಬೇಡ, ರವೆ ಹಾಕೋದು ಬೇಡ, ಎಣ್ಣೆ ಹಾಕೋದು ಬೇಡ, ಅಡುಗೆ ಸೋಡಾನು ಹಾಕೋದು ಬೇಡ್ರಿ. ಆದ್ರೂ ಇಟ್ಟಂಗೆ ಚಂದ ಕಾಣತ್ತಾವ ದೋಸೆ, ಮಸ್ತ್ ಬೆಳ್ಳಗಂತಿರೇನು. ಅದ ಐತಿ ರೀ ಟಿಪ್ಸ ಮತ್ತು ಸೀಕ್ರೆಟ್ ಆಗಿ. ಮೊದಲಿಗೆ ಒಂದು ಭದ್ರದಾಗ ಏನು ಮಾಡ್ರಿಪ್ಪ ಅಂತಂದ್ರೆ, ನಾವು ಅಕ್ಕಿ ತೊಗೊಂಡಿದ್ದೀವಿ. ಅಕ್ಕಿ ಯಾವ ಅಂತಂದ್ರೆ ರೇಷನ್ ಅಕ್ಕಿ ರೀ. ಟೋಟಲ್ ನಾವು 1.5 ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀವಿ. 1.5 ಕಪ್ ರೇಷನ್ ಅಕ್ಕಿ ನಾವು ಒಂದ್ಸಲ ಚೆನ್ನಂಗಿ ತೊಳಿಬೇಕು. ರೇಷನ್ ಅಕ್ಕಿ ಅಂತ ನಾವು ಅಂತೀವಿ, ಒಬ್ಬೊಬ್ಬರು ಕಂಟ್ರೋಲ್ ಅಕ್ಕಿ ಅಂತಾರೆ. ಮತ್ತು ನೀವು ಏನತ್ತೀರಿ ನಮಗೆ ಹೇಳ್ರಿ, ನಮಗೆ ಗೊತ್ತಿಲ್ಲ. ಎಲ್ಲ ಕಡೆನೂ ಗೊತ್ತಾಗ್ಬಿಡ್ಬೇಕು, ಅಂದಾಗ ಮತ್ತು ಮುಂದಿನ ಸಲ ಹೇಳಕ್ಕೆ ಈಸಿ ಆಗ್ತದೆ ನಮಗೆ. ಅಂದಮೇಲೆ ಈ ಕಡೆ ನೋಡ್ರಿ, ಅವನ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀವಿ. ಈ ಕಡೆ ಒಂದು ಏನು ಮಾಡಿದೀವಪ್ಪ ಅಂತಂದ್ರೆ, ಒಂದು 1/2 ಕಪ್ ನಾವು ಅವಲಕ್ಕಿ ತೊಗೊಂಡಿದ್ದೀವಿ. ಅದ್ರಾಗ ರೀ ಸ್ವಲ್ಪ ಮೆಂತ್ಯ ಕಾಳು ಹಾಕೋಣ. ಅವಲಕ್ಕಿ ಮತ್ತು ಮೆಂತ್ಯ ಕಾಳು ಒಂದ್ಸಲ ಏನು ಮಾಡೋಣಪ್ಪ ಅಂತಂದ್ರೆ, ತೊಳೆದು ಬಿಡು ಅಷ್ಟೇ. ತೊಳೆದು ಹಿಂಡಿ ತೊಗೊಂಡು ಬಿಡ್ರಿ ಅವನು. ಈಗ ನೋಡ್ರಿ, ಅವಲಕ್ಕಿ ಮತ್ತು ಮೆಂತ್ಯ ಕಾಳು ಆ ಅಕ್ಕಿ ಒಳಗೆ ನಾವು ಹಾಕಿದೆವು. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ, ಇದಕ್ಕೆ 1/2 ಕಪ್ ಏನೈತಿರಲ್ಲ ನಾವು ಮೊಸರು ಹಾಕೋಣ. ಮೊಸರು ಚಲೋ ಅಂತದ, ನೀವು 1/2 ಕಪ್ ತಗೋರಿ ಫಸ್ಟ್. 1/2 ಕಪ್ ಮೊಸರು ಹಾಕಿ ಅದೇನು ಕಪ್ ಇರ್ತೈತಿರಲ್ಲ ಅದ್ರಾಗ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಅದನ್ನು ಇದ್ರಾಗ ಸೇರಿಸ್ಬಿಡ್ರಿ. ಆಮೇಲೆ ತ ನೀವು ಅದನ್ನು ಮಿಕ್ಸ್ ಮಾಡಿರಿ. ನೋಡ್ರಿ ಏನೇನು ಹಾಕಿದೀವಿ ನಮ್ಗೆ ನೆನಪಾಯ್ತಿರಲ್ಲ, ಆ ಅಕ್ಕಿ ತೊಳೆದು ಹಾಕಿದ್ವಿ, ಅದ್ರಾಗ ಅವಲಕ್ಕಿ ಮತ್ತು ಮೆಂತ್ಯ ಕಾಳು ನಾವು ತೊಳೆದು ಹಾಕಿ 1/2 ಕಪ್ ಮೊಸರು ಹಾಕಿ ಅದ್ರ ಜೊತೆನೆ ಮ್ಯಾಲ್ಕೆ ಇನ್ನು 1/2 ಕಪ್ ನಾವು ನೀರು ಹಾಕಿದೆವು. ಇಷ್ಟು ಹಾಕಿ ನೀವೇನು ಮಾಡಿರಿ ಅಂತಂದ್ರೆ, ನೆಕ್ಸ್ಟ್ ಏನೈತಿರಲ್ಲ 1/2 ಕಪ್ ಬೇಕಂದ್ರೆ ನೀರು ಹಾಕಿರಿ ಅಷ್ಟೇ. 1/2 ಕಪ್ಪಿಂದ ಇನ್ನು 1 ಕಪ್ ನಿಮಗೆ ನೀರು ಹತ್ತಾವು, ಅಟ್ಟ ಭಾಳ ಏನಿಲ್ಲ. ಇಷ್ಟು ಹಾಕಿ ಅದನ್ನು ನೀವು ಎಲ್ಲ ಕಡೆ ಹಿಂಗೆ ನೀರು ಮ್ಯಾಲೆ ಉಳಿಯೋಂಗೆ ನೆನೆಯೋಂಗೆ ಬಿಟ್ಬಿಡ್ರಿ. ಒಂದು ಪ್ಲೇಟ್ ಮುಚ್ಚಿ ಬಿಟ್ಟುಬಿಡ್ರಿ. ಈಗ ಅದು ಎಷ್ಟೊತ್ತರ ನೆನಬೇಕಪ್ಪ ಅಂದ್ರೆ, ಕಂಪ್ಲೀಟ್ 2 ತಾಸು. 2 ತಾಸು ರೀ, ಅದು ಕಂಪಲ್ಸರಿಯಾಗಿ ನೆನೆಯಬೇಕ್ರಿ. ನೋಡ್ಬೋದು ನೀವು 2 ತಾಸು ಆದಮೇಲೆ ಅವಲಕ್ಕಿನೂ ಹೆಂಗೆ ನೀರು ಕುಡಿದು ಕುಂತಾವಂತ ಹೇಳಿ ಮ್ಯಾಲಾಗ ಮಸ್ತ್ ಹಿಂಗೆ 2 ತಾಸು ನೀವು ಬಿಟ್ಟಿರಬೇಕು. 2 ತಾಸು ಆದಮೇಲೆ ತ ನೀವೇನು ಮಾಡೋದ್ರಿ ಅಂತಂದ್ರೆ, ಇನ್ನು ಗ್ರೈಂಡ್ ಮಾಡೋ ಕೆಲಸ ಐತಿ. ಅದನ್ನು ನಿಮಗೆ ಸಿಂಪಲ್ ಆಗಿನ ತೋರಿಸ್ತೀವಿ. ಏನಿಲ್ಲರಿ, ಆರಾಮ್ಸಿರಿ ಹೋಗ್ರಿ, ಒಂದು ಮಿಕ್ಸರ್ ಜಾರ್ ತೊಗೊರಿ, ಅದ್ರಾಗ ಇದನ್ನ ಹಾಕ್ರಿ. ಒಮ್ಮೆ ಎಲ್ಲನೂ ಹಾಕಬೇಡ್ರಿ, ಸ್ವಲ್ಪ ನೀವು ಹಾಕೋದಿರ್ತೈತಿ, ಗ್ರೈಂಡ್ ಮಾಡೋದಿರ್ತೈತಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀವು ಅದಕ್ಕೆ ನೀರು ಸೇರಿಸ್ರಿ. ಅದ್ರಾಗ ಇರ್ತಾವ್ರಲ್ಲ ಏನು ನೆನೆಸಿಟ್ಟಿರ್ತಿರಲ್ಲ ಅಷ್ಟೇ, ಸ್ವಲ್ಪ ಮ್ಯಾಲ್ಗೆ ಉಳಿಯೋಂಗೆ ನೀರು ಹಾಕಿ ನೀವು ಇದನ್ನು ಒಮ್ಮೆ ಗಿರ್ರ ಅನಿಸ್ಬೇಕು. ಪೂರ್ತಿ ಚೆನ್ನಾಗಿ ನೀವು ಸಣ್ಣ ಮಾಡಬೇಕು ಅಷ್ಟೇ ರೀ. ಭಾಳ ಸಿಂಪಲ್ ಕೆಲಸ ಐತಿ. ಇದ್ರಾಗ ಏನು ತ್ರಾಸು ತೊಗೊಂಡು ಇಷ್ಟ ಕನ್ಸಿಸ್ಟೆನ್ಸಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತೇಳಿ ಒಟ್ಟು ಸಣ್ಣ ಮಾಡ್ರಿ ಅದನ್ನು. ಈಗ ನೋಡಿರಿ ಮಸ್ತಂಗಿ ಬಂದೈತಿ, ರುಬ್ಬಿದ ಆದಮೇಲೆ ತ ನೀವೊಂದು ಪಾತ್ರೆದಾಗ ಅದನ್ನು ಶಿಫ್ಟ್ ಮಾಡ್ಕೋರಿ. ಉಳಿದಿದ್ದನು ಇನ್ನೇ ಎಷ್ಟೈತಿರಲ್ಲ ಅದನ್ನು ಮಾಡಿ ಇದನ್ನು ಎಷ್ಟೊತ್ತನ ಇಡಬೇಕಂತಂದ್ರೆ 1 ತಾಸು ಕಂಪಲ್ಸರಿ. 1 ತಾಸು ಇಟ್ಕೋರಿ. ನಿಮಗೆ ಇನ್ನೂ ಹೇಳ್ತೀನಿ ಅದ್ರ ಬಗ್ಗೆ. ಈಗ ನೋಡಿರಿ, ಒಂದು ತಾಸು ಅಷ್ಟೇ ಅಲ್ರಿ, ನೀವು ಓವರ್ ನೈಟ್ನು ಮಾಡ್ಕೋಬೋದು. ಟೈಮ್ ಇಲ್ಲ ಅತ್ತಿಕೋರಿ, ನೀವು ಡೈರೆಕ್ಟ್ ರುಬ್ ಬಿಡ್ತಾರಲ್ಲ ಅವಾಗನ ಇನ್ಸ್ಟಂಟ್ ದೋಸೆನೂ ಮಾಡ್ಕೋಬೋದು. ಟೈಮ್ ಇದ್ರೆ ಒಂದು ತಾಸು ನೆನೆ ಹಾಕ್ಬಿಡ್ರಿ. ಈಗಿದ್ರಾಗ ನಾವು ಸ್ವಲ್ಪ ಉಪ್ಪನ್ನು ಹಾಕಾಕತ್ತೀವಿ ನೋಡಿ ಬಂದೀವ. ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ಹಾಕತ್ತೀವಿ. ಸಕ್ಕರೆ ಯಾಕಂತಂದರೆ ಕಲರ್ ಸಂಬಂಧ ಚಂದ ಕಲರ್ ಬರಲಿ ಅನ್ನೋ ಸಲುವಾಗಿ ಸಕ್ಕರೆ ಹಾಕತ್ತೆ ಅಷ್ಟೆ. ನಿಮಗಾಗಲೇ ಹೇಳಿದಂಗೆ ಟೈಮ್ ಇರಲಿಲ್ಲ ಅಂದರೆ ನೀವು ಡೈರೆಕ್ಟ್ ಇನ್ಸ್ಟಂಟ್ ಆಗಿ ರುಬ್ಬಿದ ಕೂಡಲೇ ಮಾಡ್ಕೋಬೋದು. ಭಾಳ ಟೈಮ್ ಇತ್ತು ಅಂತಂದ್ರೆ ಮುಂಜಾನೆ ಮಾಡೋರಿದ್ರೆ ಓವರ್ ನೈಟು ಇಡ್ಬೋದು, ಇಲ್ಲ ಅಂತಂದ್ರೆ ಒಂದು ತಾಸೂ ನೀವು ಇಟ್ಟ ಮಾಡ್ಕೋಬೋದು. ಈಗ ತವಾಮೆಲ್ಲ ದೋಸೆ ಹಾಕಿದ ಕೂಡಲೇ ಗೊತ್ತಾಗತ್ತೈತಿ ನಿಮ್ಗೆ ಹೆಂಗೆ ಬರ್ತಾವು ಅಂತೇಳಿ. ನೋಡ್ರಿ ನಾನು ನಿಮ್ಗೆ ಮತ್ತೊಂದು ಪ್ರೊಸೆಸ್ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಂದ್ರೆ ಕರೆ ಒಣ್ಣೆ ದೋಸೆ ನೋಡ್ರಿ ಏಕದಮ್ ಸರಳಾಗಿ ಬಂದೈತೀನಿ ನೋಡ್ರಿ, ಮಸ್ತಂಗಿ ಸಾಫ್ಟಾಗಿ ಫ್ಲಫಿ ಆಗಿನ ಬರ್ತಾವೆ. ಈ ರೀತಿ ದೋಸೆ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ನೀವು ಮಾಡ್ಕೋಬೋದು ರೀ. ನೀವು ಮಾಡಿರಿ ಹೇಳ್ತೀನಿ ನಾ. ನಾಷ್ಟಕ್ಕಂದ್ರೂ ಅಗದಿ ಅಂದ್ರೆ ಅಗದಿ ಬರಬರಿ ತವಾಕ ಅದಿರ್ತೈತಿಲ್ಲ, ಇದಕ್ಕೆ ಎಣ್ಣೆ ಅದು ಏನು ಹಚ್ಚಂಗಿಲ್ಲ. ಡೈರೆಕ್ಟ್ ನೀವು ಹಿಟ್ಟು ಹಾಕೋದು, ರೌಂಡ್ ಹಂಗೆ ಮಾಡೋದು. ಭಾಳ ದೊಡ್ಡ ಸೈಜ್ ಏನು ಬೇಕಾಗಿಲ್ಲ ನೋಡ್ಕೊರಿ. ಇಷ್ಟ ಸೆಟ್ ದೋಸೆ ಟೈಪ್ ಮಾಡಿರಿ ಅಂದ್ರನ ಮಸ್ತ್ ಬರ್ತಾವೆ. ಈಗ ನೆಕ್ಸ್ಟ್ ನೋಡ್ರಿ, ಅದ್ರ ಮೇಲೆ ಇವಾಗ ಈ ರೀತಿ ತೂತುಗಳು ಬರಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲ, ಅವಾಗ ನೀವು ಅದನ್ನ ಲಿಡ್ನ ಕ್ಲೋಸ್ ಮಾಡಬೇಕು. ನೀವು ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟಿರಿ, ಆಮೇಲೆ ಇವೆಲ್ಲ ಹೋಗಿಬಿಡ್ತೈತೆ ರೀ. ತೂತ್ ನೋಡ್ಬೋದು ನೀವು ದೋಸೆ ಮೇಲೂ, ಅವಾಗ ಲಿಡ್ ಓಪನ್ ಮಾಡಿರಿ. ಇದನ್ನು ನೀವು ಬೇಕಂದ್ರೆ ಎರಡು ಮೈನು ಬೇಯಿಸ್ಬೋದು ರೀ, ಎರಡು ಸೈಡ್ ನೀವು ಬೇಯಿಸ್ತಿದ್ರೆ ಬೇಯಿಸ್ಬೋದು ಅಥವಾ ಒಂದೇ ಸೈಡ್ನು ಬೇಯಿಸ್ಬೋದು. ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ. ತೆಳಗೂ ಕಲರ್ ನೋಡ್ಬೋದು ನೀವು ಯಾವ ರೀತಿ ಬಂದಿರ್ತೈತಿ ಅಂಥೇಳಿ. ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಫ್ಲಫಿ ಆಗಿರುವಂತಹ ಮೃದುವಾಗಿರುವಂತಹ ಹತ್ತಿ ಆಗಿರುವಂತಹ ದೋಸೆನು ಅಂತ ಅನ್ಬೋದ್ರಿ. ನೀವು ನೋಡ್ಬೋದು ನೀವು ಅದ್ರಾಗ ಹೆಂಗೆ ಕಾಣತೈತಿ ದೋಸೆಗೆ ಅಂಥೇಳಿ. ಇದೇ ರೀತಿ ನೀವು ಮನೆ ಮಂದಿ ಎಲ್ಲ ಸೇರಿ ಹಿಂಗೆ ದೋಸೆ ಮಾಡ್ಬೋದು ರೀ. ಇಷ್ಟ ಸರಳ ಐತೆಲ್ರಿ ನೋಡ್ರಿ. ಉದ್ದಿನ ಬೇಳೆ ಹಾಕ್ಲಿಲ್ಲ, ಸೋಡಾ ಹಾಕ್ಲಿಲ್ಲ, ಎಣ್ಣೆನೂ ಹಾಕ್ಲಿಲ್ಲ, ಆಮೇಲೆ ಏನು ಹಾಕ್ಲಿಲ್ಲ, ರವಾನೂ ಹಾಕ್ಲಿಲ್ಲ. ಅಗದಿ ಸರಳಾಗಿ ಅಗದಿ ಬರಬ್ಬರಿ ಮೆತ್ತಡ್ದಾಗ ನಿಮಗೆ ದೋಸೆ ತೋರಿಸೈತಿ. ಲಿಡ್ಡ ಈ ರೀತಿ ಮುಚ್ಚಬೇಕು. ಆಮೇಲೆ ಒಂದು ಎರಡು ನಿಮಿಷ ಒಳ್ಳೆ ಒಂದು ನಿಮಿಷ ಒಳಗೆ ನೀವು ತೆಗೆದು ಬಿಟ್ರೆ ಆಯಿತು. ಏಕದಮ್ ಸರಳಾಗಿ ನಿಮ್ಗೆ ದೋಸೆ ಮಾಡ್ಕೊಳಕ್ಕೆ ಬರ್ತೈತಿ. ನೀವೇನು ದೋಸೆ ಮಾಡ್ಕೊಂತೀರಿ ಆರಾಮ್ಸಿರಿ, ಆದರೆ ಎಲ್ಲ ದೋಸೆಗಿನ ಇದನ್ನೊಮ್ಮೆ ನೀವು ಟ್ರೈ ಮಾಡಿರಿ. ಯಾಕಂತಂದ್ರೆ ಅಗದಿ ಕಡಿಮೆ ಟೈಮ್ದಾಗ ನಿಮಗೆ ಮಾಡ್ಕೋಬೋದು. ನಿಮಗಾಗಲೇ ಹೇಳಿ ಅಂತ ಬೇಕಂದ್ರೆ ಇನ್ಸ್ಟಂಟ್ ಆಗಿನೂ ಮಾಡ್ಕೋಬೋದು.
4: ಸ್ನೇಹಿತರೆ, ಉದ್ದಿನ ಬೇಳೆ ಇಲ್ಲದೇನೆ ಯಾವ ರೀತಿ ದೋಸೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ಅಕ್ಕಿ ಜೊತೆಗೆ ಅವಲಕ್ಕಿ, ಮೆಂತೆಕಾಳು, ಮೊಸರನ್ನ ಹಾಕಿ ಕಂಪ್ಲೀಟಾಗಿ 2-3 ತಾಸು ನೆನೆಸಿ ಮಾಡಿದಂತಹ ದೋಸೆ ಇದಾಗಿದೆ. ದೋಸೆ ಏನೋ ರೆಡಿ ಆಯಿತು, ಇದಕ್ಕೆ ತಕ್ಕಂತೆ ಒಂದು ಚಟ್ನಿ ಇದ್ದರೆ ಸೂಪರ್ಬಾಗಿರುತ್ತಲ್ವಾ? ಸೊ ಹಾಗಾದರೆ ಈ ದೋಸೆಗೆ ತಕ್ಕಂತೆ ಒಂದು ಟೊಮೆಟೊ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಟೊಮೆಟೊ ಚಟ್ನಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾಗೇಶ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಧಗೆಯದರೆ ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ ಧಗೆಯದರೆ ಕಾವ್ಯಧಾರೆ. ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ. ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ಉದ್ದಿನ ಬೇಳೆ ಬಳಸದೆ ದೋಸೆನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅಕ್ಕಿ ಜೊತೆಗೆ ಅವಲಕ್ಕಿ, ಮೆಂತೆಕಾಳು, ಮೊಸರು ಇದ್ದರೆ ಸಖತ್ತಾಗಿರುವಂತಹ ದೋಸೆ ರೆಡಿ ಆಗತ್ತೆ. ಸೊ ದೋಸೆ ಏನೋ ರೆಡಿ ಮಾಡಿಕೊಟ್ರು, ಇದಕ್ಕೆ ತಕ್ಕಂತೆ ಚಟ್ನಿ ಇದ್ದರೆ ಮತ್ತಷ್ಟು ಚೆನ್ನಾಗಿರುತ್ತಲ್ವಾ? ಸೊ ಹಾಗಾದರೆ ಈ ದೋಸೆಗೆ ತಕ್ಕಂತೆ ಒಂದು ಟೊಮೆಟೊ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಈ ಟೊಮೆಟೊ ಚಟ್ನಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಕ್ರಮದಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾಗೇಶ್ ಅವರಿಂದ ಕೇಳೋಣ.
5: ಈಗ ನೋಡ್ರಿ, ಅದಕ್ಕೆ ಒಂದು ರೆಡ್ ಚಟ್ನಿ ಅಂದರೆ ಟೊಮ್ಯಾಟೊ ಚಟ್ನಿ ಮಾಡ್ಕೋಬೇಕ್ರಿ. ಅದಕ್ಕೆ ನಾವು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಒಣ ಕೊಬ್ಬರಿ ತುರಿ ಸ್ವಲ್ಪ ತೊಗೊಂಡಿದ್ದೀವಿ, ಆಮೇಲೆ ರೀ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ರೆ, ಆಮೇಲೆ ರೀ ಸ್ವಲ್ಪ ನಾವು ಜೀರಿಗೆ ತೊಗೊಂಡಿದ್ದೀವಿ, ನೆಕ್ಸ್ಟ್ ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀವಿ ರೀ. ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ನಾವು ಉಪ್ಪು ತೊಗೋಬೇಕಾಗತ್ತೆ, ನೋಡ್ಕೊಂಡು ತೊಗೊರೆ ಸ್ವಲ್ಪ ಉಪ್ಪು ಆದರೆ ಸಾಕಂದ್ರೆ ಟೊಮ್ಯಾಟೊ ಮಾಡತ್ತೆ, ಟೊಮ್ಯಾಟೊ ಹಾಕಿ ಮಾಡತ್ತೀವ್ರಲ್ಲೇ. ಆಮೇಲೆ ನಾವಿಲ್ಲಿ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀವಿ, ಆಮೇಲೆ ಫ್ರೆಶ್ ಕರಿಬೇವು ಎಲೆ ತಕೊರಿ, ಅದು ಭಾರಿ ಬರ್ತೈತಿ, ಅದನ್ನ ತೊಗೊರಿ. ಇದೆಲ್ಲ ಚಟ್ನಿ ಮಾಡೋಕ್ಕಾಯ್ತು ರೀ. ನಾವು ಒಗ್ಗರ್ಣಿಗೆ ಅಂತಂದ್ರೆ ಒಂದು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ನೀವು ತೊಗೊಳ್ಬೇಕಾಗತ್ತೆ ರೀ. ಅದಾದಮೇಲೆ ಸ್ವಲ್ಪ ಹಿಂಗ್ ತೊಗೊರಿ, ಸ್ವಲ್ಪ ಅಂದರೆ ಸ್ವಲ್ಪ ಹಿಂಗ್ ತೊಗೊರಿ. ನೆಕ್ಸ್ಟ್ ಒಂದಿಷ್ಟು ನೀವು ಸಕ್ಕರೆ ತೊಗೊಳ್ಬೇಕಾಗತ್ತೆ, ಸಕ್ಕರೆ ಇಷ್ಟ. ಇನ್ನು ಹೆಂಗೆ ಮಾಡೋದು ಅಂದ್ರೆ ಒಂದು ಫ್ಯಾನ್ನಾಗ್ರಿ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಎಣ್ಣೆಕಾಯಿ ಹಾಕಿಡ್ರಿ. ಎಣ್ಣೆಕಾಯಿ ಆದಾದ್ಮೇಲೆ ಅದಕ್ಕೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ರೀ ಇವೇನು ನಾವು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀವ್ರಲ್ಲ ಇವು ಬ್ಯಾಡಗಿ ಮೆಣಸಿನ್ಕಾಯಿ ಅಂದ್ರೆ ನೋಡ್ರಿ, ಅದನ್ನ ತೊಗೊಂಡ ಸ್ವಲ್ಪ ಅದನ್ನು ಫ್ರೈ ಮಾಡಿರಿ. ಟೊಮ್ಯಾಟೊ ಆಗಲೇ ಟೊಮ್ಯಾಟೊ ತೋರಿಸಿದ್ದಿಲ್ಲ ನಿಮಗೆ ನಾವು, ಟೊಮ್ಯಾಟೊ ಒಂದು 2-3 ಟೊಮ್ಯಾಟೊ ಸಣ್ಣಂಗೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊರಿ. ಕಟ್ ಆದ್ಮೇಲೆ ನೀವೇನು ಮಾಡಿರಿ ಅಂತಂದರೆ ಇಲ್ಲಿ ಅದನ್ನು ಸಾಫ್ಟ್ ಆಗುವಂಗೆ ಫ್ರೈ ಮಾಡಿರಿ. ಆ ಸಾಫ್ಟ್ ಆಗಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಜಲ್ದಿ ಟೊಮ್ಯಾಟೊ ಕರಿಗೆ ಬಿಡ್ತಾವೆ. ಇಷ್ಟ ಅವು ಸ್ವಲ್ಪ ಕರಗುತ್ತಣ್ಣನು, ಮೆಣಸಿನ್ಕಾಯಿನೂ ನೋಡ್ಬೋದು ನೀವು, ಟೊಮ್ಯಾಟೊನೂ ನೋಡ್ಬೋದು, ಎಲ್ಲ ಕರಗಾಕತ್ತಾವ ಈಗ. ಮೆಣಸಿನ್ಕಾಯಿ ಪೂರ್ತಿ ಸಾಫ್ಟ್ ಆಗಿಬಿಟ್ಟಾವು, ಟೊಮ್ಯಾಟೊನೂ ಹಂಗಾರಿ. ಇದನ್ನು ಏನು ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಏನೈತಿರಲ್ಲ ಸ್ವಲ್ಪ ಆರಿರ್ಬೇಕ್ರಿ, ಅರಕ್ಬಿಡ್ರಿ. ಈ ಕಡೆ ನಾವೊಂದು ಮಿಕ್ಸರ್ ಜಾರ್ದಾಗ ಕೊಬ್ಬರಿ ತುರಿ ಹಾಕಿದ್ದೀವಿ, ಅದ್ರ ಜೊತೆ ಈಗೇನು ಫ್ರೈ ಮಾಡಿರ್ತಾರಲ್ಲ ಅದನ್ನೆಲ್ಲನೂ ತಂದ ನಾವಿಲ್ಲಿ ಹಾಕಾಕತ್ತೀವಿ. ಇದ್ರ ಮೇಲೆ ಸ್ವಲ್ಪ ನಾವು ಸಕ್ಕರೆ ಹಾಕೋಣ. ಇದನ್ನು ಒಂದ್ಸಲ ಗ್ರೈಂಡ್ ಮಾಡಿಬಿಡೋಣ, ಚೆನ್ನಾಗಿ ಪೇಸ್ಟ್ ಮಾಡಿಬಿಡ್ರಿ. ಅದನ್ನು ಅಷ್ಟು ಮಾಡಿದರೆ ಆಯಿತು. ಇದಕ್ಕೆ ನಾವು ಮತ್ತೆ ಒಗ್ಗರಣೆ ಕೊಡೋಣ ರೀ. ಅಂದರೆ ಒಗ್ಗರಣೆ ಅಂದರೆ ಸೆನ್ಸ್ ಒಂದು ಸ್ವಲ್ಪ ತಡಕ ಕೊಟ್ಟಂಗೆ ರೀ. ಸ್ವಲ್ಪ ನೀವು ಎಣ್ಣೆಕಾಯಿ ಹಾಕಿಟ್ಟು ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಆದಮೇಲೆ ನಿಮಗೆ ಆಗಲೇ ಏನಂದರೆ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ, ಇಂಗು ಮತ್ತು ಫ್ರೆಶ್ ಕರಿಬೇವು ಎಲೆ ಇಷ್ಟ. ಅದನ್ನು ಚೆನ್ನಾಗಿ ಚಟಪಟ ಅನ್ನುವಂಗೆ ಫ್ರೈ ಮಾಡಬೇಕಾಗೈತೆ ನಿಮ್ಮ ಬಾಳೆಹಣ್ಣಲ್ಲಿ ಇಟ್ಟ ಇದನ್ನ ಹೋಗಿ ನಾವು ಅದ್ರಾಗ ಸುರಿದು ಬಿಟ್ರೆ ಚಟ್ನಿಗೆ ಒಗ್ಗರಣೆ ಕೊಟ್ಟಂಗೆ ಆಗಿಬಿಡ್ತೈತಿ. ಸಿಂಪಲ್ ಕೆಲಸ ರೀ. ಇಷ್ಟ ಆಯ್ತು ರೀ. ಇಷ್ಟು ಮಾಡಿದ್ರೆ ಬರಬ್ಬರಿ ಆಗಿದೆ. ನಮ್ಮ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಭಾಳ ಭಾರಿ ಆಗಿರುವಂತಹ, ಏಕದಮ್ ಅಗ್ದಿ ಅಂದ್ರೆ ಅಗ್ದಿ ಭಾರಿ ಆಗಿರುವಂತಹ ಒಂದು ಚಟ್ನಿ ರೆಡಿ ಆಗ್ತದೆ.
4: ಆಹಾ, ಈ ರೀತಿಯಲ್ಲಿ ಬಿಸಿ ಬಿಸಿ ದೋಸೆ ಜೊತೆಗೆ ಟೊಮೆಟೊ ಚಟ್ನಿ ಇದ್ರೆ 2 ದೋಸೆ ತಿನ್ನೋರು 3-4 ದೋಸೆ ತಿಂತಾರೆ. ಏನಂತೀರಾ? ಖಂಡಿತ ಅಲ್ವಾ? ಎಸ್, ದೋಸೆ ಅನ್ನೋ ವಿಷಯಕ್ಕೆ ಬಂದಾಗ ಯಾರಿಗಿಷ್ಟ ಆಗಲ್ಲ ಹೇಳಿ. ವಿಭಿನ್ನ ವಿಭಿನ್ನವಾಗಿ ದೋಸೆಗಳನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನಾಗಲೇ ತಿಳಿಸಿದೆ ಸ್ನೇಹಿತರೆ. ಸಾಕಷ್ಟು ಬಾರಿ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ದೋಸೆಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ವಿ. ಸೊ ನೀವು ಕೂಡ ಈ ರೀತಿಯಲ್ಲಿ ದೋಸೆಗಳನ್ನ ಮಾಡ್ತೀರಾ ಸ್ನೇಹಿತರೆ ಡಿಫ್ರೆಂಟಾಗಿ? ಸೊ ಮತ್ತೆ ಆಗ್ತಡ 9-6-8-6-0-9-6-2-7-9 ಈ ಸಂಖ್ಯೆಗೆ ನೀವು ಮಾಡುವಂತಹ ಸ್ಪೆಷಲ್ ದೋಸೆಗಳ ಬಗ್ಗೆ ತಿಳಿಸಿದರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಈ ದಿನ ಉದ್ದಿನಬೇಳೆ ಇಲ್ಲದೆ ದೋಸೆನ ಯಾವ ರೀತಿ ಮಾಡ್ಕೊಳ್ಬೇಕು, ಜೊತೆಗೆ ಟೊಮೆಟೊ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ನಾಗೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
8: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ಟಣ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
9: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
8: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
10: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ನಮಸ್ಕಾರ,
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಜಿಟಿ ಜಿಟಿ ಮಳೆ ಸುರಿದಿದೆ. ತೀರ್ಥಹಳ್ಳಿ ಸಾಗರದಲ್ಲಿ ಬೆಳಗ್ಗೆಯಿಂದಲೇ ಮಳೆ ಸುರಿಯುತ್ತಿದ್ದರೆ ಶಿವಮೊಗ್ಗ ನಗರದಲ್ಲಿ ಸಂಜೆಯ ಬಳಿಕ ಜಿಟಿ ಜಿಟಿ ಮಳೆ ಆರಂಭವಾಯಿತು. ಬಿಸಿಲಿನ ಪ್ರಖರತೆಯ ನಡುವೆ ವರುಣನ ಅಭಿಷೇಕ ಮಲೆನಾಡಿಗೆ ಜೀವಕಳೆಯನ್ನು ತಂದಿದೆ. ಬಿರುಸು ಮಳೆ ಸುರಿಯದಿದ್ದರೂ ಜಿಟಿ ಜಿಟಿಯಿಂದಾಗಿ ಭೂಮಿ ತಂಪಾಗಿದ್ದು ಸೆಕೆಯಿಂದ ಮುಕ್ತಿ ನೀಡಿತು. ಸಾಗರದಲ್ಲಿ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣ ಕಂಡುಬಂದಿದ್ದು ಮಧ್ಯಾಹ್ನದಿಂದ ಆರಂಭವಾದ ತುಂತುರು ಮಳೆ ಸಂಜೆಯವರೆಗೂ ಮುಂದುವರಿಯಿತು. ಇನ್ನು ತೀರ್ಥಹಳ್ಳಿಯಲ್ಲಿ ಕಗ್ಗತ್ತಲ ಮೋಡ ಕವಿದ ವಾತಾವರಣದ ನಡುವೆ ತಾಲೂಕಿನಲ್ಲಿ ಸಾಮಾನ್ಯ ಮಳೆ ಸುರಿಯಿತು. ಮಧ್ಯಾಹ್ನ 2 ಗಂಟೆಗೆ ಆರಂಭವಾದ ಮಳೆ ಬಿಡುವಿಲ್ಲದೆ ನಿಧಾನಕ್ಕೆ ಸುರಿಯಿತು. ಹಲವು ದಿನಗಳಿಂದ ಅಲ್ಲಲ್ಲಿ ಭಾರೀ ಮಳೆ, ಗಾಳಿ ಮಿಂಚು, ಗುಡುಗಿನೊಂದಿಗೆ ಬಿರುಸಾಗಿ ಸುರಿಯುತ್ತಿದ್ದ ಮಳೆ ಮಂಗಳವಾರ ತಣ್ಣಗೆ ಸುರಿಯಿತು. ಆನಂದಪುರಂ ಪಟ್ಟಣದಲ್ಲಿ ಸಂಜೆ ಸುರಿದ ಗಾಳಿ ಮಳೆಯಿಂದಾಗಿ ಹೆದ್ದಾರಿ ಇಕ್ಕೆಲದ ಚರಂಡಿಗಳು ಕಟ್ಟಿಕೊಂಡ ಪರಿಣಾಮ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿತು. ರೈಲು ನಿಲ್ದಾಣ, ರಸ್ತೆಯ ಸಮುದಾಯ ಆರೋಗ್ಯ ಕೇಂದ್ರದ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದು ಪಕ್ಕದಲ್ಲಿ ನಿಲ್ಲಿಸಿದ 4 ಬೈಕ್ಗಳು ಜಖಮಾಗಿವೆ. ಮಳೆಯಿಂದಾಗಿ ಪಟ್ಟಣದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು. ಮುಂದಿನ ವಿವರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ PUC ಸಮಾನಾಂತರ ಡಿಪ್ಲೊಮೋ ITI ಕೋರ್ಸಿನ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ವೆಬ್ಸೈಟ್ shp.karnataka.gov.in ಅಥವಾ BCWDಯಲ್ಲಿ June 15 ಒಳಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ https://bcwd.karnataka.gov.in ಪಡೆಯುವುದು ಮತ್ತು ತಾಂತ್ರಿಕ ತೊಂದರೆಗಳಾದಲ್ಲಿ bcwdhelpline@gmail.com ಅಥವಾ ಮೊಬೈಲ್ ಸಂಖ್ಯೆ 8050770704 ಸಂಪರ್ಕಿಸಬಹುದು.

ಟೆಸ್ಟ್ನಿಂದ ತಂಬಾಕು ಜಾಗೃತಿ ಕಾರ್ಯಕ್ರಮ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ. ಸಪ್ತಾಹದ ಮೊದಲ ದಿನ ಮೇ 27 ಮಹಾನಗರ ಪಾಲಿಕೆ ಪೌರಕಾರ್ಮಿಕರಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಲೇಜಿನ ಉಪನ್ಯಾಸಕಿ ಸಿ ಉಷಾ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಮತ್ತು ತಂಬಾಕು ತ್ಯಜಿಸುವ ಕುರಿತು ಮಾಹಿತಿ ನೀಡಿದರು. ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಆಲ್ವಿನ್, ಇಂಟರ್ನ್ಸ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪಾಲಿಕೆ ಆರೋಗ್ಯ ನಿರೀಕ್ಷಕ ಶಿವಮೂರ್ತಿ ಲಕ್ಕಣ್ಣನವರ್, ಕೃಷ್ಣಮೂರ್ತಿ ಹಾಗೂ ಪೌರಕಾರ್ಮಿಕರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಜೆಎಚ್ ಪಟೇಲ್ ಬಡಾವಣೆಯ ಡಿ ಬ್ಲಾಕ್ನಲ್ಲಿರುವ ನಿವೃತ್ತ ಮುಖ್ಯ ಶಿಕ್ಷಕ ಟಿ ಮಂಜಪ್ಪ ಅವರ ಮನೆಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಜಾಗೃತಿ ಸಮಿತಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸಹಯೋಗದಲ್ಲಿ ಆಯೋಜಿಸಿದ್ದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭವನ್ನು ಗಿಡಕ್ಕೆ ನೀರೆರೆದು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ಪುಸ್ತಕ ಓದುವ, ಬರೆಯುವ, ಚಿಂತಿಸುವ ಸೃಜನಶೀಲರನ್ನು ರೂಪಿಸಲು ಎಲ್ಲರೂ ಪುಸ್ತಕ ಕೊಂಡು ಓದುವುದನ್ನು ರೂಢಿಸಿಕೊಳ್ಳಬೇಕು. ಈ ವೇಳೆ ಮಾತನಾಡಿದ ಹೊಳೆಹೊನ್ನೂರು ಸ್ವಾಮಿ ವಿವೇಕಾನಂದ ಲಯನ್ಸ್ ಪಿಯು ಕಾಲೇಜ್ ಪ್ರಾಂಶುಪಾಲ ಎಸ್ ರಂಗನಾಥಯ್ಯ, ಮನೆಗೊಂದು ಗ್ರಂಥಾಲಯ ಶೀರ್ಷಿಕೆ ಒಂದು ವಿಸ್ಮಯ. ಮನೆಯಲ್ಲಿ ಒಂದು ಗ್ರಂಥಾಲಯ ಆರಂಭವಾದರೆ ಓದು ಸಂಸ್ಕೃತಿ ತಲೆತಲಾಂತರಕ್ಕೆ ಸಾಗಿ ಬರುತ್ತದೆ ಎಂದರು. ಜಿಲ್ಲಾ ವಾರ್ತಾಧಿಕಾರಿ ಆರ್ ಮಾರುತಿ ಮಾತನಾಡಿ, ಪುಸ್ತಕ ಓದು ನಮ್ಮ ಚಿಂತನೆಗೆ ಹೇರಳ ಶಬ್ದ ಸಂಪತ್ತು ಒದಗಿಸುತ್ತದೆ. ಓದಲು ಬರೆಯಲು ಸಮಯವಿಲ್ಲ ಎನ್ನುವವರು ಮೊಬೈಲ್ ಜೊತೆ ಸಮಯ ಕಳೆಯುವುದನ್ನು ನೋಡುತ್ತಿದ್ದೇವೆ ಎಂದು ತಿಳಿಸಿದರು. ಶಿಕಾರಿಪುರದ ಕೆಎಸ್ ಹೊಚ್ಚರಾಯಪ್ಪ ಮಾತನಾಡಿದರು. ನಿವೃತ್ತ ಮುಖ್ಯ ಶಿಕ್ಷಕ ಟಿ ಮಂಜಪ್ಪ ಅಧ್ಯಕ್ಷತೆ ವಹಿಸಿದ್ದರು. ನಿರ್ಮಲಾ ಇತರರು ಇದ್ದರು. ರಮೇಶ್ ಪ್ರಾರ್ಥಿಸಿ, ಪಿಕೆ ಸತೀಶ್ ಸ್ವಾಗತಿಸಿದರು, ಶ್ರೀನಾಥ್ ವಂದಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ, ಇಲ್ಲಿವರೆಗೆ ಕೇಳ್ತಾ ಇರಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನಾಡಿ ಪೊನ್ನೋಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರದಿಂದ 2026 ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಗಾಗಿ 5-18 ವರ್ಷದೊಳಗಿನ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಧೈರ್ಯ ಮತ್ತು ಸಾಹಸದಿಂದ ಇತರರನ್ನು ರಕ್ಷಿಸಿದ ಕ್ರೀಡೆ, ಸಮಾಜ ಸೇವೆ, ತಂತ್ರಜ್ಞಾನ, ಪರಿಸರ ಸಂರಕ್ಷಣೆ, ಕಲೆ, ಸಂಸ್ಕೃತಿ ಮತ್ತು ನೂತನ ಆವಿಷ್ಕಾರಗಳನ್ನು ಮಾಡಿದ ಎಲ್ಲ ಮಕ್ಕಳು ಇಲಾಖೆಯ ವೆಬ್ಸೈಟ್ https://awards.gov.in ಮೂಲಕ ಜುಲೈ 31 ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುನಾಥಾರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸರ್ಕಾರಿ ವೀಕ್ಷಣಾಲಯ ಕಟ್ಟಡ 100 ಆಲ್ಕೊಳ ಶಿವಮೊಗ್ಗ ಇಲ್ಲಿಗೆ ಖುದ್ದಾಗಿ ಭೇಟಿ ನೀಡಬಹುದು ಅಥವಾ ದೂರವಾಣಿ ಸಂಖ್ಯೆ 08128229 ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 5 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ NIDEC ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು NTTF ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. SSLC, PUC, ITI, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರೋ ಆ್ಯಂಡ್ ಮೆಕ್ಯಾನಿಕಲ್, ಮೆಕ್ಯಾನಿಕಲ್, ಫಿಟ್ಟರ್, ಟರ್ನರ್, ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಪದವಿ ಪೂರೈಸಿದ 18-24 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2 ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9386636606 ಅಥವಾ 9108235132 ಸಂಪರ್ಕಿಸಬಹುದು. ಮುಂದಿನ ವಿವರ. ಮೆಸ್ಕಾಂ ವ್ಯಾಪ್ತಿಯ ಶಿವಮೊಗ್ಗದ MRS 110/11 kV ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಮೊದಲನೆಯ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿಯನ್ನು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಜೂನ್ 6 ಬೆಳಗ್ಗೆ 9 ಸಂಜೆ 6 F7 ಪಿಳ್ಳಂಗಿರಿ, NJY ಮತ್ತು F8 ಜಾವಳ್ಳಿ IP ಮಾರ್ಗಗಳಲ್ಲಿ ಬರುವ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಹೊಳೆಬೆನವಳ್ಳಿ, ದೊಡ್ಡತಾಂಡ, ಹೊಸಮನೆತಾಂಡ, ಪಿಳ್ಳಂಗಿರಿ, ಜಾವಳ್ಳಿ, ತಿರುವಳ್ಳಿ, ಅಬ್ಬರಘಟ್ಟ, ತರಗನಹಳ್ಳಿ ಕ್ರಾಸ್, ಹಾರೋಬೆನವಳ್ಳಿ, ಹಾರೋಬೆನವಳ್ಳಿ ತಾಂಡ, ಗೌಡನಾಯಕನಹಳ್ಳಿ, ಬಿಬೀರನಹಳ್ಳಿ, ಹೊಯ್ಸನಹಳ್ಳಿ, ಯಲವಟ್ಟಿ, ಹಸುಡಿ, ಹಸುಡಿ ಫಾರಂ, ವೀರಭದ್ರ ಕಾಲೋನಿ, ಹಕ್ಕಿಪಿಕ್ಕಿ ಕ್ಯಾಂಪ್, ಚಿಕ್ಕಮಟ್ಟಿ, ಅಬ್ಬರಘಟ್ಟ, ಬಂಗಾರಪ್ಪ ಕಾಲೋನಿ, ಜಿಜಿ ಕ್ಯಾಂಪ್, ಚಿಕ್ಕಮರಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸಬೇಕಾಗಿ ಮೆಸ್ಕಾಂ ಕೋರಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘವು ಜೂನ್ 5 ನಗರದ ವಿನೋಬನಗರದ 100 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದ ಹಾಪ್ಕಾಮ್ಸ್ ಜಾಗದಲ್ಲಿ ಹಣ್ಣಿನ ಮೇಳ ಆಯೋಜಿಸಿದ್ದು, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಭಾಗವಹಿಸಿ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಹಾಪ್ಕಾಮ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಇಲಾಖಾ ವೆಬ್ಸೈಟ್ www.twd.kr.nic.in ಅವಕಾಶ ಕಲ್ಪಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಾರ್ಡ್ ಕಾಪಿಯನ್ನು ದಾಖಲಾತಿಗಳೊಂದಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಯವರ ಕಚೇರಿಗೆ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಜಿಲ್ಲೆಯ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಶಿವಮೊಗ್ಗ ಅಥವಾ ಸಾಗರ, ಸೊರಬ, ಶಿಕಾರಿಪುರ, ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ ಇವರುಗಳನ್ನು ಹಾಗೂ ದೂರವಾಣಿ ಸಂಖ್ಯೆ 08128220062 ಸಂಪರ್ಕಿಸಲು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಇಲ್ಲಿವರೆಗೆ ಕೇಳ್ತಾ ರೀ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನೋಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಡಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸುಮಾರು 20 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಅದೇ ರೀತಿ ಈ ವರ್ಷವೂ ಸಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. SSLC ಮತ್ತು PUCಯಲ್ಲಿ 90% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಮತ್ತು CBSEಯಲ್ಲಿ 85% ಹೆಚ್ಚು ಅಂಕ ಪಡೆದವರು ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಯನ್ನು 25 June 15 ಒಳಗಾಗಿ BH ರಸ್ತೆಯ ಮಲ್ಲಪ್ಪ ಕಾಂಪ್ಲೆಕ್ಸ್ ಪಕ್ಕದ ಸಂಘದ ಕಚೇರಿಯಲ್ಲಿ ನಿಗದಿತ ನಮೂನೆಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಸಂಘದ ಕಚೇರಿಯ ಸಮಯ 6-8 ಇರುತ್ತದೆ. ಸಂಘದ ವಿಳಾಸ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೀರ್ತನಾ ನಿಲಯ, ಮಲ್ಲಪ್ಪ ಕಾಂಪ್ಲೆಕ್ಸ್ ಹಿಂಭಾಗ, ಸೋಮಯ್ಯ ಲೇಔಟ್, BH ರಸ್ತೆ, ಶಿವಮೊಗ್ಗ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 9484493188 ಸಂಪರ್ಕಿಸಬಹುದು ಎಂದು ಸಂಘದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರದಲ್ಲಿ 2026-27 ಶೈಕ್ಷಣಿಕ ವರ್ಷದಲ್ಲಿ 2 ಕನ್ನಡ ಮಾಧ್ಯಮದಲ್ಲಿ ಡಿಪ್ಲೊಮೋ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ 45 ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗವೊಂದರವರು ಕನಿಷ್ಠ 40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 12/6/2026 ಅಭ್ಯರ್ಥಿಗಳ ವಯಸ್ಸು 19 ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50% ಸೀಟುಗಳನ್ನು ಡಿಪ್ಲೊಮೋ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಆಸಕ್ತರು ವೆಬ್ಸೈಟ್ www.uahs.edu.in ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕ ಸಾಮಾನ್ಯ ವರ್ಗದವರಿಗೆ ₹500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದರವರಿಗೆ 250 ರಾಷ್ಟ್ರೀಕೃತ ಬ್ಯಾಂಕುಗಳ DDಯನ್ನು ಕಂಟ್ರೋಲರ್ KSNUAHS ಶಿವಮೊಗ್ಗ 5774412 ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ ಇಲ್ಲಿಗೆ 12 ಒಳಗೆ ಖುದ್ದಾಗಿ ಸಲ್ಲಿಸುವುದು ಅಥವಾ ಅಂಚೆ ಮೂಲಕ ಕಳುಹಿಸುವುದು. ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನು ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳಿಂದ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿ ಅಳವಡಿಸಿ ಪ್ರವೇಶ ಮತ್ತು ಆಯ್ಕೆ ಮಾಡಲಾಗುವುದು. ಪ್ರವೇಶಕ್ಕೆ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪತ್ರ ಹಾಗೂ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿ, ಅಧಿಸೂಚನೆ, ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uahs.edu.in ಅನ್ನು ಅಥವಾ ವಿಶ್ವವಿದ್ಯಾಲಯದ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸುವುದು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗರಾಡಿ ಪೊರೊಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ದೂರಿ

0: ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೇ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
5: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
6: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
7: ಕೇಳು ಜಾಣ

0: ಈ ವಾರದ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಅಪ್ಪ ತಿಂದ ಫಲವನ್ನ ಮಗ ಅನುಭವಿಸಲೇಬೇಕು. ಕಿಸಾನ್ ಕವಚ, ಕೀಟನಾಶಕಗಳಿಂದ ಕಾಪಾಡುವ ಬಟ್ಟೆ, ಹಾಗೂ ವಾರದ ವಿಜ್ಞಾನಿ ಪ್ಯಾಟ್ರಿಕ್ ಕ್ರಿಸ್ಟೋಫರ್ ಸ್ಟೆಪ್ಟೋ.
1: ಅಪ್ಪ ತಿಂದ ಫಲವನ್ನು ಮಗ ಅನುಭವಿಸಲೇಬೇಕು, ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎನ್ನುವಂತೆ ಇದೆ ಎಂದಿರಾ? ನಿಜವೇ, ಅಪ್ಪಂದಿರ ಆಹಾರ ಅಭ್ಯಾಸಗಳು ಅವರಿಗೆ ಹುಟ್ಟುವ ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದಂತೆ. ಅಪ್ಪ ತಿಂದ ಉಪ್ಪಿಗೆ ಮಕ್ಕಳು ನೀರು ಕುಡಿಯಬೇಕಾಗಬಹುದು ಎನ್ನುವುದು ವಿಚಿತ್ರವಾದರೂ ಸತ್ಯ ಎನ್ನುತ್ತದೆ ಮೊನ್ನೆ ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಸಂಶೋಧನೆ. ಜರ್ಮನಿಯ ನ್ಯೂರೆನ್ಬರ್ಗ್ನಲ್ಲಿರುವ ಜರ್ಮನ್ ರಿಸರ್ಚ್ ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಸಂಸ್ಥೆಯ ವಿಜ್ಞಾನಿ ರಫೈಲೆ ತೆಪೆರಿ

ಮೀನು ಮತ್ತು ಸಂಗಡಿಗರು ಇಲಿಗಳು ತಿನ್ನುವ ಆಹಾರದ ಪ್ರಭಾವ ಅವುಗಳ ವೀರ್ಯದಲ್ಲೂ ಕಾಣುತ್ತವೆ ಎಂದು ಸಿದ್ಧಪಡಿಸಿದ್ದಾರೆ. ಇದರ ಪರಿಣಾಮ ಆ ವೀರ್ಯದಿಂದ ಹುಟ್ಟುವ ಮರಿಗಳ ಮೇಲೂ ಆಗಬಹುದಷ್ಟೆ. ಹೀಗೆ ಪರಿಸರದ ಪ್ರಭಾವ ಕೂಡ ಅನುವಂಶೀಯವಾಗಿ ಬದಲಾವಣೆಗಳನ್ನು ತರಬಹುದು ಎಂಬ ಗುಮಾನಿಗೆ ಈ ಸಂಶೋಧನೆ ಕುಮ್ಮಕ್ಕು ನೀಡಿದೆ. ಪರಿಸರದ ಪ್ರಭಾವದಿಂದ ಅನುವಂಶೀಯತೆ ಬದಲಾಗುವುದನ್ನು ಇತ್ತೀಚಿನ ದಿನಗಳಲ್ಲಿ ಎಪಿಜೆನೆಟಿಕ್ ಅರ್ಥಾತ್ ಅತೀತ ಅನುವಂಶೀಯತೆ ಎನ್ನುತ್ತಾರೆ. ಅನುವಂಶೀಯತೆ ಎಂದರೆ ಗೊತ್ತಷ್ಟೆ, ಅಪ್ಪ ಅಮ್ಮನಲ್ಲಿರುವ ಗುಣಗಳು ಮಕ್ಕಳಲ್ಲಿಯೂ ಕಾಣುವುದನ್ನು ಅನುವಂಶೀಯತೆ ಎನ್ನುತ್ತೇವೆ. ಹೀಗೆ ತಂದೆ ತಾಯಿಂದಿರಿಂದ ಗುಣಗಳು ಮಕ್ಕಳಿಗೆ ದಾಟಲು ಅವರಲ್ಲಿ ಅರ್ಥಾತ್ ಅವರ ಲಿಂಗ ಕೋಶಗಳಲ್ಲಿರುವ ಮಾಹಿತಿಯೇ ಕಾರಣ. ಈ ಮಾಹಿತಿ ಜೀನ್ಗಳ ರೂಪದಲ್ಲಿ ಇರುತ್ತದೆ. ಜೀನುಗಳ ರಾಸಾಯನಿಕ ಸ್ವರೂಪವೇ ಡಿಎನ್ಎ ಎನ್ನುವುದೆಲ್ಲ ನಮಗೆ ಈಗ ಕಂಠಪಾಠವಾಗಿ ಬಿಟ್ಟಿದೆ. ಹಾಗಿದ್ದರೆ ವ್ಯಕ್ತಿಯೊಬ್ಬನಲ್ಲಿ ಕಾಣಿಸುವ ಎಲ್ಲ ಗುಣಗಳು ಅನುವಂಶೀಯವೇ? ಜೀನ್ಗಳಿಂದಲೇ ಬಂದದ್ದೆ? ಕಾಯಿಲೆಗಳು ಹೀಗೆಯೇ ಅನುವಂಶೀಯವಾಗಿರಬಹುದೇ? ಹಲವು ಕಾಯಿಲೆಗಳು ತಂದೆ ತಾಯಿಯಂದಿರಲ್ಲಿಲ್ಲದಿದ್ದರೂ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತವಲ್ಲ, ಅದು ಹೇಗೆ? ಅನುವಂಶೀಯ ಜೀನ್ಗಳು ಬದಲಾದದ್ದರಿಂದ ಹೀಗಾಯಿತು ಅಥವಾ ಪರಿಸರದ ಪ್ರಭಾವವೋ? ಇತ್ಯಾದಿ ಪ್ರಶ್ನೆಗಳನ್ನು ವಿಜ್ಞಾನಿಗಳು ದೀರ್ಘಕಾಲದಿಂದ ಕೇಳುತ್ತಲೇ ಇದ್ದರು. ಆದರೆ ಅದಕ್ಕೆ ತಕ್ಕ ಉತ್ತರ ಇನ್ನೂ ಸಿಕ್ಕಿಲ್ಲವೆನ್ನೇ. ಅಂತಹ ಉತ್ತರವೊಂದನ್ನು ಹುಡುಕುವ ಪ್ರಯತ್ನದಲ್ಲಿ ಟೆಪರಿನೋ ತಂಡ ಈ ಶೋಧವನ್ನು ಮಾಡಿದೆ. ಜೊತೆಗೆ ಎಲ್ಲ ಅನುವಂಶೀಯ ಗುಣಗಳು ಡಿಎನ್ಎ ಮೂಲಕವೇ ಬರಬೇಕಿಲ್ಲ ಎನ್ನುವ ಕೌತುಕಮಯ ಸಂಗತಿಯನ್ನೂ ಮುಂದಿಟ್ಟಿದೆ. ಏನಿದು ಸಂಶೋಧನೆ? ಇಲ್ಲಿ ಹಾಗೂ ಮನುಷ್ಯರಲ್ಲಿ ಹೊಸ ಹುಟ್ಟು ಆಗುವುದಕ್ಕೆ ತಂದೆಯ ವೀರ್ಯ ಹಾಗೂ ತಾಯಿಯ ಅಂಡಕೋಶಗಳು ಕೂಡಬೇಕು. ಅಂದರೆ ತಂದೆ ತಾಯಿಯಿಂದಿರಿಬ್ಬರಿಂದಲೂ ಬರುವ ಡಿಎನ್ಎ ಅಥವಾ ಜೀನುಗಳಲ್ಲಿ ಯಾವುದರ ಪರಿಣಾಮ ಮೇಲಾಗುತ್ತದೆ ಎನ್ನುವುದು ಆ ಮಗುವಿನ ಒಟ್ಟಾರೆ ಗುಣಗಳನ್ನು ರೂಪಿಸುತ್ತದೆ. ಆದರೆ ಪ್ರತಿ ಮಗುವಿಗೂ ಅಪ್ಪನಿಗಿಂತಲೂ ಅಮ್ಮನ ಕೊಡುಗೆ ಸ್ವಲ್ಪ ಹೆಚ್ಚೆ. ಏಕೆಂದರೆ ಅಂಡಕ್ಕೆ ಹೋಲಿಸಿದರೆ ವೀರ್ಯ ಬಲು ಪುಟ್ಟದು. ಜೊತೆಗೆ ಅಂಡದಲ್ಲಿರುವ ಕೆಲವು ಕೋಶಾಂಶಗಳು ವೀರ್ಯದಲ್ಲಿ ಇರುವುದಿಲ್ಲ. ಉದಾಹರಣೆಗೆ ಉಸಿರಾಟಕ್ಕೆ ಅವಶ್ಯಕವಾದ ಮೈಟೋಕಾಂಡ್ರಿಯಾ ವೀರ್ಯವು ಅಂಡದ ಜೊತೆಗೆ ಬೆರೆತಾಗ ಇವು ಹೊರಗೆ ಉಳಿಯುತ್ತವೆ. ಹೀಗಾಗಿ ಹುಟ್ಟುವ ಮಗುವಿನಲ್ಲಿರುವ ಎಲ್ಲ ಮೈಟೋಕಾಂಡ್ರಿಯಾಗಳು ಕೂಡ ಅಮ್ಮನವೇ ಆಗಿರುತ್ತವೆ. ಮೈಟೋಕಾಂಡ್ರಿಯಾ ಬಂದರೇನಂತೆ? ಅನುವಂಶೀಯತೆಯ ಜೀನ್ಗಳು ಅದರಲ್ಲಿ ಇಲ್ಲವಲ್ಲ ಎಂದಿರಾ? ನಿಜ, ಮಕ್ಕಳ ಸ್ವಭಾವಗಳಲ್ಲಿ ಪ್ರಧಾನವಾದವುಗಳನ್ನು ನಿಗದಿಪಡಿಸುವ ಜೀನ್ಗಳು ವರ್ಣತಂತುಗಳಲ್ಲಿರುತ್ತವೆ, ಮೈಟೋಕಾಂಡ್ರಿಯಾದಲ್ಲಿ ಅಲ್ಲ. ಆದರೆ ಮೈಟೋಕಾಂಡ್ರಿಯಾದಲ್ಲಿ ಅದರ ಚಟುವಟಿಕೆಗೆ ಅಗತ್ಯವಾದ ಡಿಎನ್ಎ ಇರುತ್ತದೆ. ಇದು ಅಂಡದಲ್ಲಿ ಮಾತ್ರ ಇರುವುದರಿಂದ ಸಂತಾನವೊಂದರ ವಂಶಾವಳಿಯನ್ನು ನೂರಾರು ತಲೆಮಾರುಗಳವರೆಗೂ ಗುರುತಿಸಲು ಮೈಟೋಕಾಂಡ್ರಿಯಾ ನೆರವಾಗುತ್ತದೆ. ಮೈಟೋಕಾಂಡ್ರಿಯಾದ ಡಿಎನ್ಎ ಕೂಡ ಮಗುವಿನ ಕೆಲವು ಗುಣಗಳಿಗೆ ಕಾರಣವಿರಬಹುದು ಎಂಬ ಊಹೆಯೂ ಇದೆ. ಇದನ್ನು ಎಪಿಜೆನೆಟಿಕ್ ಡಿಎನ್ಎ ಎಂದು ಕರೆಯುತ್ತಾರೆ. ಇದರಲ್ಲಾಗುವ ಬದಲಾವಣೆಗಳು ಕೆಲವು ಸಂತಾನಗಳಲ್ಲಿ ಮಾತ್ರ ಕಾಣಿಸಬಹುದು. ಪರಿಸರದ ಮಾಲಿನ್ಯ, ಆಹಾರಾಭ್ಯಾಸ ಮೊದಲಾದ ಪರಿಸರದ ಅಂಶಗಳು ಮೈಟೋಕಾಂಡ್ರಿಯಾದ ಡಿಎನ್ಎಯಲ್ಲಿ ಬದಲಾವಣೆಗಳನ್ನು ತರಬಹುದು. ಅನುವಂಶೀಯವಾದ ಜೀನುಗಳಲ್ಲದೆ ಇವುಗಳಲ್ಲಿನ ಬದಲಾವಣೆಗಳು ಸಂತಾನದ ಗುಣ ಸ್ವಭಾವಗಳನ್ನು ಬಾಧಿಸಬಹುದು ಎಂಬ ಊಹೆಯಿತ್ತು. ಅದು ಕೇವಲ ತಾಯಿಯಿಂದ ಅಂದರೆ ಅಂಡದಲ್ಲಿರುವ ಮೈಟೋಕಾಂಡ್ರಿಯಾದ ಮೂಲಕ ಆಗುತ್ತದೆ ಎಂದು ನಂಬಲಾಗಿತ್ತು. ಹಾಗಲ್ಲ, ವೀರ್ಯದಲ್ಲಿರುವ ಕೆಲವು ಆರ್ಎನ್ಎ ಕೂಡ ಹೀಗೆ ಬದಲಾವಣೆಗಳನ್ನುಂಟು ಮಾಡಬಲ್ಲವು ಎಂದು ಟೆಪೆರಿನೊ ತಂಡ ವರದಿ ಮಾಡಿದೆ. ಟೆಪೆರಿನೊ ತಂಡ ವೀರ್ಯಾಣುವಿನಲ್ಲಿರುವ ಆರ್ಎನ್ಎಗಳನ್ನು ಪರಿಶೀಲಿಸಿತು. ಆರ್ಎನ್ಎ ಜೀವಕೋಶದ ಚಟುವಟಿಕೆಗಳ ಫಲ. ಪರಿಸರದ ಏರುಪೇರುಗಳಿಗೆ ತಕ್ಕಂತೆ ಈ ಚಟುವಟಿಕೆಗಳು ಬದಲಾಗುವುದರಿಂದ ಆರ್ಎನ್ಎಯ ಸ್ವರೂಪವು ಬದಲಾಗುತ್ತದೆ. ವೀರ್ಯದಲ್ಲಿ ಮೈಟೋಕಾಂಡ್ರಿಯಾದ ಡಿಎನ್ಎ ಇಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಆರ್ಎನ್ಎ ಇರುತ್ತದೆ ಎಂದು ತಿಳಿದಿತ್ತು. ಅವುಗಳಲ್ಲಾಗುವ ಬದಲಾವಣೆಗಳು ಸಂತಾನದ ಮೇಲೆ ಪ್ರಭಾವ ಬೀರಬಲ್ಲುವೆ ಎನ್ನುವುದನ್ನು ಟೆಪೆರಿನೊ ತಂಡ ಪರಿಶೀಲಿಸಿದೆ. ಇದಕ್ಕಾಗಿ ಇವರು ಇಲಿಗಳ ಮೇಲೆ ಪ್ರಯೋಗ ನಡೆಸಿದರು. ಸ್ತನಿಗಳಲ್ಲಿ ವೀರ್ಯಾಣುಗಳು ಹುಟ್ಟುವ ವಿಶಿಷ್ಟ ಕ್ರಮವನ್ನು ಜಾಣತನದಿಂದ ಇದಕ್ಕಾಗಿ ಬಳಸಿಕೊಂಡರು. ಸ್ತನಿಗಳಲ್ಲಿ ವೀರ್ಯಾಣುಗಳು ಮೊದಲು ವೀರ್ಯ ಜನನಾಂಗದಲ್ಲಿ ರೂಪುಗೊಳ್ಳುತ್ತವೆ. ಆದರೆ ಇವು ಸ್ವಲ್ಪ ಕಾಲ ಎಪಿಡೈಡಮಿಸ್ ಎನ್ನುವ ಅಂಗದಲ್ಲಿ ಎರಡು ವಾರಗಳು ಇರುತ್ತವೆ. ಅನಂತರವಷ್ಟೇ ಇವು ವೀರ್ಯದಲ್ಲಿ ಸೇರಿಕೊಳ್ಳುತ್ತವೆ. ಈ ಅಂಶವನ್ನು ಬಳಸಿಕೊಂಡು ಎಪಿಡೈಡಮಿಸ್ ಹಾಗೂ

0: ವೀರ್ಯ ಜನನಾಂಗದಲ್ಲಿರುವ ವೀರ್ಯಗಳ ಮೇಲೆ ಪರಿಸರದ ಪ್ರಭಾವ ಏನಾಗಬಹುದು ಎಂದು ಇವರು ಪರೀಕ್ಷಿಸಿದರು. ಗಂಡು ಇಲಿಗಳಿಗೆ 2 ವಾರಗಳ ಕಾಲ ಅತಿ ಕೊಬ್ಬಿರುವ ಆಹಾರವನ್ನು ನೀಡಿದರು. ಇವುಗಳನ್ನು 2 ಗುಂಪಾಗಿಸಿ ಒಂದು ಗುಂಪಿನ ಇಲಿಗಳನ್ನು 2 ವಾರಗಳ ನಂತರ ಹೆಣ್ಣಿಲಿಗಳ ಜೊತೆಗೆ ಕೂಡಲು ಬಿಟ್ಟರು. ಈ ಗಂಡಿಲಿಗಳ ವೀರ್ಯ ಆಗ ಎಪಿಡೈಡಮಿಸಿನಿಂದಷ್ಟೇ ಬದ್ದಿರುತ್ತದಷ್ಟೇ, ಅಂದರೆ ಎಪಿಡೈಡಮಿಸಿನಲ್ಲಿರುವ ವೀರ್ಯಾಣುಗಳ ಮೇಲೆ ಆಹಾರದ ಪ್ರಭಾವವನ್ನು ಇದರಲ್ಲಿ ಗುರುತಿಸಬಹುದು. ಈ ಇಲಿಗಳ ಮರಿಗಳಲ್ಲಿ ಇನ್ಸುಲಿನ್ಗೆ ರೋಧಕತೆ ಹೆಚ್ಚಿತ್ತು, ಅಂದರೆ ಡಯಾಬಿಟಿಸಿನ ಲಕ್ಷಣ ಹೆಚ್ಚಿತ್ತು ಎನ್ನಬಹುದು. ಮತ್ತೊಂದು ಗುಂಪಿನ ಗಂಡಿಲಿಗಳಿಗೆ 2 ವಾರಗಳ ನಂತರ ಸಾಮಾನ್ಯವಾದ ಆಹಾರವನ್ನು ನೀಡಲು ಆರಂಭಿಸಿದರು. 1 ತಿಂಗಳ ನಂತರ ಹೆಣ್ಣಿಲಿಗಳ ಜೊತೆಗೆ ಕೂಡಿಸಿದರು, ಅಂದರೆ ಇವುಗಳಲ್ಲಿ ಆಹಾರದ ಪ್ರಭಾವವೇನಾದರೂ ಇದ್ದರೆ ಅದು ವೀರ್ಯ ಜನನಾಂಗದಲ್ಲಿದ್ದ ವೀರ್ಯಾಣುಗಳದ್ದು ಆಗಿರುತ್ತದಷ್ಟೇ. ಈ ಗುಂಪಿನ ಇಲಿಗಳ ಮರಿಗಳನ್ನು ಪರಿಶೀಲಿಸಿದಾಗ ಅವುಗಳಲ್ಲಿ ಡಯಾಬಿಟಿಸಿನ ಲಕ್ಷಣಗಳು ಕಡಿಮೆ ಇದ್ದದ್ದು ಕಂಡುಬಂದಿತು. ಅಂದರೆ ಈ ವ್ಯತ್ಯಾಸ ಕೇವಲ ಆಹಾರದಿಂದಷ್ಟೇ ಬಂದಿರಬೇಕು, ಅದರಲ್ಲಿಯೂ ಡಿಎನ್ಎಯಲ್ಲಿ ಯಾವುದೇ ಚಟುವಟಿಕೆ ನಡೆಯದ ಸಂದರ್ಭದಲ್ಲಿ, ಅಂದರೆ ಎಪಿಡೈಡಮಿಸಿನಲ್ಲಿ ಸಂಗ್ರಹವಾಗಿರುವಾಗ ಆದ ಬದಲಾವಣೆ. ಇದಕ್ಕೆ ಕಾರಣವೇನಿರಬಹುದು ಎಂದು ಗುರುತಿಸಲು ಇನ್ನೂ ಒಂದು ಪ್ರಯೋಗವನ್ನು ಇವರು ಮಾಡಿದರು. ಈ ವೀರ್ಯಾಣುಗಳಲ್ಲಿರುವ ಮೈಟೋಕಾಂಡ್ರಿಯಾದ ಆರ್ಎನ್ಎ ತುಣುಕುಗಳನ್ನು ಪರಿಶೀಲಿಸಿದರು. ಈ ತುಣುಕುಗಳು ಯಾವ ಜೀನ್ಗೂ ಸೇರಿದಂಥವಲ್ಲ. ಹಾಗಿದ್ದರೂ ಮೊದಲ ಗುಂಪಿನ ಇಲಿಗಳ ವೀರ್ಯಾಣುಗಳಲ್ಲಿದ್ದ ತುಣುಕುಗಳಲ್ಲಿ ಹೆಚ್ಚು ವೈವಿಧ್ಯವಿತ್ತು, ಅಂದರೆ ಅವು ಎಪಿಡೈಡಮಿಸಿನಲ್ಲಿದ್ದಾಗ ಬದಲಾವಣೆಗಳಾಗಿವೆ ಎಂದರ್ಥವಷ್ಟೆ. ಈ ತುಣುಕುಗಳು ವರ್ಣತಂತುವಿನಲ್ಲಿರುವ ಡಿಎನ್ಎಯ ಫಲಗಳೋ ಮೈಟೋಕಾಂಡ್ರಿಯಾನದ್ದೋ ಎಂದು ಇವರು ಗುರುತಿಸಿದ್ದಾರೆ. ಬಹುತೇಕ ವ್ಯತ್ಯಾಸವಿದ್ದ ಆರ್ಎನ್ಎ ತುಣುಕುಗಳು ಮೈಟೋಕಾಂಡ್ರಿಯಾದಿಂದ ಬಂದಂತಹವಾಗಿದ್ದುವು. ಇದರರ್ಥ ಅಧಿಕ ಕೊಬ್ಬಿನ ಸೇವನೆಯಿಂದ ವೀರ್ಯದಲ್ಲಿರುವ ಮೈಟೋಕಾಂಡ್ರಿಯಾದಿಂದ ಬಂದ ಆರ್ಎನ್ಎಗಳಲ್ಲಿ ಬದಲಾವಣೆಗಳಾಗಿವೆ. ಇವು ಡಯಾಬಿಟಿಸಿನಂತಹ ಚಯಾಪಚಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಕಾರಣವಾಗಬಹುದು ಎಂದಷ್ಟೆ. ಇದು ಕೇವಲ ಇಲಿಗಳಲ್ಲಷ್ಟೇ ಅಲ್ಲ, ಮನುಷ್ಯರಲ್ಲಿಯೂ ಆಗುತ್ತಿರಬಹುದು ಎನ್ನುತ್ತಾರೆ ತೆಪೆರಿನೋ. ಕಾರಣ, ಮನುಷ್ಯರಲ್ಲಿ ಬೊಜ್ಜು ಅಧಿಕ ಇರುವವರ ಮಕ್ಕಳಲ್ಲಿ ಡಯಾಬಿಟಿಸ್ ಮೊದಲಾದ ಕಾಯಿಲೆಗಳು ಹೆಚ್ಚು ಎಂಬುದು ವರದಿಯಾಗಿದೆ. ಬೊಜ್ಜು ಇರುವವರ ವೀರ್ಯಾಣುಗಳಲ್ಲಿ ಮೈಟೋಕಾಂಡ್ರಿಯಾ ಆರ್ಎನ್ಎ ತುಣುಕುಗಳ ಪ್ರಮಾಣವೂ ಹೆಚ್ಚಿರುತ್ತದೆ ಎಂದು ಇವರು ಮಾಹಿತಿ ಒಟ್ಟು ಮಾಡಿದ್ದಾರೆ. ಅಂದರೆ ಅಪ್ಪ ತಿಂದ ಕೊಬ್ಬು ಮಕ್ಕಳಲ್ಲಿ ಮಧುಮೇಹವನ್ನುಂಟು ಮಾಡಬಲ್ಲುವು. ಎಲ್ಲ ಮಕ್ಕಳಲ್ಲಿ ಅಲ್ಲದಿದ್ದರೂ ಕೆಲವರಲ್ಲಿ ಆ ಸಾಧ್ಯತೆಗಳಿರುತ್ತವೆ ಎಂದಾಯಿತು. ಅಪ್ಪ ತಿಂದ ಫಲ ಮಗ ಅಥವಾ ಮಗಳು ಅನುಭವಿಸಲೇಬೇಕು ಅಲ್ಲವೇ?
1: ಕೀಟನಾಶಕಗಳಿಂದ ರೈತರನ್ನು ಕಾಪಾಡುವ ಬಟ್ಟೆ. ಹೌದು, ಕಿಸಾನ್ ಕವಚ ಸಿದ್ಧ ಆಗಿದೆ ಅಂತೆ. ಕೀಟಗಳ ಹಾವಳಿಯನ್ನ ದೂರ ಇಡೋದಿಕ್ಕೆ ಅಂತ ಬಳಸುವ ಕೀಟನಾಶಕಗಳಿಂದ ರೈತರಿಗೆ ಹಾನಿಯಾಗದಂತೆ ಕಾಪಾಡುವ ಬಟ್ಟೆಯನ್ನ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಸ್ಟೆಮ್ ಸೆಲ್ಸ್ ಅಂಡ್ ರಿಜೆನರೇಟಿವ್ ಮೆಡಿಸಿನ್ ಸಂಸ್ಥೆಯ ಜೈವಿಕ ತಂತ್ರಜ್ಞರು ಸಿದ್ಧಪಡಿಸಿದ್ದಾರೆ ಅಂತ ನೇಚರ್ ಕಮ್ಯುನಿಕೇಶನ್ಸ್ ಪತ್ರಿಕೆ ವರದಿ ಮಾಡಿದೆ. ಕಿಸಾನ್ ಕವಚ ಎಂದು ವಿಜ್ಞಾನಿಗಳು ಹೆಸರಿಟ್ಟಿರುವ ಈ ಬಟ್ಟೆ ಕೃಷಿ ಚಟುವಟಿಕೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಆರ್ಗೋನೋಫಾಸ್ಫರಸ್ ಹಾಗೂ ಕಾರ್ಬಾಮೆಟು ಕೀಟನಾಶಕಗಳನ್ನು ಅವು ದೇಹವನ್ನು ತಾಕುತ್ತಿದ್ದಂತೆಯೇ ನಾಶ ಮಾಡಿ ಹೆಚ್ಚಿನ ಹಾನಿ ಆಗದಂತೆ ತಡೆಯುತ್ತವೆಯಂತೆ. ಕೀಟನಾಶಕಗಳು ವಿಷ ಅನ್ನೋದಕ್ಕೆ ಪುರಾವೆ ಬೇಕಿಲ್ಲ. ಪ್ರತಿ ವರ್ಷವೂ ವಿಷಗಳಿಂದಲೇ ಉಂಟಾಗುವ ಸಾವುಗಳಲ್ಲಿ ಕೀಟನಾಶಕಗಳಿಂದ ಸಾಯುವವರ ಪ್ರಮಾಣ 80%+ ಅಂತ 5 ವರ್ಷಗಳ ಹಿಂದೆ ನಡೆದ ಒಂದು ಅಧ್ಯಯನ ವರದಿ ಮಾಡಿತ್ತು. ಕಳೆದ 5 ವರ್ಷಗಳಲ್ಲಿ ಕೀಟನಾಶಕಗಳಿಂದ ಪ್ರತಿ ವರ್ಷವೂ ಸುಮಾರು 160 ಮಂದಿ ಕೇವಲ ಆಂಧ್ರಪ್ರದೇಶದಲ್ಲಿಯೇ ಸಾವನ್ನ ಅಪ್ಪಿದ್ದಾರೆ. ಕೃಷಿ ಚಟುವಟಿಕೆ ಹೆಚ್ಚಿರುವ ಪಂಜಾಬು, ಆಂಧ್ರಪ್ರದೇಶ, ಕರ್ನಾಟಕ, ಒಡಿಶಾಗಳಲ್ಲಿ ಕೀಟನಾಶಕಗಳ ವಿಷ ಪ್ರಭಾವದಿಂದ ಹಾನಿಗೊಳಗಾಗುವವರ ಸಂಖ್ಯೆ ಹೆಚ್ಚು. ಇದಕ್ಕೆ ಪರಿಹಾರ ಇಲ್ಲವೇ? ಇದೆ. ಕೀಟನಾಶಕಗಳ ಬಳಕೆಯನ್ನ ಕಡಿಮೆ ಮಾಡುವುದು. ಅದಿಲ್ಲ ಅಂದರೆ ಅವು ಚರ್ಮವನ್ನು ತಾಕದಂತೆ ರಕ್ಷಕ ಧರಿಸನ್ನು ಧರಿಸುವುದು. ಒಂದು ವೇಳೆ ವಿಷ ದೇಹವನ್ನು ಸೇರಿದರೆ ಆ ವಿಷದ ಪರಿಣಾಮವನ್ನು ಕಡಿಮೆ ಮಾಡುವಂತಹ ಔಷಧಗಳನ್ನು ಬಳಸುವುದು. ಕೋವಿಡ್ ಸಂದರ್ಭದಲ್ಲಿ ವೈದ್ಯರು ಧರಿಸಿದಂತಹ ಧರಿಸುಗಳನ್ನು ಧರಿಸಿ ಕೀಟನಾಶಕಗಳನ್ನು

0: ಸಿಂಪಡಿಸುವುದು ಇನ್ನೊಂದು ಸುಲಭ ಉಪಾಯ. ಆದರೆ ಪಾಲಿಮರುಗಳಿಂದ ಮಾಡಿರುವಂತಹ ಈ ಬಟ್ಟೆಗಳು ಗಾಳಿ ಆಡದಂತೆ ಅಡ್ಡಗಟ್ಟೋದ್ರಿಂದ ಬಹುತೇಕ ಬಿಸಿಲಿನಲ್ಲಿಯೇ ದುಡಿಯುವ ರೈತರಿಗೆ ಅವನ್ನ ಧರಿಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗುವುದು ಬಹಳ ಅಸಹನೀಯ ಅನಿಸುತ್ತದೆ. ಇದಕ್ಕೆ ಕಿಸಾನ್ ಕವಚ ಪರಿಹಾರ ಎನ್ನುತ್ತಾರೆ ಈ ಶೋಧದ ನೇತೃತ್ವ ವಹಿಸಿರುವಂತಹ ವಿಜ್ಞಾನಿ ಪ್ರವೀಣ್ ಕುಮಾರ್ ವೇಮುಲ. ದೇಶದ ಬೆನ್ನೆಲುಬಾಗಿರುವಂತಹ ಕೃಷಿಯಲ್ಲಿ ತೊಡಗಿಕೊಂಡ ರೈತರ ಆರೋಗ್ಯವನ್ನ ಸಂರಕ್ಷಿಸುವುದಕ್ಕೆ ವಿಜ್ಞಾನವನ್ನ ಹೇಗೆಲ್ಲ ಬಳಸಬೇಕು ಎನ್ನುವುದು ನಮ್ಮ ಉದ್ದೇಶ ಅನ್ನುತ್ತಾರೆ ವೇಮುಲ. ವೇಮುಲ ಅವರ ತಂಡ ಈ ಹಿಂದೆ ಮೈಗೆ ತಗುಲಿದಂತಹ ಕೀಟನಾಶಕಗಳನ್ನು ಹೀರಿ ತೆಗೆಯುವ ರಾಸಾಯನಿಕ ಜೆಲ್ಲಿಯೊಂದನ್ನ ಸಿದ್ಧಪಡಿಸಿತ್ತು. ಈ ಜೆಲ್ಲಿಯನ್ನ ಮೈಗೆ ಹಚ್ಚಿಕೊಂಡು ಕೀಟನಾಶಕಗಳನ್ನ ಸಿಂಪಡಿಸಲು ಹೊರಟರೆ ಕೀಟನಾಶಕಗಳು ಮೈಗೆ ತಗುಲಿದರೂ ಕೂಡ ಅಪಾಯ ಆಗದಂತೆ ಕಾಪಾಡುತ್ತಿತ್ತು. ಆದರೆ ಪ್ರತಿ ಬಾರಿಯೂ ಈ ಜೆಲ್ಲಿಯನ್ನ ಧರಿಸಿ ಹೋಗುವುದು ತುಸು ಕಸಿವಿಸಿಯ ಪ್ರಶ್ನೆಯಾಗಿತ್ತು. ಇದೀಗ ಒಂದು ಹೆಜ್ಜೆ ಮುಂದುವರೆದು ಹತ್ತಿ ಬಟ್ಟೆಯನ್ನೇ ರಕ್ಷಾ ಕವಚವನ್ನಾಗಿ ಈ ತಂಡ ಮಾಡಿದೆ. ಪಾಲಿಮರ್ ಬಟ್ಟೆ ಧರಿಸುವ ಹಾಗೂ ಜೆಲ್ಲಿಯನ್ನು ಹಚ್ಚಿಕೊಳ್ಳುವಂತಹ ಸಂಕಟವನ್ನ ಕಡಿಮೆ ಮಾಡಿದೆ. ಕಿಸಾನ್ ಕವಚ ರೈತರ ದೇಹವನ್ನು ಕೀಟನಾಶಕಗಳು ಪ್ರವೇಶಿಸದಂತೆ ತಡೆಯುತ್ತದೆಯಂತೆ. ಸಾಮಾನ್ಯವಾಗಿ ಆರ್ಗಾನೋ ಫಾಸ್ಫರಸ್ ಹಾಗೂ ಕಾರ್ಬಾಮೇಟು ಕೀಟನಾಶಕಗಳನ್ನ ಹೊಲ ಗದ್ದೆಗಳಲ್ಲಿ ಸಿಂಪಡಿಸುತ್ತಾರಷ್ಟೇ. ಆ ವೇಳೆ ಕೀಟನಾಶಕಗಳನ್ನು ರೈತರು ಒಂದೋ ಉಸಿರಾಡಬಹುದು ಅಥವಾ ಅವು ಚರ್ಮದ ಮೇಲೆ ಚೆಲ್ಲಬಹುದು. ಈ ರಾಸಾಯನಿಕಗಳು ಚರ್ಮದ ಮೂಲಕ ಸುಲಭವಾಗಿ ದೇಹದೊಳಗೆ ನುಸುಳಬಲ್ಲವಾದ್ದರಿಂದ ಅಪಾಯ ಹೆಚ್ಚು. ಸದ್ಯಕ್ಕೆ ರೈತರು ಕೇವಲ ಮೂಗು ಬಾಯಿಗೆ ಮುಖಗವಸನ್ನು ಹಾಕಿಕೊಂಡು ಕೀಟನಾಶಕವನ್ನು ಸಿಂಪಡಿಸುತ್ತಾರೆ. ಆದರೂ ಮೈಮೇಲೆ ಚೆಲ್ಲಿದ ರಾಸಾಯನಿಕ ಚರ್ಮದ ಮೂಲಕ ದೇಹವನ್ನು ಸೇರುವುದನ್ನ ತಪ್ಪಿಸುವುದು ಆಗಿಲ್ಲ. ಹೀಗೆ ದೇಹದೊಳಗೆ ನುಸುಳಿದ ಕೀಟನಾಶಕ ಅಥವಾ ಅದರ ಉಳಿಕೆಗಳು ನರಮಂಡಲವನ್ನು ತಾಕಬಹುದು. ಹಾಗಾದಾಗ ನರಗಳು ಒಂದರೊಡನೊಂದು ಸಹಕರಿಸಲು ಅನುವಾಗುವಂತಹ ಅಸಿಟೈಲ್ ಕೋಲಿನ್ ಎಸ್ಟರೇಸ್ ಎನ್ನುವ ಕಿಣ್ವ ನಾಶವಾಗುತ್ತದೆ. ಹೀಗೆ ಕೀಟನಾಶಕಗಳು ನೇರವಾಗಿ ಈ ಕಿಣ್ವವನ್ನೇ ನಾಶ ಮಾಡಿ ನರಮಂಡಲಕ್ಕೆ ವಿಷ ಆಗುತ್ತವೆ. ಪರಿಣಾಮವಾಗಿ ಸಾಧಾರಣವಾಗಿ ವಾಂತಿ, ತಲೆನೋವು ಅಲ್ಲದೆ ಸ್ನಾಯುಗಳಲ್ಲಿ ನಿಶಕ್ತಿ, ನರಗಳ ದೌರ್ಬಲ್ಯ, ಮೂರ್ಛೆ ಹೋಗುವುದು ಹಾಗೂ ಅತಿ ಹೆಚ್ಚು ವಿಷ ದೇಹ ಸೇರಿದಾಗ ಸಾವು ಕೂಡ ಸಂಭವಿಸಬಹುದು. ಕಿಸಾನ್ ಕವಚ ಈ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸಬಹುದಂತೆ. ಕಿಸಾನ್ ಕವಚವನ್ನ ಸಾಧಾರಣ ಹತ್ತಿ ಬಟ್ಟೆಯಿಂದಲೇ ತಯಾರಿಸಿದ್ದಾರೆ. ವೇಮುಲ ಅವರ ತಂಡ ಹತ್ತಿ ಬಟ್ಟೆಯನ್ನ ರಾಸಾಯನಿಕ ತಂತ್ರಗಳಿಂದ ಪರಿವರ್ತಿಸಿ ಕೀಟನಾಶಕಕ್ಕೆ ತಡೆಗೋಡೆಯನ್ನಾಗಿಸಿದೆ. ಆರ್ಗಾನೋ ಫಾಸ್ಫರಸ್ ಹಾಗೂ ಕಾರ್ಬನೇಟ್ ಕೀಟನಾಶಕಗಳು ಸಾವಯವ ವಸ್ತುಗಳಷ್ಟೇ. ಇವುಗಳ ಅಣುರಚನೆ ಸಂಕೀರ್ಣವಾಗಿರುತ್ತದೆ. ಇಂತಹ ಜಟಿಲ ಅಣುರಚನೆಯನ್ನ ಒಡೆದರೆ ಅವುಗಳ ವಿಷ ಪ್ರಭಾವವು ಕುಗ್ಗುತ್ತದೆ ಎನ್ನುವುದು ಒಂದು ತರ್ಕ. ಹೀಗಾಗಿ ಕೀಟನಾಶಕಗಳ ಅಣುರಚನೆಯನ್ನು ನಾಶ ಮಾಡುವಂತಹ ವಸ್ತುವೊಂದನ್ನ ಬಟ್ಟೆಗೆ ಅಂಟಿಸಿಬಿಟ್ಟರೆ ಬಟ್ಟೆಯೇ ಕೀಟನಾಶಕವನ್ನು ನಾಶ ಮಾಡಬಹುದು ಎನ್ನುವ ತರ್ಕದಿಂದ ಈ ವಿಜ್ಞಾನಿಗಳ ತಂಡ ಅಂಥದ್ದೊಂದು ವಸ್ತುವನ್ನ ಹುಡುಕಲು ಆರಂಭಿಸಿತು. ನ್ಯೂಕ್ಲಿಯೋಫೈಲ್ ಅಥವಾ ಸಾವಯವ ರಾಸಾಯನಿಕಗಳ ಅಣುರಚನೆಯ ಹಂದರವನ್ನ ಒಡೆಯುವ ರಾಸಾಯನಿಕಗಳು ಇದಕ್ಕೆ ಒಗ್ಗಬಹುದು ಎಂದು ಭಾವಿಸಿದ ವೇಮುಲ ಅವರ ತಂಡ ಅಂತಹ ಗುಣ ಇರುವಂತಹ ರಾಲಿಡೋಕ್ಸೈಮ್ ಎನ್ನುವ ರಾಸಾಯನಿಕವನ್ನ ಆಯ್ದುಕೊಂಡಿತ್ತು. ಹತ್ತಿ ಬಟ್ಟೆಯಲ್ಲಿರುವ ಸೆಲ್ಯುಲೋಸ್ ಎಳೆಗಳಿಗೆ ಭದ್ರವಾಗಿ ಬೆಸೆಯುವಂತೆ ಅದನ್ನ ಪರಿವರ್ತಿಸಿತು. ಹೀಗೆ ದೊರೆತ ಸಿಲೈಲು ಆಕ್ಸೈಮ್ ದ್ರಾವಣದಲ್ಲಿ ಒಗೆದು ಒಣಗಿಸಿದ ಹತ್ತಿ ಬಟ್ಟೆಯನ್ನ ಅದ್ದಿ ತೆಗೆಯಿತು. ನಂತರ ಈ ಬಟ್ಟೆಯನ್ನ 70 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಅರ್ಧ ಗಂಟೆ ಹಾಗೂ 120 ಡಿಗ್ರಿ ಉಷ್ಣತೆಯಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಒಣಗಿಸಿ ಆಕ್ಸೈಮ್ ಅದಕ್ಕೆ ಅಂಟಿಕೊಂಡಿದೆಯೇ ಎಂದು ಪರೀಕ್ಷಿಸಿತು. ಬ್ರೊಮೋಫಿನಾಲ್ ಬ್ಲೂ ಎನ್ನುವ ಬಣ್ಣ ವಿಶೇಷವಾಗಿ ಆಕ್ಸೈಮುಗಳಿಗೆ ಅಂಟಿಕೊಳ್ಳುತ್ತದೆ. ಹೆಚ್ಚು ಆಕ್ಸೈಮ್ ಇದ್ದಷ್ಟು ಬಟ್ಟೆ ಹೆಚ್ಚು ನೀಲಿಯಾಗಿ ಇರುತ್ತದೆ. ಹೀಗೆ ತಯಾರಿಸಿ ಆಕ್ಸೈಮ್ ಅಂಟಿದೆ ಎಂದು ಪರೀಕ್ಷಿಸಿದ ಬಟ್ಟೆ ಕೀಟನಾಶಕಗಳನ್ನು ತಡೆಯುವುದೇ ಅನ್ನುವುದು ಮುಂದಿನ ಪ್ರಶ್ನೆ. ಇದಕ್ಕಾಗಿ ವೇಮುಲ ತಂಡ ಕೀಟನಾಶಕಗಳಿರುವ ಗಾಳಿಯನ್ನು ಆಕ್ಸೈಮು ಬಟ್ಟೆ ಹಾಗೂ ಸಾಧಾರಣ ಬಟ್ಟೆಯ ಮೂಲಕ ಹಾಯಲು ಬಿಟ್ಟಿತು. ಇನ್ನೊಂದು ಬದಿಯಲ್ಲಿದ್ದ ಗಾಳಿ ಅಥವಾ ನೀರಿನಲ್ಲಿ ಕೀಟನಾಶಕಗಳ ಪ್ರಮಾಣ ಎಷ್ಟಿದೆ ಎಂದು ಪರಿಶೀಲಿಸಿತು. ಆಕ್ಸೈಮು ಬಟ್ಟೆ ಬಹುತೇಕ ಕೀಟನಾಶಕವನ್ನು ತಡೆಗಟ್ಟಿದ್ದನ್ನು ಹೀಗೆ ತಂಡ ಖಚಿತಪಡಿಸಿಕೊಂಡಿದೆ. ಇಲಿಗಳಿಗೆ. ಅನಂತರ ಆ ಬಟ್ಟೆಯನ್ನು ಹೊದಿಸಿ ಪರೀಕ್ಷಿಸಿದೆ. ಇಲಿಗಳನ್ನು ಮೂರು ತಂಡವನ್ನಾಗಿ ಮಾಡಿ ಒಂದು ತಂಡಕ್ಕೆ ಆಕ್ಸೈಮ್ ಬಟ್ಟೆ ಹೊದಿಸಿದೆ, ಇನ್ನೊಂದಕ್ಕೆ ಸಾಮಾನ್ಯ ಬಟ್ಟೆ ಹಾಗೂ ಮತ್ತೊಂದಕ್ಕೆ ಯಾವುದೇ ಬಟ್ಟೆಯ ರಕ್ಷಣೆಯನ್ನು ನೀಡದೆಯೇ ಮೂರೂ ಗುಂಪುಗಳ ಇಲಿಗಳ ಮೇಲೆಯೂ ಕೀಟನಾಶಕಗಳನ್ನು ಸಿಂಪಡಿಸಿ ಪರೀಕ್ಷಿಸಿದೆ. ಸಾಮಾನ್ಯವಾಗಿ ಭಾರತದಲ್ಲಿ ರೈತರು ಬಳಸುವ ಮಿಥೈಲ್ ಪ್ಯಾರಾಥಯಾನ್ ಕೀಟನಾಶಕವನ್ನ ಇದಕ್ಕಾಗಿ ಈ ತಂಡ ಬಳಸಿತು. ಅನಂತರ ಇಲಿಗಳಲ್ಲಿ ಆಗುವ ಬದಲಾವಣೆಗಳನ್ನ ಗಮನಿಸಿತು. ಇಲಿಗಳ ಚಲನವಲನ, ಅವುಗಳಲ್ಲಾಗುವ ಸಾವು ಮೊದಲಾದವನ್ನ ಪರೀಕ್ಷಿಸಿತು. ಸಾಮಾನ್ಯ ಹತ್ತಿ ಬಟ್ಟೆ ಹೊದಿಸಿದಂತಹ ಹಾಗೂ ರಕ್ಷಣೆ ಇಲ್ಲದ ಇಲಿಗಳ ರಕ್ತ, ಮಿದುಳು ಹಾಗೂ ಶ್ವಾಸಕೋಶದಲ್ಲಿ ಅಸಿಟೈಲ್ ಕೋಲಿನ್ ಎಸ್ಟರೇಸ್ ಚಟುವಟಿಕೆಯನ್ನು ಅಳೆಯಿತು. ಮೂರೂ ಗುಂಪುಗಳಲ್ಲಿ ಆಕ್ಸೈಮ್ ಹೊದಿಸಿದ ಇಲಿಗಳಲ್ಲಿ ಮಾತ್ರ ಈ ಕಿಣ್ವದ ಚಟುವಟಿಕೆ ಕೀಟನಾಶಕವನ್ನು ಸಿಂಪಡಿಸುವುದಕ್ಕೂ ಮೊದಲು ಇದ್ದಷ್ಟೇ ಇತ್ತು. ಉಳಿದೆರಡು ಗುಂಪುಗಳಲ್ಲಿ ಅದರ ಚಟುವಟಿಕೆ ಕಡಿಮೆಯಾಗಿತ್ತು. ಹಾಗೆಯೇ ಈ ಆಕ್ಸೈಮ್ ಬಟ್ಟೆ ಹೊತ್ತ ಇಲಿಗಳ ನಡೆಯಲ್ಲಿ ವಾಲಾಟವಾಗಲಿ, ಮೂರ್ಛೆ ಹೋದವುಗಳಾಗಲಿ ಅಥವಾ ಮೂರು ದಿನಗಳ ನಂತರ ಸತ್ತವುಗಳಂತಹ ಇಲಿಗಳ ಸಂಖ್ಯೆಯೂ ಕೂಡ ಉಳಿದ ಎರಡು ಗುಂಪುಗಳಲ್ಲಿ ಇದ್ದುದಕ್ಕಿಂತ ಕಡಿಮೆ ಇತ್ತು. ಅಂದರೆ ಈ ಬಟ್ಟೆ ಇಲಿಗಳನ್ನ ಮೀಥೈಲ್ ಪ್ಯಾರಾಥಯಾನಿನ ವಿಷ ಪರಿಣಾಮಗಳಿಂದ ರಕ್ಷಿಸುತ್ತದೆ ಎಂದಾಯ್ತಷ್ಟೇ. ಇದೀಗ ಈ ಬಟ್ಟೆಯನ್ನ ಕಿಸಾನ್ ಕವಚ್ ಎನ್ನುವ ಹೆಸರಿಟ್ಟು ಪೇಟೆಂಟ್ ಪಡೆದಿದ್ದಾರೆ. ಪ್ರವೀಣ್ ಅವರೇ ಸ್ಥಾಪಿಸಿರುವ ಸೆಪಿಯೋ ಹೆಲ್ತ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ನವೋದ್ಯಮ ಈ ಬಟ್ಟೆಯನ್ನು ತಯಾರಿಸಲು ಮುಂದಾಗಿದೆ. ಸದ್ಯಕ್ಕೆ ಈ ಬಟ್ಟೆಯನ್ನ ಇನ್ನಷ್ಟು ಅಗ್ಗವಾಗಿ ಹಾಗೂ ಬೃಹತ್ ಪ್ರಮಾಣದಲ್ಲಿ ತಯಾರಿಸುವ ವಿಧಾನಗಳನ್ನು ರೂಪಿಸುತ್ತಿದ್ದೇವೆ ಎನ್ನುತ್ತಾರೆ ಸೆಪಿಯೋ ಹೆಲ್ತ್ ನಿರ್ದೇಶಕ ಓಂ ಪ್ರಕಾಶ್ ಸುನ್ನಾಪು. ಕಿಸಾನ್ ಕವಚ ಭಾರತದ ರೈತರಲ್ಲಿ ಬಹುತೇಕರು ಬಳಸುವ ಮಿಥೈಲ್ ಪ್ಯಾರಾಥಯಾನ್ ಹಾಗೂ ಎಂಡೋಸಲ್ಫಾನಿನಂತಹ ವಸ್ತುಗಳ ವಿಷ ಪರಿಣಾಮಗಳನ್ನು ತಡೆಯಬಲ್ಲುದಂತೆ. ಒಟ್ಟಿನಲ್ಲಿ ಈ ಬಟ್ಟೆ ಶೀಘ್ರವಾಗಿ ಮಾರುಕಟ್ಟೆಗೆ ಬಂದರೆ ಸಾಕು, ಕೀಟನಾಶಕಗಳಿಂದಾಗುವ ಸಾವು ಕಡಿಮೆಯಾಗುತ್ತದೆ ಎಂದಿರಾ? ನಿಜ, ಇದು ರೈತರನ್ನ ಅವರು ಸಿಂಪಡಿಸುವ ಕೀಟನಾಶಕದಿಂದ ರಕ್ಷಿಸುತ್ತದೆ. ಆದರೆ ಈಗಾಗಲೇ ಪರಿಸರದಲ್ಲಿ ಸೇರಿಕೊಂಡಿರುವ ಕೀಟನಾಶಕಗಳಿಗೆ ಏನು ಮಾಡುವುದು? ಈ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಕೀಟನಾಶಕದ ಉಳಿಕೆ ಇರುವ ನೀರನ್ನು ಇದು ಶುದ್ಧೀಕರಿಸಬಲ್ಲದೆ? ಗೊತ್ತಿಲ್ಲ.
1: ಭಾರತ ವಿಜ್ಞಾನಿ ಪ್ಯಾಟ್ರಿಕ್ ಕ್ರಿಸ್ಟಫರ್ ಸ್ಟೆಪ್ಟೋ. ಪ್ಯಾಟ್ರಿಕ್ ಕ್ರಿಸ್ಟಫರ್ ಸ್ಟೆಪ್ಟೋ ಬ್ರಿಟಿಷ್ ವೈದ್ಯ. ವೈದ್ಯಕೀಯದಲ್ಲಿ ವ್ಯಾಪಕವಾಗಿ ಬಳಕೆಯಾಗುತ್ತಿರುವ ಲೆಪಾರೋಸ್ಕೋಪಿ ಎನ್ನುವ ಶಸ್ತ್ರಕ್ರಿಯೆ ಹಾಗೂ ಪ್ರಣಾಳ ಶಿಶು ತಂತ್ರಜ್ಞಾನ ಎಂದು ಪ್ರಸಿದ್ಧಿಯಾದ ಇನ್ ವಿಟ್ರೋ ಫರ್ಟಿಲೈಸೇಷನ್ ತಂತ್ರಗಳನ್ನು ರೂಪಿಸಿದ ವೈದ್ಯ, ವಿಜ್ಞಾನಿ, ಶಸ್ತ್ರತಜ್ಞ. ಜೂನ್ 9 ಈತನ ಜನ್ಮದಿನ. ಸ್ಟೆಪ್ಟೋ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಪಟ್ಟಣದಲ್ಲಿ 1913 ಜೂನ್ 9 ಜನಿಸಿದ. ಈತನ ತಂದೆ ಜನನ ಮರಣ ದಾಖಲೆಗಳ ರಿಜಿಸ್ಟರ್, ಜೊತೆಗೆ ಚರ್ಚ್ನಲ್ಲಿ ವಾದ್ಯ ನುಡಿಸುತ್ತಿದ್ದ. ತಾಯಿ ಸಾಮಾಜಿಕ ಕಾರ್ಯಕರ್ತಳಾಗಿದ್ದಳು. ಶಿಶು ಆರೋಗ್ಯ ಕೇಂದ್ರಗಳಲ್ಲಿ ಸ್ವಯಂ ಸೇವಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಇಂತಹ ದಂಪತಿಗಳ 6ನೆಯ ಮಗನಾಗಿ 7ನೆಯ ಸಂತಾನವಾಗಿ ಸ್ಟೆಪ್ಟೋ ಹುಟ್ಟಿದ. ಬಾಲ್ಯದಿಂದಲೂ ಸ್ಟೆಪ್ಟೋಗೆ ಸಂಗೀತ ಹಾಗೂ ಜೀವ ವಿಜ್ಞಾನಗಳೆರಡರಲ್ಲಿಯೂ ಆಸಕ್ತಿ ಇತ್ತು. ಶಾಲೆಯ ವಿದ್ಯಾಭ್ಯಾಸ ಮುಗಿಯುವ ವೇಳೆಗೆ ವೈದ್ಯಕೀಯದಲ್ಲಿ ಆಸಕ್ತಿ ಹೆಚ್ಚಾಗಿ ವೈದ್ಯ ವ್ಯಾಸಂಗ ಮಾಡಿದ. ಲಂಡನ್ನಿನ ಜಾರ್ಜಸ್ ವೈದ್ಯಕೀಯ ಶಾಲೆಯಿಂದ ಪದವಿಯನ್ನು ಗಳಿಸಿದ. ಇಂಗ್ಲೆಂಡ್ನ ವೈದ್ಯರುಗಳ ಸಂಘದಿಂದ ವೈದ್ಯ ವೃತ್ತಿ ನಡೆಸಲು ಪರವಾನಗಿಯೂ ಸಿಕ್ಕಿತು. ಆದರೆ ಅಷ್ಟರಲ್ಲಿ 2ನೇ ವಿಶ್ವ ಯುದ್ಧ ಆರಂಭವಾಯಿತು. ಸ್ಟೆಪ್ಟೋ ಸ್ವಯಂ ಪ್ರೇರಣೆಯಿಂದ ಸೈನಿಕರಿಗೆ ನೆರವಾಗಲೆಂದು ಇಂಗ್ಲೆಂಡಿನ ನೌಕಾಸೇನೆಯಲ್ಲಿ ವೈದ್ಯನಾದ. ಆದರೆ ಯುದ್ಧದ ನಡುವೆ ಈತ ಇದ್ದ ಹಡಗು ಬಾಂಬ್ ದಾಳಿಗೆ ಸಿಲುಕಿ ಮುಳುಗಿತು. ಸ್ಟೆಪ್ಟೋ ವೈರಿಯ ಸೆರೆಯಾದ. ವೈದ್ಯನಾಗಿದ್ದರಿಂದ ಈತನನ್ನು ಸೆರೆಮನೆಯಲ್ಲಿ ಕೂಡಿಡದೆ ಓಡಾಡಲು ಅವಕಾಶ ಒದಗಿಸಿದ್ದರಂತೆ. ಆ ಸಮಯದಲ್ಲಿ ಕೆಲವು ಸೆರೆಯಾಳುಗಳು ತಪ್ಪಿಸಿಕೊಂಡು ಹೋಗಲು ನೆರವಾದ ಕಾರಣ ಈತನನ್ನು ಏಕಾಂತವಾಸದ ಸೆರೆಯಲ್ಲಿ ಇರಿಸಲಾಗಿತ್ತು. 1943 ಸೆರೆಮನೆಯಿಂದ ಬಿಡುಗಡೆಯಾಗಿ ಇಂಗ್ಲೆಂಡ್ಗೆ ಮರಳಿದ ಸ್ಟೆಪ್ಟೋ ವೈದ್ಯ ವೃತ್ತಿ ಆರಂಭಿಸಿದ. ಆರಂಭದಿಂದಲೂ ಈತನಿಗೆ ಪ್ರಸೂತಿ ವೈದ್ಯದಲ್ಲಿ ಆಸಕ್ತಿ ಇತ್ತು. ಹೀಗಾಗಿ ಆ ಕ್ಷೇತ್ರದಲ್ಲಿಯೇ ಹೆಚ್ಚಿನ ಅಧ್ಯಯನ ಆರಂಭಿಸಿದ. ಹೊಟ್ಟೆಯ ಭಾಗದಲ್ಲಿ ಶಸ್ತ್ರಕ್ರಿಯೆ ಮಾಡಲು ಆಗ ರೋಗಿಗಳ ಹೊಟ್ಟೆಯನ್ನು ದೊಡ್ಡದಾಗಿ ಸೀಳಿ ಹೊಲೆಯಬೇಕಾಗುತ್ತಿತ್ತು. ಇದು ಹಲವೊಮ್ಮೆ ಸೋಂಕು ಮೊದಲಾದ ಅಡ್ಡ ಪರಿಣಾಮಗಳಿಗೆ ಹಾದಿ ಮಾಡಿಕೊಡುತ್ತಿತ್ತು. ಇದನ್ನು ತಡೆಯಲು ಲೆಪರೋಸ್ಕೋಪ್ ವಿಧಾನವನ್ನು ಜಾರಿಗೆ ತಂದ. ಹೊಟ್ಟೆಯಲ್ಲಿ ಪುಟ್ಟ ರಂಧ್ರ ಮಾಡಿ ರಂಧ್ರದೊಳಗೆ ಬೆಳಕು ಚೆಲ್ಲುವ ನಳಿಕೆಯನ್ನು, ಶಸ್ತ್ರಕ್ರಿಯೆಗೆ ಬೇಕಾದ ಸಾಧನಗಳನ್ನು ಹುದುಗಿಸಿ ಕೊಳವೆಯ ಮೂಲಕವೇ ಅಂಗಗಳನ್ನು ಕತ್ತರಿಸುವ ಹೊಲಿಯುವ ವಿಧಾನವನ್ನು ರೂಪಿಸಿದ. ಇದುವೇ ಲೆಪರೋಸ್ಕೋಪಿ. ಇದೀಗ ಈ ತಂತ್ರವನ್ನು ಹತ್ತಾರು ಬಗೆಯ ಶಸ್ತ್ರಕ್ರಿಯೆಗಳಲ್ಲಿ ಬಳಸಲಾಗುತ್ತದೆ. ಅತಿ ಕಡಿಮೆ ನೋವಿನ, ಅಪಾಯವು ಕಡಿಮೆ ಇರುವ ಶಸ್ತ್ರಕ್ರಿಯೆಗಳು ಇದರಿಂದ ಸಾಧ್ಯವಾಗಿವೆ. ಮುಂದೆ ಪ್ರನಾಳ ಶಿಶುಗಳನ್ನು ತಯಾರಿಸುವ ತಂತ್ರದಲ್ಲಿಯೂ ಇವನ ಈ ಸಾಧನ ನೆರವಿಗೆ ಬಂದಿತ್ತೆಂಬುದು ಗಮನಾರ್ಹ. ಲೆಪರೋಸ್ಕೋಪಿ ತಂತ್ರವನ್ನು ವೈದ್ಯರು ಸುಲಭವಾಗಿ ಒಪ್ಪಲಿಲ್ಲ. ಇದೇ ರೀತಿಯ ಅಡ್ಡಿ ಆತಂಕಗಳು ಈತನ ಇತರೆ ಸಂಶೋಧನೆಗಳಿಗೂ ಎದುರಾಗಿದ್ದವು. ಸ್ಟೆಪ್ಟೋನ ಮತ್ತೊಂದು ಸುಪ್ರಸಿದ್ಧ ಸಾಧನೆ ಎಂದರೆ ಪ್ರನಾಳ ಶಿಶು ತಂತ್ರಜ್ಞಾನ. ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಜೀವ ವಿಜ್ಞಾನಿ ರಾಬರ್ಟ್ ಎಡ್ವರ್ಡ್ ಜೊತೆಗೂಡಿದ ಸ್ಟೆಪ್ಟೋ ದೇಹದ ಹೊರಗೆ ಅಂಡಗಳನ್ನು ವೀರ್ಯಾಣದ ಜೊತೆಗೆ ಕೂಡಿಸಿ ಅನಂತರ ಅವನ್ನು ಗರ್ಭಾಶಯದೊಳಗಿಟ್ಟು ಬೆಳೆಸಬಹುದೇ ಎಂದು ಯೋಚಿಸಿದ. ಆ ವೇಳೆಗೆ ಎಡ್ವರ್ಡ್ ಮಾನವರ ಅಂಡಗಳನ್ನು ಪ್ರಯೋಗಾಲಯದಲ್ಲಿ ಇಟ್ಟು ಬೆಳೆಸುವುದನ್ನು ರೂಢಿಸಿದ್ದ. ಅಂಡಗಳನ್ನು ತೆಗೆಯಲು ಲೆಪರೋಸ್ಕೋಪಿ ತಂತ್ರ ನೆರವಿಗೆ ಬಂದಿತ್ತು. ಸ್ವಲ್ಪ ಕಾಲ ದೇಹದ ಹೊರಗೆ ಬೆಳೆಸಿದ ಮೇಲೆ ಅಂಡಗಳನ್ನು ಮರಳಿ ಗರ್ಭಾಶಯದೊಳಗೆ ಸೇರಿಸಿದರೆ ಅದು ಶಿಶುವಾಗಿ ಬೆಳೆಯಬಹುದೇ ಎನ್ನುವುದು ಪ್ರಶ್ನೆಯಾಗಿತ್ತು. ಇದಕ್ಕಾಗಿ ಸಂಶೋಧನೆ ನಡೆಸಲು ಸ್ಟೆಪ್ಟೋ ಮತ್ತು ಎಡ್ವರ್ಡ್ ಬ್ರಿಟಿಷ್ ಸಂಶೋಧನಾ ಮಂಡಳಿಯ ನೆರವು ಬೇಡಿದರು. ಇದು ಬೇಡದ ಸಂಶೋಧನೆ ಎಂದು ಮಂಡಳಿ ಧನ ಸಹಾಯ ನೀಡಲು ನಿರಾಕರಿಸಿತ್ತು. ಆದರೂ ಛಲ ಬಿಡದ ಸ್ಟೆಪ್ಟೋ ಮತ್ತು ಎಡ್ವರ್ಡ್ ಅಮೆರಿಕದ ಪೋರ್ಟ್ ಪ್ರತಿಷ್ಠಾನ ಹಾಗೂ ಇತರೆ ಖಾಸಗಿ ಕಂಪನಿಗಳ ನೆರವಿನಿಂದ ಸಂಶೋಧನೆಯನ್ನು ಮುಂದುವರೆಸಿದರು. ಆರೇಳು ಬಾರಿ ಪ್ರಯತ್ನಿಸಿದಾಗಲೂ ಅಂಡವನ್ನು ಗರ್ಭಾಶಯದೊಳಗೆ ನೆಲೆಯಾಗಿಸುವುದು ಕಷ್ಟವಾಗಿತ್ತು. ಕೆಲವು ತಿಂಗಳ ನಂತರ ಭ್ರೂಣ ಸರಿಯಾಗಿ ಬೆಳೆಯದೆ ಗರ್ಭಪಾತವಾಗಿ ಬಿಡುತ್ತಿತ್ತು. ಸ್ಟೆಪ್ಟೋ ಇನ್ನೇನು ನಿವೃತ್ತಿಯಾಗಬೇಕೆನ್ನುವ ಸಮಯದಲ್ಲಿ ಅಂಡಾಣುಗಳನ್ನು ಮುಚ್ಚಿಕೊಂಡಿದ್ದರಿಂದ ಮಗುವಾಗದೆ ಉಳಿದ ದಂಪತಿಯೊಂದು ಸ್ಟೆಪ್ಟೋ ಬಳಿ ಸಲಹೆಗೆ ಬಂದರು. ಹೆಂಡತಿಯಿಂದ ಅಂಡವನ್ನು ತೆಗೆದು ಪ್ರಯೋಗಾಲಯದಲ್ಲಿ ವೀರ್ಯಾಣದ ಜೊತೆಗೆ ಕೂಡಿಸಿ ಎರಡೂವರೆ ದಿನದ ಬಳಿಕ ಆಕೆಯ ಗರ್ಭಾಶಯಕ್ಕೆ ಮರಳಿಸಲು ಸ್ಟೆಪ್ಟೋ ಹಾಗೂ ಎಡ್ವರ್ಡ್ ಜೋಡಿ ತೀರ್ಮಾನಿಸಿತ್ತು. ನಾಲ್ಕು ದಿನಗಳಾದ ಭ್ರೂಣಗಳೆಲ್ಲವೂ ಗರ್ಭದಲ್ಲಿ ನೆಲೆ ನಿಲ್ಲುತ್ತಿರಲಿಲ್ಲ ಎಂದು ಅಷ್ಟರಲ್ಲಿ ಅವರಿಗೆ ತಿಳಿದಿತ್ತು. ಗರ್ಭಾಶಯಕ್ಕೆ ಅಂಡವನ್ನು ಮರಳಿಸುವ ದಿನ ಬೆಳಗ್ಗೆ ಸ್ಟೆಪ್ಟೋನ ಹೆಂಡತಿಯ ಹುಟ್ಟುಹಬ್ಬವಿತ್ತು. ಹೀಗಾಗಿ ಈತನಿಗೆ ಬಿಡುವು ಇರಲಿಲ್ಲ. ಅಂಡವನ್ನು ಸಂಜೆ ಗರ್ಭಾಶಯದೊಳಗೆ ಇಟ್ಟರು. ಇದುವೇ ಇವರಿಗೆ ವರದಾನವಾಯಿತು. ಗರ್ಭ ಸರಿಯಾಗಿ ನೆಲೆ ನಿಂತಿತ್ತು. ಮೊತ್ತ ಮೊದಲ ಪ್ರನಾಳ ಶಿಶು 6 ಮಾಸಗಳನ್ನು ಕಳೆದು ಬೆಳೆಯಿತು. ಆದರೆ ಹೆರಿಗೆಯ ಸಮಯದಲ್ಲಿ ಇನ್ನೊಂದು ಆತಂಕವೂ ಎದುರಾಗಿತ್ತು. ತಾಯಿಗೆ ಸೋಂಕು ಹತ್ತಿ ತಾಯಿ ಮಗು ಇಬ್ಬರಿಗೂ ಅಪಾಯ ಒದಗುವ ಸಂದರ್ಭವಿತ್ತು. ಸ್ಟೆಪ್ಟೋ ಶಸ್ತ್ರಕ್ರಿಯೆಯ ಮೂಲಕ ಹೆರಿಗೆ ಮಾಡಿಸಿ ಅದನ್ನು ತಪ್ಪಿಸಿದ. 1979 ಹೀಗೆ 16 ವರ್ಷಗಳ ಸಂಶೋಧನೆಯ ಬಳಿಕ ಪ್ರಪಂಚದ ಮೊತ್ತ ಮೊದಲ ಪ್ರನಾಳ ಶಿಶು ಹುಟ್ಟಿತು. ಲೂಯಿ ಬ್ರೌನ್ ಎಂದು ಹೆಸರು ಪಡೆದ ಈ ಮಗು ಈಗ ತಾನೂ ತಾಯಿಯಾಗಿದ್ದಾಳೆ. ಪ್ರಪಂಚದಲ್ಲಿ ಇಂದು ಪ್ರತಿದಿನವೂ 200 ಪ್ರನಾಳ ಶಿಶುಗಳು ಹುಟ್ಟುತ್ತಿವೆ. ವೈದ್ಯಕೀಯದಲ್ಲಿ ಕ್ರಾಂತಿಕಾರಕವೆನ್ನುವ 2 ಶೋಧಗಳನ್ನು ಮಾಡಿದ ವೈದ್ಯ ವಿಜ್ಞಾನಿ ಶಸ್ತ್ರವೈದ್ಯ ಪ್ಯಾಟ್ರಿಕ್ ಸ್ಟೆಪ್ಟೋ ಹುಟ್ಟಿದ ದಿನ ಇಂದು ಜೂನ್ 9.
0: ಜಾಣ ಸುದ್ದಿ ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮ, ಶ್ರೀಮತಿ ಭಾರತಿ ಹಾಗೂ ಕುಮಾರಿ ಸಿಂಧು. ಜಾಣ ಸುದ್ದಿ ಒಂದು ಉಚಿತ ಪತ್ರಿಕೆ. ಈ ಪತ್ರಿಕೆಯನ್ನು ನೀವು ನಿಮ್ಮ ಗೆಳೆಯರು ಹಾಗೂ ಬಂಧುಗಳೊಂದಿಗೆ ಉಚಿತವಾಗಿ ಹಂಚಿಕೊಳ್ಳಬಹುದು. ಜಾಣ ಸುದ್ದಿ ಸ್ಪೋಟಿಫೈ, ಯೂಟ್ಯೂಬ್, ಅಮೆಜಾನ್ ಮ್ಯೂಸಿಕ್ ಇಲ್ಲಿಯೂ ಕೂಡ ಈಗ ಲಭ್ಯ. ಜಾಣ ಸುದ್ದಿಯ ಬಗ್ಗೆ ಸಂದೇಹ ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 417ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೋಲಾರ್ ರೇಡಿಯೇಷನ್, ಸೌರ ವಿಕಿರಣ, ಸೂರ್ಯ ಸ್ಫುರಿಸುವ ವಿಕಿರಣ. ಸೌರ ವಿಕಿರಣದಲ್ಲಿ ಗೋಚರ ಕಿರಣಗಳು, ನೇರಳಾತೀತ ಕಿರಣಗಳು, ಅವಕೆಂಪು ಕಿರಣಗಳು, ಹೀಗೆ ಎಕ್ಸ್ರೇ ಕಿರಣಗಳಿಂದ ಹಿಡಿದು ರೇಡಿಯೋ ತರಂಗಗಳವರೆಗೂ ಇಡೀ ವಿದ್ಯುತ್ಕಾಂತೀಯ ರೋಹಿತವಿರುತ್ತದೆ. ಸೂರ್ಯನಿಂದ ಸ್ಫುರಿಸಲ್ಪಟ್ಟ ಒಟ್ಟು ವಿಕಿರಣದ ಅರ್ಧ ಭಾಗವು ಭೂಮಿಯನ್ನು ತಲುಪುತ್ತದೆ ಎಂದು ನಂಬಲಾಗಿದೆ. ಭೂಮಿಯನ್ನು ತಲುಪುವ ವಿಕಿರಣ 50%ನಲ್ಲಿ ಸುಮಾರು 30% ಭೂಮಿಯನ್ನು ನೇರವಾಗಿ ತಲುಪುತ್ತದೆ. ಉಳಿದ 20% ಭೂ ಮೇಲ್ಮೈಯನ್ನು ತಲುಪುವ ಹಾದಿಯಲ್ಲಿ ವಾತಾವರಣದಲ್ಲಿ ವಿಸ್ತರಿಸಗೊಳ್ಳುತ್ತದೆ. ಭೂಮಿಗೆ ತಲುಪುವ ವಿಕಿರಣದ 1/3 ಮತ್ತೆ ಹಿಮಕ್ಕೆ ಪ್ರತಿಫಲಿಸಿಕೊಳ್ಳುತ್ತದೆ. ಇದು ಭೂಮಿಯನ್ನು ನೇರವಾಗಿ ಕಾಯಿಸುವುದಿಲ್ಲ. ಪ್ರಪಂಚದ ಪರಿಸರ ವ್ಯವಸ್ಥೆಗಳ ಕಾರ್ಯ ಚಟುವಟಿಕೆಗಳ ನಿಯಂತ್ರಣಕ್ಕೆ ಭೂಮಿಗೆ ತಲುಪುವ ಸೌರ ವಿಕಿರಣವು ಅತಿ ಮುಖ್ಯ. ಸೌರ ವಿಕಿರಣವು ವಾತಾವರಣ ಮತ್ತು ಸಾಗರಗಳನ್ನು, ವಿಶೇಷವಾಗಿ ಸಮಭಾಜಕ ವೃತ್ತದ ಬಳಿಯಿರುವ ಸಾಗರ ಹಾಗೂ ವಾತಾವರಣವನ್ನು ಕಾಯಿಸುತ್ತದೆ. ಈ ಉಷ್ಣವು ಗಾಳಿಯ ಮೂಲಕ ಪ್ರಪಂಚದಲ್ಲಿ ಮರುಹಂಚಿಕೆಯಾಗುತ್ತದೆ. ಸೌರ ವಿಕಿರಣವು ವಾಯು ಚಲನೆಯನ್ನು ಮತ್ತು ಜಲಚಕ್ರವನ್ನು ನಿಯಂತ್ರಿಸುತ್ತದೆ. ಸೋಲಾರ್ ಸ್ಯಾಟಲೈಟ್, ಸೌರ ಉಪಗ್ರಹ. ಸೌರ ಉಪಕರಣಗಳನ್ನೊಳಗೊಂಡಿರುವ ಉಪಗ್ರಹ. ಹ್ಯೂಮಾದಲ್ಲಿ ಸೌರಶಕ್ತಿಯನ್ನು ವಿದ್ಯುಚ್ಛಕ್ತಿಯನ್ನಾಗಿ ಪರಿವರ್ತಿಸುವ ಉಪಕರಣವು ಉಪಗ್ರಹದಲ್ಲಿರುತ್ತದೆ. ಈ ಉಪಕರಣವು ಹಲವು ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿರಬಹುದು. ಇದಕ್ಕೆ ಅನೇಕ ಸೌರ ಕೋಶಗಳನ್ನು ಅಳವಡಿಸಿರುತ್ತಾರೆ. ಕೇಂದ್ರ ಭಾಗದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸುವ ಹಾಗೂ ವರ್ಗಾಯಿಸುವ ಘಟಕವಿರುತ್ತದೆ. ಸೌರಕೋಶಗಳು ಸಂಗ್ರಹಿಸಿದ ಸೌರಶಕ್ತಿಯು ಈ ಘಟಕದಲ್ಲಿ ವಿದ್ಯುಚ್ಛಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಈ ವಿದ್ಯುಚ್ಛಕ್ತಿಯು ಭೂಮಿಗೆ ವರ್ಗಾವಣೆಯಾಗುವಾಗ ಸೂಕ್ಷ್ಮ ತರಂಗಗಳಾಗಿ ಮೈಕ್ರೋವೇವ್ಸ್ಗೆ ಬದಲಾಗುತ್ತದೆ. ಈ ಸೂಕ್ಷ್ಮ ತರಂಗಗಳನ್ನು ಭೂಮಿಯಲ್ಲಿರುವ ಹಲವು ಗ್ರಾಹಕ ನಿಲ್ದಾಣಗಳು ಗ್ರಹಿಸುತ್ತವೆ. ಈ ನಿಲ್ದಾಣಗಳಲ್ಲಿ ಸೂಕ್ಷ್ಮ ತರಂಗಗಳು ಮತ್ತೆ ವಿದ್ಯುಚ್ಛಕ್ತಿಯಾಗಿ ಪರಿವರ್ತನೆಯಾಗಿ ವಿದ್ಯುತ್ ಪೂರೈಕೆಗೆ ಜಾಲಕ್ಕೆ ಸೇರುತ್ತವೆ. ಸೌರ ಉಪಕರಣಗಳನ್ನೊಳಗೊಂಡ ಸೌರ ಉಪಗ್ರಹಗಳು ಭೂಸ್ಥಾಯಿ ಕಕ್ಷೆಯಲ್ಲಿ ಸ್ಥಾಪಿಸಿರುತ್ತಾರೆ. ಸೋಲಾರ್ ವಿಂಡ್, ಸೌರ ಮಾರುತ. ಸೂರ್ಯನ ಕಿರೀಟ ಕರೋನದಿಂದ ಹೊರಡುವ ಪರಮಾಣು ಕಣಗಳ ಪ್ರವಾಹ. ಇದರಲ್ಲಿ ಮುಖ್ಯವಾಗಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳಿರುತ್ತವೆ. ಈ ಪ್ರವಾಹವು ವೇಗ 1 ಸೆಕೆಂಡಿಗೆ 300 ಕಿಲೋಮೀಟರ್ಗಳಿಂದ 1,000 ಕಿಲೋಮೀಟರ್ವರೆಗೆ ಇರುತ್ತದೆ. ಸೂರ್ಯನ ಮೇಲ್ಮೈ ಚಟುವಟಿಕೆ ಹಾಗೂ ಸೌರಮಾರುತದ ವೇಗ ವ್ಯತ್ಯಾಸ, ಇವುಗಳ ನಡುವೆ ಸಂಬಂಧವಿದೆ ಎಂದು ಭಾವಿಸಲಾಗಿದೆ. ಸೌರ ಜ್ವಾಲೆಯು ಉಂಟಾದ ಅನಂತರದ ಸೌರಮಾರುತ ಹೆಚ್ಚುತ್ತದೆ ಎಂದು ತಿಳಿದು ಬಂದಿರುತ್ತದೆ. ಸೌರಮಾರುತವು ಭೂಮಿಯನ್ನಪ್ಪಳಿಸಿದಂತೆ ಭೂಮಿಯ ವಾತಾವರಣ ಕಾಪಾಡುತ್ತದೆ. ಕೆಲವೊಮ್ಮೆ ಸೌರಮಾರುತದಲ್ಲಿರುವ ಕಣಗಳು ಭೂಮಿಯನ್ನು ಸುತ್ತುವರಿದು ವಾತಾವರಣದ ಕಾಂತಗೋಳವನ್ನು ಪ್ರವೇಶಿಸಿ ಅಲ್ಲಿನ ಕಣಗಳೊಂದಿಗೆ ವರ್ತಿಸಿ ಧ್ರುವ ಪ್ರಭೆಯನ್ನುಂಟು ಮಾಡುತ್ತವೆ. ಸಾಮಾನ್ಯವಾಗಿ ಇವು ಧ್ರುವ ಪ್ರದೇಶಗಳಲ್ಲಿ ಬಣ್ಣ ಬಣ್ಣವಾಗಿ ಕಂಗೊಳಿಸುವುದರಿಂದ ಈ ಬೆಳಕಿಗೆ ಧ್ರುವ ಪ್ರಭೆ ಅಥವಾ ಅರೋರಾ ಎಂದು ಹೇಳುತ್ತಾರೆ. ಸಾಲಿಡ್ ವೇಸ್ಟ್, ಘನತ್ಯಾಜ್ಯ ಕನ್ನಡದಲ್ಲಿ. ಪ್ರಾಥಮಿಕ ಬಳಕೆಯ ನಂತರ ಉಳಿಯುವ ಯಾವುದೇ ಅನುಪಯುಕ್ತವಾದ ಘನ ಪದಾರ್ಥ. ಘನತ್ಯಾಜ್ಯದ ವ್ಯಾಖ್ಯಾನವು ವ್ಯಕ್ತಿಯಿಂದ ವ್ಯಕ್ತಿಗೆ

ಸ್ಫೋಟ, ಔದ್ಯೋಗೀಕರಣ, ನಗರೀಕರಣ ಹಾಗೂ ಬದಲಾಗುತ್ತಿರುವ ನಾಗರಿಕತೆಗಳು ಘನತ್ಯಾಜ್ಯದ ಉತ್ಪಾದನೆಯನ್ನು ದಿನೇ ದಿನೇ ಏರಿಸುತ್ತಿವೆ. ಘನ, ದ್ರವ, ಅನಿಲ ತ್ಯಾಜ್ಯಗಳಲ್ಲಿ ಘನತ್ಯಾಜ್ಯಗಳು ಪರಿಸರ ಮಾಲಿನ್ಯಕ್ಕೆ ಸೇರುತ್ತಿರುವ ಪಾಲು ಹೆಚ್ಚಿನದು. ಘನತ್ಯಾಜ್ಯವನ್ನು ಅವುಗಳ ಮೂಲದ ಆಧಾರದ ಮೇಲೆ 5 ಬಗೆಯಾಗಿ ಪರಿವರ್ತಿಸಬಹುದು. ಅವುಗಳೆಂದರೆ ಗೃಹತ್ಯಾಜ್ಯ, ಅಡಿಗೆ ಮನೆ, ಸ್ನಾನಗೃಹ ಮತ್ತು ಇತರ ಮನೆ ಕಸಗಳು ಇಲ್ಲಿ ಸೇರಿರುತ್ತವೆ. ಕಾಗದ, ತರಕಾರಿ, ಹಣ್ಣಿನ ಸಿಪ್ಪೆ, ಬಟ್ಟೆ, ಗಾಜು ಮುಂತಾದವುಗಳು ಈ ಕಸದ ಮುಖ್ಯ ಘಟಕಗಳು. 2, ವಾಣಿಜ್ಯ ತ್ಯಾಜ್ಯ. ಕಚೇರಿಗಳು, ಉಪಹಾರ ಗೃಹಗಳು, ಮಾರುಕಟ್ಟೆಗಳು ಮೊದಲಾದ ವಾಣಿಜ್ಯ ಉದ್ಯಮಗಳಿಂದ ಹೊರಬರುವ ಕಸವಿದು. 3, ಕೈಗಾರಿಕಾ ತ್ಯಾಜ್ಯ. ಕೈಗಾರಿಕೆಗಳು ತಮ್ಮ ಉತ್ಪಾದನಾ ಕ್ರಿಯೆಯಲ್ಲಿ ಉತ್ಪಾದಿಸುವ ಕಸವಿದು. ಉತ್ಪಾದನೆಯಿಂದ ಹಿಡಿದು ಪ್ಯಾಕೇಜಿಂಗ್ವರೆಗಿನ ಉಂಟಾಗುವ ಕಸವೆಲ್ಲ ಇಲ್ಲಿ ಸೇರಿರುತ್ತದೆ. ಇನ್ನು ಗಣಿಗಾರಿಕೆ ಹಾಗೂ ಖನಿಜ ಸಂಸ್ಕರಣದಲ್ಲುಂಟಾಗುವ ಕಸವನ್ನು ಈ ಗುಂಪಿಗೆ ಸೇರಿಸುತ್ತಾರೆ. 4, ಕೃಷಿ ತ್ಯಾಜ್ಯ. ಕೃಷಿ ಭೂಮಿಯಿಂದ ಹೊರಬರುವ ಕಬ್ಬಿನ ಸಿಪ್ಪೆ, ಭತ್ತದ ಹೊಟ್ಟು, ಕೊಟ್ಟಿಗೆ ಕಸ, ಕಸಾಯಖಾನೆಯ ಕಸ ಇವೆಲ್ಲವೂ ಈ ಗುಂಪಿಗೆ ಸೇರುತ್ತವೆ. 5, ವಿಷಕರ ಕಸ. ಇದರಲ್ಲಿ ವಿಕಿರಣ ಕಸ, ಭಾರ ಲೋಹಗಳು, ಔಷಧಿಗಳು, ಕೀಟನಾಶಕಗಳು ಇತ್ಯಾದಿಗಳು ಇರುತ್ತವೆ. ಪ್ರಪಂಚದ ಸುಮಾರು 1/2 ಭಾಗದಷ್ಟು ಜನರು ನಗರಗಳಲ್ಲಿ ವಾಸಿಸುತ್ತಿದ್ದಾರೆ. ಇದರಿಂದ ನಗರಗಳಲ್ಲಿ ಘನತ್ಯಾಜ್ಯದ ಪ್ರಮಾಣ ದಿನೇ ದಿನೇ ಏರುತ್ತದೆ. ಇಂದು ಪ್ರಪಂಚದಲ್ಲಿ ವರ್ಷಕ್ಕೆ ಸುಮಾರು 720 ಬಿಲಿಯನ್ ಟನ್ಗಳಷ್ಟು ಕಸ ಉತ್ಪತ್ತಿಯಾಗುತ್ತಿದೆ. ಇದರಲ್ಲಿ 440 ಬಿಲಿಯನ್ ಟನ್ಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿಯೇ ಉತ್ಪಾದನೆಯಾಗುತ್ತಿವೆ. ಭಾರತದ ನಗರಗಳಲ್ಲಿ ದಿನವೊಂದಕ್ಕೆ ವ್ಯಕ್ತಿಯೊಬ್ಬರಿಂದ ಸುಮಾರು 200 ಗ್ರಾಂನಿಂದ 500 ಗ್ರಾಂ ಘನತ್ಯಾಜ್ಯವು ಉತ್ಪತ್ತಿಯಾಗುತ್ತಿದೆ ಎಂದು ಅಂದಾಜು ಮಾಡಲಾಗಿದೆ. ಪ್ರಪಂಚದ ಕೆಲವು ಪ್ರಮುಖ ನಗರಗಳ ಉತ್ಪತ್ತಿಯಾಗುವ ಘನತ್ಯಾಜ್ಯದ ಪ್ರಮಾಣ ಇಂತಿದೆ. ಮುಂಬೈ, ಭಾರತ 500 ಗ್ರಾಂ ಪರ್ ಡೇ ಪರ್ ಕ್ಯಾಪಿಟ. ಕಲ್ಕಟ್ಟಾ, ಭಾರತ 500 ಗ್ರಾಂ ದಿನಕ್ಕೆ. ಭಾರತದ ನಗರಗಳಲ್ಲಿ ಸರಾಸರಿ ಉತ್ಪಾದನೆ 150 ಗ್ರಾಂನಿಂದ 350 ಗ್ರಾಂ. ಕಠ್ಮಂಡು, ನೇಪಾಳ, ಇಲ್ಲಿ 250 ಗ್ರಾಂ ಪರ್ ಡೇ ಪರ್ ಪರ್ಸನ್. ಕೊಲಂಬೋ, ಶ್ರೀಲಂಕಾ 420 ಗ್ರಾಂ ಪರ್ ಡೇ ಪರ್ ಕ್ಯಾಪಿಟ. ಬ್ಯಾಂಕಾಕ್, ಥೈಲ್ಯಾಂಡ್, ಇಲ್ಲಿ 450 ಗ್ರಾಂ ಪರ್ ಡೇ ಪರ್ ಕ್ಯಾಪಿಟ. ಮನಿಲಾ, ಫಿಲಿಪೈನ್ಸ್ 500 ಗ್ರಾಂ ಪರ್ ಡೇ ಪರ್ ಕ್ಯಾಪಿಟ. ಹಾಂಗ್ಕಾಂಗ್ 850 ಗ್ರಾಂ ಪರ್ ಡೇ ಪರ್ ಕ್ಯಾಪಿಟ. ವಾಷಿಂಗ್ಟನ್ ಮೋರ್ ದ್ಯಾನ್ 2.5 ಕೆಜಿ. ಲಾಸ್ ಏಂಜಲೀಸ್, ಉತ್ತರ ಅಮೆರಿಕಾ, ಮೋರ್ ದ್ಯಾನ್ 3.25 ಕೆಜಿಯಷ್ಟು ಘನತ್ಯಾಜ್ಯವು ಪ್ರತಿದಿನ ಪ್ರತಿಯೊಬ್ಬರಿಂದ ಉತ್ಪತ್ತಿಯಾಗುತ್ತದೆ. ಭಾರತದಲ್ಲಿ ಘನತ್ಯಾಜ್ಯ ಹೆಚ್ಚಿನ ಭಾಗ ಕೊಳೆಯುವಂಥ ಹಸಿ ಕಸ, ಅಂದರೆ ಜೈವಿಕ ಕಸದಿಂದ ಕೂಡಿದೆ. ಘನತ್ಯಾಜ್ಯಗಳಲ್ಲಿ ಉಪಯುಕ್ತ ಸಸ್ಯ ಪೋಷಕಾಂಶಗಳಿರುವ ಸಾರಜನಕ, ರಂಜಕ, ಪೊಟಾಷಿಯಂಗಳು ಇರುತ್ತವೆ. ಘನತ್ಯಾಜ್ಯದ ಇಂಧನ ಮೌಲ್ಯ 1 ಕಿಲೋಗ್ರಾಂಗೆ 800 ರಿಂದ 1000 ಕಿಲೋ ಕ್ಯಾಲೋರೀಸ್ಗಳಾಗಿರುತ್ತವೆ ಎಂದು ಅಂದಾಜು ಮಾಡಲಾಗಿದೆ. ಘನತ್ಯಾಜ್ಯದಲ್ಲಿರುವ ವಿವಿಧ ಪದಾರ್ಥಗಳು: ತರಕಾರಿ, ಇತರ ಕೊಳೆಯುವ ಕಸ 42%, ಕಾಗದ 3%, ಲೋಹಗಳು 0.03%, ಗಾಜು 0.05%, ಪ್ಲಾಸ್ಟಿಕ್, ರಬ್ಬರ್ ಇತ್ಯಾದಿ 0.3%, ಇತರೆ ಜಡ ಪದಾರ್ಥಗಳು ಸುಮಾರು 40-50%ಗಳಾಗಿರುತ್ತವೆ. ಕಸದ ರಾಸಾಯನಿಕ ಲಕ್ಷಣಗಳು: ಇಂಗಾಲ ಮತ್ತು ಸಾರಜನಕದ ನಿಷ್ಪತ್ತಿ ಸುಮಾರು 20%, ಸಾರಜನಕ ಸುಮಾರು 0.5%, ರಂಜಕ P2O5 ಸುಮಾರು 0.5%, ಪೊಟಾಷಿಯಂ K2O ಸುಮಾರು 0.5%. ಪ್ರಪಂಚದ ಪ್ರಮುಖ ನಗರಗಳಲ್ಲಿ ಉತ್ಪನ್ನವಾಗುವ ಕಸದಲ್ಲಿ 25%ನಿಂದ 55%ನಷ್ಟು ಕಸವನ್ನು ಮಾತ್ರ ಮುನ್ಸಿಪಾಲ್ಟಿಯು ನಿರ್ವಹಿಸುತ್ತದೆ. ಉಳಿದ ಕಸವನ್ನು ತೆರೆದ ಜಾಗಗಳಲ್ಲಿ ಎಸೆಯಲಾಗುತ್ತದೆ. ಇದು ಪರಿಸರ ಮಾಲಿನ್ಯವನ್ನುಂಟು ಮಾಡುವುದಲ್ಲದೆ ಮಾನವರ ಆರೋಗ್ಯಕ್ಕೆ ಮಾರಕವಾಗಿದೆ. ಸೂಕ್ತ ತ್ಯಾಜ್ಯ ವಿನಿಮಯ ವ್ಯವಸ್ಥೆ ಇಲ್ಲದ ಕಾರಣ ಹರಡುವ ರೋಗ ರುಜಿನಗಳಿಂದ ಪ್ರತಿ ವರ್ಷವೂ ಸುಮಾರು 5 ಮಿಲಿಯನ್ ಜನರು ಸಾಯುತ್ತಾರೆ ಎಂದು ಅಂದಾಜು ಮಾಡಲಾಗಿದೆ. ಘನತ್ಯಾಜ್ಯವನ್ನು ಸೂಕ್ತವಾಗಿ ವಿಲೇವರಿ ಮಾಡದಿದ್ದಲ್ಲಿ ಪರಿಸರ ಮಾಲಿನ್ಯವು ಉಂಟಾಗುತ್ತದೆ. ಕಸವು ಸೊಳ್ಳೆ, ಇಲೆ, ಜಿರಳೆ,

0: ಹಾಗೂ ಇತರ ಪೀಡೆಗಳಿಗೆ ಸೂಕ್ತ ಪರಿಸರವನ್ನು ಕಲ್ಪಿಸುತ್ತದೆ. ಹೀಗಾಗಿ ಇವು ಉತ್ತಮವಾಗಿ ತಮ್ಮ ಸಂತಾನವನ್ನು ಅಭಿವೃದ್ಧಿಪಡಿಸಿಕೊಂಡು ಅನೇಕ ರೋಗ ರುಜಿನಗಳನ್ನು ಹರಡುತ್ತವೆ. ಟೈಫಾಯ್ಡ್, ಕಾಲರಾ, ವಾಂತಿಭೇದಿ, ಹಳದಿ ಜ್ವರ, ಮೆದುಳು ಜ್ವರ, ಆನೆಕಾಲು ಮುಂತಾದ ರೋಗಗಳನ್ನು ಹರಡುವ ರೋಗ ಕಾರಕಗಳ ಅಭಿವೃದ್ಧಿಗೆ ಕಸದ ಗುಪ್ಪೆಗಳೇ ಮುಖ್ಯ ಕಾರಣ. ಮಳೆಗಾಲದಲ್ಲಿ ಕಸದ ಮೂಲಕ ಹರಿಯುವ ನೀರು ಕಸದಲ್ಲಿರುವ ಅಪಾಯಕಾರಿ ಪದಾರ್ಥಗಳನ್ನು ಕರಗಿಸಿಕೊಂಡು ಜಲ ಆಕಾರಗಳನ್ನು ಸೇರಿ ಅವುಗಳನ್ನು ಮಲಿನಗೊಳಿಸುತ್ತದೆ. ಕೈಗಾರಿಕಾ ಘನತ್ಯಾಜ್ಯಗಳು ಭೂಮಾಲಿನ್ಯ, ಜಲಮಾಲಿನ್ಯ ಹಾಗೂ ವಾಯುಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಭಾರತ ನಗರಗಳಲ್ಲಿ ಉತ್ಪತ್ತಿಯಾಗುವ ಘನ ತ್ಯಾಜ್ಯದ ಸರಾಸರಿ ಅಂದಾಜು 1994 ದೆಹಲಿಯಲ್ಲಿ 4,000 ಪರ್ ಟನ್ ದಿನಕ್ಕೆ, ಕೋಲ್ಕತ್ತಾದಲ್ಲಿ 3,500 ಟನ್ ದಿನಕ್ಕೆ, ಮುಂಬೈಯಲ್ಲಿ 5,800 ಟನ್ ದಿನಕ್ಕೆ, ಬೆಂಗಳೂರಿನಲ್ಲಿ 6,000 ಟನ್ ದಿನಕ್ಕೆ, ಚೆನ್ನೈನಲ್ಲಿ 3,000 ಟನ್ ದಿನಕ್ಕೆ, ಲಕ್ನೋದಲ್ಲಿ 2,000 ಟನ್ ದಿನಕ್ಕೆ, ಪಾಟ್ನಾದಲ್ಲಿ 1,500 ಟನ್ ದಿನಕ್ಕೆ, ಅಹಮದಾಬಾದ್ನಲ್ಲಿ 2,000 ಟನ್ ದಿನಕ್ಕೆ, ಸೂರತ್ನಲ್ಲಿ 1,250 ಟನ್ ದಿನಕ್ಕೆ ಉತ್ಪತ್ತಿಯಾಗುತ್ತದೆ. ಇವುಗಳಲ್ಲಿ ಕೇವಲ 48%ನಷ್ಟು ಘನತ್ಯಾಜ್ಯವನ್ನು ಮಾತ್ರ ಮುನ್ಸಿಪಾಲ್ಟಿಗಳು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುತ್ತವೆ. ಬಾಕಿ ಇದನ್ನು ಎಲ್ಲೆಂದರಲ್ಲಿ ಸುರಿದು ಗುಂಡಿಗಳನ್ನು ಮುಚ್ಚುತ್ತಾರೆ. ಕಸವನ್ನು ಸುಡುವುದರಿಂದ ಉತ್ಪತ್ತಿಯಾಗುವ ವಿಷನ ಅನಿಲಗಳು ಡಯಾಕ್ಸಿನ್ಸ್ ಅಂಡ್ ಫ್ಯೂರಾನ್ಸ್ ಹಾಗೂ ಬೂದಿ ವಾಯು ಮಾಲಿನ್ಯ ಮಾಡುತ್ತದೆ. ಕಸದ ಕುಪ್ಪೆಗಳು ನಗರದ ಸೌಂದರ್ಯವನ್ನು ಹಾಳು ಮಾಡುತ್ತವೆ. ಏರುತ್ತಿರುವ ಕಸದ ಪ್ರಮಾಣ ಸಂಪನ್ಮೂಲಗಳು ಅನಾಗತ್ಯ ಬಳಕೆಯನ್ನು ಸೂಚಿಸುತ್ತವೆ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ ಮೊದಲನೆಯ ಪದ್ಯ. ಆ ಪದ್ಯ ಹೀಗಿದೆ: ಶ್ರೀ ಗಗಲೌರಮಂ ಕೀರ್ತಿ ಶ್ರೀಗೆ ದಿಗಂತಮಂ ಅಹಿತರಂ ಗೆಲ್ವ ಜಯ ಶ್ರೀಗೆ ಭುಜ ಶಿಖರಮಂ ನೆಲೆಯಾಗಿಸಿ ನೀಂ ನೆಲಸು ನೇಸರುಳ್ಳಿನ ಮರಿಗ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಶ್ರೀಗೆ ಅಗಲುರಮಂ ಕೀರ್ತಿ ಶ್ರೀಗೆ ದಿಗಂತಮುವಂ ಅಹಿತರಂ ಗೆಲ್ವ ಜಯ ಶ್ರೀಗೆ ಭುಜಶಿಖರಮಂ ನೆಲೆಯಾಗಿಸಿ ನೀಂ ನೆಲಸು ನೇಸರ್ ಉಳ್ಳಿನಂ ಅರಿಗಾ. ಈಗ ಇದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ಮಾಡುವುದಕ್ಕೆ ನಾನು ಪ್ರಯತ್ನ ಪಡುತ್ತೇನೆ. ಅದಕ್ಕಿಂತ ಮೊದಲು ಈ ಪದ್ಯಕ್ಕೆ ಸಂಬಂಧಿಸಿದ ಕೆಲವು ವಿಶೇಷ ಅಂಶಗಳನ್ನು ಪ್ರಸ್ತಾಪ ಮಾಡುತ್ತೇನೆ. ಮೊದಲನೆಯದಾಗಿ, ಪ್ರಥಮಾಶ್ವಾಸದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಕನ್ನಡ ಕಾವ್ಯದಲ್ಲಿ ಶ್ರೀಕಾರದ ಪ್ರಯೋಗ ಕಾವ್ಯದ ಆರಂಭದಲ್ಲಿ ಕಾಣಿಸುತ್ತದೆ. ಈ ಶ್ರೀಕಾರದ ಪ್ರಯೋಗ ಏನಿದೆಯಲ್ಲ, ಅದು ವೈದಿಕ ಕಾವ್ಯ ಅಂದರೆ ಸಂಸ್ಕೃತ ವೈದಿಕ ಕಾವ್ಯದಲ್ಲಿ ಕಂಡುಬರುವ ಪರಂಪರೆ ಅಲ್ಲ. ಬದಲಾಗಿ ಅದು ಜೈನ ಸಂಸ್ಕೃತ ಕಾವ್ಯಗಳಲ್ಲಿ ಕಂಡುಬರುವ ಪರಂಪರೆ ಎನ್ನುವುದನ್ನು ನಾನು ಹಿಂದೆ ಪ್ರಸ್ತಾಪಿಸಿದೆ. ಅದರಲ್ಲಿಯೂ ಕೂಡ ಪೂರ್ವ ಪುರಾಣದಲ್ಲಿ ಈ ಪದ್ಧತಿ ಮೊದಲ ಬಾರಿಗೆ ಕಾಣಿಸ್ತದೆ. ಅಂದರೆ ಜಿನಸೇನಾಚಾರ್ಯ ಅವರ ಪೂರ್ವ ಪುರಾಣದಲ್ಲಿ ಮೊದಲ ಬಾರಿಗೆ ಶ್ರೀಕಾರದ ಪ್ರಯೋಗ ಆಗ್ತದೆ. ಜಿನಸೇನಾಚಾರ್ಯ ಪರಂಪರೆಯನ್ನು ಅನುಸರಿಸಿರುವಂತಹ ಜೈನ ಕವಿಗಳಾದ ಪಂಪನೇ ಮೊದಲಾದ ಕವಿಗಳು ಆನಂತರ ಶ್ರೀಕಾರವನ್ನು ಒಂದು ಪದ್ಧತಿ ಹಾಗೆ ಕಾವ್ಯದ ಆರಂಭದಲ್ಲಿ ಬಳಸಿಕೊಂಡು ಬಂದರು. ಆದರೆ ಪೂರ್ವ ಪುರಾಣದಲ್ಲಿಯೂ ಕೂಡ ಕಂಡುಬರದ ಇನ್ನೊಂದು ವಿಶೇಷವನ್ನು ಕನ್ನಡದ ಕವಿಗಳು ಪಾಲಿಸಿಕೊಂಡು ಬರ್ತದೆ. ಅದರಲ್ಲಿ ಮುಖ್ಯವಾದುದು ಆಶ್ವಾಸದ ಆರಂಭದಲ್ಲಿಯೂ ಕೂಡ ಶ್ರೀಕಾರವನ್ನು ಬಳಸುವುದು. ಅದರ ಹಾಗೆ ಈಗ ಈ ದ್ವಿತೀಯ ಆಶ್ವಾಸದಲ್ಲಿ ಅದರ ಆರಂಭದ ಕಂದ ಪದ್ಯದಲ್ಲಿ ಶ್ರೀ ಎನ್ನುವಂತಹ ಪದ ಶಬ್ದ ಪ್ರಯೋಗ ಆಗಿದೆ. ಈ ಸಾಮಾನ್ಯವಾಗಿ ಇಂತಹ ಆಶ್ವಾಸದ ಆರಂಭಗಳಲ್ಲಿ ಕಂಡುಬರುವಂತಹ ಪದ್ಯವನ್ನು ಪ್ರಶಸ್ತಿ ಪದ್ಯಗಳು ಅಂತ ಹೇಳುತ್ತವೆ. ಸಾಮಾನ್ಯವಾಗಿ ಶಾಸನಗಳಲ್ಲಿ ಇದು ಕಂಡುಬರುತ್ತದೆ. ಹಾಗೆಯೇ ಇದನ್ನು ಅರಿಕೇಸರಿಯ ಪ್ರಶಸ್ತಿ ವಾಕ್ಯ ಅಥವಾ ಪ್ರಶಸ್ತಿ ಪದ್ಯ ಅಂತಲೂ ಕೂಡ ನಾವು ಹೇಳಬಹುದು. ಎರಡನೇದಾಗಿ ಈ ದ್ವಿತೀಯಾಶ್ವಾಸದ ಆರಂಭದ ಮೊದಲು ನಾನು ಹೇಳಿದಂಥ ಪೀಠಿಕೆಯ ರೂಪದ ಕೆಲವು ಮಾತುಗಳಲ್ಲಿ ಈಗಾಗಲೇ ಹೇಳಿರುವಂತೆ ಕಾವ್ಯ ಭಾಷೆ ಎನ್ನುವುದೊಂದು ಇರುತ್ತದೆ ಮತ್ತು ಆ ಕಾವ್ಯ ಭಾಷೆ ಸಾಮಾನ್ಯ ಭಾಷೆ, ದೈನಂದಿನ ಭಾಷೆ ಅಥವಾ ಆಡು ಭಾಷೆ ಅಂತ ನಾವು ಏನು ಹೇಳ್ತೇವಲ್ಲ ಅದಕ್ಕೆ ಭಿನ್ನವಾದುದು ಎನ್ನುವುದನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಅದರಲ್ಲಿ ಮುಖ್ಯವಾದುದು ಆಡು ಭಾಷೆಯಲ್ಲಾದರೆ ಕರ್ತೃ, ಕರ್ಮ, ಕ್ರಿಯೆ, ನಾಮಪದ, ಆಮೇಲೆ ಕರ್ಮಪದ ಮತ್ತು ಕ್ರಿಯಾಪದ, ಇವು ಒಂದರ ನಂತರ ಒಂದು ಅನುಕ್ರಮಣಿಕೆಯಾಗಿ ಬರ್ತವೆ. ಆದರೆ ಇದರಲ್ಲಿ ಯಾವುದಾದ್ರೂ ಒಂದು ಪದವನ್ನು ವ್ಯತ್ಯಾಸ ಮಾಡಿದಾಗ ಭಾಷೆಗೆ ಒಂದು ಆಕರ್ಷಣೆ, ಹಾಗೆಯೇ ಒಂದು ನಾದ ಉಂಟಾಗುತ್ತದೆ ಎನ್ನುವುದನ್ನು ನಾನು ಹೇಳಿದ್ದೆ. ಈ ಪದ್ಯದಲ್ಲಿ ಅದು ಬಳಕೆ ಆಗಿದೆ. ಉದಾಹರಣೆಗೆ, ಶ್ರೀಗೆ ಅಗಲೌರಮಂ ಕೀರ್ತಿಶ್ರೀಗೆ ದಿಗಂತಮಂ ಅಹಿತರಂ ಗೆಲ್ವ ಜಯಶ್ರೀಗೆ ಭುಜಶಿಖರವಂ ನೆಲೆಯಾಗಿ ಸೀನೀಂ ನೆಲಸು ನೇಸರುಳ್ಳಿನ ಮರಿಗ. ಇಲ್ಲಿ ನೆಲಸು ಎನ್ನುವಂಥ ಪದ ಅಥವಾ ಕ್ರಿಯಾಪದ ಅದು ವಾಕ್ಯದ ಕೊನೆಗೆ ಬಂದಿಲ್ಲ, ಬದಲಾಗಿ ವಾಕ್ಯದ ನಡುವೆ ಬಂದಿದೆ. ಆ ನಡುವೆ ಬಂದ ಬಳಿಕ ನಮ್ಮ ಪದಗಳು ಮುಂದುವರಿಯುತ್ತವೆ. ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿರ್ತದೆ, ಅದು ವಾಕ್ಯದ ಮಧ್ಯದಲ್ಲಿ ಬರುವುದು ಬಹಳ ಕಡಿಮೆ. ಒಂದು ವೇಳೆ ಬರಲೇಬಾರದು ಎನ್ನುವುದೇನಿಲ್ಲ, ಬಂದಾಗ ಆಡು ಮಾತಿನಲ್ಲಿಯೂ ಕೂಡ ಆ ಭಾಷೆಗೆ ಒಂದು ನಾದ ಬರ್ತದೆ. ಅದಕ್ಕಾಗಿ ಕೆಲವು ಸಲ ಈ ಅಂದರೆ ಅಚ್ಚಕನ್ನಡ ಪ್ರದೇಶದಲ್ಲಿ ಜನ ಮಾತಾಡುವ ಭಾಷೆ ಕರಾವಳಿ ಮೊದಲಾದಂತಹ ಪ್ರದೇಶಗಳಲ್ಲಿ ಅಂದರೆ ಮಾತೃಭಾಷೆ ಅಲ್ಲದವರು ಮಾತಾಡುವ ಕನ್ನಡಕ್ಕಿಂತ ಹೆಚ್ಚು ಆಕರ್ಷಣೀಯ ನಾದಮಯವಾಗಿರ್ತದೆ. ಯಾಕೆ ಅಂತಂದರೆ ಅವರು ದಕ್ಷಿಣ ಕನ್ನಡದವರು ಮಾತಾಡುವ ಹಾಗೆ ಒಂದು ಪ್ರಮಾಣಿತ ವ್ಯಾಕರಣಬದ್ಧವಾದ ಭಾಷೆಯನ್ನು ಮಾತಾಡುವುದಿಲ್ಲ. ತಮಗೆ ಹೇಗೆ ಅನ್ನಿಸ್ತದೋ, ಅಂದರೆ ಕರ್ಮಪದ ಅಥವಾ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದವನ್ನು ಜೋಡಿಸದೆ ಅದನ್ನು ಎಲ್ಲಿ ಬೇಕಂದರೆ ಅಲ್ಲಿ ಬಳಸುವುದರ ಮೂಲಕ ಆ ಭಾಷೆಯನ್ನು ಆಕರ್ಷಣೆಗೊಳಿಸ್ತಾರೆ. ಅದೇ ಕ್ರಮವನ್ನು ಕವಿಗಳು ಕೂಡ ಅನುಸರಿಸ್ತಾರೆ ಅಂತ ಅರ್ಥ ಮೇಲ್ನೋಟದ್ದು. ಅಂದರೆ ಇಲ್ಲಿ ಕೂಡ ಪಂಪ ಈ ಪದ್ಯವನ್ನು ಹಾಗೆ ಕ್ರಿಯಾಪದವನ್ನು ಪಲ್ಲಟಗೊಳಿಸುವುದರ ಮೂಲಕ ಮಾಡಿದ್ದಾನೆ ಎನ್ನುವುದನ್ನು ನಾವು ಗಮನಿಸಬಹುದು. ಈಗ ಇದರ ಅರ್ಥವನ್ನು ಹೇಳುವುದಿದ್ರೆ, ಶ್ರೀಗೆ ಅಂದರೆ ಸಂಪತ್ತಿಗೆ ಅಥವಾ ಲಕ್ಷ್ಮಿಗೆ, ಅಗಲುರಮಂ ಅಗಲವಾದ ಉರ ಅಂದರೆ ಎದೆಯನ್ನು, ಶ್ರೀಗೆ ಅಗಲುರಮಂ. ಆಮೇಲೆ ಕೀರ್ತಿಶ್ರೀಗೆ ಪ್ರಖ್ಯಾತಿಗೆ ಪ್ರಸಿದ್ಧಿಗೆ, ಕೀರ್ತಿಶ್ರೀ ಅಂದರೆ ಪ್ರಸಿದ್ಧಿ, ವಿಖ್ಯಾತಿ ಪ್ರಖ್ಯಾತಿ ಅಂತ ಅರ್ಥ ಆಗ್ತದೆ. ಅದಕ್ಕೆ ಕೀರ್ತಿಶ್ರೀಗೆ ದಿಗಂತಮು ದಿಕ್ಕುಗಳ ಅಂತ್ಯ, ದಿಕ್ಕುಗಳ ಅಂತ್ಯ ಅಂದರೆ ದಿಗಂತ ಅಂದರೆ ನಮ್ಮ ಕಣ್ಣು ಎಲ್ಲಿವರೆಗೆ ದೃಷ್ಟಿಯನ್ನು ಅಥವಾ ನೋಟವನ್ನು ಗ್ರಹಿಸಲಿಕ್ಕೆ ಸಾಧ್ಯವೋ ಅಲ್ಲಿವರೆಗಿನ ಭಾಗವನ್ನು ನಾವು ದಿಗಂತ ಅಂತ ಹೇಳ್ತೇವೆ. ಅಂದರೆ ಸಾಮಾನ್ಯವಾಗಿ ಭೂಮಿ ಮತ್ತು ಆಕಾಶ ಕೊನೆಯಾಗುವಂಥ ರೀತಿಯಲ್ಲಿ ಕಾಣುವ ಭಾಗವೇ ದಿಗಂತ. ಹಾಗೆ ಕೀರ್ತಿಶ್ರೀಗೆ ದಿಗಂತ ಮುಂ, ಅಹಿತರಂ ಗೆಲ್ವ ಜಯ ಶ್ರೀಗೆ, ಇನ್ನು ಜಯ ಎನ್ನುವಂತಹ ಶ್ರೀಗೆ ಯಾವುದು, ಭುಜಶಿಖರಮಂ ತನ್ನ ಶಿಖರಗಳ ಆಗಿರುವಂಥ ಭುಜವನ್ನು ನೆಲೆಯಾಗಿಸಿ ಅದನ್ನೇ ಆಶಯವಾಗಿ ಮಾಡಿ ನಿಮ್ಮ ನೆಲಸು ನೇಸರುಳ್ಳಿ ನಮ್ಮ ಅರಿಗ. ನೇಸರು ಅಂದರೆ ಸೂರ್ಯ, ಸೂರ್ಯ ಇರುವ ತನಕ ನೀನು ಸಂಪತ್ತಿಗೆ ಅಗಲವಾದಂತಹ ಎದೆಯನ್ನು, ಕೀರ್ತಿಗೆ ದಿಗಂತವನ್ನು ಮತ್ತು ಅಹಿತರಂ ವಿರೋಧಿಗಳಿಗೆ ವಿರೋಧಿಗಳನ್ನು ಗೆಲ್ಲುವಂಥ ಜಯಕ್ಕೆ ಜಯಶ್ರೀಗೆ ಭುಜಶಿಖರವನ್ನು ಕೂಡ ಅಂದರೆ ನಿನ್ನ ಭುಜದಂಡವನ್ನು ಅಥವಾ ಭುಜಗಳನ್ನು ನೆಲೆಯಾಗಿ ನಿಲ್ಲಿಸು ಸೂರ್ಯ ಇರುವವಲ್ಲಿಯವರೆಗೆ ಎನ್ನುವ ಹಾಗೆ ಅರಿಕೇಸರಿಗೆ ಹರಕೆಗಳನ್ನು ಮಾಡಿದರು. ಇಲ್ಲಿ ಗಮನಿಸಬೇಕಾದಂಥ ಒಂದು ಪದ ಅಂತಂದರೆ ಭುಜಶಿಖರ ಎನ್ನುವುದು, ಅಂದರೆ ಭೂಮಿಯನ್ನು ತಮ್ಮ ಭುಜಗಳ ಮೇಲೆ ಹೊತ್ತು ನಿಂತವರು ಕ್ಷತ್ರಿಯರು. ಹಾಗದ್ರಿಂದಾಗಿ ಅವರನ್ನು ಕ್ಷತ್ರಿಯರು ಅಂತ ಹೇಳೋದು. ತಮ್ಮ ಭುಜಗಳನ್ನು ಭುಜಗಳ ಮೇಲೆ ಭೂಮಿಯನ್ನು ಎತ್ತಿ ಹಿಡಿಯುವಷ್ಟು ಅವರಿಗೆ ಪರಾಕ್ರಮ ಇರಬೇಕು ಎನ್ನುವುದು ಅರ್ಥ. ಹೀಗೆ ಅಂದರೆ ಎಲ್ಲ ರೀತಿಯಿಂದಲೂ ಕೂಡ ಕೀರ್ತಿಶ್ರೀ ಇರ್ಬೋದು, ಆಮೇಲೆ ಜಯಶ್ರೀ ಇರ್ಬೋದು ಮತ್ತು ಶ್ರೀ, ಈ ಮೂರೂ ಕೂಡ ಅರಸರಾದವರಲ್ಲಿ ನೆಲೆಯಾಗಿರ್ತದೆ ಎನ್ನುವಂಥ ಒಂದು ನಂಬಿಕೆಯು ಕೂಡ ಇದರ ಹಿಂದೆ ಇದೆ. ಹೀಗೆ ಈ ದ್ವಿತೀಯ ಆಶ್ವಾಸದ ಕಂದದಲ್ಲಿ ಈ ಪ್ರಶಸ್ತಿ ವಾಕ್ಯ ಇದೆ. ಇಲ್ಲಿ ಗಮನಿಸಬೇಕು, ಅರಿಗ ಎನ್ನುವಂಥ ಪದ ಬಳಕೆಯಾಗಿದೆ. ಅರಿಗ ಅಂದರೆ ನಾನು ಹಿಂದೆ ಹೇಳಿದ್ದೀನಿ, ಅರಿಕೇಸರಿಯ ಹೃಸ್ವರೂಪ. ಅರಿಕೇಸರಿ ಎನ್ನುವುದನ್ನು ಹೃಸ್ವಗೊಳಿಸಿದರೆ ಅರಿಕಾ ಅಂತ ಆಗ್ತದೆ. ಆದರೆ ಕಾ ಅದು ಅಷ್ಟು ನಾದಮಯ ಆಗಿರುವುದಿಲ್ಲ, ಅದರ ಬದಲು ಅರಿಗ ಅಂತ ಮಾಡಿಕೊಳ್ಳೋದು ರೂಢಿ. ಅದಕ್ಕಾಗಿ ಅದನ್ನು ಹಿಂದಿನಿಂದ ಅಂದರೆ ಈ ಪದ್ಯದ ಕೊನೆಯಿಂದ ಅರಿಗ ಶ್ರೀಗೆ ಅಗಲುರುವಂ, ಕೀರ್ತಿಶ್ರೀಗೆ ದಿಗಂತವಂ, ಅಹಿತರಂ ಗೆಲ್ವ ಜಯಶ್ರೀಗೆ ಭುಜಶಿಖರಂ, ನೆಲೆಯಾಗಿಸಿ ನೀವು ನೆಲಸು ಅಂತಲೂ ಕೂಡ ಓದಿದಾಗ ಒಂದು ವಾಕ್ಯ ರಚನೆ ಆಗ್ತದೆ. ಆದರೆ ಯಥಾವತ್ತಾದ ವಾಕ್ಯ ಅಲ್ಲ ಅದು. ಪಂಪನ ಪದ್ಯದಲ್ಲಿ ಆ ವಾಕ್ಯ ರಚನೆ ಹಾಗೆ ಇಲ್ಲ. ಹೀಗೆ ಇಲ್ಲಿ ಈ ಆಶ್ವಾಸದ ಆರಂಭದಲ್ಲಿ ಶ್ರೀಕಾರವನ್ನು ಪಂಪ ಪ್ರಯೋಗ ಮಾಡ್ತಾ ಅರಿಕೇಸರಿಯನ್ನು, ಅಂದರೆ ನಾವು ಕಥಾನಾಯಕನಾದಂತಹ ಅರಿಕೇಸರಿಯನ್ನು ಮತ್ತು ಪುರಾಣದ ಪುರುಷನಾದಂಥ ಅರ್ಜುನನನ್ನು ಕೂಡ ಏಕಕಾಲದಲ್ಲಿ ಸ್ತುತಿಸುವಂತಹ ಒಂದು ಪದ್ಧತಿಯನ್ನು ಪಂಪ ಆರಂಭದಲ್ಲಿ ಮಾಡಿದನೆ ಅಂತ ಭಾವಿಸಬಹುದು.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದಕ್ಕೆ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ಸೌಜನ್ಯಪೂರಿತ ವಾಕ್ಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ, ಸಮ್ ಪೊಲೈಟ್ ಫ್ರೇಸಸ್ ಬಗ್ಗೆ. ಈಗ ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ. ನಾವು ಯಾರಿಗಾದರೂ ಒಂದು ಸ್ವಲ್ಪ ಸಮಯನ ನಮಗೆ ಕೊಡ್ತೀರಾ ಅಂತ ಕೇಳೋದಿರುತ್ತೆ. ಏನು ಕೇಳ್ತೀರಾಗ? ಕುಡ್ ಯು ಸ್ಪೇರ್ ಅ ಮೂಮೆಂಟ್ಸ್ ಫಾರ್ ಮೀ? ಸ್ವಲ್ಪ ಸಮಯನ ನಿಮ್ಮದು ನಮಗೆ ಕೊಡ್ತೀರಾ ಅಂತ ಕೇಳೋದಕ್ಕೆ ಕುಡ್ ಯು ಸ್ಪೇರ್ ಅ ಫ್ಯೂ ಮೂಮೆಂಟ್ಸ್ ಫಾರ್ ಮೀ, ಕುಡ್ ಯು ಸ್ಪೇರ್ ಅ ಫ್ಯೂ ಮೂಮೆಂಟ್ಸ್ ಫಾರ್ ಮೀ ಅಂತ ಕೇಳಬೇಕು. ಅವ್ರೇನು ಹೇಳ್ತಾರಾಗ, ಓಕೆ ನಿಮ್ಮ ಇಚ್ಛೆ ಹಾಗೆ ಆಗಲಿ, ನೀವು ಹೇಗೆ ಅಂದ್ಕೊಳ್ತೀರೋ ಹಾಗೆ ಆಗಲಿ ಅನ್ನೋದಕ್ಕೆ ಆ್ಯಸ್ ಯು ಪ್ಲೀಸ್ ಅಂತ ಹೇಳಬೇಕು. ಏನಂತ ಹೇಳಬೇಕು? ನಿಮ್ಮ ಇಚ್ಛೆ ಹಾಗೆ ಆಗಲಿ ಅನ್ನೋದಕ್ಕೆ ಆ್ಯಸ್ ಯು ಪ್ಲೀಸ್ ಅಂತ ಹೇಳಬೇಕು. ನಮ್ಮ ಮನೆಯಲ್ಲಿ, ಆಫೀಸ್ಗಳಲ್ಲಿ, ಯಾವುದೋ ಒಂದು ಜಾಗದಲ್ಲಿ ಒಬ್ಬರು ಬಂದಿರ್ತಾರೆ, ಅವ್ರು ಯಾಕೋ ಆರಾಮಾಗಿ ಕೂರ್ತಾ ಇರಲ್ಲ, ಏನೋ ಶೈ ನೇಚರ್ ಇದ್ದಿರ್ಬೋದು, ಹೆದರ್ಕೊಳ್ತಾ ಇರ್ಬೋದು, ಏನೋ ಒಂದು ಸಮಾಧಾನದಲ್ಲಿ ಅವ್ರು ಇರೋ ಹಾಗೆ ನಮ್ಗೆ ಕಾಣ್ತಿರಲ್ಲ. ಏನು ಹೇಳ್ತೀರಾಗ? ದಯವಿಟ್ಟು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ತೀವಲ್ವಾ, ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು? ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳೋದಕ್ಕೆ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಅಂತ ಹೇಳಬೇಕು. ನಮ್ಮಿಂದ ಯಾರಿಗೋ ಏನೋ ಸಮಸ್ಯೆ ಆಗಿರುತ್ತೆ, ನಾವೇನೋ ಒಂದು ಪ್ರಾಮಿಸ್ ಮಾಡಿರ್ತೀವಿ ಅದನ್ನು ನೆರವೇರಿಸೋದಕ್ಕಾಗಿರೋದಿಲ್ಲ, ಫೋನ್ ಮಾಡ್ತೀವಿ ಅಂತ ಹೇಳಿರ್ತೀವಿ ಮಾಡೋದಕ್ಕಾಗಿರಲ್ಲ, ಹೀಗೆ ಏನೋ ಒಂದು ನಮ್ಮಿಂದ ಅವರಿಗೆ ಸಮಸ್ಯೆ ಆಗಿರ್ಬೋದು ಅನಿಸುತ್ತೆ. ಏನಂತ ಕೇಳ್ತೀವಿ? ಆಗ ನನ್ನಿಂದ ತೊಂದರೆ ಆಗಿದ್ದಕ್ಕೆ ಕ್ಷಮೆ ಇರಲಿ ಅಂತೀವಲ್ವಾ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅನ್ಬೇಕು. ತೊಂದರೆಗಾಗಿ ಕ್ಷಮೆ ಇರಲಿ ಅನ್ನೋದಕ್ಕೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಹೇಳಬೇಕು. ಇನ್ನು ಬೇರೆಯವರು ನಮಗೆ ಏನೋ ಒಂದು ಸಹಾಯ ಮಾಡಿರ್ತಾರೆ, ನಮಗೇನೋ ಒಳ್ಳೇದು ಮಾಡಿರ್ತಾರೆ, ನಾವು ಅದ್ರ ಬಗ್ಗೆ ಖುಷಿಯಾಗಿರ್ತೀವಿ, ಅದಕ್ಕೆ ಏನು ಹೇಳಬೇಕು? ದ್ಯಾಟ್ಸ್ ವೆರಿ ಕೈಂಡ್ ಆಫ್ ಯು, ದ್ಯಾಟ್ಸ್ ಸೋ ಕೈಂಡ್ ಆಫ್ ಯು ಅಂತ ಹೇಳಬೇಕು. ನಿಮ್ಮಿಂದ ನನಗೇನೋ ಒಂದು ಖುಷಿ ಆಗಿದೆ, ನಿಮ್ಮ ಒಂದು ನಡೆ ಇದೆಯಲ್ಲ ಅಣ್ಣನ ಖುಷಿ ಕೊಟ್ಟಿದೆ ಅಂದಾಗ ದ್ಯಾಟ್ಸ್ ವೆರಿ ಕೈಂಡ್ ಆಫ್ ಯು, ದ್ಯಾಟ್ಸ್ ಸೋ ಕೈಂಡ್ ಆಫ್ ಯು ಅಂತ ಅವ್ರಿಗೆ ಹೇಳಬೇಕಾಗತ್ತೆ. ಆಮೇಲೆ ಏನೋ ಒಂದು ತಗೊಳ್ಳೋಕ್ಕೆ ಅಂತ ಬಂದಿರ್ತಾರೆ, ತಗೊಳ್ಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವ್ರಿಗೆ ನೀವೇ ತಗೊಳ್ಳಿ, ಇನ್ನು ತೊಂದರೆ ಇಲ್ಲ ಅಂತ ಹೇಳಬೇಕು. ಆಗ ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್ ಅಂತ ಹೇಳಬೇಕು, ನಿಮಗೆ ನೀವೇ ಸಹಾಯ ಮಾಡ್ಕೊಳ್ಳಿ ಅಂತ ಅದರ ಅರ್ಥ. ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್ ಅಂತ. ಈಗ ನಾವು ಯಾರನ್ನೋ ಭೇಟಿಯಾಗಿದ್ದೀವಿ, ಬಹಳ ಖುಷಿಯಾಯಿತು, ಅದನ್ನು ಹೇಳ್ತೀವಲ್ವಾ, ನಿಮ್ಮನ್ನು ಮೀಟ್ ಮಾಡಿ ನನಗಂತೂ ಬಹಳ ಖುಷಿಯಾಯಿತು ಅಂತ. ಅದನ್ನು ಇಂಗ್ಲೀಷಲ್ಲಿ ಏನಂತ ಹೇಳ್ತೀರಾ ಯೋಚನೆ ಮಾಡಿ ಒಮ್ಮೆ. ಗ್ಲ್ಯಾಡ್ ಟು ಮೀಟ್ ಯು, ನಿಮ್ಮನ್ನು ಮೀಟ್ ಮಾಡಿ ಬಹಳ ಖುಷಿಯಾಯಿತು. ಗ್ಲ್ಯಾಡ್, ಗ್ಲ್ಯಾಡ್ ಟು ಮೀಟ್ ಯು ಅಂತ ಹೇಳಬೇಕು. ಆಮೇಲೆ ಈ ಇಡೀ ಪ್ರಪಂಚದಲ್ಲಿ ನಿಮಗೆಲ್ಲ ಗೊತ್ತಿದೆ, ಈ ಒಂದು ಸಲಹೆ ಅಂತ ಹೇಳ್ತಾರಲ್ಲ ಒಪಿನಿಯನ್ ಅಂತ, ಅದನ್ನು ಆರಾಮಾಗಿ ಫ್ರೀಯಾಗಿ ಯಾರು ಬೇಕಾದರೆ ಕೊಡ್ತಾರೆ. ಬಟ್ ಕೆಲವೊಮ್ಮೆ ಆ ಸಲಹೆ ಕೂಡ ತುಂಬ ಯೋಗ್ಯವಾಗಿರುತ್ತೆ, ನಮಗೆ ತುಂಬ ಅಗತ್ಯವಾಗಿರುತ್ತೆ. ನಿಮ್ಮ ಉತ್ತಮ ಸಲಹೆಗಾಗಿ ಧನ್ಯವಾದಗಳು ಅಂತ ನಾವು ಅವ್ರಿಗೆ ಹೇಳ್ತೀವಿ. ಏನು ಹೇಳಬೇಕಾಗ, ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಅಡ್ವೈಸ್, ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಅಡ್ವೈಸ್ ಅಂತ ಹೇಳಬೇಕು. ನಿಮ್ಮ ಉತ್ತಮ ಸಲಹೆಗಾಗಿ ಧನ್ಯವಾದಗಳು ಅನ್ನೋದಕ್ಕೆ ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಅಡ್ವೈಸ್, ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಅಡ್ವೈಸ್ ಏನು ಬೇಕಾದರೂ ಹೇಳ್ಬೋದು. ಆಮೇಲೆ ಈ ಅಡ್ವೈಸ್ ಕೊಟ್ಟಿರ್ತಾರೆ, ನಮಗೇನೋ ಒಂದು ಹೀಗೆ ಮಾಡು ಹಾಗೆ ಮಾಡು ಅಂತ ಒಂದು ಗೈಡ್ ಮಾಡಿರ್ತಾರೆ. ಆಗ ನಾನು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳೋದಕ್ಕೆ ಏನು ಹೇಳಬೇಕು, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳೋದಕ್ಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳಬೇಕು. ನೀವು ಖುಷಿಯಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಏನೋ ಒಂದು ಪಾರ್ಟಿ ಅರೇಂಜ್ ಮಾಡಿರ್ತೀರಾ, ಏನೋ ಒಂದು ಮೀಟಿಂಗ್ ಅರೇಂಜ್ ಮಾಡಿರ್ತೀರಾ, ಅಥವಾ ಏನೋ ಒಂದು ಹಬ್ಬ ಇರುತ್ತೆ, ತುಂಬ ಜನ ಸೇರಿರ್ತಾರೆ, ಅವರು ಎಲ್ಲರೂ ಆರಾಮಾಗಿ ಇದ್ದಾರೆ ಅಂತ ನೋಡ್ಕೊಳ್ಳೋದು ನಮ್ಮ ಡ್ಯೂಟಿ ಅಲ್ವಾ. ನೀವೆಲ್ಲರೂ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಸೆಲ್ಫ್ ಅಂತ ಹೇಳಬೇಕು. ಒಬ್ಬರಾಗಿದ್ದರೆ ಯುವರ್ ಸೆಲ್ಫ್, ತುಂಬ ಜನಕ್ಕೆ ನೀವು ಹೇಳ್ತಿದ್ದೀರಾ ಅಂದಾಗ ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಸೆಲ್ಫ್ಸ್, ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಸೆಲ್ಫ್ಸ್ ಅಂತ ಹೇಳಬೇಕು. ಈಗ ಈ ಪೊಲೈಟ್ ಫ್ರೇಸಸಲ್ಲಿ ಒಂದಷ್ಟು ಅಂಶಗಳನ್ನು ನೆನ್ಪಿಟ್ಕೊಳ್ಳೋಣ. ಪ್ರತಿಯೊಂದು ದೇಶದಲ್ಲೂ ಸೌಜನ್ಯ ಸೂಚಕ ಅಥವಾ ಶಿಷ್ಟಾಚಾರನ ಸೂಚಿಸೋ ಪದ್ಧತಿ ಬೇರೆ ಬೇರೆಯೇ ಆಗಿರುತ್ತೆ. ಕನ್ನಡದಲ್ಲಿ ಒಬ್ಬರ ಹೆಸರು ಮುಂದೆ ಅವರು ಅಂತ ಸೇರಿಸಿ ಗೌರವ ಸೂಚಿಸೋದು ಪದ್ಧತಿ, ಜೊತೆಗೆ ಹಿರಿಯರಿಗೆ ಗೌರವ ಸೂಚಿಸೋದಕ್ಕೆ ಬಹುವಚನನ ಪ್ರಯೋಗಿಸ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ ಗೌರವ ಸೂಚಕ ಆಗಿದ್ದರೂ ಸಹ ಏಕವಚನವೇ ಇರುತ್ತೆ. ಉದಾಹರಣೆಗೆ ಹೇಳೋದಾದರೆ ರಂಗನಾಥ್ ಅವರು ಬಂದಿದ್ದಾರೆ ಅಂತ ಹೇಳೋದಕ್ಕೆ ಮಿಸ್ಟರ್ ರಂಗನಾಥ್ ಹ್ಯಾಸ್ ಕಮ್ ಅಂತ ಹೇಳ್ತಾರೆ. ಇನ್ನು ಕನ್ನಡದಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ ಸೂಚಿಸೋದಕ್ಕೆ ನೀನು ಅನ್ನೋದ್ರ ಬದಲಾಗಿ ನೀವು ತಾವು ಅಂತೆಲ್ಲ ಹೇಳ್ತೀವಿ. ಆದರೆ ಇಂಗ್ಲೀಷಲ್ಲಿ ತಾವು ಅನ್ನೋ ಪದಕ್ಕೂ ಯು ಅಂತಲೇ ಬಳಸ್ತಾರೆ, ನೀನು ಅನ್ನೋ ಪದಕ್ಕೂ ಯು ಅಂತಲೇ ಬಳಸ್ತಾರೆ. ನಿಮಗೇನು ಬೇಕು, ತಮಗೇನು ಬೇಕು, ಎರಡಕ್ಕೂ ವಾಟ್ ಡು ಯು ವಾಂಟ್ ಅಂತಲೇ ಕೇಳ್ತಾರೆ. ಅವನು ರಾತ್ರಿ ಬರಬಹುದು ಅನ್ನೋದಕ್ಕೆ ನಾವು ಬಹುವಚನದಲ್ಲಿ ಮಾತಾಡಿಸ್ಬೇಕಾದ್ರೆ, ಅವ್ರಿಗೆ ಗೌರವಪೂರ್ವಕವಾಗಿ ಹೇಳಬೇಕಾದ್ರೆ ಅವರು ರಾತ್ರಿ ಬರಬಹುದು ಅಂತ ಹೇಳ್ತೀವಿ. ಆದರೆ ಇಂಗ್ಲೀಷಲ್ಲಿ ಹೀ ಮೇ ಕಮ್ ಎಟ್ ನೈಟ್ ಅಂತಲೇ ಹೇಳ್ತಾರೆ. ಅವನು ಆಗಿರ್ಬೋದು, ಅವರು ಅಂತ ಕೂಡ ಆಗಿರ್ಬೋದು, ಎರಡಕ್ಕೂ ಹೀ ಮೇ ಕಮ್ ಎಟ್ ನೈಟ್ ಅಂತಲೇ ಹೇಳ್ತಾರೆ. ನಾವೇನಾದರೂ ತಪ್ಪು ಮಾಡಿದಾಗ ಸೌಜನ್ಯದಿಂದ ಏನಾದರೂ ಕೇಳಬೇಕಾದ್ರೆ ಕ್ಷಮೆ ಇರಲಿ ಅನ್ನೋ ಒಂದೇ ಪದ ಬಳಸ್ತೀವಲ್ವ, ಆದರೆ ಇಂಗ್ಲೀಷಲ್ಲಿ ಸುಮಾರು ಪದಗಳಿದೆ, ಅದು ಮಾತುಕತೆಯಲ್ಲಿ ವ್ಯವಹಾರದಲ್ಲಿ ಎಲ್ಲ ಬಳಕೆ ಆಗ್ತಾ ಇದೆ, ಬದಲಾಗ್ತಾ ಇರುತ್ತೆ ಆ ಶಬ್ದ. ಇನ್ನು ಎಕ್ಸ್ಕ್ಯೂಸ್ ಮೀ ಅಂತ ಹೇಳೋದು ಸಾಧಾರಣ ಅರ್ಥದಲ್ಲಿ ಬಳಸಲಾಗತ್ತೆ. ನನ್ನನ್ನು ಕ್ಷಮಿಸು ಅಂತ ಹೇಳೋದಕ್ಕೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಬೇಕಾಗತ್ತೆ. ಕೆಲವೊಮ್ಮೆ ಏನೋ ತಪ್ಪಾಗಿರುತ್ತೆ, ಆಗ ನನ್ನನ್ನು ಹೃದಯಪೂರ್ವಕವಾಗಿ ಕ್ಷಮಿಸಿ ಅಂತ ಕೇಳುವಾಗ ಪ್ಲೀಸ್ ಫಾರ್ಗಿವ್ ಮೀ ಅಂತ ಹೇಳ್ತಾರೆ. ಪ್ಲೀಸ್ ಫಾರ್ಗಿವ್ ಮೀ ಅಂತ ಹೇಳಬೇಕು. ಈಗ ಯಾರೋ ಒಬ್ಬ ತುಂಬ ದೊಡ್ಡ ತಪ್ಪು ಮಾಡಿರ್ತಾನೆ, ಅಪರಾಧಿ ಅಂತಲೇ ಇಟ್ಕೊಳ್ಳಿ, ಅವನಿಗೆ ಆ ಒಂದು ದಂಡನೆ ಸಿಕ್ಕಿರತ್ತೆ, ಅದರಿಂದ ಅವನನ್ನು ಮುಕ್ತಗೊಳಿಸಬೇಕು, ನನ್ನ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಅಂತ ಹೇಳೋದಕ್ಕೆ ಪ್ಲೀಸ್ ಪಾರ್ಡನ್ ಮೀ ಫಾರ್ ಮೈ ಮಿಸ್ಟೇಕ್ ಅಂತ ಹೇಳ್ತಾರೆ. ಪ್ಲೀಸ್ ಪಾರ್ಡನ್ ಮೀ ಫಾರ್ ಮೈ ಮಿಸ್ಟೇಕ್, ನನ್ನ ತಪ್ಪಿಗೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳೋದಕ್ಕೆ ಪ್ಲೀಸ್ ಪಾರ್ಡನ್ ಮೀ ಫಾರ್ ಮೈ ಮಿಸ್ಟೇಕ್ ಅಂತ ಹೇಳ್ತಾರೆ. ಕೆಲವೊಂದ್ಸಲ ನಮ್ಮನ್ನು ಬೇರೆ ಯಾರೋ ಅಂದ್ಕೊಂಡು ಮಾತಾಡಿಸ್ತಾ ಇರ್ತಾರೆ. ನಾನೊಬ್ಬ ಆರ್ ಜೆ, ಆದರೆ ನನಗೆ ಯಾರೋ ಡಾಕ್ಟರ್ ಅಂತ ಅಂದ್ಕೊಂಡು ಮಾತಾಡಿಸ್ತಿರ್ತಾರೆ, ಏನಂತ ಹೇಳ್ತೀರಾಗ? ಡೋಂಟ್ ಮಿಸ್ಟೇಕ್ ಮೀ ಫಾರ್ ಅ ಡಾಕ್ಟರ್, ಡೋಂಟ್ ಮಿಸ್ಟೇಕ್ ಮೀ ಫಾರ್ ಅ ಟೀಚರ್. ನನ್ನನ್ನು ತಪ್ಪಾಗಿ ನೀವು ಗ್ರಹಿಸಿ ಬೇರೆ ಯಾರು ಅಂದ್ಕೊಂಡು ಮಾತಾಡಿಸ್ತಿದ್ದಾರಾ ಅಂದಾಗ ಆ ಪದನ ಬಳಸಿ ಡೋಂಟ್ ಮಿಸ್ಟೇಕ್ ಮೀ ಫಾರ್ ಅ ಡಾಕ್ಟರ್ ಅನ್ಬೋದು. ಅಥವಾ ಅಲ್ಲಿ ಸರಿಯಾದ ಪದಗಳು ಸಿಗ್ತಿಲ್ಲ, ಅವ್ರು ಬೇರೆ ಇನ್ನೇನೋ ಅಂತ ಅಂದ್ಕೊಂಡಿದ್ದಾರೆ ಅಂದಾಗ ಡೋಂಟ್ ಮಿಸ್ಟೇಕ್ ಮೀ, ಐ ಆಮ್ ನಾಟ್ ದ್ಯಾಟ್ ಪರ್ಸನ್ ಅಂತ ಕೂಡ ಹೇಳ್ಬೋದು. ಇನ್ನು ದುಃಖ ಪಡುವಾಗ, ಈಗ ನಾವು ಸ್ಯಾಡ್ ಆಗಿದ್ದೀವಿ, ಫೀಲ್ ಆಗಿದೆ, ಏನೋ ತಡವಾಗಿ ಬಂದಿದ್ದಕ್ಕೆ ನಂಗೆ ಬೇಸರ ಆಗಿದೆ, ಈ ಥರದ್ದು ಹೇಳಬೇಕಾದ್ರೆ ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್ ಅಂತ ಹೇಳಬೇಕು. ನಾನು ಬಂದಿದ್ದು ತಡವಾಗಿದ್ದಕ್ಕೆ ನನಗೆ ಬೇಸರ ಇದೆ, ದುಃಖ ಇದೆ ಅನ್ನೋದಕ್ಕೆ ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್ ಅಂತ ಹೇಳಬೇಕು. ಈ ವಾಕ್ಯಗಳಲ್ಲೆಲ್ಲ ನಿಮಗೆ ಒಂದು ಭಾಳ ಕನ್ಫ್ಯೂಸ್ ಮಾಡಿರಬಹುದು, ಫೋನಲ್ಲಿ ಅಥವಾ ಇಲ್ಲಿ ಎದುರಲ್ಲಿ ಯಾರ ಹತ್ರ ಮಾತಾಡ್ತಿದ್ದಾಗ ನಿಮಗೆ ಸರಿಯಾಗಿ ಕೇಳಿಸದೆ ಇದ್ದಾಗ ಐ ಬೆಗ್ ಯುವರ್ ಪಾರ್ಡನ್ ಅಥವಾ ಬರೀ ಪಾರ್ಡನ್ ಅಂತ ಮಾತ್ರ ಕೇಳಬೇಕು ಅಂತ ನಾನು ಹೇಳಿದೆ ಅಲ್ವಾ. ಆದರೆ ಅದಕ್ಕೆ ನೀವು ಹಾಗೆ ಹೇಳಬೇಕು ಅಂತಲೂ ಇಲ್ಲ, ಸರಿಯಾಗಿ ಕೇಳ್ತಿಲ್ಲ ಇನ್ನೊಮ್ಮೆ ಹೇಳಿ ಅನ್ನೋದಕ್ಕೆ ಪ್ಲೀಸ್ ರಿಪೀಟ್ ಇಟ್ ಅಂತ ಕೂಡ ಹೇಳ್ಬೋದು. ಆದರೆ ಮೂಲ ಅರ್ಥ ನಮಗೂ ಗೊತ್ತಿದ್ರೆ ಒಳ್ಳೆಯದು. ಇಲ್ಲಿ ಕ್ಷಮೆ ಕೇಳಬೇಕಾದ್ರೂ ಕೂಡ ಪ್ಲೀಸ್ ಪಾರ್ಡನ್ ಮೀ ಫಾರ್ ಮೈ ಮಿಸ್ಟೇಕ್ ಅಂತಾರೆ, ಹೇಳಿದ್ದು ಕೇಳದೆ ಇದ್ದಾಗ ಕೂಡ ಪಾರ್ಡನ್ ಅನ್ನೋ ಪದನ ಬಳಸ್ತಾರೆ. ಸೊ ಮೂಲ ಅರ್ಥನ ನಾವು ಅರ್ಥ ಮಾಡಿಕೊಂಡ್ರೆ ಆ ಪದನ ವಾಕ್ಯಗಳನ್ನ ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಬಹುದು. ನಮ್ಮ ಭಾಷೆ ಅನ್ನೋದು ಎಷ್ಟು ಸುಂದರ ಅಲ್ವಾ. ಇಲ್ಲಿ ಏಕವಚನ ಬಹುವಚನ ಕನ್ನಡದಲ್ಲಿ ಹೀಗೆಲ್ಲ ಇದೆ. ಯಾರಾದರೂ ನಮಗಿಂತ ಚಿಕ್ಕವರಿದ್ರೆ, ನಮ್ಮ ಸಮಾನ ವಯಸ್ಕರಿದ್ರೆ, ಆತ್ಮೀಯರಿದ್ದರೆ ನಾವು ಅವರಲ್ಲಿ ಏಕವಚನ ಬಳಸ್ಬೋದು. ಆದರೆ ಅದೇ ದೊಡ್ಡವರಿದ್ದಲ್ಲಿ ನೀವು ತಾವು ಅಂತಲೇ ಮಾತಾಡಿಸ್ಬೇಕಾಗತ್ತೆ. ಆದರೆ ನೀವು ಒಂದು ಗಮನಿಸಿದ್ದೀರಾ, ಪ್ರೀತಿಯಿಂದ ಮಾತಾಡಿದಾಗ ಏಕವಚನ ಅಂಥದ್ದೇನು ಬೇಸರ ತರಿಸಲ್ಲ, ಅದೇ ನಾವು ಕೋಪದಲ್ಲಿ ಅದೇ ಏಕವಚನ ಬಳಸಿದಾಗ ನಮ್ಗೆ ಯಾರೋ ಬೈತಾ ಇದ್ದಾರೆ ಅಂತ ಅನಿಸುತ್ತೆ. ಅದೇ ರೀತಿ ಬಟ್ ಇಂಗ್ಲೀಷ್ನಲ್ಲಿ ಯಾವುದೇ ಏಕವಚನಕ್ಕೆ ಬೇರೆ ಬಹುವಚನಕ್ಕೆ ಬೇರೆ ಅನ್ನೋ ಪದಗಳು ಇಲ್ಲದೇ ಇದ್ದರೂ ಅಲ್ಲಿಯೂ ಸಹ ಸೌಜನ್ಯವಾಗಿ ಮಾತಾಡಿದಾಗ ಏನೂ ತಪ್ಪು ಅನಿಸೋದಿಲ್ಲ. ಅದೇ ನೀವು ತುಂಬ ಆಗ್ರೆಷನಲ್ಲಿ ಕೋಪದಲ್ಲಿ ಹಾಗೆ ಮಾತಾಡಿದಾಗ ತುಂಬ ಬೈತಿದ್ದಾರೆ ಅನಿಸತ್ತೆ. ಭಾಷೆ ಯಾವುದೇ ಆಗಿರಲಿ, ನಾವು ಯಾರೊಟ್ಟಿಗಾದರೂ ಸೌಜನ್ಯಪೂರಿತವಾಗಿ ನಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಗೌರವ ಅನ್ನೋದು ನಾವು ಹೇಗೆ ಕೊಡ್ತೀವೋ ಹಾಗೆ ನಮಗೆ ಸಿಗುತ್ತೆ ಅಲ್ವಾ. ಪ್ರೀತಿ ವಿಶ್ವಾಸ ಎಲ್ಲವೂ ಸಹ ಅದೇ ರೀತಿ, ಮಾತು ಕೂಡ ತುಂಬ ವಿನಯವಾಗಿ ಇದ್ದಾಗ ನಮಗೂ ಆ ಕಡೆಯಿಂದ ಅದೇ ರೀತಿಯ ಮಾತುಗಳು ಬರುತ್ತೆ. ಹಾಗಾಗಿ ಈಗ ನಾವು ಇವತ್ತಿನ ದಿವಸದಲ್ಲಿ ಪೊಲೈಟಾಗಿ ಹೇಗೆ ಮಾತಾಡಬೇಕು ಅನ್ನೋ ಒಂದಷ್ಟು ವಾಕ್ಯಗಳನ್ನು ಕಲ್ತ್ವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಭಿನ್ನವಾದ ವಿಷಯಗಳನ್ನು ಕಲಿಯೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.
5: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
7: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
6: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
7: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
7: ಹಂಗ ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ
7: ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
8: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
9: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
10: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

ಇರಬೇಕು ರೂಪಾಯಿ. ರೂಪಾಯಿ ಇಲ್ದವನು ಬಡಬಾಯಿ. ಅಪ್ಪ ಅಮ್ಮ ಅಕ್ಕ ಅಣ್ಣ ಯಾರು ಇಲ್ಲಿ ದೊಡ್ಡವರಲ್ಲ, ಯಜಮಾನನೇ ಇಲ್ಲಿ ರೂಪಾಯಿ. ರೂಪಾಯಿ

ಹಸಬೇಕು ಮಹಡಿಗೆ ಮಹಡಿ ಏರಿಸಬೇಕು ಹಣವನ್ನು ಗಳಿಸೋ ಸಾಹಸ ಬೇಕು ಮಹಡಿಗೆ ಮಹಡಿ ಏರಿಸಬೇಕು ಜಗದೊಳು ಎಲ್ಲರ ನಿರಿಸಬೇಕು ಅಂಡರ್ಸ್ಟ್ಯಾಂಡ್ ಆಗಲೇ ಮಾನವ ನಿನಗೆ ಗೌರವ ಹೇ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಧಗೆಯದರೆ ಹೆಚ್ಚುತ್ತಿದೆ ಭೂಮಿಯ ತಾಪ. ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ. ಧಗೆಯದರೆ ಕಾವ್ಯಧಾರೆ. ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹೇಳದವನು ಅಪಹರಿಸಿ ಹೃದಯವನು ಹೇಳದೆ ಕೇಳದೆ ಹೋದವನು ರುಚಿಯಾದ ಹಣ್ಣನು ಸೊಗಸಾದ

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686090627.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಧಗೆಯದರೆ ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯದರೆ ಕಾವ್ಯಧಾರೆ, ಭೂಮಿಯ ತಾಪ ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11:00 ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
11: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ಟಣ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
7: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
11: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
12: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು June 3, ವಿಶ್ವ ಬೈಸಿಕಲ್ ದಿನ, ವರ್ಲ್ಡ್ ಬೈಸಿಕಲ್ ಡೇ ಇರೋದ್ರಿಂದ ನೀವು ಸೈಕಲ್ನ ಮೊದಲ ಬಾರಿ ಹತ್ತಿದ್ದು ಇರ್ಬೋದು, ಅಥವಾ ನೀವು ಸೈಕಲ್ನ ಹೊಡೆದಂಥ ಒಂದು ಸವಿ ನೆನಪನ್ನು ನನ್ನ ಜೊತೆ ಹಂಚ್ಕೊಳ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ಕೇಳೋಣ? ಹಲೋ.
13: ಹಲೋ, ನಮಸ್ತೆ ಮೇಡಮ್. ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಕೇಳ್ತಾ ಇದೆ.
12: ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಸ್ಲೋ ಕೇಳ್ತಿದ್ಯಾ?
13: ಸ್ಲೋ ಕೇಳ್ತಾ ಇದೆ.
12: ಈಗ ಸರ್?
13: ಸ್ವಲ್ಪ ಪರವಾಗಿಲ್ಲ.
12: ಹಾಂ ಸರ್, ಈಗ ಕೇಳ್ತಿದ್ಯಾ?
13: ಹಾಂ ಸರ್, ನಾನು ಕೇಳ್ತಾ ಇದೆ. ಇವತ್ತು ವಿಶ್ವ ಬೈಸಿಕಲ್ ದಿನ.
12: ಹೌದು ಹೌದು ಸರ್.
13: ಬೈಸಿಕಲ್ ಅಂದಾಗ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ, ನಾನು 1985 ಒಂದು ಬೈಸಿಕಲ್ ತಗೊಂಡೆ.
12: 85
13: ಅರ್ಕಲೇಸ್ ಅಂತ ಈಗಲೂ ಇದೆ ಅದು. ಇದನ್ನ ನಾನು ಎಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ನನ್ನ ಮನೆಯಿಂದ ಪಟ್ಟಣಕ್ಕೆ ಹೋಗ್ಬೇಕಂದ್ರೆ 5-6 ಕಿಲೋಮೀಟರ್ ಆಗೋದು ಸೈಕಲ್ಲೇ ಹೋಗೋದು, ಸೈಕಲ್ಲೇ ಬರೋದು. ಆಮೇಲೆ ಸೈಕಲ್ ಅಲ್ಲಿ ನನ್ನ ಮಕ್ಕಳನ್ನ ಇಬ್ಬರನ್ನು ಸೈಕಲ್ ಮುಂದ್ಗಡೆ ನನ್ನ ಮಗಳನ್ನ ಹಿಂದ್ಗಡೆ ನನ್ನ ಮಗನ್ ಕೂರಿಸ್ಕೊಂಡು ಹೋಗೋದು ಸ್ಕೂಲ್ಗೆಲ್ಲ ನಡೆಯಕ್
12: ಬರ್ತಾ
13: ಶಾಲೆಲ್ಲ ಸೈಕಲ್ ಡ್ರಾಪ್ ಮಾಡ್ತಿದ್ದೆ, ಮತ್ತೆ ಸಂಜೆ ಸೈಕಲ್ ಸ್ಕೂಲ್ ಬಿಡುವಾಗ ಹೋಗಿ ಕರ್ಕೊ ಬರ್ತಾ ಇದ್ದೆ. ಮತ್ತೆ ಈ ಸೈಕಲ್ ಏನಂದ್ರೆ ಎಲ್ಲದಕ್ಕೂ ಒಳ್ಳೇದು, ಯಾಕಂದ್ರೆ ನಮ್ಮ ಹಾಸನ ಎಫ್ಎಂ ನಲ್ಲಿ ಒಬ್ರು ಹೇಳ್ತಾ ಇದ್ರು ವಿಜಯ್ ಎಂಬಿ ಸರ್ ಎಂಬಿ ಅವರು, ಸೈಕಲ್ ಹೊಡಿಬೇಕು, ಬೈಸಿಕಲ್ ಹೊಡೆದ್ರೆ ನಮ್ಮ ಕೈ ಕಾಲು ಕೆಳಗಲ್ಲೆಲ್ಲ ಒಂಥರ ಅಂಗ ಸಾಧನೆ ಮಾಡ್ದಂಗಾಗುತ್ತೆ, ವ್ಯಾಯಾಮ ಮಾಡ್ದಂಗಾಗುತ್ತೆ. ಬೆಳಿಗ್ಗೆ ಎದ್ದು ಒಂದ್ ಸ್ವಲ್ಪ ಒಂದ್ ದೂರ ಒಂದ್ 1/2 ಕಿಲೋಮೀಟರ್ ಸೈಕಲ್ ಹೋಗಿ ಬರೋದು, ಅವ್ರು ಈಗಲೂ ಸೈಕಲ್ ಇಟ್ಕೊಂಡಿದ್ದಾರೆ ಅಂತ ಒಬ್ಬ ಅಫೀಸಿಯಲ್ ಫಾದರ್. ಯಾಕೆಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು ಸೈಕಲ್ ಈ ಹೊಡಿ ಆರೋಗ್ಯಕ್ಕೆ ಒಳ್ಳೇದು, ಪ್ರತಿಯೊಂದು ವ್ಯಾಯಾಮ ಮಾಡ್ದಂಗಾಗುತ್ತೆ ಅಂತ.
12: ಸೈಕಲ್ ಹೊಡಿಬೇಕು ಅಂತ.
13: ಮತ್ತೆ ಈಗಿನ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಇದ್ರ ಅಭಾವದ ಪರಿಣಾಮ ಆಗಿ ನಾವು ಸೈಕಲ್ ಹೊಡೆಯೋದು ಎಷ್ಟು ಒಳ್ಳೇದು.
12: ಹೌದು,
13: ಯಾಕಂತ ಹೇಳಿದ್ರೆ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಕೆಲವು ಕಡೆ ಪೆಟ್ರೋಲ್ ಸಿಗ್ತಾ ಇಲ್ಲ.
12: ಹೌದು,
13: ಎಲ್ಲ ಮನೇಲಿ ಒಂದು 4-5 ಬೈಕ್ ಇಟ್ಕೊಂಡಿದ್ರೆ ಆದ್ರೆ ತೈಲ ಬೆಲೆ ಗಗನಕ್ಕೆ ಇರ್ತಾ ಇದೆ,
12: ಗಗನಕ್ಕೆ ಇರ್ತಿದೆ.
13: ಇಂತಹ ಸಂದರ್ಭದಲ್ಲಿ ನಾವು ಸೈಕಲ್ ಗಳನ್ನು ಬಳಸಿದ್ರೆ ನಮ್ಮ ದೇಹಕ್ಕೂ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ. ಮತ್ತೆ ಈ ತೈಲ ಒಂದ್ ಲೀಟರ್ ಪೆಟ್ರೋಲ್ ಕೊಡಬೇಕು, 100-120 ರೂಪಾಯಿ ಮೇಲೆ ಕೊಡ್ಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ಇಂತ ಪರಿಸ್ಥಿತಿಯಲ್ಲಿ ನಾವು ಸೈಕಲ್ ಯಾವತ್ತು ಸೈಕಲ್ ಹೆಣ್ಮಕ್ಳು ಹೊಡಿತಾರೆ, ಗಂಡ್ಮಕ್ಳು ಹೊಡಿತಾರೆ, ಸ್ಕೂಲ್ ಅಲ್ಲಿ ಮಾತ್ರ 8th ಕ್ಲಾಸ್ ಅಲ್ಲಿ ನಮ್ಮ ಮಗನಿಗೆ ಮಗಳಿಗೆಲ್ಲ ಸೈಕಲ್ ಕೊಟ್ಟಿದ್ರು,
12: ಸೈಕಲ್ ಕೊಡೋದಂತ.
13: ಸೈಕಲ್ ಕೊಡ್ತಾ ಇದ್ರು, ಅದು ಕುಮಾರಸ್ವಾಮಿ ಅವರು ಚಿಪ್ ಆಗಿದ್ದಾಗ ಕೊಡ್ತಾ ಇದ್ರು. ತುಂಬಾ ಒಂದು ತರ ಅನುಕೂಲ ಆಗೋದು. ಮತ್ತೆ ಅದರಿಂದ ನಾವು ಸೈಕಲ್ಗಿಂತಲೂ ಸೈಕಲ್ ಹೊಡೆದ್ರೆ ನಮ್ಮ ಕೈ ಕಾಲುಗಳೆಲ್ಲ ಒಂಥರ ಪೂರ್ತಿ ನ್ಯೂಟ್ರಲ್ ಆಗುತ್ತೆ.
12: ಹೌದು, ಸೈಕಲ್ ಹೊಡೆದ್ರೆ ಹೆಚ್ಚು ಆಕ್ಟಿವ್ ಆಗಿರ್ಬೋದು.
13: ಆಕ್ಟಿವ್ ಆಗಿರ್ತೀವಿ ನಾವು ಸೈಕಲ್, ಒಂದು ರಕ್ತ ಪರಿಚಲನೆ ಆಗ್ಲಿ, ಅಥವಾ ದೇಹದಲ್ಲಿ ಯಾವುದೇ ಒಂದು ಉಸಿರಾಟದ ಸಂಚಾರಗಳು ವ್ಯಾಯಾಮ ಮಾಡ್ದಂಗೆ ಅದಕ್ಕಿಂತಲೂ ಒಂದು ಸ್ವಲ್ಪ ಅರ್ಧ ಪಟ್ಟು ಜಾಸ್ತಿ ಅಂತ ಹೇಳ್ತೀನಿ ನಾನು.
12: ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ
13: ಆಗುತ್ತೆ. ಹೌದೌದು, ಮೆದುಳಿಗೆ ಒಂಥರ ನಿಜವಾಗ್ಲೂ ಇಂಥ ಒಂದು ಸೈಕಲ್ ಇಟ್ಕೊಂಡು ಓಡಿದ್ರೆ. ಈಗಲೂ ನನ್ಗೆ ಹೇಳ್ತಾರೆ ಈ ಏಜ್ ಅಲ್ಲಿ 69-68 ಸೈಕಲ್ ಹೊಡಿತೇವೆ, ನಾನು ಸೈಕಲ್ ಏಜ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಮ ಇದ್ರ ಜೀವನ ದೃಷ್ಟಿಯಿಂದ ಅದನ್ನ ಸ್ವಲ್ಪ ಬಳಸ್ಕೋಬೇಕು, ಬಳಸಿದ್ರೆ ಒಳ್ಳೇದಂತ ಹೇಳ್ತಾ ನಾನು ಕೆಲವರಿಗೆ ಕಿವಿ ಮಾತು ಹೇಳ್ತಾ ಇದ್ದೆ. ಕೆಲವರು ಸೈಕಲ್ ಅಯ್ಯೋ ಸೈಕಲ್ ಈಗಿನ ಕಾಲದಲ್ಲಿ ಸೈಕಲ್ ಬೈಕ್ ಸ್ಕೂಟಿ ಎಲ್ಲ ಹೇಳ್ತಾರೆ, ಆದ್ರೆ ಸೈಕಲ್ ಗಳನ್ನ ಅತಿಯಾಗಿ ಬಳಸಿ ಅಕಸ್ಮಾತ್ ಒಂದು 1/2 ಗಂಟೆ ಸೈಕಲ್ ದಿವಸ ಕೊಡಿರಿ, ನಿಮ್ಮ ಆರೋಗ್ಯದಲ್ಲಿ ಏರ್ಪೇರು ಹೆಚ್ಚು ಕಮ್ಮಿ ಎಂತ ಒಳ್ಳೆ ಕಾಣುತ್ತೆ ಅನ್ನೋದು ಗೊತ್ತಾಗುತ್ತೆ. ಪರಿಸರ ಇದ್ರಲ್ಲಿ ನಾವು ಅದನ್ನ ಒಂದು 1/2 ಗಂಟೆ ಹೋಗಿ ಹೊಡೆದ್ರೆ ಜೀವನ ನಮ್ಮ ಆಹಾರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರತಿ ಒಂದರಲ್ಲೂ ಒಳ್ಳೇದಾಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಸೈಕಲ್ ಹೊಡೆಯೋದು ಒಳ್ಳೇದು ಅಂತ ಹೇಳ್ತೀನಿ ಮೇಡಮ್.
12: ಪರಿಸರ ಸ್ನೇಹಿಯಾಗಿ ಬದುಕೋದಕ್ಕೆ ಸೈಕಲ್ ಒಂದು 1/2 ಗಂಟೆ.
13: ಹೌದು, ಪರಿಸರ ಸ್ನೇಹಿಗೋಸ್ಕರ ನಾವು ಬದುಕೋದಕ್ಕೆ ಸೈಕಲ್ ಅಲ್ಲಿ ಹೊಡೆಯೋದು ಒಳ್ಳೇದು. ಯಾಕಂದ್ರೆ ಹೆಣ್ಮಕ್ಳು ಎಲ್ಲ ಸಣ್ಣ ಸಣ್ಣ ಮಕ್ಕಳು ಸಮೇತ ಹೊಡಿತಾರೆ ಈಗ
12: ಸೈಕಲ್ ಹೊಡಿತಾರೆ.
13: ಅದರಿಂದ ಸೈಕಲ್ ಬಿಡಬಾರ್ದು ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಮತ್ತೆ ಎಲ್ಲ ದೃಷ್ಟಿಯಿಂದಲೂ. ಯಾಕಂದ್ರೆ ಈಗ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸೈಕಲ್ ಬಳಸಿದ್ರೆ ಎಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದರಲ್ಲೇ ನಾವು ಉಪಯೋಗ ಮಾಡ್ಕೋದು. ಯಾಕಂದ್ರೆ ಮೊದಲು ಇದ್ದಿದ್ದೆಲ್ಲ ಮತ್ತೆ ಬರ್ತಾ ಇದೆ. ಮೊದಲು ಎಲ್ಲ ಸೈಕಲ್ ಇತ್ತು, ಜೊತೆಗೆ ಕುದುರೆ ಗಾಡಿ ಇತ್ತು, ಇವೆಲ್ಲ ಮತ್ ಮತ್ ಬರುತ್ತೆ. ಈಗ ಈಗ ಗ್ಯಾಸ್ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಈಗ ಮತ್ತೆ ಸೌದೆ ವಲಯವನ್ನು ಇರಿಸ್ತಾರೆ. ಸೌದೆ ವಲಯ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆರೋಗ್ಯದಲ್ಲಿ ಒಳ್ಳೆ ಉತ್ತಮವಾದ ಆಹಾರಗಳನ್ನ ಇದು ಮಾಡ್ಬೋದು. ಗ್ಯಾಸ್ ಅಲ್ಲಿ ಏನೋ ಬೇಗ ಆಗುತ್ತೆ ಹಾಗೆ ಹೀಗೆ ಅಂತ ಮಾಡ್ತೀವಿ. ಆದ್ರೆ ಆರೋಗ್ಯದಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆಗಿನ ಕಾಲದ್ದು ನಮ್ಮ ಅಪ್ಪ ಅಮ್ಮನ ಕಾಲದ ಚೆನ್ನಾಗಿತ್ತು. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಸೈಕಲ್ ಬಂತು, ಅರ್ಕಿಲಿಸ್ ಅಂತ ಬಂತು, ಅಟ್ಲಾಸ್ ಅಂತ ಬಂತು, ಸುಮಾರು ಒಳ್ಳೊಳ್ಳೆ ಸೈಕಲ್ಗಳು ಬಂತು. ನಾನು ಅರ್ಕಿಲಿಸ್ ಈಗಲೂ ಇಟ್ಕೊಂಡಿದ್ದೀನಿ, ಬಡಿತಾ ಇದ್ದೀನಿ. ಒಂದು ದಿವಸಕ್ಕೆ 1/2 ಗಂಟೆ ಎಲ್ಲ ಹೊಡಿತೀನಿ ಸೈಕಲ್. ಅದರಿಂದ ನನ್ನ ಆರೋಗ್ಯ ಈಗಲೂ ಸ್ವಲ್ಪ ಚೆನ್ನಾಗಿ ಇದೆ ಅಂತ ಹೇಳ್ತೀನಿ ಮೇಡಮ್.
12: ಹಾಗಾದ್ರೆ ಸಂಕಪ್ಪ ಸರ್ ಅವರ ಆರೋಗ್ಯದ ಗುಟ್ಟೇನು ಅಂತ ಹೇಳಿದ್ರೆ
13: 100% ಮೇಡಮ್, ನಿಜ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅದೊಂದು. ಮತ್ತೆ ಮನುಷ್ಯ ದಿವಸದಲ್ಲಿ ಒಂದ್ ಸ್ವಲ್ಪ ನಗಬೇಕಂತೆ.
12: ಹೌದು,
13: ಲಾಫಿಂಗ್ ಅಂತ ಹೇಳ್ಬಿಟ್ಟು ಲಾಫಿಂಗ್ ಆರೋಗ್ಯಕ್ಕೆ ಅದು ಒಂದು
12: ಟೈಮ್ ಇಲ್ಲದೆ ನಗುವಿನ ಕ್ಲಾಸ್ ಗಳನ್ನ ತಗೊಳ್ತಾ ಇದ್ದಾರೆ.
13: ಹೌದು, ನಗುವಿನ ಕ್ಲಾಸ್ ಗಳನ್ನ ತಗೊಳ್ತಾ ಇದ್ದಾರೆ. ನಿಜ ನಿಜ ಮೇಡಮ್, ಹೌದು ಮೇಡಮ್, ಖಂಡಿತ. ಇಂಥ ಒಂದನ್ನೆಲ್ಲ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ನಾವು ಎಲ್ಲದ್ರಲ್ಲೂ ಇದಾಗ್ಬೋದು. ಯಾಕೆಂತ ಹೇಳಿದ್ರೆ ಈಗ 30-35 ವರ್ಷಕ್ಕೆ ನನಗೆ ಯಾವ್ದೋ ಒಂದು ಇದು ಟಿವಿ ಚಾನಲ್ ಫೋನ್ ಮಾಡಬೇಕಾಗ ನೀವು ನಿಜವಾಗ್ಲು ಇಷ್ಟು ಏಜ್ ಆಗಿದೆ, ಒಳ್ಳೆ ಏನು ಒಂಥರ ಜೋಶಲ್ಲಿ ಮಾತಾಡ್ತೀರಾ ಅಂದ್ರೆ ನಾನು ಊಟದ ಬಗ್ಗೆ ಮಾಡಿದ್ದೆ ನಾನು. ಆಗ ಈಗಿನ ಅವರು ಜನರೇಷನ್ ಅಲ್ಲಿ 30-35 ಒಂಥರ ಯಾಕೋ ಪಡ್ಕೊಂಡು ಒಂಥರ ಬರೋ ಹೊಸ ವಾಯ್ಸ್ ಬರ್ತಾ ಇರಲಿಲ್ಲ. ನಿಮ್ಮ ಜೋಶ್ ನೋಡೋದು ನಿಜವಾಗ್ಲೂ ನೀವು ಏನ್ ಒಳ್ಳೆ ಒಂಥರ ಪ್ರತಿಯೊಂದು ಮಾಡ್ಬೇಕು, ಕೆಲಸ ವ್ಯಾಯಾಮ ಮಾಡ್ತೀರಾ, ಅಂಗ ಸಾಧನೆ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ, ಸೈಕಲ್ ಹೊಡಿದ್ರೆ ಪ್ರತಿ ಒಂದ್ರಲ್ಲಿ ನಾನು ಮಾಡ್ತಾ ಇರ್ತೀನಿ, ಎಲ್ಲಾದನ್ನು ಅಳಸ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರಿ. ಆದ್ರಿಂದ ಇಷ್ಟವರೆಗೂ ಚೆನ್ನಾಗಿದ್ದೀನಿ ಮೇಡಮ್.
12: ಹೀಗೆ ಖುಷಿಯಾಗಿ ಇರಿ ಸರ್, ಪರಿಸರ ಸ್ನೇಹಿಯಾಗಿ.
13: ಓಕೆ ಮೇಡಮ್, ಧನ್ಯವಾದ, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು.
12: ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಅವರ ಆರೋಗ್ಯದ ಗುಟ್ಟೆ ಸೈಕಲ್ ಒಂದು ಅರ್ಧ ಗಂಟೆ ಪ್ರತಿದಿನ ಹೊಡಿತೀನಿ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
14: ಹಲೋ, ನಮಸ್ತೆ ಮೇಡಮ್.
12: ನಮಸ್ತೆ ನಾಗೇಂದ್ರಪ್ಪ ಸರ್. ಹಲೋ
14: ಮೇಡಮ್.
12: ಸರ್ ಕೇಳ್ತಿದ್ಯಾ, ವಾಯ್ಸ್ ಕೇಳ್ತಿದ್ಯಾ?
14: ಸ್ವಲ್ಪ ಸ್ಲೋ ಕೇಳ್ತಿದ್ದೀನಿ ಮೇಡಮ್.
12: ಸ್ಲೋ ಕೇಳ್ತಿದ್ಯಾ ಈಗ?
14: ಪರವಾಗಿಲ್ಲ ಮೇಡಮ್, ಈಗ ಕೇಳಿಸುತ್ತೆ.
12: ಸರ್, ಇವತ್ತು ವಿಶ್ವ ಸೈಕಲ್ ದಿನ, ಬೈಸಿಕಲ್ ಡೇ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೈಕಲ್, ನೀವ್ ಎಷ್ಟು ವರ್ಷದಿಂದ ಸೈಕಲ್ ಹೊಡಿತಿದ್ದೀರಾ?
14: ಮೇಡಮ್, ನಾವು ಸುಮಾರು ಒಂದು 15 ವರ್ಷದ ಮೇಲ್ಪಟ್ಟು ಮೇಡಮ್ ನಾವು ಸೈಕಲ್ ಕಲ್ತಿದ್ದು. ಅದಕ್ಕೂ ಮುಂಚೆ ಏನೇನು ಬರ್ತಿರ್ಲಿಲ್ಲ. ಯಾರಾದ್ರೂ ಸೈಕಲ್ ಹೊಡೆದ್ರೆ, ಅಲ್ಲ ಇವ್ರು ಸೈಕಲ್ ಹೊಡಿತಾರಲ್ಲ, ಇವ್ರು ಬೀಳ್ತಾರ ಏನೋ, ನಾವಾದ್ರೆ ಬೀಳ್ತೇವಂಗ ಅಂತ ನನಗ್ ಭಯ ಆಗ್ತಾ ಇತ್ತು.
12: ಬೀಳ್ತೀವಿ ಅಂತ ಹಾಗೆ?
14: ನಮ್ ದೊಡ್ಡಮ್ಮನ ಮಗಳದ್ದು ಒಂದ್ ಸೈಕಲ್ ಇತ್ತು ಮೇಡಮ್. ಅವ್ರು ಕಾಲೇಜ್ ಹೋಗೋರು, ಅವ್ರು ಮನೆ ಹತ್ರ ಬಿಟ್ಬಿಡೋರು ಕಾಲೇಜ್ ಹೋಗೋರು. ಆಗ ನನ್ಗೆ ಫ್ರೀ ಆಗ್ತಿತ್ತ, ಅವಾಗ ಮಧ್ಯೆ ಅದು ತಂದು ಮಧ್ಯದಾಕಿ ಕಾಲ್ ತೂರಿಸ್ಕೊಂಡ್ಬಿಟ್ಟು ಸೈಡಲ್ ತುಳಿತೀವಿ ಮೇಡಮ್. ಸೀಟ್ ಅಲ್ಲಿ ಕುತ್ಕೊಂಡ್ಕೆ ಭಯ ಆಗೋದು.
12: ಒಳ ಪಿಟ್ಲ ಕುಡಿತಾರಲ್ಲ ಹಾಗೆ?
14: ಹೌದು ಮೇಡಮ್, ಹೌದು. ಅದ್ ಹಂಗೇನೆ ಒಂದು ವಾರ ಒಂದ್ 15 ದಿವಸಕ್ಕೆ ಕಲ್ತ್ಕೊಂಡ್ಬಿಟ್ವಿ. ಆಮೇಲೆ ಸೈಕಲ್ ತುಳಿತಾ ತುಳಿತಾ ಸುಮ್ಮನೆ ಎಷ್ಟು ತುಳಿದ್ರು ತುಳಿಬೇಕು ಅನ್ಸೋದು, ಅಷ್ಟೊಂದು ಖುಷಿಯಾಗಿರೋದು. ಅವಾಗ ಆರೋಗ್ಯನೂ ಚೆನ್ನಾಗಿರ್ತಿತ್ತು. ಈಗ ಸೈಕಲ್, ಈಗ ಚಿಕ್ಕ ಮಕ್ಕಳು ಮಾತ್ರ ಸೈಕಲ್ ತುಳಿತಾರೆ, ಈಗ ದೊಡ್ಡವ್ರು ಯಾರು ಇವಾಗೆಲ್ಲ ಬೈಕ್ ಹೊಡಿತಾರೆ.
12: ಬೈಕ್ ಬಂದಿರೋದ್ರಿಂದ ಸೈಕಲ್ ಮೂಲೆ ಆಗ್ತಾ ಇದೆ
14: ಸ್ವಲ್ಪ. ಈಗೇನ್ ಚಿಕ್ಕ ಮಕ್ಕಳಿಗೆ ಮಾತ್ರ ಒಂದ್ 5,000 ತುಂಬಿಕೊಟ್ಬಿಡ್ತಾರೆ ಅವರು. ಅವ್ರು ಸಣ್ಣ ಸಣ್ಣ ಮಕ್ಕಳು ತುಳಿಯೋದ್ ನೋಡ್ಬಿಟ್ರೆ ನಮ್ಗೊಂದು ನೆನಪು. ನಾವು ಸಣ್ಣ ವಯಸ್ಸಲ್ಲಿ ನಾವು 15 ವರ್ಷದ ಮೇಲ್ಪಟ್ಟು ನಾವು ಸೈಕಲ್ ಕಲ್ತೀವಿ ನೋಡ್ರಿ, ಚಿಕ್ಕ ವಯಸ್ಸಿಗೆನೂ ಇವ್ರು ಸೈಕಲ್ ತುಳಿತಾರೆ, ಅದು ಒಂದು ನೆನಪಾಗೋದ್ ಬಿಡ್ತು. ಈಗ ಅದ್ರಲ್ಲಿಂದ ಒಳ್ಳೆ ಚೆನ್ನಾಗಿರೋದು ನೋಡ್ರಿ, ನಮ್ಗೆಲ್ಲ ಪೆಟ್ರೋಲ್ ಉಳಿತಾಯ ಆಗ್ತಿತ್ತು, ಆರೋಗ್ಯನೂ ಚೆನ್ನಾಗಿರ್ತಿತ್ತು. ಈಗ ಬೈಕ್ ಬಂದ್ಬಿಟ್ಟು ಆರೋಗ್ಯ ಎಲ್ಲ ಹಾಳಾಗುತ್ತೆ, ಯಾಕಂದ್ರೆ ನಾವು ನಡಿಯಲ್ಲ, ಸೈಕಲ್ ತುಳಿಯಂಗಿರಲ್ಲ, ನಡ್ಕೊಂಡ್ ಹೋಗ್ಬೇಕು. ಈಗ ವಾಕ್ ಮಾಡೋ ಒಂದ್ ಪರಿಸ್ಥಿತಿ ಬಂದ್ಬಿಟ್ಟತೆ ನಮ್ ಜನ ಪರಿಸ್ಥಿತಿ. ಅದೇ ನಾವು ಸೈಕಲ್ ಆಗಿ ನಮ್ಮ ರೈತರು ಪ್ರತಿಯೊಬ್ಬರು ನಾವು ಸೈಕಲ್ ಓಡಾಡಿದ್ರೆ ವಾಕ್ ಮಾಡೋದ್ ಬೇಕಿರ್ಲಿಲ್ಲ,
12: ವಾಕ್ ಮಾಡೋದ್ ಬೇಡ, ಜಿಮ್ಮಿಗೆ ಹೋಗೋದ್ ಬೇಡ.
14: ಹೌದೌದು,
12: ಇದ್ರಲ್ಲೇ ಆರೋಗ್ಯ ಸಿಕ್ತಿತ್ತು,
14: ಆರೋಗ್ಯ ಸಿಗುತ್ತೆ. ಈಗ ಏನು ಮಾಡ್ಬಿಟ್ಟಿರ್ತಾರ ಅದನ್ನ ನಾವು ಊಟ ಮಾಡ್ಬಿಟ್ಟು ನಿಡ್ಕೊಂಡು ಬರ್ರಿಯಪ್ಪ ಅಲ್ಲಿಗೆನ ಒಂದ್ ಕಿಲೋಮೀಟರ್ ಹೋಗಿ ಬರೋಣ ಅಂತ ನಾವು ಸ್ನೇಹಿತರೆಲ್ಲ ಮಾತಾಡ್ತೀವಿ. ಮೊದ್ಲೆಲ್ಲ ಸೈಕಲ್ ಹೋಗ್ತಿದ್ವಿ, ಅವಾಗ ಎಲ್ಲ ಚೆನ್ನಾಗಿರೋದು. ಈಗ ಏನ್ ಮಾಡಕ್ಕಾಗಲ್ಲ, ಕಾಲ ತಕ್ಕಂತ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಅದರಂತ ನಾವು ಹೊಂದ್ಕೊಂಡು ಹೋಗ್ಬೇಕು. ಆದಷ್ಟು ನಾವು ಸೈಕಲ್ ಓಡಾಡೋದು, ನಮ್ಮ ಎಳೆ ಸೈಕಲ್ ಇನ್ನ ಇತ್ತು ನಮ್ದು. ಆದ್ರೆ ಯಾವಾಗನ ನಾವು ಬೈಕ್ ಹೊಡಿತೀನಿ, ಯಾವಾಗನ ಸೈಕಲ್ ಹೋದ್ರೆ ಎಲ್ಲ ನೋಡಿ ನಗ್ತಾರೆ,
12: ಸೈಕಲ್ ಹೊಡಿತಿದಾರೆ ಅಂತೇಳಿ.
14: ಇಲ್ಲ, ಇದು ಸೈಕಲ್ ಹೊಡೆದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ದಯವಿಟ್ಟು ನೀವು ಸೈಕಲ್ ಓಡಾಡ್ರಿ ಅಂತ ನಾವ್ ಹೇಳ್ತೇವೆ.
12: ನೀವ್ ಹೇಳ್ತೀರಾ ಅವ್ರಿಗೆ?
14: ಹೇಳ್ತೇವೆ, ಅವ್ರೆಲ್ಲ ನಗ್ತಾ ಇರ್ತಾರೆ, ನೀನು ಬೈಕ್ ಆಯ್ತಪ್ಪ, ನೀವು ಸೈಕಲ್ ತುಳಿತಾರೆ ಕಾಲ ತುಳಿದಂಗೆ ಅಂತ ಅಂತಾರಪ್ಪ, ನಮ್ಗೆ ಇದೇ ಇರ್ಲಪ್ಪ, ಆರೋಗ್ಯ ಚೆನ್ನಾಗಿರ್ತತೆ. ನಾವು ನಂದು ಸಿಂಗಲ್ ಸೈಕಲ್ ತುಳಿತು ಅಂತ ಹೇಳಿ ನಮ್ ಸ್ನೇಹಿತರಿಗೆ, ಅವ್ರು ತುಳಿಯಲ್ಲ ಮೇಡಮ್, ನಾವು ತುಳಿತೀವಿ.
12: ಹೌದು, ವಾರದಲ್ಲಿ ಒಂದ್ 2-3 ದಿನ ಆದ್ರೂ ಸೈಕಲ್ ಹೊಡಿ ಅಭ್ಯಾಸ ಇಟ್ಕೊಂಡ್ರೆ.
14: ಹೌದೌದು, ಯಾಕಂದ್ರೆ ಅದ್ರಲ್ಲಿಂದ ನಮ್ಗೆ ಆರೋಗ್ಯ ಕಾಪಾಡುತ್ತೆ. ಅದು ನಮ್ಗೆ ಪೆಟ್ರೋಲ್ ಉಳಿತಾಯ ಮಾಡಕ್ಕೆ ಕಾಸಿಂದ ಅಲ್ಲ, ಈಗ ಕಾಸು ಯಾರ ಬೇಕಾದ್ರೂ ದುಡಿತಾರೆ. ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಕಾಸು ದುಡಿಯಕ್ಕೆ ಒಂದು. ಹೌದೌದು ಮೇಡಮ್.
12: ಓಕೆ ಸರ್, ಕರೆ ಮಾಡಿದಕ್ಕೆ ಧನ್ಯವಾದ ಸರ್.
14: ಥ್ಯಾಂಕ್ಸ್ ಮೇಡಮ್, ಮಾತಾಡಕ್ ಅವಕಾಶಕ್ಕಾಗಿ.
12: ನಾಗೇಂದ್ರಪ್ಪ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ.
15: ಹಲೋ
12: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
15: ಹಲೋ, ನಮಸ್ಕಾರ ಮೇಡಮ್, ಅರೆ ಹೇಗಿದ್ದೀರಾ?
12: ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
15: ನಾವು ಚೆನ್ನಾಗಿದ್ದೀವಿ ಮೇಡಮ್. ಅರೆ ಕಾಫಿ ಆಯ್ತಾ?
12: ಕಾಫಿ ಆಯ್ತು ಸರ್, ನಿಮ್ದಾಯ್ತಾ?
15: ಮೇಡಮ್ ಅರೆ ಆಯ್ತು
12: ಸರ್. ಇವತ್ತು ವಿಶ್ವ ಬೈಸಿಕಲ್ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
15: ಹೌದು ಮೇಡಮ್ ಅರೆ, ಯಾಕಂದ್ರೆ ನನ್ನ ಅಚ್ಚುಮೆಚ್ಚಿನ ವಿಷಯ ಇದು.
12: ಅಚ್ಚುಮೆಚ್ಚಿ ಸೈಕಲ್ ಅಂದ್ರೆ ಅಚ್ಚುಮೆಚ್ಚಿ ಹಾಗಾದ್ರೆ?
15: ಹೌದು ಮೇಡಮ್ ಅರೆ, ನಾನು ಸತತ 20 ವರ್ಷದಿಂದ ಸೈಕಲ್ ಹೊಡ್ಕೊಂಡೇನೆ ಬಂದಿದ್ದೀನಿ.
12: ಸೂಪರ್ ಸೂಪರ್, ಹಾಗಾದ್ರೆ ಆರೋಗ್ಯ ಬಗ್ಗೆ ಜಾಸ್ತಿ ಕಾಳಜಿ ಇದೆ.
15: ಹೌದು ಮೇಡಮ್ ಅರೆ, ಯಾಕೆ ಅಂತ ಅಂತಂದ್ರೆ ನಾವು ಈ ಸೈಕಲ್ ಹೊಡೆಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಈ ಬೊಜ್ಜು ಗಿಜ್ಜು ಎಲ್ಲ ಬೆಳೆಯೋದಿಲ್ಲ, ಆಮೇಲೆ ಅದರಿಂದ ಯಾವ್ದು ಪರಿಸರಕ್ಕೆ ಹಾನಿ ಇಲ್ಲ, ಮತ್ತೆ ಅದಕ್ಕೆ ಯಾವ್ದು ಹೆಲ್ಮೆಟ್ ಬೇಡ, ಡಿಎಲ್ ಬೇಡ, ಆರ್ ಸಿ ಕಾರ್ಡ್ ಬೇಡ, ಮತ್ತೆ ಪೆಟ್ರೋಲ್ ಯಾವ್ದು ಇಲ್ಲ ನೋಡಿ.
12: ಟ್ರಾಫಿಕ್ ಅಲ್ಲಿ ನಿಲ್ಲೋದು ಬೇಡ,
15: ನಿಲ್ಲಂಗಿಲ್ಲ ಟ್ರಾಫಿಕ್ ಅಲ್ಲೂ, ನಿಲ್ಲಂಗಿಲ್ಲ ಅವ್ರು ನಿಲ್ಸಂಗೂ ಇಲ್ಲ ಯಾರು. ಅಷ್ಟೆಲ್ಲ ಇದ್ದಾಗ ನಾವು ಅದನ್ನ ಯಾಕೆ ಸೈಕಲ್ ಹೊಡಿಬಾರ್ದು? ಸೈಕಲ್ ಹೊಡೆಯೋದ್ರಿಂದ ಒಳ್ಳೇದು, ಯಾಕಂದ್ರೆ ನಮ್ಮ ಒಂದು ಬಾಡಿಯಲ್ಲಿ ಎಕ್ಸರ್ಸೈಸ್ ಮಾಡಿದಂಗ ಆಗುತ್ತೆ ಸೈಕಲ್ ಹೊಡೆಯೋದ್ರಿಂದ. ಹಾಗಾಗಿ ಎಲ್ಲರೂ ಸೈಕಲ್ ಓಡಿಸ್ಬೇಕು, ಆದಷ್ಟು ಪ್ರಯತ್ನ ಮಾಡ್ಬೇಕು, ಸೈಕಲ್ ತಗೋಬೇಕು. ಸೈಕಲ್ ಹೊಡೆದ್ ಕೊಟ್ಲೆ ನಾವೇನ್ ಬಡವರು ಅಂತ ಆಗೋದಿಲ್ಲ. ಈಗ ಅಯ್ಯೋ ನಾವು ಸೈಕಲ್ ಹೊಡೆದ್ರೆ ಅವ್ರು ಬಡವರು ಅಂತ ಯಾರು ತಿಳ್ಕೊಂಡ್ಬಿಟ್ಟಾರ ಅಂತ ಸೈಕಲ್ ಹೊಡೆಯೋದು ಬಿಡಕ್ ಹೋಗ್ಬಾರ್ದು. ಸೈಕಲ್ ಓಡಿಸೋದು ಒಳ್ಳೇದು, ಮಕ್ಳಿಗೂ ಕಲ್ಸ್ಬೇಕು ಸೈಕಲ್. ಫಸ್ಟ್ ಮಕ್ಳಿಗೆ ಸೈಕಲ್ ಹೊಡೆಯೋದು ಕಲ್ಸ್ಬೇಕು, ಆಮೇಲೆ ಗಾಡಿ ಕೊಡಿಸ್ಬೇಕು. ಮೊದಲೇ ಗಾಡಿ ಕಳಿಸ್ಬಿಟ್ರೆ ಅವ್ರಿಗೆ ಆ ಸೈಕಲ್ ಕನಸಿನಲ್ಲೂ ಕಾಣೋದಿಲ್ಲ ಅವ್ರು, ಆಮೇಲೆ ಸೈಕಲ್ ಇಂದ ಏನ್ ಮಹತ್ವ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಹಾಗಾಗಿ ಸೈಕಲ್ ಕೂಡ ನಾನು ಈಗ ನಾನು 20 ವರ್ಷದಿಂದ ಈಗಲೂ ಕೂಡ ಇದೆ ನಾನು 2000 ಇಸ್ವಿಯಿಂದ 3 ಸೈಕಲ್ ಕಳ್ಳರು ಕದ್ಕೊಂಡು ಹೋಗ್ಬಿಟ್ರೆ ನಾನು 3 ಸೈಕಲ್. ಈಗ 4ನೇ ಸೈಕಲ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಮೇಡಮ್. ಅರೆ ನಾನು ಎಲ್ಲಾರು 1 ಕಿಲೋಮೀಟರ್ ಒಳಗೆ ಎಲ್ಲೇ ಇದ್ರು ಆ ಸೈಕಲ್ಗೆ ಹೋಗೋದು, 1 ಕಿಲೋಮೀಟರ್ ಇಂದ ಮುಂದಕ್ಕೆ ಹೋಗೋದಾದ್ರೆ ನಾನು ಸ್ಕೂಟಿ ತಗೊಂಡು ಹೋಗ್ತೀನಿ ಮೇಡಮ್. ಅರೆ
12: ಸೈಕಲ್ ಅಲ್ಲೇ ಹೋಗ್ತೀರಾ?
15: ಸೈಕಲ್ ಅಲ್ಲೇ.
12: ಅಲ್ಲ ಸರ್, ಫಸ್ಟ್ ನೀವು ಸೈಕಲ್ ತಗೊಂಡ್ರಲ್ಲ, ಎಷ್ಟು ಬೆಲೆ ಕೊಟ್ಟು ತಗೊಂಡಿದ್ರಿ? ಎಷ್ಟು ದುಡ್ಡಿಗೆ?
15: ನಾನು ಅವಾಗ ಸೈಕಲ್ ತಗೊಂಡಾಗ 2000 ಇತ್ತು ಮೇಡಮ್. ಅರೆ
12: 2000 ರೂಪಾಯಿ.
15: ಆಮೇಲೆ ಈಗ ನಾನು ಇತ್ತೀಚೆಗೆ ಸೈಕಲ್ ತಗೊಂಡಿರೋದು 8000 ರೂಪಾಯಿ ಮೇಡಮ್. ಅರೆ
12: 8000.
15: ಹಾಗೂ ಎಲ್ಲ ಅದು 3 ಸೈಕಲ್ ಒಂದ್ 2 ಹೊಸವು ಒಂದ್ ಹಳೇದ, 2 ಸೈಕಲ್ ಕಳ್ಕಂದಲ್ಲ ಅಂತಂದೇಳಿ ಒಂದ್ ಹಳೆ ಸೈಕಲ್ ತಗೊಂಡೆ, ಅದನ್ನು ಹೊತ್ಕೊಂಡು ಹೋಗ್ಬಿಟ್ರಿ ಯಾರಾದ್ರೂ. ಆಮೇಲೆ ನೋಡಲ್ಲ ಎಷ್ಟು ತಗೊಂಡೋಗ್ತಾರೋ ತಗೊಂಡೋಗ್ಲಿ ಅಂತ ಇದನ್ನು ಕೂಡ ಹೊಸದೇ ತಗೊಂಬಂದೆ ನೋಡೋಣ ಅಂತೇಳಿ. ಹಾಗಾಗಿ ಈಗ ಅದೇ ಸೈಕಲ್ ನಾಗ ದಿವಸ ಬೆಳಗ್ಗೆ ನಾನು ರೌಂಡ್ಸ್ ಹೋಗ್ತೇನೆ, ಬಟ್ಟೆ ಕೊಡೋರ್ ಮನೆಗೆ, ಇಸ್ಕೊಂಬರೋರ್ ಮನೆಗೆ ಎಲ್ಲ ಒಂದೂವರೆ ಗಂಟೆ ಸೈಕಲ್ ನೇ ತುಳಿಯೋದು ಮೇಡಮ್.
12: ಸೈಕಲ್ ಅಲ್ಲಿ ಹೋಗ್ತೀರಾ?
15: ಹೌದು ಮೇಡಮ್. ಅರೆ
12: ಅಷ್ಟು ಎಕ್ಸಸೈಸ್ ಆಯ್ತು ಕಾಲಿಗೆ?
15: ಖಂಡಿತ ಖಂಡಿತ ಒಳ್ಳೇದು, ಎಕ್ಸಸೈಸ್ ಆಗುತ್ತೆ, ಆಮೇಲೆ ಸೈಕಲ್ ಪರಿಸರಕ್ಕೆ ಯಾವ್ದೇ ಹಾನಿ ಇಲ್ಲ, ಅದರಿಂದ
12: ಪರಿಸರ ಸ್ನೇಹಿ ಅಂತಾನೆ ಹೇಳ್ಬೋದು.
15: ಪರಿಸರ ಸ್ನೇಹಿ, ಅದಕ್ಕೆ ಒಂದ್ಸಲ ಬಂಡವಾಳ ಹಾಕಿದ್ರೆ ಮುಗಿತ್ ಮೇಡಮ್. ಅರೆ ಅದ್ರದ್ದು ಏನು ಬಂಡವಾಳ ಇಲ್ಲ, ನಮ್ಮ ಎಲ್ಲಿಗೆ ಬೇಕನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಸೈಕಲ್ ಎಲ್ಲರೂ ಕಲಿಬೇಕು, ಸೈಕಲ್ ಹೊಡಿಬೇಕು, ಆಮೇಲೆ ಆ ಸೈಕಲ್ ಏನ್ ರಿಪೇರಿ ಮಾಡಿ ಜೀವನ ಮಾಡ್ತಾರಲ್ಲ ಅವ್ರಿಗೂ ಒಂದು ದುಡಿಮೆ ಆಗ್ಬೇಕು ಮೇಡಮ್. ಅಲ್ವಾ,
12: ಅವರು ರಿಪೇರಿ ಮಾಡೋಕೆ ತುಂಬಾ ಶಾಲೆಗಳೆಲ್ಲ ಮೊದಲೇ ಇರ್ತೈತಿ, ಕಣ್ಮರೆ ಬಿಟ್ಟಿದ್ದಾರೆ.
15: ಹೌದು, ಯಾಕಂದ್ರೆ ಅದರಿಂದನೇ ಅವ್ರ ಜೀವ, ಈಗ ನಮ್ದ್ರಿಂದ ಈಗ ಈ ಕೆಲಸದಿಂದ ನಮ್ ಜೀವನ ಹೇಗಾಗುತ್ತೋ ಹಾಗೇನೆ ಅವರು ಒಂದು ರಿಪೇರಿ ಮಾಡಿ ಅವ್ರ ಜೀವನ ಸಾಗಿಸ್ತಾರ, ಅದಕ್ಕೆ ಕುಂಠಿತವಾಗ್ಬಾರ್ದು ಮೇಡಮ್. ಅರೆ ಪ್ರತಿಯೊಬ್ರು ಸೈಕಲ್ ಹೊಡಿಬೇಕು, ಆರೋಗ್ಯ ಚೆನ್ನಾಗಿರ್ತಾರೆ. ಸೈಕಲ್ ಶಾಪ್ನವರಿಗೆ ರಿಪೇರಿ ಅವ್ರಿಗೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಈ ಮೂಲಕ ಹೇಳಿ ನನ್ನ ಮಾತನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ ಮೇಡಮ್. ಅರೆ ಧನ್ಯವಾದಗಳು.
12: ಧನ್ಯವಾದ ಸರ್, ನಿಮ್ಗೂ ಕೂಡ
15: ಧನ್ಯವಾದಗಳು.
12: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ.
16: ಹಲೋ
12: ಹಲೋ
16: ಹಲೋ, ನಮಸ್ತೆ ಮೇಡಮ್.
12: ನಮಸ್ತೆ, ನಮಸ್ ಸರ್, ಹೇಗಿದ್ದೀರಾ?
16: ಸಣ್ಣ ಕೇಳ್ಸಲ್ಲ ನೋಡಿ ಮೇಡಮ್,
12: ವಾಯ್ಸ್ ನನ್ ಸಣ್ಣ ಕೇಳ್ತಿದ್ಯಾ ಈಗ?
16: ಹೌದ್ರಿ ಮೇಡಮ್.
12: ಈಗ ಸರ್?
16: ಹಾ, ಈಗ ಜರ ಕೇಳ್ಸಲ್ಲ ನೋಡ್ರಿ ಮೇಡಮ್. ಅದರ
12: ಈಗ ಕೇಳ್ತಿದ್ಯಾ?
16: ಹೌನ್ರಿ.
12: ನೆಟ್ವರ್ಕ್ ಇರಲ್ಲ, ಒಂದ್ ಸ್ವಲ್ಪ ನಿಂತ್ಕೊಳ್ಳಿ ಸರ್. ಅವಾಗ
16: ಹೌನ್ರಿ ಸರ್, ಬಂದಿನ ಮೇಡಮ್, ಬಂದಿನ್ರಿ.
12: ಆಯ್ತಾಯ್ತು ಸರ್. ಸರ್, ಇವತ್ತು ಸೈಕಲ್ ಬಗ್ಗೆ ಮಾತಾಡ್ತಾ ಇದ್ವಿ.
16: ಹೌದ್ರಿ ಮೇಡಮ್, ಕಾರ್ಯಕ್ರಮ ಕೇಳಕತ್ತೀರಿ ಮೇಡಮ್, ಹಂಗೆ ನೀರ್ ಕಟ್ಟಬೋತ ಕಾರ್ಯಕ್ರಮ ಕೇಳಕತ್ತೀನ್ರಿ ಮೇಡಮ್. ನಮ್ಗೂ ಸೈಕಲ್ ಅಂದ್ರೆ ಬಹಳ ಪ್ರಿಯರಿ, ನಾವು ಸೈಕಲ್ ಪ್ರಿಯರಿ ಮೇಡಮ್.
12: ನೀವು
16: ಹ್ಮ್ ಯಾಕಪ್ಪ ಅಂತಂದ್ರೆ ಸಣ್ಣ ವಯಸ್ಸಿನಾಗ 10-12 ವಯಸ್ಸಿನಾಗ ಶುರು ಮಾಡೋರಿ ಮೇಡಮ್, ಸೈಕಲ್ ಬರ್ತಿತ್ತಿಲ್ರಿ. ಅದು ಖಾಲಿ ಸೈಕಲ್ ತಗೊಂಡ್ ತಿರುಗಿ ಹಾಕೋತ್ ಕಲ್ತೇವ್ರಿ ಮೇಡಮ್. ಯಾರು ಕಲ್ಸುದ್ ಬೇಕಾಗಿಲ್ಲ, ನಾವು ಯಾರು ಕಲ್ಸೇ ಇಲ್ರಿ ನಮಗ.
12: ನೀವೇ ಕಲ್ತಿದ್ದು?
16: ಹಾ, ನಾವೇ ಕಲ್ತೇವ್ರಿ. ಒಳಪಾಡ ಹಾಕುದ್ರಿ, ಸಣ್ಣವ್ರಿದ್ದಾಗ ಸುಮ್ ಸೈಕಲ್ ತಗೊಂಡ್ ಮನೆ ಸೈಕಲ್ ಇತ್ತಿರಿ ಮೊದಲ್ ನಮ್ಮದು. ನಮ್ ತಂದೆಯವ್ರ ಸೈಕಲ್ ಇರೋದನ್ನ ಹಂಗೆ ಕಲ್ಕೋತ ಅದು ಹಂಗೆ ಬಿಡಿ ಮಾಡ್ಕೊಂಡ್ ಕೇಸಿಂದ ಹಂಗೆ ಸೈಕಲ್ ಕಲ್ತೇವ್ರಿ ಮೇಡಮ್.
12: ಹಾಗೆ ಸೈಕಲ್ ಕಲ್ತ್ರಿ?
16: ಹಾ, 25-30-35 ವರ್ಷದಿಂದ ಸೈಕಲ್ ಹೊಡೆದಿನ್ ರೀ ಮೇಡಮ್.
12: ಅಷ್ಟು ವರ್ಷದಿಂದ ಸೈಕಲ್ ಹೊಡೆದಿದ್ದೀರಾ?
16: ಹ್ಞೂನ್ರಿ. ಯಾಕಪ್ಪ ಅಂದ್ರೆ ಸೈಕಲ್ ಹೊಡೆದ್ರು ನೋಡ್ರಿ, ಟೈಮ್ ಹಚ್ಚಿ ಸೈಕಲ್ ರೀ ಮೇಡಮ್. ಯಾಕಪ್ಪ ಅಂದ್ರೆ ನಮ್ 20 ಕಿಲೋಮೀಟರ್ 40-45 ಮಿನಿಟ್ ಹೋಗ್ತೀವಿ ನೋಡ್ರಿ ಮೇಡಮ್.
12: 20 ಕಿಲೋಮೀಟರ್ ಅದು ಸೈಕಲ್ ಅಲ್ಲೇ ಹೋಗ್ತೀರಾ ಈಗ?
16: ಹಾ, ಸೈಕಲ್ ಮ್ಯಾಗ ಇರಿ ಮೇಡಮ್. ಯಾಕಪ್ಪ ಅಂತಂದ್ರ ಅದು ಜಿದ್ದು ಕಟ್ಟಿ ಹೋಗುದ್ರಿ, ಆ ಟೈಪ್ ತಿರ್ಗಾಡ್ತಿದ್ದವ್ರ ನಾವ್ ಒಟ್ಟ ಎಲ್ಲ ದೋಸ್ತರು ಕೂಡ್ರಿ.
12: ಚಾಲೆಂಜ್ ಮಾಡ್ಕೊಂಡು ಹೋಗ್ತಿದ್ರಾ?
16: ಹ್ಞೂನ್ರಿ ಮೇಡಮ್.
12: ಯಾರು ಫಸ್ಟ್ ಬರ್ತಾರೆ ಅಂತಾನ, ಬೇಗ ಸಮಯಕ್ಕೆ ತಲುಪ್ತಾರೆ ಅಂತಾನ?
16: ಇಲ್ಲ ಇಲ್ಲ, ಸಮಯಕ್ಕೆ ಯಾರು ಜಲ್ದಿ ಹೋಗ್ತಾರ ಅಂತ ಹೇಳಿ ಕೇಸಿಂದ ಹೆಂಗ್ರಿ ಮೇಡಮ್?
12: ಹಾಗೆ
16: ಒಟ್ಟ 20 ಕಿಲೋಮೀಟರ್ ಹೋಗ್ಬಿಡುದ್ರಿ ಒಟ್ಟ 45 ಇದು ಕಿಲೋಮೀಟರ್ ಇದ್ರಾಗ್ರಿ ಮಿನಿಟ್ ನಾಗ
12: ಸ್ಪೀಡ್ ಅಲ್ಲಿ.
16: ಹಿಂಗಾಗಿ ಸೈಕಲ್ ಮ್ಯಾಗ ಮತ್ತ ಇದಕ್ಕ ಪಂಡರ್ಪುರ ನಮ್ ತುಳಜಾಪುರ ಸೋಲಾಪುರಕ್ಕ ಒಂದ್ 50-100 ಕಿಲೋಮೀಟರ್ ಮ್ಯಾಗ ಪ್ರವಾಸ ಮಾಡಿ ಬಂದೇವ್ರಿ ಮೇಡಮ್. ಸೈಕಲ್ ಮ್ಯಾಗೆ ರೀ,
12: ಸೈಕಲ್ ಅಲ್ಲೇ?
16: ಹಾ, ಸೈಕಲ್ ಅಲ್ಲೇ ರೀ. ಒಟ್ಟು ಪ್ರವಾಸಕ್ಕ ಒಂದ್ 7-8 ಮಂದಿ ಕೂಡಿ ಪ್ರವಾಸಕ್ಕೋಗಿ ಸೈಕಲ್ ಮ್ಯಾಗೆ ಹೋಗಿ ಬಂದೇವ್ರಿ. ಇನ್ನಾದ್ರೂ ಸೈಕಲ್ ಹೊಡಿತೀನ್ರಿ ಮೇಡಮ್. ಆದ್ರೆ ಈ ಒಂದ್ 2 ತಿಂಗಳಾಯ್ತು ಬೈಕ್ ತಂದಾರ ಹುಡುಗರು, ಆ ಬೈಕ್ ಮ್ಯಾಗ ತಿರ್ಗಾಡಕತ್ತೀನ್ರಿ ಮೇಡಮ್. ಸೈಕಲ್ ಇನ್ನೂ ಆದ್ರಿ ಅದಕ್ಕೂ ಮತ್ತ ಈಗ ಏನದ ಅದ್ರ ಮ್ಯಾಗ ತಿರ್ಗಾಡ್ಬೇಕಾತ ಒಂದ್ ಆಶೆ ಆಗ್ಯಾದ್ರಿ ನನಗ್. ಮತ್ತ
12: ಬೈಕ್ ಬಂದಿರೋದ್ರಿಂದ ಸೈಕಲ್ ಸ್ವಲ್ಪ ನಿಧಾನ
16: ಆಗಿ ನಿಂದಿಸ್ತೀನಿ ಮೇಡಮ್. ಯಾಕಪ್ಪ ಅಂತಂದ್ರ ಅದು ಇನ್ನ ಆದ್ರೂ ನಾವು ನಿಜವಾಗಿ ಕೆಳಗಿಲ್ಲ ಸೈಕಲ್ ತಗೊಂಡ್ ಹೋಗ್ಬೇಕಾಯ್ತ ಅದ್ರಿ. ಆದ್ರ ಸಹಿತ ಹಂಗೆ ಚಲತೆ ಮಾಡ್ತೀನಿ ರೀ ಮೇಡಮ್. ಆದ್ರೇನು ಇದ್ರ ಬೈಕ್ ಅದಾನ ಇಲ್ಲೇ ಊರ ಹೋಗ್ಲಾಕ ಮಾಡ್ಲಾಕ ಬೈಕ್ ತಗೊಂಡ್ ಹೋಗಿ ಬರ್ತೇವ್ರಿ.
12: ಹೋಲಕ್ಕೆಲ್ಲ ಸೈಕಲ್ ತಗೊಂಡ್ ಹೋಗ್ತೀರಾ?
16: ಹಾ, ಸೈಕಲ್ ರೀ ಮೇಡಮ್.
12: ಸೈಕಲ್

0: ಮತ್ ಬೇಜಾರ್ ಮಾಡ್ಕೊಬಿಡುತ್ತಲ್ಲ ಬೈಕ್ ಬಂದು ಬಿಟ್ಬಿಟ್ರು.
1: ಯಾಕಂದ್ರೆ ಬೈಕ್ ಅಂದ್ರೆ ನಂಗೆ ಇಷ್ಟ ಇಲ್ರಿ ಮೇಡಮ್. ಯಾಕೆ ಹುಡುಗರು ತಂದಾರ ಸುಮ್ಮನೆ ಬೈಕ್ ತಗೊಂಡು ಹೋಗ್ತಿರ್ತೀರಿ? ಸೈಕಲ್ ಮ್ಯಾಗ ಬಹಳ ಪ್ರೀತಿ ರೀ ನನಗೆ. ಯಾಕಪ್ಪ ಅಂದ್ರೆ ಮೊದಲು ಹೇಳಿದ್ರು ಸಣ್ಣ ವಯಸ್ಸಿನ ಸೈಕಲ್ ಕಲ್ತಾರೆ ಮೇಡಮ್. ಸೈಕಲ್ ಕಲ್ತಾವಂದ್ರ ಅದಕ್ಕೆ ಮನುಷ್ಯ ಬಹಳ ಫ್ರೆಶ್ ಇರ್ತದ್ರಿ ಮೇಡಮ್. ಸೈಕಲ್ ಕಡ್ರಿ.
0: ಹೌದ್ ಹೌದ್, ಆರೋಗ್ಯಕ್ಕೂ ಒಳ್ಳೇದಲ್ಲ
1: ಸೈಕಲ್. ಆರೋಗ್ಯಕ್ಕೆ ಒಳ್ಳೇದ್ರಿ ಮೇಡಮ್. ಅದು ಮನುಷ್ಯಾಗ ನೋಡ್ರಿ, ಒಂದ್ ನಡೆಯೋದು ಒಂದ್ ಸೈಕಲ್ ಹೊಡೆಯೋದು ಆರೋಗ್ಯಕ್ಕ ಭಯಂಕರ ಒಳ್ಳೇದ್ರಿ ಮೇಡಮ್. ಅದು ಯಾಕಪ್ಪ ಅಂದ್ರೆ ಮನುಷ್ಯಾಗ ಅವಟ್ಟ ಆಯಾಸ ಆಗಂಗಿಲ್ರಿ ಮೇಡಮ್ ಅದಕ್ಕ. ಹಿಂಗಾಗಿ ನಾವ್ ಏನಾದ್ರು ಸೈಕಲ್ ಪ್ರೇರಿ, ಬಟ್ ಸೈಕಲ್ ಅಂದ್ರೆ ನಮ್ಗೂ ಬಹಳ ಹುರುಪ್ ಬರ್ತಾರೆ ಮೇಡಮ್. ಇನ್ನೊಂದು ಸೈಕಲ್ ಹೊಡಿಬೇಕು ಅನ್ನೋ ಆಸೆ ಆದ್ರೆ ಹಂಗೆ ಹೊಡಿತಿರ್ತೇವ್ರಿ, ಆದ್ರೂ ಜರ ಕಡಿಮೆ ಮಾಡ್ಯಾವ್ರಿ ಅಷ್ಟೇ ರೀ.
0: ಈಗ ಸ್ವಲ್ಪ ಕಮ್ಮಿ ಮಾಡಿದಿರಾ?
1: ಹಾ, ಕಡಿಮೆ ಆಗಿದ್ರಿ ಮೇಡಮ್ ಸ್ವಲ್ಪ ರೀ.
0: ಆಯ್ತು ಸರ್, ನಿಮ್ಮ ಸೈಕಲ್ 20 ಕಿಲೋಮೀಟರ್ ಅಷ್ಟೆಲ್ಲ ಹೋಗಿದ್ದೀರಾ ಅಂದ್ರಲ್ಲ.
1: ಹೌದ್ ಹೌದ್ರಿ ಮೇಡಮ್, ಸೈಕಲ್ ಬಟ್ ಸೈಕಲ್ ಇಲ್ಲದ್ರೆ ಸಮಯ ಇಲ್ಲ. ಯಾರು ಸೈಕಲ್ ಮ್ಯಾಗ ಹೋಗೋದು ಅವ್ರು ನೋಡ್ದಪ್ಪ ಅಂದ್ರಪ್ಪ ಸೈಕಲ್ ಇಸ್ಕೊಂಡು ಹೊಡಿಲಿ ಅನ್ನಂಗ್ ಮನ್ಸ ಆಗ್ತದ್ರಿ ಮೇಡಮ್. ನನ್ಗೆ ಎಲ್ಲರೂ ನೋಡ್ದ ಅಂದ್ರೆ ಸೈಕಲ್ ಮ್ಯಾಗ ಹೋಗೋರಿಗೆ
0: ಬೇರೆ ಹೋಗ್ತಿದ್ರು ಮತ್ತೆ ಹೊಡಿಬೇಕು ಅನ್ಸುತ್ತೆ.
1: ಹಾ, ಅವ್ರು ಇಸ್ಕೊಂಡು ಕಿಶನ್ ಸೈಕಲ್ ನೆಲಸಲಿ ಅನ್ನಂಗ ಒಟ್ಟ ಇದು ಆಗ್ತಾರೆ ನನ್ಗೆ. ಆಗ್ತು
0: ಸೈಕಲ್ ಮೇಲೆ ಹಂಗಂದ್ರೆ ತುಂಬಾ ಪ್ರೀತಿ.
1: ಹೌದ್ ಹೌದ್ರಿ ಮೇಡಮ್, ಸೈಕಲ್ ಮ್ಯಾಗ ಬಹಳ ಪ್ರೀತಿ ರೀ ನನಗೆ.
0: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
1: ಧನ್ಯವಾದ, ನಮಸ್ತೆ ರೀ ಮೇಡಮ್.
0: ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು, ಸೈಕಲ್ನ ತುಂಬಾ ವರ್ಷದಿಂದ ಒಂದು 30-35 ವರ್ಷದಿಂದ ಓಡಿಸ್ತಾ ಇದೀವಿ, ಹಾಗೆ ಸೈಕಲ್ ಅಂದ್ರೆ ಬಹಳ ಪ್ರೀತಿ ಅಂತೇಳಿ ಕೂಡ ತಿಳಿಸಿದ್ರು. ಅವರ ಅನುಭವಗಳನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆ ಲೈವ್ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಧಗೆಯೆದರೆ ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ. ಧಗೆಯೆದರೆ ಕಾವ್ಯಧಾರೆ, ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಬೈಸಿಕಲ್ ದಿನ ಇರೋದ್ರಿಂದ ಎಲ್ಲರೂ ಕೂಡ ಸೈಕಲ್ ಹೊಡೆದಂಥ ಅನುಭವವನ್ನು ಹಂಚ್ಕೊಳ್ತಾ ಇದ್ರು. ಹಾಗೆ ಈ ಸೈಕಲ್ನ ಹೊಡೆಯೋದ್ರಿಂದ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಪರಿಸರ ಸ್ನೇಹಿ ಆದಂಥ ಈ ಬೈಸಿಕಲ್ ಬಗ್ಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ ಹಲೋ ಸರ್, ನಮಸ್ತೆ. ಸರ್ ಕೇಳ್ತಿದ್ಯಾ? ವಾಯ್ಸ್ ಸ್ವಲ್ಪ ಸ್ಲೋ ಇದೆ. ಹಲೋ, ಕರೆ ಕಟ್ ಆಯ್ತು. ಹಲೋ ಹಲೋ
7: ನಮಸ್ತೆ ಮೇಡಮ್.
0: ನಮಸ್ತೆ ಉಲ್ಲಾಸ್ ಅವ್ರೆ, ಹೇಗಿದ್ದೀರಾ?
7: ಹಾ ಮೇಡಮ್, ಚೆನ್ನಾಗಿದ್ದೀರಾ?
0: ಹಾ ಸರ್, ಚೆನ್ನಾಗಿದ್ದೀರಾ?
7: ಊಟ ಆಯ್ತಾ?

0: ನಿಮ್ದು ಆಯ್ತು ಸರ್, ನಿಮ್ದು ಆಯ್ತಾ? ವಿಶ್ವ ಬೈಸಿಕಲ್ ದಿನ ಇರೋದ್ರಿಂದ ಸೈಕಲ್ ಬಗ್ಗೆ ಮಾತಾಡ್ತಾ
1: ಬೆಳಗ್ಗೆ
0: ಮಾರ್ನಿಂಗ್ ಹೋಗೋದಲ್ಲ, ಓಡಾಡೋದಲ್ಲ, ಟ್ರಾಫಿಕ್ ಇರಲ್ಲ.
1: ಮೂವತ್ತು ಕಿಲೋಮೀಟರ್
0: ಭಾನುವಾರ ಪ್ರತಿ ಭಾನುವಾರ ಅಭ್ಯಾಸ ಮಾಡ್ಕೊಂಡಿದ್ದೀರಾ?
2: ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ
0: ಅಂತ
2: ಬೈಕ್ ಎಲ್ಲ ಬಂದು ಎಲ್ಲ ಆರೋಗ್ಯ
0: ಸೈಕಲ್ ರಿಪೇರಿ ಮಾಡೋರು, ಸೈಕಲ್ ಹೊಡಿಯೋರ ಇಲ್ಲ ಅಂದ್ಮೇಲೆ ಕಷ್ಟ ಆಗಿದೆ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಶಿವಮೊಗ್ಗದಿಂದ ಉಲ್ಲಾಸ್ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಹೇಳ್ತಿದ್ರು, ತಾವು ಸೈಕಲನ್ನು ಪ್ರತಿ ಭಾನುವಾರ ಒಂದು 20-30 ಕಿಲೋಮೀಟರ್ ಹೊಡೆಯುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೀವಿ ಅಂಥೇಳಿ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
3: ಆರಾಮಿದ್ದೀರಿ ಮೇಡಮ್? ಅರೇ
0: ಆರಾಮಿದ್ದೀವಿ ಸರ್, ನೀವು ಹೇಗಿದ್ದೀರಾ?
3: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
0: ಹಾಂ ಸರ್, ಈಗ ಸೈಕಲ್ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹಾಂ, ಸೈಕಲ್ ಬಗ್ಗೆ ಮಾತಾಡ್ತೀರಿ ಮೇಡಮ್? ಹೌದ್ರಿ.
0: ಹಾಂ, ವಿಶ್ವ ಬೈಸಿಕಲ್ ದಿನ ಇರೋದ್ರಿಂದ.
3: ಹಾಂ ಹೌದು ಮೇಡಮ್. ಇಲ್ರಿ ಮೇಡಮ್, ಬೈಸಿಕಲ್ ದಿನ ಹೌದು. ನಮ್ ಬಿಜಾಪುರ ಆಟ ಯಾವ್ದಪ್ಪ, ಕ್ರೀಡೆ ಯಾವ್ದಂತ ಕೇಳಿದ್ರೆ ಸೈಕ್ಲಿಂಗ್ ಮೇಡಮ್. ನಮ್
0: ಸೈಕ್ಲಿಂಗ್.
3: ಹಾಂ, ನಮ್ ಬಿಜಾಪುರ ಜಿಲ್ಲೆ ಏನೈತಿಲ್ಲ ಮೇಡಮ್, ಅದು ಸೈಕ್ಲಿಂಗ್.
0: ಜಾಸ್ತಿ ಸೈಕಲ್ ಅನ್ನ ಬಳಸ್ತಾರೆ ಅಲ್ಲಿ.
3: ಇಲ್ಲ ಮೇಡಮ್, ಕ್ರೀಡೆನ ಸೈಕ್ಲಿಂಗ್ ಅಂತ ಹೇಳ್ತಾರೆ. ಸೈಕ್ಲಿಂಗ್ ನಿಮ್ಮ ಬಿಜಾಪುರ ಜಿಲ್ಲೆ ಕ್ರೀಡೆ ಯಾವ್ದು ಕೇಳಿದ್ರೆ ನಾವು ಸೈಕ್ಲಿಂಗ್ ಅಂತ ಹೇಳ್ತೀವಿ ಮೇಡಮ್.
0: ಕ್ರೀಡೆ.
3: ಹಾ, ಯಾವ್ದೇ ಆಟ ಇರ್ತಾವ ಅಲ್ಲ ಮೇಡಮ್, ಒಂದೊಂದು ಅದು ನಮ್ಮ ಜಿಲ್ಲೆ ಸೈಕ್ಲಿಂಗ್ ಮೇಡಮ್.
0: ಸೈಕ್ಲಿಂಗ್ ಯಾವಾಗ್ಲೂ ಸ್ಪರ್ಧೆ ಇರ್ತಾರ?
3: ಹಾ ಇರ್ತಾರ ಮೇಡಮ್ ಇಲ್ಲಿ. ಅದಕ್ಕೆ ಇಲ್ಲಿ ಸೈಕಲ್ ಹೊಡಿದಂದ್ರು ಮೇಡಮ್, ನಮ್ಮ ಸೈಕಲ್ ಅಂದ್ರೆ ಮಾಮೂಲಿ ಮೇಡಮ್ ಇಲ್ಲಿ, ಹೆಚ್ಚು ಕಡಿಮೆ ಅಂದ್ರೆ
0: ಎಲ್ರಿಗೂ ಕೂಡ ಸೈಕಲ್ ಹೊಡಿತಾರೆ
3: ಎಲ್ಲರಿಗೂ. ಇನ್ನೂ ಆದ್ರೂ ಸೈಕಲ್ ಮೇಡಮ್, ಹೆಚ್ಚು ಕಡಿಮೆ ನಮ್ಮಲ್ಲಿ ಬಹಳ. ಅದಕ್ಕೆ ಸೈಕಲ್ ಹೊಡೆದ್ರೆ ಮೇಡಮ್ ಆರೋಗ್ಯಕ್ಕೂ ಒಳ್ಳೇದು. ಹಾ, ಒಂದು ಸೈಕ್ಲಿಂಗ್ ಒಂದು ಕಬಡ್ಡಿ ಏನ್ ಇರ್ತಲ್ಲ ಮೇಡಮ್, ಇದು ಆರೋಗ್ಯಕ್ಕೆ ಒಳ್ಳೇದು ಬಾಳ್ರಿ ಮೇಡಮ್. ಇದು ಈ ಎರಡು ಕ್ರೀಡೆ ಆರೋಗ್ಯಕ್ಕೆ ಒಳ್ಳೇದು, ಪ್ರತಿಯೊಂದು ಕೆಲಸ ಮಾಡ್ತಿರ್ತಾವ ಮೇಡಮ್ ಇದ್ರಾಗೆ.
0: ಹೌದು, ಕಾಲಿಗೆ ಎಕ್ಸಸೈಸ್ ಆಗುತ್ತೆ, ಕೈಗೆ
3: ಎಲ್ಲಾನು ಕೆಲಸ ಮಾಡ್ತಿರ್ತಾವ. ಅದಕ್ಕೆ ಸಂಬಂಧ ಸೈಕ್ಲಿಂಗ್ ಆಡಿದ್ರೆ ಮನುಷ್ಯನ ಆರೋಗ್ಯನು ಒಳ್ಳೇದಿರುತ್ತೆ. ಮನುಷ್ಯಗ ಆರೋಗ್ಯ ಒಳ್ಳೇದಿತ್ತಂದ್ರೆ ಇವನ ಆಯುಷ್ ಹೆಚ್ಚಾಗುತ್ತೆ ಮೇಡಮ್. ಅದರಿಂದ
0: ಆಯುಷ್ ಜಾಸ್ತಿ ಆಗುತ್ತೆ, ತೂಕ ಇದ್ರೆ ಕಮ್ಮಿ ಆಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ.
3: ಹಾ ಮೇಡಮ್.
0: ಹೌದು ಹೌದು.
3: ಬಿಪಿ ಶುಗರ್ ಏನು ಬರಲ್ಲ ಮೇಡಮ್, ನಾವು ಸೈಕ್ಲಿಂಗ್ ಮಾಡಿದೀವಿ ಅಂದ್ರೆ
0: ಸೈಕಲ್ ಹೊಡೆಯೋದ್ರಿಂದ.
3: ಹಾ, ಬಿಪಿ ಶುಗರ್ ಏನು ಇರುತ್ತಲ್ಲ, ಯಾವ ರೋಗಗಳ ಬರುದಿಲ್ಲ ಮೇಡಮ್. ಅದಕ್ಕೆ
0: ಯಾವ ರೋಗ ಬರಲ್ಲ. ದಿನಕ್ಕೆ ಎಷ್ಟು ಹೊಡಿತೀರಾ?
3: ನಾವು ಮೇಡಮ್ ಸೈಕ್ಲಿಂಗ್ ಜಿಲ್ಲಾ ಕನಿಷ್ಠ ಪಕ್ಷ ಒಂದು 10 ಕಿಲೋಮೀಟರ್ ಓಡಾಡ್ತೀವಿ ಮೇಡಮ್.
0: ಹೊಲಕ್ಕೆಲ್ಲ ಸೈಕಲ್ ತಗೊಂಡು ಹೋಗೋದು?
3: ಹಾ, ಹೆಚ್ಚು ಕಡಿಮೆ ಸೈಕಲ್ ಮೇಡಮ್. ಬೈಕ್ ಇದೆ ಮೇಡಮ್, ಆದ್ರೆ ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಎದ್ದ ಕೂಡ್ಲೆ ಅದನ್ನ ಬೆಳಿಗ್ಗೆ ಮನೆಗೆ ಹೋಗ್ಬೇಕಾದ್ರೆ ಅದನ್ನ ತಗೊಂಡ ಹೋಗಿ ಬರ್ತೀವಿ ಮೇಡಮ್. ಇನ್ನೂ ಆದ್ರೂ
0: ಸೈಕಲ್ ತಗೊಂಡು ಹೋಗ್ತೀರಾ?
3: ಹಾ, ಸೈಕಲ್.
0: ಸೈಕಲ್ ಬೈಕ್ ಅಕ್ಕಪಕ್ಕ ಇಟ್ರೆ ಬೈಕ್ ಬೇಡ, ಸೈಕಲ್ ಬೇಕನ್ಸುತ್ತೆ.
3: ಹಾ, ಸೈಕಲ್ ಬೇಕನ್ಸುತ್ತೆ ಮೇಡಮ್.
0: ಹಾ,
3: ಯಾಕಂತೇಳಿದ್ರೆ 1993 ನಾವೊಂದು ತ್ರಿಶೈಲ್ಗೆ ಹೋಗಿದ್ವಿ ಮೇಡಮ್. ನಾವು ಸೈಕಲ್ ತಗೊಂಡು ತ್ರಿಶೈಲ್ಗೆ ಹೋಗಿದ್ವಿ ಮೇಡಮ್.
0: ಮನೆಯವರು ಕರ್ಕೊಂಡು ಹೋಗಿದ್ರ? ನೀವ್ ಒಬ್ರೇನಾ?
3: ಏನೋ ಒಬ್ರೇ ಹೋಗಿದ್ವಿ ಮೇಡಮ್. ಸೈಕಲ್ ಇಲ್ಲ ಅಂದ್ರೆ
0: ಯಾವತ್ತು ಕೂರ್ಸ್ಕೊಂಡು ಹೋಗಿಲ್ವಾ ಸೈಕಲ್ ಅಲ್ಲಿ?
3: ಇಲ್ಲ ಇಲ್ಲ ಮೇಡಮ್. ಅಲ್ಲ, ಹೊಲಕ್ಕೆ

0: ಹೊಲಕ್ಕೆ ಮನೆಗೆ ಇಲ್ಲಿ ಏನಾಯ್ತಿಲ್ಲ ಮೇಡಮ್, ಇಲ್ಲ ಅಂದ್ರೆ ಸಮೀಪ ತಿಕೋಟ ಅಂತ ಒಂದು ಹಳ್ಳಿ ಇದೆ ಮೇಡಮ್, ಅಲ್ಲಿ ನಮ್ಮ ಅಲ್ಲಿ ಹೋಗುದಾದ್ರ ಸೈಕಲ್ ತಗೊಂಡು ಹೋಗ್ತೀವಿ ಹೆಚ್ಚು ಕಡಿಮೆ.
1: ಹಾಗಂದ್ರೆ ಸೈಕಲ್ ಅನ್ನ ಜಾಸ್ತಿ ಬಳಸ್ತಾರೆ ಬಿಜಾಪುರದ ಮಂದಿ ಅಂತ.
0: ಬಿಜಾಪುರ ಅಂದ್ರೆ ಸೈಕ್ಲಿಂಗ್ ಮೇಡಮ್, ಆದ್ರೆ ಕ್ರೀಡೆ ಸೈಕ್ಲಿಂಗ್ ಅಂತ ಹೆಸರು ಇದೆ ಮೇಡಮ್. ಅದು ಬಿಜಾಪುರ ಆಟ ಯಾವ್ದು ಬರ್ತೀವಿ ಸೈಕ್ಲಿಂಗ್ ಅಂತ ಹೇಳ್ತಾರೆ ಮೇಡಮ್. ಎಲ್ಲರು
1: ಪರಿಸರ ಸ್ನೇಹಿ ಆಗೇ ಇದ್ದೀರಾ ಇನ್ನು?
0: ಪರಿಸರ ಸ್ನೇಹ ಮೇಡಮ್.
1: ಹೌದು ಹೌದು ಸರ್, ಧನ್ಯವಾದ ಸರ್ಕಾರ.
0: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಅಲ್ಲಿ ಬಿಜಾಪುರದ ಭಾಗದಲ್ಲಿ ಹೆಚ್ಚಾಗಿ ಸೈಕಲ್ ಅನ್ನ ಬಳಸ್ತಾರೆ, ಹಾಗೆ ಅದು ಕ್ರೀಡೆಯಾಗಿ ಸೈಕ್ಲಿಂಗ್ನ ಕ್ರೀಡೆಯನ್ನ ಇಡ್ತಾರೆ ಅಂತ ಕೂಡ ತಿಳಿಸಿದ್ರು. ಹೀಗೆ ಸೈಕಲ್ ಅನ್ನ ಬಳಸೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು, ಹಲವು ಉಪಯೋಗಗಳಿದೆ ಅಂತಾನೆ ಹೇಳ್ಬೋದು. ಈ ಸೈಕಲ್ ಅನ್ನ ಒಂದಿನದಲ್ಲಿ ಒಂದು ಅರ್ಧ ಗಂಟೆ ಹೊಡೆಯೋದ್ರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ ಆಗುತ್ತೆ, ತೂಕವನ್ನು ಕಡಿಮೆ ಆಗುತ್ತೆ, ಹಾಗೆ ಜಿಮ್ಮಿಗೆ ಹೋಗೋದಕ್ಕೆ ಸಮಯ ಇಲ್ಲ ಅನ್ನೋರು ಈ ಚಿಂತೆ ಮಾಡೋದೇ ಬೇಡ. ಈ ಸೈಕಲನ್ನು ಒಂದು ಅರ್ಧ ಗಂಟೆನೋ ಒಂದು ಕಾಲು ಗಂಟೆನೋ ಪ್ರತಿದಿನ ಹೊಡೆಯುವಂಥ ಅಭ್ಯಾಸವನ್ನು, ಅದು ಬೆಳಗ್ಗೆನೆ ಹೊಡೆಯೋದ್ರಿಂದ ಇರ್ಬೋದು ಅಥವಾ ಸಂಜೆ ಟೈಮಲ್ಲಿ ಕೆಲವರು ಅದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಬೆಳಗ್ಗೆ ಒಂದು ಅರ್ಧ ಗಂಟೆ ಅಥವಾ ಸಂಜೆ ಒಂದು ಅರ್ಧ ಗಂಟೆ ಸೈಕಲನ್ನು ಹೊಡೆಯೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಬೈಕು ಕಾರು ಎಷ್ಟೇ ಇದ್ದರೂ ಕೂಡ ಸೈಕಲನ್ನು ಹೊಡೆಯೋದ್ರಿಂದ ಆರೋಗ್ಯದಿಂದ ಸಾಕಷ್ಟು ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಉಪಯೋಗ ಇದೆ ಅನ್ನೋ ದೃಷ್ಟಿಯಿಂದಾಗಿ ಸೈಕಲ್ ಹೊಡಿತಾರೆ. ಇದ್ರ ಜೊತೆಗೆ ಈ ಸೈಕಲ್ ಹೊಡೆಯೋದ್ರಿಂದ ಇದು ಪರಿಸರ ಸ್ನೇಹಿ ಅಂತ ಕೂಡ ಹೇಳ್ಬೋದು. ಹಾಗೆ ನೀವು ಕೂಡ ಇದೇ ವಿಚಾರವಾಗಿ ವಿಶ್ವ ಬೈಸಿಕಲ್ ದಿನದ ಕುರಿತಾಗಿ ಕೂಡ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಮಾತಾಡ್ಬೋದು. ಆಗಲೇ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ,
2: ನಮಸ್ತೆ
1: ಸೋಮಶೇಖರ್ ಸರ್. ಸರ್, ಇವತ್ತು ವಿಶ್ವ ಬೈಸಿಕಲ್ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ ಎಲ್ರು. ಸೈಕಲ್ ಹೊಡಿತಾರೆ
2: ಮೇಡಮ್? ಸೈಕಲ್ ಈಗಂತೂ ಸೈಕಲ್ ಹೊಡೆಯೋದು ಬಹಳ ವರ್ಷಗಳಾಯ್ತು. ಬಟ್ ನೀವು ನಮ್ಮನ್ನ 80ನೇ ದಶಕಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ 1980s ಗೆ
1: ಸೈಕಲ್ ಬಂದ್ಬಿಟ್ಟು.
2: ನಿಜ ಮೇಡಮ್, ಅವಾಗ ನಾವು ನಮ್ದು 81-82 ನಲ್ಲಿ ಮೇಡಮ್ ಹೈಸ್ಕೂಲು, 82 ನಲ್ಲಿ SSLC. ಹಂಗಾಗಿ ನನಗೆ ನಮ್ಮ ಊರಿಂದ ದುಮ್ಮೇನಹಳ್ಳಿಯಿಂದ ಅಗ್ಗುಂದ ಅಂತ ಮೇಡಮ್ ಅಲ್ಲಿ ಹೈಸ್ಕೂಲ್ ಇದ್ದಿದ್ದು 3 ಕಿಲೋಮೀಟರ್ ಹೋಗ್ಬೇಕಾಯ್ತು ಮೇಡಮ್.
1: 3 ಕಿಲೋಮೀಟರ್?
2: ನಮ್ಮ ತಂದೆಯವ್ರ ಹತ್ರ ಒಂದ್ ಸೈಕಲ್ ಇತ್ತು ರ್ಯಾಲಿ ಅಂತ ಅವಾಗ ಆ ಕಾಲಕ್ಕೆ. ಅವರು ಕಾಲೇಜ್ಗೆ ಅವರು ಸೈಕಲ್ ಅಲ್ಲಿ ಹೋಗ್ತಾ ಇದ್ರು ಮೇಡಮ್ ಅವಾಗ ಪಾಠ ಮಾಡ್ಲಿಕ್ಕೆ. ನಾನು ಇಲ್ಲಿ ಹಳ್ಳಿಯಿಂದ ನನಗೊಂದು ಸೈಕಲ್ ಕೊಡ್ಸಿದ್ರು ಅವಾಗ, ಹೊಸ ಸೈಕಲ್ ಮೇಡಮ್, ಅಟ್ಲಾಸ್ ಅಂತ.
1: ಅಟ್ಲಾಸ್ ಅಂತ ಅವಾಗೆಲ್ಲ ಫೇಮಸ್ ಆ ಸೈಕಲ್. ಹೌದು.
2: ಹಾ ಮೇಡಮ್, ಅದ್ರಲ್ಲಿ ನಾನು 3 ವರ್ಷ ಹೈಸ್ಕೂಲ್ಗೆ ಹೋದೆ. ಅವಾಗ ಸೈಕಲ್ ತುಂಬಾ ಇಷ್ಟ ಮೇಡಮ್ ನಮ್ಗೆ. ಒಂದ್ ಅದನ್ನ ಹೋಗಿ ಬಂದ್ ಕೂಡಲೇ ಅದನ್ನೆಲ್ಲ ಒರೆಸಿ ತೊಳೆದು ಮತ್ತೆ ಏನಾದ್ರು ಒಂದ್ ಹಳೇದ್ ಯಾವ್ದಾದ್ರು ಸೀರೆನೋ ಅದು ಪಂಚೆನೋ ಅದನ್ನ ಒದಿಸ್ಬೇಕು, ಅದಕ್ಕೆ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಒಂದು ಇದು ಮೇಡಮ್ ನಮ್ಗೆ. ಆಮೇಲೆ ತೋಟಕ್ಕೆ ಎಲ್ಲ ಸೈಕಲ್ ಅಲ್ಲೇ ಚೆನ್ನಾಗಿ ಓಡಾಡ್ತಾ ಇದ್ವಿ ನೋಡ್ರಿ, ಅದೇ ಇತ್ತು ಬಹಳ ವರ್ಷಗಳು ಇತ್ತು. ಆಮೇಲೆ ಗೊತ್ತಲ್ಲ ಮೇಡಮ್, ಎಲ್ಲ ವೆಹಿಕಲ್ಸ್ ಎಲ್ಲ ಬಂದ್ಮೇಲೆ
1: ಸೈಕಲ್
2: ಆದ್ರೆ ಉಪಯೋಗ ಕಡಿಮೆ ಆಯ್ತು ಮೇಡಮ್, ಕಡಿಮೆ ಆಯ್ತು. ಎಲ್ಲ ಜಮೀನ್ಗೆ ಎಲ್ಲ ಬೈಕ್ ಅಲ್ಲೇ ಓಡಾಡೋದ್ರಿಂದ ಸೈಕಲ್ ಸುಮ್ಮನೆ ಅದು ಒಂದ್ ಕಾಂಪೌಂಡ್ ಒಳಗೆ ನಿಲ್ಸಿದ್ವಿ. ಒಂದ್ ದಿವಸ ನಮ್ಮ ಗಮನಕ್ಕೂ ಬರದಂಗ ಮನೆಯವರು ಯಾರೋ ಗುಜರಿ ಒಂದ್ ಬಂದ ಅಂತ 500 ರೂಪಾಯಿಗೆ ಕೊಟ್ಬಿಟ್ಟಿದ್ದಾರೆ.
1: ಸೈಕಲ್ ಪ್ರೀತಿ ಸೈಕಲ್ ಹೋಯ್ತಾಗಾದ್ರೆ
2: ಈ ಸೈಕಲ್ ಇಲ್ಲ ಮೇಡಮ್ ನೆನಪು ಮಾತ್ರ. ಬಟ್ ಅದರ ನೆನಪುಗಳು ತುಂಬಾ ಚೆನ್ನಾಗಿದೆ ಮೇಡಮ್. ನಾವು ಹೈಸ್ಕೂಲ್ಗೆ ಹೋಗುವಾಗ ಏನಾಗ್ತಿತ್ತು ಅಂದ್ರೆ, ಸ್ನೇಹಿತ ನಮ್ಮೂರಿಂದಲೇ ಹೋಗ್ ಸುಮ್ಮನೆ ಅವನಿಗೆ ಸೈಕಲ್ ಹೊಡೆಯಕ್ ಬರ್ಲೇನಿಲ್ಲ, ನನ್ ಜೊತೆ ಬರ್ಲಿಕ್ಕೆ ಅವನು ಅಲ್ಲಿ ಕಾಯ್ತಾ ಇರೋನು ರಸ್ತೆನಲ್ಲಿ. ದಿನ ಅವನನ್ನ ಕೂರ್ಸ್ಕೊಂಡು ನಾನೇ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡ್ಬರ್ಬೇಕು. ಅವಾಗೆಲ್ಲ ನಮ್ಗೆ ಅಷ್ಟೊಂದು ದೊಡ್ಡತನ ಇರ್ಲಿಲ್ವಲ್ಲ, ಸುಮ್ಮನೆ ಹುಡುಗರು ಬುದ್ಧಿ ಹುಡುಗ ಬುದ್ಧಿ. ಇವ್ನ ದಿನ ನಾನ್ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ನಾನೇನ್ ಪ್ಲಾನ್ ಮಾಡಿದೆ ಅಂದ್ರೆ, ಸೈಕಲ್ ಸೀಟ್ ತೆಗೆದ್ಬಿಟ್ಟೆ ಮೇಡಮ್. ಸೈಕಲ್ ಸೀಟ್ ಯಾರ ನೋಡಪ್ಪ ಸೈಕಲ್ ಸೀಟ್ ಬಿದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ನಾನು ಕ್ಯಾರಿಯರ್ ನಲ್ಲಿ ಕುತ್ಕೊಂಡು ಹೊರಗೆ ಹೋಗ್ತಾ ಇದ್ದೆ ಮೇಡಮ್. ನಾನು ಸ್ವಲ್ಪ ಹೈಟ್ ಇದ್ದೆ, ಕಾಲೆಲ್ಲ ಉದ್ದ ಇದ್ವಲ್ಲ, ಆ ಕ್ಯಾರಿಯರ್ ಹಿಂದ್ಗಡೆ ಕುತ್ಕೊಂಡು ಸೈಕಲ್ ಹೊಡ್ಕೊಂಡು ಹೋಗ್ಬಿಡ್ತಿದ್ ನಾನು.
1: ಅವ್ರು ಕೂರ್ತಾರೆ ಅಂತ ಹೇಳಿ ಅಂತ
2: ಬರ್ತಾನೆ ಅಂತ. ಆಮೇಲೆ ಒಂದ್ 4-5 ದಿವಸ ಹಿಂಗೆ ನಡೀತು. ಆಮೇಲೆ ಅವನ್ ಬೇರೆ ಏನೋ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಎಲ್ಲ ಸಿಕ್ಕಪ್ಪ ಸೀಟು ಅಂತ ಹಾಕೊಂಡು ಅವಾಗ ಓಡಾಡಿದ್ವಿ. ಹಿಂಗೆಲ್ಲ ಅವೆಲ್ಲ ತರಲೆ ಆಟಗಳೆಲ್ಲ ನಡೀತು. ಆಮೇಲೆ
1: ಅನ್ಕೊಂಡಾಗ ಅಯ್ಯೋ ಹಿಂಗ್ ಮಾಡ್ಬಾರ್ದಿತ್ತು ಅಂತ ಅನ್ಸುತ್ತೆ.
2: ನಿಜ ಮೇಡಮ್, ಎಂತ ಕೆಲಸ ಮಾಡ್ದೆ, ಏನು ಒಂದ್ 3 ಕಿಲೋಮೀಟರ್ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದಾಯ್ತು, ಎಂತ ಸಣ್ಣ ಸಣ್ಣ ಮಾಡ್ಬಿಟ್ಟೆ ಅಂತ ಒಂದ್ ಸ್ವಲ್ಪ ಖೇದ ಆಗುತ್ತೆ. ಬಟ್ ಹುಡುಗಾಟದಲ್ಲಿ ಇವೆಲ್ಲ ಸಾಮಾನ್ಯ ಸಂಗತಿ ಮೇಡಮ್ ಹುಡುಗರಲ್ಲಿ. ಹಂಗಾಗಿ ಆ ಸೈಕಲ್ಗಳು ನೆನಪು ಬಹಳ ಬಹಳ ನಮ್ಗೆ. ಏನಂದ್ರೆ ಸೈಕಲ್ ಒಂದ್ ಸ್ವಲ್ಪ ಏನೋ ಮಳೆ ಇತ್ತು ಅಂತಂದ್ರೆ ಕೆಸರಾಗ್ತಿತ್ತಲ್ಲ ಬಂದ್ ಕೂಡಲೇ, ನಾವು ಮಳೆ ಒಳಗೆ

0: ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ
1: ಧನ್ಯವಾದಗಳು ಮೇಡಮ್. ತಮಗೂ ಕೂಡ.
0: ಉಪನ್ಯಾಸಕರಾದಂಥ ಸೋಮಶೇಖರ್ ಸರ್ ಅವರು ಕೂಡ ಸೈಕಲ್ ಹೊಡೆದಂಥ ಅನುಭವವನ್ನು ಹಂಚಿಕೊಂಡ್ರು. ಯಾಕೆಂತ ಹೇಳಿದ್ರೆ ಆ ಹಳೆಯ ನೆನಪುಗಳನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಆ ಕಾಲದಲ್ಲಿ ಸೈಕಲ್ ಹೊಡೆದಿದ್ದಿರ್ಬೋದು, ಅಥವಾ ಸ್ನೇಹಿತರನ್ನ ಹಿಂದೆ ಕೂರಿಸ್ಕೊಂಡು ಸೈಕಲ್ ಹೊಡೆದಿದ್ದಿರ್ಬೋದು, ಅಥವಾ ಆ ಸೈಕಲ್ ಎಲ್ಲ ಹೊಡೆದು ಬಂದಾದ್ರೂ ಮೇಲೆ ಅದನ್ನು ಚಂದ ಮಾಡಿ ತೊಳೆದು ಆ ಇಡುವಂಥ ಅನುಭವಗಳು ಅದೆಲ್ಲವನ್ನು ಹಂಚಿಕೊಂಡ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ಹಲೋ
0: ಸರ್, ನಮಸ್ತೆ.
1: ನಮಸ್ಕಾರ. ಗುಡ್ ಆಫ್ಟರ್ನೂನ್ ಮೇಡಮ್.
0: ಗುಡ್ ಆಫ್ಟರ್ನೂನ್ ಸರ್.
1: ಮೇಡಮ್, ಇವತ್ತೇನ್ ಟಾಪಿಕ್
0: ಸರ್? ಇವತ್ತು ಜೂನ್ 3 ವಿಶ್ವ ಬೈಸಿಕಲ್ ದಿನ.
1: ಸೈಕಲ್ ರೇಡಿಯೋದಲ್ಲೆಲ್ಲ ಕೇಳಿದೆ ನಾನು. ಅಷ್ಟು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನಾನು ಬ್ರಹ್ಮಾನಂದ ಅಂದ್ರೆ ವಿದ್ಯಾನಗರ ಶಿವಮೊಗ್ಗ ಮಾತಾಡೋದು. ಇದು ಇವತ್ತು ವಿಶ್ವ ಸೈಕಲ್ ದಿನ ನಿಜವಾಗ್ಲು ಒಂದು ಹೆಮ್ಮೆ ವಿಷಯ. ಯಾಕಂದ್ರೆ ನಾವು ಚಿಕ್ಕವ್ರು ಇದ್ದಾಗ ಇನ್ನೂ ಅವಾಗೆಲ್ಲ ಟೂ ವೀಲರ್ ಸ್ಕೂಟರ್ಗಳೆಲ್ಲ ಅಷ್ಟು ಪರಿಚಯ ಆಗಿರ್ಲಿಲ್ಲ. ಎಲ್ಲ ಅಲ್ಲಿ ಇಲ್ಲಿ ಒಂದೊಂದು ಲೂನಾ ಮೊಪೆಟ್ಗಳು, ಬಜಾಜ್ ಚೇತಕ್ ಸ್ಕೂಟರ್ಗಳು, ಒಬ್ಬ ಯಾರ್ದಾರು ವಿರಳವಾಗಿ ಒಂದೊಂದು ನಮ್ಮ BR ಪ್ರಾಜೆಕ್ಟ್ ಹಳ್ಳಿ ಮನೇಲಿ ಒಂದ್ 2-3 ಇತ್ತು. ಅವಾಗೆಲ್ಲ ಸೈಕಲ್ ಇದ್ದಿದ್ದು ಮೇಡಮ್. ನಮ್ಮ ಮನೇಲಿ ಕೂಡ ನಮ್ ತಂದೆನು ಸೈಕಲ್ ಹೊಡಿತಾ ಇದ್ರು 60-70 ಇಸ್ವಿಲಿ. ಆಮೇಲೆ ನಾವು ಸಹ ಫಸ್ಟ್ ಗೆ ಈ ಸೈಕಲ್ ಅಲ್ಲಿ ಒಳಪೆಟ್ಲು ಕಲ್ತ್ಕೊಂಡು ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಫುಲ್ ಹೊಡೆಯಕ್ ಕಲ್ತಿದ್ದೆ, ಎಲ್ಲ ಮಾಡಿದ್ದು. ಮತ್ತೆ ನನಗೆ ನೆನಪಿರೋ ಹಾಗೆ ನಾನು ಸೈಕಲ್ ಅಲ್ಲೇ ಸುಮಾರು ಓಡಾಡ್ತಿದ್ದೆ. ಮತ್ತೆ ನ್ಯೂಸ್ ಪೇಪರ್ ಏಜೆನ್ಸಿ ಇತ್ತು ನಮ್ದು, ಅದರಲ್ಲಿ ನ್ಯೂಸ್ ಪೇಪರ್ ಕೂಡ ಹಾಕ್ತಾ ಇದ್ದೆ ಸೈಕಲ್ ಅಲ್ಲಿ.
0: ನ್ಯೂಸ್ ಪೇಪರ್ ಕೊಡ್ಲಿಕ್ಕೆ ಸಾಮಾನ್ಯ ಸೈಕಲ್ ಅನ್ನೇ ಎಲ್ಲರೂ ಬಳಸ್ತಾರ ಅಂತೇಳಿ?
1: ಹೌದು ಮೇಡಮ್, ಹೌದು. ನಾನು ಅವಾಗ ಚಿಕ್ಕವಿದ್ದಾಗ ಅದನ್ನೇ ಬಳಸ್ತಾ ಇದ್ದೆ. ಹೆಚ್ಚು ಕಡಿಮೆ ನನಗೆ ಗೊತ್ತಿರಂಗೆ SLC ಬರೋ ತನಕ ಸೈಕಲ್ ಹೊಡಿತಾ ಇದ್ವಿ. ಆಮೇಲೆ TVS ಮೊಪೆಡ್, ಆಮೇಲೆ ಹೊಂಡ ಆಕ್ಟಿವ್ ಆ ಕಡೆ ಎಲ್ಲ ಬರಕ್ ಶುರು ಆಯ್ತು. ಬರ್ತಾ ಬರ್ತಾ ಬರ್ತಾ ಅದು ಸೈಕಲ್ ಬಳಕೆ ಕಡಿಮೆ ಆಗ್ತಾ ಹೋಯ್ತು. ಎಲ್ಲಿ ತನಕ ಆಯ್ತು ಅಂದ್ರೆ ಸೈಕಲ್ ಇದೆ ಅಂತಕ್ಕಂಥದ್ದೇ ಇತ್ತೀನ ಜನರೇಷನ್ ಗೆ ಗೊತ್ತೇ ಇಲ್ಲ. ಸೈಕಲ್ ಅಂದ್ರೆ ಏನಪ್ಪ ಅಂದ್ರೆ ಅದು ಒಂದು ಎಕ್ಸಸೈಸ್ ಮಾಡೋ ಇದ್ರಲ್ಲಿ ಎಲ್ಲಿ ಎಕ್ಸಸೈಸ್ ಹೇಳ್ಕೊಡ್ತಾರಲ್ಲ, ಇದು ಇದ್ರಲ್ಲಿ ಪಾರ್ಕ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಎಕ್ಸಿಬಿಷನ್ ಅಲ್ಲಿ ಅಲ್ಲಿ ಇಲ್ಲಿ ಸೈಕಲ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಹೊಡಿಯೋದು, ಅಲ್ಲಿ ಎಕ್ಸಸೈಸ್ ಮಾಡೋದು ಅನ್ನಂಗ್ ಆಗ್ಬಿಟ್ಟಿದೆ. ಅದು ಕಡಿಮೆ ಆಗಿದೆ ಬಳಕೆ. ಆದ್ರೆ ಈಗ ನಾವು ಹೌದು ಮೇಡಮ್, ಈಗ ಏನಂದ್ರೆ ಮತ್ತೆ ವ್ಯಾಪಕವಾದ ಪ್ರಚಾರದಿಂದಾಗಿ ಅದು ಆರೋಗ್ಯ ದೃಷ್ಟಿಯಿಂದ ಮತ್ತೆ ಎಲ್ಲರೂ ಸೈಕಲ್ ಹೊಡಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿರೋದ್ರಿಂದ ಈಗ ಮತ್ತೆ ಎಲ್ಲರೂ ಅಟ್ಲೀಸ್ಟ್ ಎಕ್ಸಸೈಸ್ ಗೋಸ್ಕರ ಆಗೋ ಅಥವಾ ಕೆಲವು ಕಾಂಪಿಟೇಷನ್ ಗಳಲ್ಲಿ ಸೈಕಲ್ ರೇಸ್ ಇರೋದ್ರಿಂದ ಅದಕ್ಕೋಸ್ಕರ ಈಗ ಹೋಗಿ ಕಂಪಲ್ಸರಿ ಕಲಿತಿದ್ದಾರೆ. ಆದ್ರೆ ತುಂಬಾ ವಿರಳ, ನಾವು ಈ 1,000 ವೆಹಿಕಲ್ ಗಳಿಗೆ 1-2 ಸೈಕಲ್ ನೋಡ್ಬೋದು. ಅಷ್ಟು ಕಡಿಮೆ ಇದೆ, ಅಷ್ಟು ಕಡಿಮೆ ಆಗಿದೆ ಮೇಡಮ್. ಆದ್ರೆ ಮುಂದಿನ ದಿನಗಳಲ್ಲಿ ಈಗ ಇಂಧನ ರೇಟ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಾವು ಒಂದು ನೈಸರ್ಗಿಕವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಪರಿಸರಕ್ಕೆ ಹಾನಿಕರವಾದಲ್ಲದ ಸೈಕಲ್, ಅದನ್ನ ಸೈಕಲ್ ನಮಗೆ ಎಕ್ಸಸೈಸ್ ಕೂಡ ಆಗುತ್ತೆ, ಆರೋಗ್ಯ ಕೂಡ ಆಗುತ್ತೆ, ಮತ್ತು ನಮ್ಮ ಎಕಾನಮಿಯಾಗಿ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರು ಮನೆಯಲ್ಲೂ 4 ಬೈಕ್ ಈ ತರ ಎಲ್ಲ ತಗೊಳ್ಳೋದಲ್ಲಿ ಒಂದೊಂದು ಸೈಕಲ್ ಎಲ್ಲರೂ ತಗೊಂಡು ಪಡೆದ್ರೆ ನಾನಾ ರೀತಿಯ ಬೆನಿಫಿಟ್ ಗಳಿದೆ ಅಂತ ಹೇಳ್ಬೋದು.
0: ತುಂಬಾ ಬೆನಿಫಿಟ್ ಇದೆ. ಹೌದು ಸೈಕಲ್.
1: ಹೌದು ಹೌದು ಮೇಡಮ್, ಪರಿಸರಕ್ಕಾಗ್ಲಿ ಆರೋಗ್ಯಕ್ಕಾಗ್ಲಿ ಆಮೇಲೆ ವಾಯುಮಾಲಿನ್ಯಕ್ಕಾಗ್ಲಿ ಎಂತಾರು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಮೇನ್ ಅಂದ್ರೆ ನಮ್ಗೊಂದು ಎಕ್ಸಸೈಸ್ ಕೂಡ ಸಿಗುತ್ತೆ, ದೇಹಕ್ಕೆ ಒಳ್ಳೆ ಒಂದು ವ್ಯಾಯಾಮ ಸಿಗ್ತದೆ. ಹಾಗಾಗಿ ಮತ್ತೆ ಆ ದಿನಗಳು ಮರುಕಳಿಸಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅದು ಫ್ಯಾಷನ್ ಆಗಿ ಬಂದಿರಬಹುದು, ಆದ್ರೆ ಅದು ಒಳ್ಳೇದೇ ಅಂತ ಹೇಳ್ಬೋದು.
0: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿ.
1: ಥ್ಯಾಂಕ್ ಯು ಮೇಡಮ್.
0: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ,
0: ನಮಸ್ತೆ ಮೀನಾ ಅವರೇ, ಹೇಗಿದ್ದೀರಾ?
2: ಹಲೋ
0: ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ,
2: ಶುಭ ಸಂಜೆ.
0: ಶುಭ ಸಂಜೆ. ಕಾಫಿ ಆಯ್ತಾ?
2: ಇಲ್ಲ ಇಲ್ಲ,
0: ಕಾಫಿ ಆಗಿಲ್ವಾ? ಮೀನಾ ಅವರ ಸೈಕಲ್ ಅಂದ್ರೆ ಪ್ರೀತಿನಾ ಹೇಗೆ?
2: ಓ, ತುಂಬಾ ಪ್ರೀತಿ. ನಾನ್ ಚಿಕ್ಕವಳಿದ್ದಾಗ ನಮ್ ತಂದೆ ತಂದು ಕೊಟ್ಟಿದ್ರು, 3-wheeled ಸೈಕಲ್ ಬರ್ತಾ ಇತ್ತಲ್ಲ
0: ಅವಾಗ,
2: ಸೇಫ್ಟಿಗೆ ಅಂತ. ಇನ್ನು ಚಿಕ್ಕವಳಿದ್ದಾಗ ಮನೆಯಲ್ಲೇ ಓಡ್ಸಕ್ಕೆ, ಅದು ಬ್ಲಾಕ್ ಅಂಡ್ ವೈಟ್ ಫೋಟೋ ತೆಗ್ದಿದ್ದು ಇನ್ನೂ ಹಾಗೆ ಇದೆ ನನ್ನ ಹತ್ರ, ಇನ್ನೂ ಇದೆ. ಇಷ್ಟು 50 ವರ್ಷ ಆಯ್ತೇನೋ ಇವಾಗ, ಹಾಗೆ ಇಟ್ಟಿದ್ದೀನಿ. ಆಮೇಲೆ ಸ್ಕೂಲ್ ನಲ್ಲಿ ಒಂದ್ 3 ಫ್ರೆಂಡ್ಸ್ ಸೈಕಲ್ ಕಲೆಕ್ಟ್, ನಮ್ ಮನೆ ಹತ್ರ ತುಂಬಾ ಜಾಗ ಇತ್ತು, ನಮ್ ಮನೆದು ಹಿಂದೆ ಎಲ್ಲ, 3 ಫ್ರೆಂಡ್ಸ್ ಸೇರಿ ಆಡ್ತಾ ಇದ್ವಿ ಸೈಕಲ್ ಓಡ್ಸಕ್ಕೆ, ಕಲಿತಾ ಇದ್ವಿ. ಮೇಲ್ ಹೈಟ್ ಅಲ್ಲಿ ಹೋಗೋದು, ಸೀಟ್ ಮೇಲೆ ಕುತ್ಕೊಂಡು ಇಳಿಜಾರಕ್ ಬಂದ್ಬಿಡೋದು. ಆಮೇಲೆ ಒಬ್ಳು ಧೈರ್ಯ ಮಾಡಿ ರೋಡಿಗೆ ಹೋಗ್ತೀನಂತ ಹೋದ್ಲು, ಹೋಗ್ಬಿಟ್ಟು ಬಿದ್ದ್ಬಿಟ್ಟು ಬಂದ್ಲು. ಅವಳು ಇವತ್ತು ಡಾಕ್ಟರ್ ಆಗಿದ್ದಾಳೆ, ಇವತ್ತಿಗೂ ನೆನೆಸ್ಕೊತಾಳ ಇನ್ಸಿಡೆಂಟ್. ಇತ್ತೀಚೆಗೆ ಒಂದು ರೆಸಾರ್ಟ್ ಅಲ್ಲಿ ಮದ್ವೆಗೆ ಹೋದಾಗ ಅಲ್ಲೆಲ್ಲ ಸೈಕಲ್ ಎಲ್ಲ ಇಟ್ಟಿದ್ರು. ಅಲ್ಲೇ ಒಂದೆರಡು ದಿವಸ ಸ್ಟೇ ಮಾಡಿದ್ವಿ, ಅಲ್ಲೇ ಟ್ರೈ ಮಾಡಿದ್ವಿ, ಅಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಬರ್ತಾ ಇಲ್ಲ.

0: ತುಂಬಾ ದಿನ ಗ್ಯಾಪ್ ಇತ್ತಲ್ಲ.
1: ಹೌದು, ಬಿಟ್ಟಿದ್ರೆ
0: ಸೈಕಲ್ ಎಲ್ಲ ಹೊಡಿತಾ ಇದ್ರೆ ಮಾತ್ರ ಪ್ರಾಕ್ಟೀಸ್ ಇರುತ್ತೆ.
1: ಹೌದೌದು. ಆಮೇಲೆ ಒಂದ್ಸಾರಿ ನಮ್ ಮನೆ ಮುಂದೆನೆ ಅವಾಗ ಸೈಕಲ್ ಅಂಗಡಿ ಬಾಡಿಗೆಗೆ ಅವಾಗ 10 paisa ಒನ್ ಅವರು ಹಿಂಗೆಲ್ಲ ಇತ್ತು, ತಗೊಂಡ್ ಬಂದು ಆಡ್ತಾ ಇದ್ವಿ. ನಮ್ ಮನೆಗೂ ಇತ್ತು ಅವಾಗ ಸೈಕಲ್. ಆಮೇಲೆ ನಮ್ ತಂಗಿ ಒಂದ್ಸಾರಿ ಹಿಂಗೆ ಒಳಗಡೆ ಹಿಂಗೆ ಕಾಲ್ ಹಾಕಿ ಆಡ್ಬೇಕಾದ್ರೆ ಕಾಲ್ ಸಿಕ್ಕಾಕೊಂಡ್ ಬಿಡ್ತ ಅವಳಿಗೆ. ಆಮೇಲೆ ಸೈಕಲ್ ಶಾಪ್ನವ್ರ ಕರೆದು ಏನೋ ಬಡದು ಮಾಡಿ ತೆಗೆದ್ರು. ಆಮೇಲೆ
0: ಸೈಕಲ್ ಸುಮಾರು ಅನುಭವ ಇದೆ,
1: ತುಂಬಾ ಇದೆ, ತುಂಬಾ ಅನುಭವ ಇದೆ. ಅದಕ್ಕೆ ನೆನಪಾಯ್ತು, ಫೋನ್ ಮಾಡಿದೆ.
0: ಓಕೆ ಮೇಡಮ್, ಕರೆ ಮಾಡಿದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಬೆಂಗಳೂರಿಂದ ಮೀನಾ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಸೈಕಲ್ನ ಹೊಡೆದಂಥ ಅನುಭವ, ಹಾಗೆ ಸ್ನೇಹಿತರ ಜೊತೆ, ಅವರ ಸಿಸ್ಟರ್ ಜೊತೆ, ಎಲ್ಲರೂ ಜೊತೆ ಕೂಡ ಸೈಕಲನ್ನು ಹೊಡೆದಂಥ ಅನುಭವವನ್ನು ಹಂಚಿಕೊಂಡ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
5: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
6: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
5: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಬೈಸಿಕಲ್ ದಿನ ಇರೋದ್ರಿಂದ ಸೈಕಲ್ ಹೊಡೆದಂತಹ ಅನುಭವವನ್ನು ಎಲ್ಲರೂ ಕೂಡ ಹಂಚ್ಕೊಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ಹಲೋ,
7: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ತೆ ಕೆಂಡೇಗೌಡರು ಸರ್, ಹೇಗಿದ್ದೀರಾ? ಸರ್, ಇವತ್ತು ಸೈಕಲ್ ಬಗ್ಗೆ ಮಾತಾಡ್ತಾ ಇದ್ವಿ ಎಲ್ರು, ವಿಶ್ವ ಬೈಸಿಕಲ್ ದಿನದ ಬಗ್ಗೆ. ಹಲೋ
7: ಮೇಡಮ್, ನಮಸ್ಕಾರ. ಹೇಳಿ ಹೇಳಿ. ನಮಸ್ಕಾರ.
0: ಹಾಂ ಸರ್, ಸೈಕಲ್ ಬಗ್ಗೆ ಮಾತಾಡ್ತಾ ಇದ್ವಿ.
7: ಒಳ್ಳೆ ಪ್ರೋಗ್ರಾಮ್, ಪ್ರತಿ ವರ್ಷ ಜ್ಞಾಪಿಸ್ತಿರ್ತೀವಿ. ಹಲೋ ಹೇಳಿ ಮೇಡಮ್. ಹೇಳಿ. ಹಲೋ ನಮಸ್ಕಾರ. ನಮಸ್ಕಾರ ಹೇಳಿ ಮೇಡಮ್. ನಮಸ್ಕಾರ
0: ಸರ್, ನೀವು ರೇಡಿಯೋ ಕೇಳ್ಕೊಂತ ಮಾತಾಡ್ತಿದ್ದೀರಾ ಅಂತ?
7: ರೇಡಿಯೋನ
0: ಆಫ್ ಮಾಡಿ, ಅವಾಗ ಇಲ್ಲಿ ವಾಯ್ಸ್ ಬರುತ್ತೆ. ಹಲೋ.
7: ಹೌದು ಹೌದು ಹೌದು, ಕೇಳ್ತಾ ಇದೀನಿ. ಬೆಳಿಗ್ಗೆನೇ ಕೇಳಿದೆ ಇದ್ರ ಬಗ್ಗೆ.
0: ಸರ್, ನೀವು ಸೈಕಲ್ ಹೊಡೆದಿದ್ರಾ? ಹಲೋ, ಹಲೋ, ಕರೆ ಕಟ್ ಆಯ್ತು. ಕೆಲವೊಂದ್ಸರಿ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರೂ ಕೂಡ ಹೀಗಾಗುತ್ತೆ. ಈಗ ಮತ್ತೊಂದು ಕರೆ ಇದೆ ನೋಡೋಣ.
8: ಹಲೋ,
0: ಹಲೋ,
8: ನಮಸ್ತೆ ಮೇಡಮ್.
0: ನಮಸ್ತೆ ಅನಂತ್ ರಾಜು ಸರ್, ಹೇಗಿದ್ದೀರಾ?
8: ಮೇಡಮ್ ಅನಂತ್ ರಾಜು ಮೇಡಮ್, ಗೊರಲಾಡ್ಕ ಇರಿವಿರ್ತಾರೆ, ಚಿತ್ರದುರ್ಗ ಜಿಲ್ಲೆ.
0: ಸರ್ ಆರಾಮಿದ್ದೀರಾ?
8: ಹಾ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್.
0: ಹೌದಾ, ವಾಯ್ಸ್ ಸ್ವಲ್ಪ ಸ್ಲೋ ಕೇಳ್ತಿದ್ಯಾ?
8: ಓಕೆ ಆಯ್ತು ಮೇಡಮ್.
0: ಹಾ ಸರ್, ಈಗ?
8: ಹಾ ಈಗ ಪರವಾಗಿಲ್ಲ ಮೇಡಮ್.
0: ಸರ್, ಇವತ್ತು ವಿಶ್ವ ಬೈಸಿಕಲ್ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
8: ಹಾ ಕೇಳ್ತಾ ಇದ್ದೆ ಮೇಡಮ್. ಕಾರ್ಯಕ್ರಮ ಎಲ್ಲ ನಮ್ಮ ಕೇಳಗ ಮಿತ್ರರೆಲ್ಲ ತಮ್ಮ ಬಾಲ್ಯದ ಸುಂದರ ನೆನಪುಗಳನ್ನೆಲ್ಲ ಬಿಚ್ಚಿಡ್ತಾ ಇದ್ದಾರೆ. ಹೌದು ಮೇಡಮ್, ಸೈಕಲ್ ಅದೊಂದು ನಾವು ಚಿಕ್ಕವರಿದ್ದಾಗ ಅದೊಂದು ಅದ್ಭುತ ನಮ್ಗೆ ಮೇಡಮ್. ಸೈಕಲ್ ಅಂದ್ರೆ ನಾವು ಸೈಕಲ್ ಅಲ್ಲೇ ಹೋಗ್ತಾ ಇದ್ವಿ ಸ್ಕೂಲ್ಗೆ. 2 kilometers ಮೇಡಮ್ ನಮ್ಗೆ, ನಮ್ಮೂರಲ್ಲಿ ಸ್ಕೂಲ್ ಇರ್ಲಿಲ್ಲ. ಕಸ್ತೂರಪ್ಪನಹಳ್ಳಿ ಕೇರಳಿ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ ಮೇಡಮ್. ಎಲ್ಲರೂ ಯಾರ್ಯಾರು ಎಂತೆಂತ ಸೈಕಲ್ ಇಕ್ಕಿದ್ರು ಆ ಸೈಕಲ್ ನೇ ಒಂದು ಒಂದು ಇದ್ರಾಗ ನೋಡ್ತಾ ಇದ್ವಿ ಮೇಡಮ್,
0: ಯಾವ ರೀತಿ ಸೈಕಲ್ ತರ್ತಾರೆ ಅಂತ.
8: ನಿಮ್ಕಿಂತ ನನ್ ಚೆನ್ನಾಗೈತೆ ಅಂತ ಹೇಳಿ ಕಾಂಪಿಟೇಷನ್ ಮೇಲೆ ಹೊಸ ಗಾಡಿ ತರೋದು, ಹಳೆ ಸೈಕಲ್ ನ ರಿಪೇರಿ ಮಾಡ್ಸೋದು.
0: ಮತ್ತೆ ಸೈಕಲ್ ಗೆಲ್ಲ ಅಲಂಕಾರ ಮಾಡೋದೆಲ್ಲ ಇರ್ತಿತ್ತ?
8: ಹೌದು ಮೇಡಮ್, ಕುಚ್ಚುಗಳು ಹಾಕೋದು, ಅವಕ್ಕೆ ಬ್ರಷ್ ಗಳನ್ನ ಹಾಕೋದು, ರಬ್ಬಲ್ ಬ್ರ್ಯಾಂಡ್ ಸೌದಿದ್ರೆ ಅವನ್ನ ಹೊಸವ ಹಾಕೋದು. ಈಗ ನೋಡು ನಮ್ದು ಹೆಂಗ್ ಕಂಡೀಷನ್ ಹಿಡಿತೈತೆ ಬ್ರೇಕ್ ಅಂತ ಹೇಳಿ ತೋರ್ಸೋದು. ಹಿಂಗೆಲ್ಲ
0: ವೀಲ್ಗೆಲ್ಲ ಇದೆಲ್ಲ ಮಣಿ ಎಲ್ಲ ಹಾಕ್ತಾರಲ್ಲ, ಹಾಗೆಲ್ಲ
8: ಮಣಿನೂ ಹಾಕ್ತಾ ಇದ್ರು ಮೇಡಮ್. ಸೈಕಲ್ ಗೆ ಎಷ್ಟು ಅಲಂಕಾರ ಮಾಡಿದ್ರು ಸಾಲದು ಮೇಡಮ್,
0: ಸಾಕಾಗ್ತಾ ಇರ್ಲಿಲ್ಲ.
8: ಹೌದು ಮೇಡಮ್, ಅದ್ಗೆ ಅಷ್ಟಿಷ್ಟು ಅಲಂಕಾರ ಅಷ್ಟು ಸುಂದರವಾಗಿ ಕಾಣದ್ ಮೇಡಮ್. ಅಷ್ಟು ಅಲಂಕಾರ ಮಾಡಿದ್ರೆ
0: ಅಷ್ಟು ಚಂದ ಮಾಡಿ ಕಾಂಪಿಟೇಷನ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರ?
8: ಹೌದು ಮೇಡಮ್, ಅದಕ್ಕೆ ಕ್ಯಾರಿಯರ್ಗೆ ನಾವೆಲ್ಲ ಬುಕ್ಸ್ ಕಟ್ಕೊಂಡ್ಬಿಟ್ಟು ಬಿಗ್ಗೆ ಕಾಂಪಿಟೇಷನ್ ಮೇಲೆ ನಾನ್ ಮುಂದೆ ನೀನ್ ಮುಂದೆ ಅಂತ ಹೇಳಿ ಹೋಗ್ತಾ ಇದ್ವಿ ಮೇಡಮ್
0: ಶಾಲೆಗೆ.
8: ಹೌದು ಮೇಡಮ್.
0: ಈಗ ಇದೆಯಾ ಸರ್ ಸೈಕಲ್?
8: ಇಲ್ಲ ಮೇಡಮ್, ಈಗಿಲ್ಲ, ಇತ್ತೀಚಿಗೆ ನಾನು ಬಿಟ್ಟಿದ್ ಸೈಕಲ್. ಈಗ ಒಂದ್ ಎರಡ್ ಮೂರ್ ವರ್ಷ ಎಲ್ಲ ಒಂದ್ 5 ವರ್ಷ ಆಯ್ತು ಅನ್ಸುತ್ತೆ. ನಾನು ಒಂದ್ ಎಕ್ಸೆಲ್ ಗಾಡಿ
0: ತಗೊಂಡು
8: ನಾನು ಬಹಳ ದಿನ ತುಳಿದೆ ಮೇಡಮ್. ನಮ್ಮೂರಾಗ ಇನ್ನು ಹಳೆ ಕಾಲದಲ್ಲೇ ಇದೆಯಾ ನೀನು ಅಂತ ಹೇಳಾರ. ಅದಕ್ಕೋಸ್ಕರ
0: ಬೇರೆಯವ್ರು ಆಡ್ಕೊಳ್ತಾರೆ ಅಂತ ಹೊಸ ತಗೊಂಡ್ರ ಈಗ.
8: ಹೌದು ಮೇಡಮ್, ಎಲ್ಲೋದ್ರು ಸೈಕಲ್ ತುಳಿತಿದ್ನಲ್ಲ ಅವಾಗ ಅನ್ನಾರು, ಎಲ್ಲಾರು ಬದಲಾದ್ರು ನೀನ್ ಬದಲಾಗಿಲ್ಲ ಇನ್ನು ಅನ್ನಾರಲ್ಲ, ಅದಕ್ಕೆ ಒಂದ್ ಎಕ್ಸೆಲ್ ತಗೊಂಡ್ವಿ ಮೇಡಮ್.
0: ಇಲ್ಲಾಂದ್ರೆ ಸೈಕಲ್ ಇರ್ತಿತ್ತು.
8: ಈಗಲೂ ನನಗೆ ಸೈಕಲ್ ತುಳಿಬೇಕು ಅನ್ನೋ ಆಸೆ ಮೇಡಮ್. ನಾನು ಹೊಲದ ಹತ್ರ ಆದ್ರೂ ಹೋಗ್ಬೇಕಾದ್ರೂ ತುಳಿಬೇಕು ಅನ್ನೋ ಆಸೆ.
0: ಬೇರೆಲ್ಲ ಸೈಕಲ್ ಹೊಡಿತಿದ್ರೆ ಒಂದ್ಸರಿ ಕೊಟ್ರೆ ಹೊಡಿಯೋಣ ಅಂತ ಅನ್ಸುತ್ತೆ.
8: ಹೌದು ಮೇಡಮ್, ಅದು ಒಳ್ಳೇದು ಮೇಡಮ್, ಆರೋಗ್ಯಕ್ಕೆ ಆರೋಗ್ಯಕ್ಕೆ ಒಳ್ಳೆ ವ್ಯಾಯಾಮ ಆಗುತ್ತೆ, ನಮ್ಮ ರಕ್ತ ಪರಿಚಲನೆ ಆಗುತ್ತೆ. ಒಳ್ಳೇದು ಮೇಡಮ್, ಒಳ್ಳೆ ಅಭ್ಯಾಸ. ಸೈಕಲ್ ತುಳಿದ್ ಬಿಟ್ರೆ ಯಾವ ಇದನ್ನು ಎಕ್ಸರ್ಸೈಸ್ ಮಾಡೋದು ಬೇಕಾಗಿಲ್ಲ.
0: ಹೌದು,
8: ಆಟೋಮೆಟಿಕ್ ಆಗಿ ಅದೇ ಆಗ್ತಾ ಇರುತ್ತೆ.
0: ದಿನದಲ್ಲಿ ಒಂದ್ 1/2 ಗಂಟೆ ಸೈಕಲ್ ಹೊಡೆದ್ರು ಸಾಕಾಗತ್ತೆ.
8: ಸಾಕು ಸಾಕು ಸಾಕಾಗುತ್ತೆ. ಯಾವ ಯಾವ ಯೋಗಾಸನ ಮಾಡೋದ್ ಬೇಕಿಲ್ಲ, ಯಾವ ಪ್ರಾಣಾಯಾಮ ಮಾಡೋದ್ ಬೇಕಾಗಿಲ್ಲ.
0: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
8: ಧನ್ಯವಾದಗಳು ಮೇಡಮ್.
0: ಚಿತ್ರದುರ್ಗದಿಂದ ಅನಂತ್ ರಾಜ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಸೈಕಲ್ ನ ಹೊಡೆದಂತ ಅನುಭವವನ್ನ ಹಂಚಿಕೊಂಡ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ಹಲೋ
0: ಸರ್, ನಮಸ್ತೆ. ಶಂಭುಲಿಂಗ್ ಅವರೇ,
9: ನಮಸ್ಕಾರ ಮೇಡಮ್. ಅವರಿಗೆ
0: ಸೈಕಲ್ ದೇ ಸೌಂಡ್ ಆಯ್ತಾ ಅಂತ
9: ಊಟ ಆಯ್ತು. ನಮ್ಮ ಅಪೇಕ್ಷವಾದ ವಸ್ತು ಇದು ಹೇಳಿರಿ, ಅದು ಸೈಕಲ್ ವಸ್ತುವಿನ
0: ಆಪ್ತ
9: ಮಿತ್ರ. ನನ್ನ ಪ್ರೀತಿ ಅದು, ಜೀವನದಾಟ ಅದು.
0: ಆಪ್ತ ಮಿತ್ರ ಹಾಗಾದ್ರೆ?
9: ಆಪ್ತ ಮಿತ್ರ, ಜೀವನದಾಟ, ನನ್ನ ಲೈಫ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು 1992 ಸೈಕಲ್ ಹೊಡಿತಾ ಇದ್ದೀನಿ. ನನ್ನ ತಂದೆ 88 ತಗೊಂಡಿದ್ರು. ಇದಕ್ಕೆ ಆಯಸ್ಸು, ಈಗ ಆಯಸ್ಸು 38 ವರ್ಷ ಮೇಡಮ್. ಈಗ ಅದಕ್ಕೆ
0: 38 ವರ್ಷ ಸೈಕಲ್ ಚಂದ ಹಾಗೆ
9: 38 ವರ್ಷ ಸೈಕಲ್ ಮೇಡಮ್. ಅದನ್ನ ನಾನು ಹಿಂಗೆ ಆರೋಗ್ಯ ಕಾಪಾಡ್ತಿದ್ದೆ, ಅದು ನನಗೆ ಆರೋಗ್ಯ ಸ್ವಲ್ಪ ಹೆಚ್ಚಿತ್ತಂದ್ರೆ ತೋರ್ತಾ ಇತ್ತು ಮೇಡಮ್. ಆದ್ರೆ ಈಗ ರಿಪೇರಿ ಮಾಡೋ ಡಾಕ್ಟರ್ಗಳು ಯಾರಿಲ್ಲ ಮೇಡಮ್. ಹುಡುಕಿ ಹುಡುಕಿ ಹುಡುಕಿ ಮಾಡಿಸ್ತಾ ನಮ್ಮೊಬ್ರು ಪರಿಚಯ ಇದಾರೆ, ಒಬ್ಬ ಎಲ್ಲೆಲ್ಲ ಹುಡುಕಿ ಬಂದ್ರೆ ಐಟಮ್ ಹಾಕ್ತಿದ್ದಾರೆ. 38 ವರ್ಷ ಆಯ್ತು. ನನ್ನ ಜೀವನ ಮೊದಲೇ ಹೆಂಡತಿ ಅಂತ ಹೇಳ್ಬೋದು ಮೇಡಮ್. ಯಾಕಂದ್ರೆ ನನ್ಗೆ ಅನ್ನಕ್ಕೆ ಮೊದಲೇ ಹೆಂಡತಿ, ಜೀವನಕ್ಕೆ ಹೆಂಡತಿ, ಮನೆಯವರು ಇಲ್ಲ. ನನ್ಗೆ ಲೈಫ್ ಕೊಟ್ಟಿದೆ ಮೇಡಮ್. ಹೇಳ್ಬೇಕಂದ್ರೆ 1992 ಇಲ್ಲಿವರೆಗೂ ಸೈಕಲ್ ಹಿಡಿತಾ ಇದ್ವಿ. ಈ 1 ವರ್ಷ ಕೆಳಗೆ ಒಂದು ಎಲ್ಲರ ಪ್ರೋಗ್ರಾಮ್ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಮಾತ್ರ ಒಂದು ನಮ್ಮನ್ನ ಒಂದು 2 ವರ್ಷ ನೋಡಿದ್ದೆ. ಅದನ್ನ ತಗೊಂಡ ಒಂದು ಅದೇನ್ ಜಾಸ್ತಿ ಮೇಡಮ್, 15,000 ಗಾಡಿ. ಅವರು ಒಬ್ರು ಮೇಡಮ್ ಇಟ್ಕೊಂಡು ಓಡ್ತಾ ಇದ್ರು, ಸಿಂಗಲ್ ಹ್ಯಾಂಡ್ ಅವರು. ಈಗಲೂ ಆ ಗಾಡಿ ನೋಡಿದ್ರು, ಹೊಸ ಗಾಡಿ ಇದ್ದಂಗಿದೆ. 2011 ಮೇಡಮ್, ಅಲ್ಲಿಗೆ 15 ವರ್ಷ ಹತ್ರ ಆಗ್ತಾ ಬಂತು ಈಗ ಹೆಚ್ಚು ಕಮ್ಮಿ. ಅವ್ರು ಅದೇ ತರ, ನಾನು ಅದೇ ತರ ಇಟ್ಕೊಂಡೆ ಮೇಡಮ್. ನಾನು ಸೈಕಲ್ ಇಟ್ಕೊಂಡು ಅದೇ ತರ ಇಟ್ಕೊಂಡು ಮತ್ತೆ ಕಾಪಾಡ್ತೇನೆ. ಆದ್ರೆ ನಾನು ಸೈ ಗಾಡಿ ವೇದಿಕೆ ಅಂದ್ರೆ ನಂದು ಇದು ಕಷ್ಟಪಟ್ಟು ಅನ್ನ ಹಾಕಿದೆ, ಅದು ಶೋಗಿ ಅಂತ ಅಷ್ಟೇ. ಅದು ಅದೇನು ಮದುವೆಗಳು ಇದ್ದಿರುತ್ತೆ, ಅದು ಮದುವೆಗಳು ಹೋಗ್ಲಿಕ್ಕೆ ಮಾತ್ರ. ಇಲ್ಲ ಅಂದ್ರೆ ನಾನು ಏನಾದ್ರು ದೊಡ್ಡ ಚೀಲ ಮಂಡಿಗೆ ತಗೊಂಡಿನಿ, ಅದೇ ಎಡ್ತಾ ಎಡ್ಕೊಂಡು ಬಂದ್ಬಿಡ್ತೀನಿ. ಎದಕ್ಕೂ ತಗೊಂಡು ಹೋಗಲ್ಲ ಮೇಡಮ್, ಅಂಗಡಿಗೆ ತರಲ್ಲ. ಅಂಗಡಿ ತಂದ್ರು ಮಂಡಿಗೆ ತಗೊಂಡು ಹೋಗ್ಬಿಡ್ತೀನಿ, ತಗೊಂಡೋಗಿ ಇಟ್ಬಿಟ್ಟು ಮತ್ತೆ ಮನೇಲಿ ಊಟ ಮಾಡ್ಕೊಂಡು ಮತ್ತೆ ಗಾಡಿ ಇಟ್ಟು ಬಂದ್ಬಿಡ್ತೀವಿ ಮೇಡಮ್. ಎಲ್ಲರೂ ಫಂಕ್ಷನ್ ಹೋದ್ರೆ ಮಾತ್ರ ಗಾಡಿ ಇಟ್ಕೊಂಡು ನಿಲ್ಲೋದ್ರು ಸೈಕಲ್. ನನ್ನ ಜೀವನದ ಆತ ಇದೆ ನಂದು. ಹೇಳ್ಬೇಕಂದ್ರೆ ಒಳ್ಳೆ 100% ಇದನ್ನೇ ಕೇಳಿರ ನಂಗೆ. ಅವಾಗಲೂ ಟ್ರೈ ಮಾಡ್ತಾ ಇದ್ದೆ, ಸಿಗಲಿಲ್ಲ. ಇಲ್ಲಿ ತಂದ್ರೆ ಸ್ವಲ್ಪ ಕೆಲಸ ಇತ್ತು, ನಿಶ್ಚಯ ಮುಂದೆ ಇನ್ನು ನಡೀತಾ ಪ್ರೋಗ್ರಾಮ್ ನಡೀತಾ ಇತ್ತು. ಫೋನ್ ಸಿಕ್ಕಿದೆ ಅಂತ ನಂಗೆ ಇನ್ನೂ ಖುಷಿ ಆಯ್ತು ಮೇಡಮ್. ಹೇಳ್ಬೇಕು ಅಂದ್ರೆ
0: ಮಿಸ್ ಆಯ್ತಲ್ಲ ಅಂತ ಅನ್ಕೊಂಡೆ.
9: ನನಗೆ ಕಾಯ್ತಾ ಇದ್ದೆ ಬೆಳಿಗ್ಗಿಂದನು, ಬೇರೆಯವ್ರು ಬೆಳಿಗ್ಗೆ ಭದ್ರತಾ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು, ಅವರು ಖುಷಿ ಆಗ್ಬಿಟ್ರು. ಮೊದಲು ಏನ್ ಸರ್ ನೀವು ಹಂಗ್ ಕಾಪಾಡ್ಕೊಂಡು ಸಿಕ್ಲಿ, ಆಮೇಲೆ ಅದ್ರ ಐಟಮು ಸಿಗ್ತಾರೆ ಮೇಡಮ್. ಹುಡುಕಿ ಹುಡುಕಿ ಹುಡುಕಿ ತಂದು ಕೊಡ್ತಾರೆ ಮೇಡಮ್. ಹೇಳ್ಬೇಕಂದ್ರೆ ಮೂವತ್ತೈದು
0: ವರ್ಷದ ಆಪ್ತ ಮಿತ್ರನ ಜೊತೆ ಹಾಗೆ
9: ಮೂವತ್ತೆಂಟು ವರ್ಷ ಮೇಡಮ್ 88ರಲ್ಲಿ ತಗೊಂಡಿದ್ದೀನಿ 2 ವರ್ಷ ಆದ್ರೆ 40 ವರ್ಷ ದಾಖಲೆ ಮೇಡಮ್ ಹೇಳೋಕಂದ್ರೆ
0: 38 ವರ್ಷ
9: ಅದೆಲ್ಲ ಒಂದ್ಸಲ ಕೈ ಕೊಡ್ತು ಮುಂಚೆ ನೋವಾಗತ್ತೆ ಮೇಡಮ್ ಹೇಳ್ಬೇಕಂದ್ರೆ ಹೆಂಗೆ ನೋವಾಗತ್ತೆ ಜ್ವರ ಬಂದ್ರೆ ಆ ತರ ನೋವತ್ತೆ ಮೇಡಮ್ ಹೇಳ್ಬೇಕಂದ್ರೆ ಮತ್ತೆ ಬಸ್ಸಿ ಬರ್ಬೇಕಾ ಅಂತ ವೆಚ್ಚ ಆಯ್ತು ನಿನ್ನೆಲ್ಲ ವಾಕಿಂಗ್ ಹೋದ್ರೆ ಬೈತಾರ ಮೇಡಮ್ ಎಲ್ಲ ಐ ಹೋಗ ಆ ಸೈಕಲ್ ಹೊಡಿತೀನಿ ಮತ್ತೆ ನೀನ್ ವಾಕಿಂಗ್ ಮಾಡ್ಕೊಂಡ್ ಬಿಡ್ತೀನಿ ಬೆಳಿಗ್ಗೆ ತಿಳ್ತೀನಿ ಆದ್ರೂ ತಂಪತ್ತನ್ನ ನೀನ್ 7 ಗಂಟೆಗೆ ಬರ್ತೀಯ ಆರಾಮ ಸೈಕಲ್ ಹೊಡಿತೀನಿ ಅದೇ ನೀವು ಸಾಕ್ ನೀವು ಮತ್ತೆ ಹೋಗ ಅಂತ ಬೈತಾರ
0: ಥ್ಯಾಂಕ್ ಯು
9: ಮೇಡಮ್
0: ಶಂಭುಲಿಂಗ ಅವ್ರು ಕರೆ ಮಾಡಿದ್ರು ಈಗ ಮತ್ತೊಂದು ಕರೆ ಇದೆ ನೋಡೋಣ ಹಲೋ
10: ಹಲೋ
0: ನಮಸ್ತೆ ನಾರಾಯಣ ಪ್ರಸಾದ್
10: ನಮಸ್ತೆ ನಮಸ್ತೆ ಅಮ್ಮ ನಿಮಗೆ ಕೂಡ ನಮಸ್ತೆ
0: ಕಾಫಿ ಆಯ್ತಾ ಸರ್
10: ಕಾಫಿ ಕಾಫಿ ಆಯ್ತು ಗದ್ದೆ ಕಡೆ ಇದ ತೋಟದ ಕಡೆ ಎಲ್ಲ ಓಡಾಡ್ತಿದ್ದೆ ಬಂದಿದ್ದೆ ನಿಮ್ಮ ಸೈಕಲ್ ಕಥೆಗಳನ್ನೆಲ್ಲ ಕೇಳಿ ಕೇಳಿ ಬಹಳ ಖುಷಿ ಆಗ್ತಿದೆ
0: ವಿಶ್ವ ಬೈಸಿಕಲ್ ದಿನ ಇರೋದ್ರಿಂದ ಎಲ್ಲರೂ ಕೂಡ ಸೈಕಲ್ ಹೊಡೆದಂತ ಅನುಭವ ಅಂತ ಹಂಚ್ಕೊಂಡ್ರೆ ಸರ್
10: ಹೌದು ಸೈಕಲ್ ಈಗ ಯಾರ ಮನೆಯಲ್ಲಿ ಇಲ್ಲ ಕೆಲವ್ರ ಮನೆಯಲ್ಲಿ ಇದೆ ಕೆಲವ್ ನಮ್ಮ ಮನೆಯಲ್ಲಿ ಈಗಲೂ ಸೈಕಲ್ ಇದೆ ಆದ್ರೆ ನಾವು ಹೊಡಿತಾ ಇಲ್ಲ
0: ಹೊಡಿತಿಲ್ಲ
10: ಅದು ಮೂಲೆಗೆ ನಿಲ್ಸ್ಬಿಟ್ಟಿವಿ ಸೈಕಲ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ಲಮ್ಮ ಇದು ಜೇಬಿನ ಆರೋಗ್ಯಕ್ಕೆ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು
0: ಹೌದು ಸರ್ ಯಾವ್ದೇ ಇಎಂಐ ಇಲ್ಲ ಪೆಟ್ರೋಲ್ ಇಲ್ಲ ಖರ್ಚಿಲ್ಲ
10: ಹೌದು ಇದು ವಾತಾವರಣ ಕಲುಷಿತ ಆಗಲ್ಲ ಮತ್ತು ಅದು ಆಮೇಲೆ ತುಂಬಾ ದೂರ ಎಲ್ಲ ಹೋಗಕ್ಕಾಗಲ್ಲ ಈಗ ಬಿಡಿ ನಮ್ಗೆಲ್ಲ ಸೈಕಲ್ ಹೊಡೆಯಕ್ ಆಗಲಿ ಈಗೆಲ್ಲ ಸುಮಾರು ವಯಸ್ಸಾಯ್ತಲ್ಲ
0: ಹತ್ತಿರದಲ್ಲಿ ಹೊಡಿಬಹುದು
10: ನಾನು ಹೇಳ್ತೀನಿ ಹುಡುಗರಿಗೆಲ್ಲ ಹೇಳ್ತೀನಿ ಏ ಸೈಕಲ್ ಹೊಡಿರೋ ನೀವೆಲ್ಲ ಯಾವ ಲೆಕ್ಕ ಇಂಗ್ಲೆಂಡ್ ರಾಜ್ಕುಮಾರ ಸೈಕಲ್ ಹೊಡಿತೇನೆ ಚಾರ್ಲ್ಸ್ ಅಂತ ಹೇಳಿ ಅಂತ ಹೇಳ್ತೀನಿ ಅಂದ್ರೆ ಎಷ್ಟ್ ದೊಡ್ಡರಾದ್ರೂ ಸೈಕಲ್ ಆರೋಗ್ಯ ಬಹಳ ಮುಖ್ಯ ಅಲ್ವೇನಮ್ಮ ಹಂಗಾಗಿ ಇದು ಚೈನಾದಲ್ಲಿ ತುಂಬಾ ಸೈಕಲ್ ಇದೆಯಂತೆ ಇಡೀ ವಿಶ್ವದಲ್ಲೇ ಸೇರಿಸಿದ್ರೆ ಚೈನಾದ್ದು ಸೈಕಲ್ ಗಳೇ ಜಾಸ್ತಿ ಆಗ್ಬಿಡ್ತಾವಂತೆ ಅಷ್ಟು ಸೈಕಲ್ ಗಳಿದೆ ಒಂದ್ ಚೈನಾದಲ್ಲಿ
0: ವಿಶ್ವದಲ್ಲಿಯೇ ಪ್ರತಿ ವರ್ಷ 1000ಕ್ಕೂ ಜಾಸ್ತಿ ಬಿಲಿಯನ್ ಸೈಕಲ್ ತಯಾರಿಸಿದ್ರೆ ಅವರೇ ಜಾಸ್ತಿ ತಗೊಳ್ಳೋದಂತೆ ಚೀನಾದಲ್ಲಿ
10: ಹೌದು ಹೌದು ಹೌದು ಹೌದು ಅದು ಆಮೇಲೆ ನಮ್ಮಲ್ಲೇ ಹಂಗೆ ಎಲ್ಲಾರು ಸೈಕಲ್ ಓಡಂಗಿಲ್ಲಂತೆ ತುಂಬಾ ಏನ್ರಿ ಉಳ್ಳವರು ಅಂದ್ರೆ ದೊಡ್ಡ ದೊಡ್ಡ ಆಫೀಸರ್ಸ್ ಒಂದು ಇಟ್ಕೊಂಡಿರ್ ಬಿಟ್ರೆ ಸಾಮಾನ್ಯ ಜನರೆಲ್ಲ ಸೈಕಲ್ ಹೊಡಿಬೇಕಂತೆ ಅಲ್ಲಿ ಕಡ್ಡಾಯವಾಗಿ ನೋಡಿ ಅಂತ ಕಾರಣ ಬಂದ್ರೆ ನಮ್ ದೇಶದಾಗ ಇನ್ನೂ ಅನುಕೂಲ ಇತ್ತೇನೋ ಅನ್ಕೋತಾ ಇದೀನಿ ನಾನು
0: ಅಂದ್ರೆ ಪರಿಸರ ಕೂಡ ಒಳ್ಳೆ ರೀತಿಯಲ್ಲಿ ಇರುತ್ತೆ
10: ಹೌದು ಪರಿಸರ ಆರೋಗ್ಯ ಅದೇ ಹೇಳಿದ್ನಲ್ಲ ಹಣದ ವಿಚಾರದಲ್ಲಿ ಉಳಿವೆ ಸೇವು ಆಮೇಲೆ ಅವಶ್ಯಕತೆ ಇದ್ದಾವಾಗ ಏನ್ ಮಾಡಂಗಿಲ್ಲ ದೂರ ಹೋಗೋದಾದ್ರೆ ಬೇಕೇ ಬೇಕಾಗುತ್ತೆ ಬೈಕ್ ಈಗ ನಾವು ಯಾವಾಗ್ಲೂ ಬೈಕ್ ನ ಉಪಯೋಗಿಸ್ತಾ ಇದೀವಿ ಇವಾಗ ನಾವು ಆತರ ಈಗ ಸೈಕಲ್ ವಿಚಾರದಲ್ಲಿ ಒಳ್ಳೆ ಸುಮಾರು ಜನ ಒಳ್ಳೆ ಮಾಹಿತಿ ಕೊಟ್ಟು ಬಹಳ ಸಂತೋಷದ ಮಾತು ನಾವು ಆಗ ಒಬ್ರು ಹೇಳಿದ್ರು ನೋಡ್ರಿ ರ್ಯಾಲಿ ಸೈಕಲ್ ಅಂತ ಇತ್ರಿ ರ್ಯಾಲಿ ಸೈಕಲ್ ಅಂದ್ರೆ ಏನ್ ಮಜಾ ಕಣ್ರಿ ಅದು ಹೊಡೆಯೋದಂದ್ರೆ ಅದು ಆ ಡೈನಾಮ್ ಹಾಕಿಂದು ರಾತ್ರಿ ಹೋಗ್ಬೇಕಾದ್ರೆ ಒಂದ್ ನಮೂನಿ ಸೌಂಡ್ ಬರುದ್ ನೋಡಿ
0: ಸೌಂಡ್ ಬೆಳಕು ಎರಡು ಬರ್ತಿತ್ತ ಅಂತ ಹೇಳಿ
10: ಬೆಳಕು ಬರೋದು ಮತ್ತು ಸೌಂಡ್ ಗುಮ್ಮನ ಸೌಂಡ್ ಬರೋದು ಆ ಮಜಾ ಅಂದ್ರೆ ಏರಲ್ಲಿ ಎಲ್ಲ ಇಳ್ತಿರ್ಲಿಲ್ಲ ನಾವು ನೇರ ಹೋಗ್ಬಿಡದೆ ಎಂತ ಒಪ್ಪದ್ರು ಆ ಖುಷಿ ನಿಜಕ್ಕೂ ಬಾರಿ ನಿಜಕ್ಕೂ ಆ ಖುಷಿ ಇದೆಯಲ್ಲ ಮತ್ತೆ ಮತ್ತೆ ಬರಲ್ಲ ಬಿಡಿ ಅದು ಅಂತ ಒಂದು ಒಳ್ಳೆ ಅದ್ಭುತ ಅನುಭವ ಅದು ಹೌದೌದೌದು ಈಗ ತುಂಬಾ ಜನ ಮಕ್ಕಳಿಗೆ ನಾನು ಮಕ್ಕಳಿಗೆಲ್ಲ ಸೈಕಲ್ ತಂದ್ಕೊಟ್ಟಿನಿ ನಾನು
0: ಮಕ್ಕಳೆಲ್ಲ ಹೊಡಿತಾರೆ ಸೈಕಲ್
10: ಹೌದು ಮಕ್ಕಳೆಲ್ಲ ಹೊಡಿತಾರೆ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಸೈಕಲ್ ಬಹಳ ಇಷ್ಟ ಮಾಡ್ತಾರೆ ಹೋಗ್ತಾ ಹೋಗ್ತಾ ಈ ಸ್ಕೂಟರ್ ಅದು ಇದಕ್ಕೆ ಆಸೆ ಪಡ್ತೇನೆ ನಿನ್ನೆ ಒಳಗಿಲ್ಲ ದೊಡ್ಡವರಾದ್ಮೇಲೆ ಸೈಕಲ್ ಬಿಟ್ಟು ಹಾಕಿ ಬಿಡ್ತಾರೆ ಈಗ ಸುಮ್ನೆ ಸ್ಕೂಲಿಗೂ ಹೋಗಲ್ಲ ಶೋಕಿಗೆ ಶೋಕಿಗೆ ಹೊಡಿತಾರೆ ಸುಮ್ನೆ ಚಂದಕ್ಕೆ ಹೊಡಿತಾರೆ ಅಷ್ಟೇ
0: ಫ್ರೀ ಇದ್ದಾಗ ಮನೆ ಹತ್ರ ಸುತ್ತಮುತ್ತ
10: ಫ್ರೀ ಇದ್ದಾಗ ಮನೆ ಹತ್ರ ಎಲ್ಲ ಹೊಡ್ಕೊಳ್ತಾ ಇರ್ತಾರೆ ನಾನು ತಂದ್ಕೊಟ್ಟಿನಿ ಸೈಕಲ್ ಅಲ್ಲ ಹೌದು
0: ಓಕೆ ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದ
10: ಒಳ್ಳೇದು ಒಳ್ಳೇದು ಒಳ್ಳೇದು ಇದು ಅವಕಾಶಕ್ಕೆ ಅಭಿನಂದನೆಗಳಮ್ಮ ಸೈಕಲ್ ವಿಚಾರದಾಗ ಮಾತಾಡಿದ್ದಂತ ಬಹಳ ಸಂತೋಷದ ಮಾತು
0: ಓಕೆ ಸರ್
10: ಸಂತೋಷ ಓಕೆ ಓಕೆ ಓಕೆ
0: ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಅವರು ಕೂಡ ಕರೆ ಮಾಡಿ ಅವರು ಸೈಕಲ್ ಅನ್ನ ಹೊಡೆದಂತ ಅನುಭವವನ್ನ ಹಂಚಿಕೊಂಡ್ರು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ವಿಶ್ವ ಬೈಸಿಕಲ್ ದಿನದ ಕುರಿತು ತಾವು ಬಾಲ್ಯದಲ್ಲಿ ಆಡಿದಂತಹ ಸೈಕಲ್ ಇರ್ಬೋದು ಹಾಗೆ ಈಗಲೂ ಕೂಡ ಕೆಲವರು ಸೈಕಲ್ ಅನ್ನ ಬಳಸ್ತಿದೀವಿ ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳಿ ಕೂಡ ತಿಳಿಸಿದ್ರು ಎಲ್ಲದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಕೂಡ ಆಯಿತು ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
11: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು
12: ಓಕೆ
11: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
12: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
13: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
14: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳಬಹುದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
14: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಧಗೆಯದರೆ ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯದರೆ ಕಾವ್ಯಧಾರೆ, ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11:00 ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
3: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
2: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
3: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
2: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
3: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ಗ್ರಾಮಗಳ ಪ್ರದೇಶದ ಗ್ರಾಮಸ್ಥರಿಗೆ ನದಿ ಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶಗಳಲ್ಲಿ ದನ ಕರುಗಳನ್ನು, ಪ್ರಾಣಿಗಳನ್ನು ಮೇಯಲು ಬಿಡುವ ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕರ್ನಾಟಕ ನೀರಾವರಿ ನಿಗಮದ ಕಾರ್ಯಪಾಲಕ ಎಂಜಿನಿಯರ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮುಂದಿನ ವಿವರ.
8: ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯದ ಶರಾವತಿ ಹಿನ್ನೀರು ಕನಿಷ್ಠ ಮಟ್ಟಕ್ಕೆ ಇಳಿದ ಹಿನ್ನೆಲೆ ಹಲ್ಕೆ ಮುಪ್ಪಾನೆ ಮಾರ್ಗದ ಲಾಂಚ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಸಾಗರ ತಾಲೂಕಿನ ಕರೂರು ಮತ್ತು ಬಾರಂಗಿ ಹೋಬಳಿಯ ಸಂಪರ್ಕದ ಅತಿ ಮುಖ್ಯ ಮಾರ್ಗ ಇದಾಗಿದ್ದು ಜೂನ್ 2ರಿಂದ ಸ್ಥಗಿತಗೊಳಿಸುತ್ತಿರುವುದಾಗಿ ಬಂದರು ಒಳನಾಡು ಜಲಸಾರಿಗೆ ಇಲಾಖೆ ತಿಳಿಸಿದೆ. ಲಿಂಗನಮಕ್ಕಿ ಡ್ಯಾಂನಲ್ಲಿ ಶರಾವತಿ ಹಿನ್ನೀರಿನ ಮಟ್ಟ ದಿನೇ ದಿನೇ ಕಡಿಮೆಯಾಗುತ್ತಿದ್ದು ನೀರಿನ ಆಳದಲ್ಲಿರುವ ಮರದ ಕಾಂಡಗಳು ಲಾಂಚ್ಗೆ ತಾಗುವ ಅಪಾಯವಿದೆ. ಜೊತೆಗೆ ವಾಹನ ಇಳಿಸುವ ಪ್ಲಾಟ್ಫಾರಂ ಜಾಗದಲ್ಲಿ ಲಾಂಚ್ ಅಡಿಭಾಗ ನೆಲಕ್ಕೆ ತಾಗುತ್ತಿರುವುದರಿಂದ ಲಾಂಚ್ ಸೇವನೆಯನ್ನು ಸ್ಥಗಿತಗೊಳಿಸಲಾಗಿದೆ. ಸಿಗಂದೂರು ಸೇತುವೆ ಆದ ಮೇಲೆ ಕರೂರು ಹೋಬಳಿಗೆ ಈ ಮುಪ್ಪಾನೆ ಮಾರ್ಗ ಕೆಲವು ಕಾರಣಗಳಿಂದ ಅತ್ಯಂತ ಮಹತ್ವದಾಗಿತ್ತು. ಕರೂರು ಹೋಬಳಿಯ ಪೊಲೀಸ್ ಠಾಣೆ ಮತ್ತು ಮೆಸ್ಕಾಂ ಕಚೇರಿಗಳು ಕಾರ್ಗಲ್ ಜೋಗದಲ್ಲಿದ್ದು ಗ್ಯಾಸ್ ಸಿಲಿಂಡರ್ ಪಡೆಯಲು ಮತ್ತಿತರ ಕಾರಣಕ್ಕೆ ತುಮರಿ ಸಿಗಂದೂರು ಮತ್ತು ಬಾರಂಗಿ ಹೋಬಳಿಯ ಜನ ಈ ಮಾರ್ಗದಲ್ಲೇ ಸಂಚರಿಸಿರುತ್ತಾರೆ. ಜೊತೆಗೆ ಶಿರಸಿ ಸಿದ್ದಾಪುರ ಭಾಗದ ಜನರು ಸಿಗಂದೂರಿಗೆ ಬರಲು ಇದೇ ಮಾರ್ಗ ಅತಿ ಮುಖ್ಯವಾಗಿತ್ತು. ಇದೀಗ ಲಾಂಚ್ ಸಂಚಾರ ತಾತ್ಕಾಲಿಕವಾಗಿ ಕೊನೆಗೊಂಡರೂ ಮಳೆ ಹೆಚ್ಚಾಗಿ ನೀರಿನ ಮಟ್ಟ ಏರಿದ್ದಲ್ಲಿ ಲಾಂಚ್ ಸಂಚಾರ ಪುನರಾರಂಭವಾಗಲಿದೆ ಎಂದು ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಮತ್ತು ಶಿವಮೊಗ್ಗ ಜಿಲ್ಲಾ ಜ್ಞಾನ ವಿಜ್ಞಾನ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರೊಫೆಸರ್ ಸತ್ಯನಾರಾಯಣ ಅವರ ಚುಟುಕು ಸಂಕಲನ ಕವಲುಗಳ ಸಿರಿ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಜಿಲ್ಲಾ ಮಟ್ಟದ ಚುಟುಕು ಕವಿಗೋಷ್ಠಿಯನ್ನು ಜೂನ್ 6ರಂದು ಸಂಜೆ 4 ಗಂಟೆಗೆ ಬಾಲರಾಜ ರಸ್ತೆಯಲ್ಲಿರುವ ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಕಾರ್ಯಕ್ರಮವನ್ನು ಲೇಖಕ ಆರುಂಡಿ ಶ್ರೀನಿವಾಸ ಮೂರ್ತಿ ಉದ್ಘಾಟಿಸಲಿದ್ದಾರೆ. ನಿವೃತ್ತ ಪ್ರಾಂಶುಪಾಲೆ ಡಾಕ್ಟರ್ ಎಸ್ ಬಿ ಭಾಗ್ಯಲಕ್ಷ್ಮಿ ಕೆ ಆಚಾರ್ ಅವರು ಕವಲುಗಳ ಸಿರಿ ಕೃತಿಯನ್ನು ಬಿಡುಗಡೆಗೊಳಿಸಲಿದ್ದಾರೆ. ಲೇಖಕ ಪ್ರೊಫೆಸರ್ ಸತ್ಯನಾರಾಯಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವ ಸಾರುವ ಚುಟುಕು ಕವಿಗೋಷ್ಠಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಾಹಿತ್ಯ ಮತ್ತು ಪರಿಸರಾಸಕ್ತರು ಆಗಮಿಸುವಂತೆ ಪ್ರೊಫೆಸರ್ ಸತ್ಯನಾರಾಯಣ ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಭಾರತ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲು ಉದ್ದೇಶಿಸಿದ್ದು, ಮತದಾರರು ತಮ್ಮ ಹೆಸರನ್ನು ಹೊಸದಾಗಿ ಸೇರಿಸಲು, ತಿದ್ದುಪಡಿ ಮಾಡಲು ಅಥವಾ ತೆಗೆದುಹಾಕಲು ಈ ಪರಿಷ್ಕರಣೆ ಸದಾವಕಾಶವಾಗಿದ್ದು, ಅರ್ಹರು ಮಾಹಿತಿ ನೀಡಿ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿದರು. ಅವರು ಇಂದು ತಮ್ಮ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಮಾತನಾಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯನ್ನು ದೋಷರಹಿತವಾಗಿ ಮಾಡುವುದು ಮತ್ತು 18 ವರ್ಷ ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಅರ್ಹ ಯುವ ಮತದಾರರನ್ನು ಪಟ್ಟಿಗೆ ಸೇರಿಸುವುದು ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದ ಅವರು, ರಾಷ್ಟ್ರೀಯ ಮತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಮುಖಂಡರು ಜಿಲ್ಲೆಯ ಎಲ್ಲಾ ಮತಗಟ್ಟೆಗಳಿಗೆ ಮತಗಟ್ಟೆ ಏಜೆಂಟರನ್ನು ನೇಮಿಸಿ ಜಿಲ್ಲಾ ಚುನಾವಣಾ ಶಾಖೆಗೆ ಅವರ ವಿವರಗಳನ್ನು ಒದಗಿಸುವಂತೆ ಹಾಗೂ ಪರಿಷ್ಕರಣೆ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸುವಂತೆ ಅವರು ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಈಗಾಗಲೇ ಅಗತ್ಯವಿರುವ ಎಲ್ಲಾ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಎಂದ ಅವರು, 1/10/2026 ಅರ್ಹತಾ ದಿನಾಂಕವನ್ನಾಗಿ ಪರಿಗಣಿಸಿ ಪರಿಷ್ಕರಣೆ ನಡೆಸಲಾಗುವುದು. ಅದಕ್ಕಾಗಿ ಜೂನ್ 20-29 ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದಲ್ಲದೆ ಪರಿಷ್ಕರಣಾ ಕಾರ್ಯಕ್ಕೆ ನಿಯೋಜಿತ ಅಧಿಕಾರಿ ಸಿಬ್ಬಂದಿಗಳಿಗೆ ತರಬೇತಿಗಳನ್ನು ಆಯೋಜಿಸಲಾಗುವುದು. ಜೂನ್ 30-July 29 ಒಂದು ತಿಂಗಳ ಅವಧಿಯಲ್ಲಿ ಮತಗಟ್ಟೆ ಅಧಿಕಾರಿಗಳು ಪ್ರತಿ ಮತದಾರರ ಮನೆಗೂ ಹೋಗಿ ಮತದಾರರ ಗುರುತಿನ ಚೀಟಿ ಪರಿಶೀಲಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ 2002 ಮತದಾರರ ವಿಶೇಷ ಪರಿಷ್ಕರಣೆ ಪಟ್ಟಿ ಹಾಗೂ 2025 ಮತದಾರರ ಪಟ್ಟಿಯಲ್ಲಿನ ವ್ಯತ್ಯಾಸಗಳನ್ನು ಪರಿಶೀಲಿಸಲಾಗುವುದು. ಬಿಎಲ್ಎಗಳು ಮನೆ ಭೇಟಿಯ ವೇಳೆ ಪ್ರತಿ ಮನೆಗೂ 2 ನಮೂನೆಗಳನ್ನು ದ್ವಿಪತ್ರಿಯಲ್ಲಿ ನೀಡಿ ಹೊಸ ಮಾಹಿತಿಯನ್ನು ಹಿಂಪಡೆದು ಅದರಲ್ಲಿ 1 ನಮೂನೆಯನ್ನು ಅಧಿಕಾರಿಗಳು ಸಹಿ ಮಾಡಿ ಮತದಾರರಿಗೆ ಹಿಂದಿರುಗಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ಸೂಚಿಸಿದ 12 ರೀತಿಯ ಮಾಹಿತಿಯಲ್ಲಿ ಯಾವುದಾದರೊಂದನ್ನು ಪುರಾವೆಯಾಗಿ ಪಡೆದುಕೊಳ್ಳುವರು ಎಂದರು. ಮತದಾರರ ಪಟ್ಟಿಯ ಕರಡನ್ನು 5 August ಪ್ರಕಟಿಸಲಾಗುವುದು. ಈ ಕರಡು ಪ್ರತಿಯ ಕುರಿತು ಮತದಾರರು ತಮ್ಮ ಆಕ್ಷೇಪಣೆ ಅಹವಾಲುಗಳನ್ನು 4 September ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಅಪೇಕ್ಷೆಗಳನ್ನು 3 October ಇತ್ಯರ್ಥಗೊಳಿಸಲಾಗುವುದು. 10 October ಮತದಾರರ ಪಟ್ಟಿಯ ಅಂತಿಮ ಕರಡನ್ನು ಪ್ರಕಟಿಸಲಾಗುವುದು ಎಂದರು. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕುರಿತಂತೆ ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿ ತಿಳಿಸಿದ್ದು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ಕೋರಿರುವುದಾಗಿ ತಿಳಿಸಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯನ್ನು ಬೂತ್ ಮಟ್ಟದ ಅಧಿಕಾರಿಗಳನ್ನಾಗಿ ಬಳಸಿಕೊಳ್ಳಲಾಗುವುದು. ಪ್ರತಿ ಬೂತ್ಗೆ ಏಜೆಂಟ್ಗಳನ್ನು ನೇಮಕ ಮಾಡುವಂತೆ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಸೂಚಿಸಲಾಗಿದೆ ಎಂದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲು 1793 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. 1/6/2026 ಜಿಲ್ಲೆಯಲ್ಲಿ ಒಟ್ಟು 1,26,829 ಮತದಾರರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗಿದೆ. ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರು ರಾಜಕೀಯ ಪಕ್ಷಗಳು ಹಾಗೂ ಚುನಾವಣಾ ಆಯೋಗದ ಎಲ್ಲ ಹಂತಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಒಳಗೊಂಡಿರುವ ಪಾರದರ್ಶಕ ಪ್ರಕ್ರಿಯೆಯಾಗಿದೆ ಎಂದ ಅವರು, ಪ್ರಸ್ತುತ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಂದ 4,376 ಬೂತ್ ಮಟ್ಟದ ಏಜೆಂಟರನ್ನು ನೇಮಕ ಮಾಡಲಾಗಿದೆ ಎಂದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್, ರಾಜಕೀಯ ಪಕ್ಷಗಳ ಮುಖಂಡರಾದ ಮಾಲತೇಶ್, ಜಗದೀಶ್, ಶಿವಾನಂದ್, ದೇವರಾಜ್, ಎಸ್ಕೆ ಪ್ರಭು, ಷಣ್ಮುಖಪ್ಪ, ಎಂ ನಾರಾಯಣ್, ದೀಪಕ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು.
ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಇಲಾಖೆ ವೆಬ್ಸೈಟ್ www.twd.kar.nic.in ನಲ್ಲಿ ಅವಕಾಶ ಕಲ್ಪಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಾರ್ಡ್ ಕಾಪಿಯನ್ನು ದಾಖಲಾತಿಗಳೊಂದಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಅವರ ಕಚೇರಿಗೆ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಜಿಲ್ಲೆಯ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಶಿವಮೊಗ್ಗ, ಸಾಗರ, ಸೊರಬ, ಶಿಕಾರಿಪುರ, ಭದ್ರಾವತಿ, ಹೊಸನಗರ, ತೀರ್ಥಳ್ಳಿ ಇವರುಗಳನ್ನು ಹಾಗೂ ದೂರವಾಣಿ ಸಂಖ್ಯೆ 0818220062 ಈ ನಂಬರಿಗೆ ಸಂಪರ್ಕಿಸಲು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಮಧ್ಯಮ ದರ್ಜೆಯ ಬುದ್ಧಿಮಾಂದ್ಯ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಉಚಿತವಾಗಿ ತರಬೇತಿ ಹಾಗೂ ಪುನಶ್ಚೇತನ ಕಾರ್ಯಕ್ರಮವನ್ನು ಕಳೆದ 45 ವರ್ಷಗಳಿಂದ ತೊಡಗಿಸಿಕೊಂಡು ಬಂದಿರುವ ವಿದ್ಯಾನಗರದ ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಪ್ರಸಕ್ತ ಸಾಲಿಗೆ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿಯವರೆಗೆ ಸುಮಾರು 2000 ಹೆಚ್ಚು ಬುದ್ಧಿಮಾಂದ್ಯ ವಿದ್ಯಾರ್ಥಿಗಳು ತಮ್ಮ ಸ್ವಂತಿಕೆಯಿಂದ ಮತ್ತೊಬ್ಬರಿಗೆ ಹೊರೆಯಾಗದಂತೆ ಸಮಾಜದಲ್ಲಿ ಬಾಳ್ವೆ ಮಾಡುತ್ತಿದ್ದಾರೆ ಹಾಗೂ ಶಾಲೆಯಲ್ಲಿನ ಮಕ್ಕಳು ರಾಷ್ಟ್ರಮಟ್ಟದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಪ್ರವೇಶಕ್ಕೆ 6-18 ವರ್ಷ ಒಳಗಿನ ಬುದ್ಧಿಮಾಂದ್ಯ ಮಕ್ಕಳು ಅರ್ಹರಾಗಿದ್ದು ದಾಖಲಾತಿ ಪ್ರಾರಂಭವಾಗಿದೆ. ಅರ್ಜಿಯನ್ನು ಜೂನ್ 30 ಶಾಲೆಯ ಕಚೇರಿಯಲ್ಲಿ ಪಡೆಯಲು ಪ್ರಾಂಶುಪಾಲರು ಹಾಗೂ ಕಾರ್ಯದರ್ಶಿಗಳಾದ ಎ ಮಂಜುನಾಥ್ ಕೋರಿದ್ದಾರೆ. ರೋಟರಿ 75ನೇ ವಾರ್ಷಿಕ ದತ್ತಿ ನಿಧಿ ರೋಟರಿ ಕ್ಲಬ್ ಅವರ ಪ್ರಾಯೋಜಕತ್ವ ಹಾಗೂ ಜಿಲ್ಲಾ ಪಂಚಾಯತ್ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅನುದಾನದೊಂದಿಗೆ ನಡೆಸಲಾಗುತ್ತಿರುವ ಈ ಸಂಸ್ಥೆಗೆ ಬುದ್ಧಿಮಾಂದ್ಯ ಮಕ್ಕಳನ್ನು ಸೇರಬಯಸುವವರು ಮಾಹಿತಿಗೆ ಅಧ್ಯಕ್ಷರಾದ ಡಾಕ್ಟರ್ ರಜನಿ ಎ ಪೈ ಮೊಬೈಲ್ ಸಂಖ್ಯೆ 9448288487, ಎ ಮಂಜುನಾಥ್ ಮೊಬೈಲ್ ಸಂಖ್ಯೆ 9844055267, ಮುಖ್ಯೋಪಾಧ್ಯಾಯ ಎಂ ಚಂದ್ರಯ್ಯ ಅವರ ಮೊಬೈಲ್ ಸಂಖ್ಯೆ 9945797120, ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರದು ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಇವತ್ತು ಸಂಜೆ ಹೊತ್ತಿಗೆ ನಿಮ್ಮ ಮನೆ ತಲುಪುವ ಧಾವಂತದಲ್ಲಿರುವ ಅಥವಾ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಇರುವ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಿಂದ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಸೊ ಸ್ನೇಹಿತರೆ, ನಮ್ಮ ನಗರದ ರಸ್ತೆಗಳು, ಸಂಚಾರ ವ್ಯವಸ್ಥೆ ಸುಧಾರಣೆಯ ಜೊತೆ ಜೊತೆಗೆ ನಮ್ಮ ದೈನಂದಿನ ಬದುಕಿನ ಗೊಂದಲಗಳಿಗೂ ಒಂದು ಸರಿಯಾದ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಆಶಯ. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಹತ್ತಿರವಾಗಿರೋ, ದಿನನಿತ್ಯ ಹತ್ತಾರು ಚರ್ಚೆಗಳಿಗೆ ಕಾರಣವಾಗೋ ಒಂದು ಪ್ರಮುಖ ವಿಷಯದ ಕಡೆಗೆ ನಮ್ಮ ನಡಿಗೆಯನ್ನು ಇಡೋಣ. ಅದೇ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ. ಎಸ್, ನಮ್ಮ ಶಿವಮೊಗ್ಗದಂತಹ ಬೆಳೀತಾ ಇರುವಂತಹ ನಗರಗಳಲ್ಲಿ ಬಾಡಿಗೆ ಮನೆ ಹುಡುಕೋದು ಒಂದು ಸಾಹಸವಾದರೆ, ಒಳ್ಳೆಯ ಬಾಡಿಗೆದಾರರನ್ನು ಪಡೆಯೋದು ಮಾಲೀಕರಿಗೆ ಇನ್ನೊಂದು ದೊಡ್ಡ ಸವಾಲು ಅಂತಾನೆ ಹೇಳಬಹುದು. ಈ ಇಬ್ಬರ ನಡುವಿನ ಸಂಬಂಧ ಚೆನ್ನಾಗಿರ್ಬೇಕು ಅಂತಂದ್ರೆ ಕೇವಲ ನಂಬಿಕೆ ಅಷ್ಟೇ ಸಾಲದು ಸ್ನೇಹಿತರೆ. ಇಬ್ಬರಿಗೂ ಕಾನೂನಾತ್ಮಕವಾಗಿ ಏನೆಲ್ಲ ಹಕ್ಕುಗಳಿವೆ ಅನ್ನೋದು ಗೊತ್ತಿರಬೇಕು. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಸಾಮಾನ್ಯವಾಗಿ ಬರುವ ಗೊಂದಲಗಳೇನು, ಅದಕ್ಕೆ ಕಾನೂನಿನಲ್ಲಿರುವ ಪರಿಹಾರಗಳೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಸಾಮಾನ್ಯವಾಗಿ ಬರುವಂತಹ ಗೊಂದಲಗಳೇನು, ಅದಕ್ಕೆ ಕಾನೂನಿನಲ್ಲಿರುವ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಮನೆ ಬಾಡಿಗೆ ವಿಚಾರದಲ್ಲಿ ಮನೆ ಮಾಲೀಕರ ಮತ್ತು ಬಾಡಿಗೆದಾರರ ನಡುವೆ ಅನೇಕ ಗೊಂದಲಗಳು, ಜಗಳಗಳು ಮತ್ತು ಕಾನೂನು ಸಮಸ್ಯೆಗಳು ಹೆಚ್ಚುತ್ತಾ ಇದೆ. ಕೆಲವರು ಬಾಡಿಗೆದಾರರ ಹಕ್ಕುಗಳನ್ನು ಅರಿತಿಲ್ಲ, ಇನ್ನೂ ಕೆಲವರು ಮನೆ ಮಾಲೀಕರ ಹಕ್ಕುಗಳನ್ನು ಗೌರವಿಸುವುದಿಲ್ಲ. ಆದ್ದರಿಂದ ಇಬ್ಬರು ಕಾನೂನಿನ ಪ್ರಕಾರ ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಮನೆ ಮಾಲೀಕರ ಹಕ್ಕುಗಳು ಯಾವುದು ಅಂತ ಹೇಳೋದಾದ್ರೆ, ಮನೆಗೆ ನಿಗದಿತ ದಿನಾಂಕಕ್ಕೆ ಬಾಡಿಗೆ ಪಡೆಯುವ

ಹಕ್ಕು ಮನೆ ಮಾಲೀಕರಿಗೆ ಇರುತ್ತೆ. ಹಾಗೆ ಮನೆಯ ಆಸ್ತಿ ಹಾನಿಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಬಾಡಿಗೆದಾರರ ಮೇಲಿರುತ್ತೆ. ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿದರೆ ಮನೆ ಖಾಲಿ ಮಾಡಿಸುವ ಹಕ್ಕು ಮಾಲೀಕರಿಗೆ ಇರುತ್ತೆ. ಹಾಗೆ ಬಾಡಿಗೆ ಒಪ್ಪಂದ ಮುಗಿದ ನಂತರ ಮನೆ ವಾಪಸ್ ಪಡೆಯಬಹುದು. ಮನೆಯಲ್ಲಿನ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದರೆ ಕಾನೂನು ಕ್ರಮ ಕೈಗೊಳ್ಳಬಹುದು. ಹಾಗೆ ಬಾಡಿಗೆ ಹೆಚ್ಚಳವನ್ನು ಕಾನೂನುಬದ್ಧವಾಗಿ ಹಾಗೂ ಮುಂಚಿತ ಮಾಹಿತಿ ನೀಡಬಹುದಾಗಿದೆ. ಸೊ ಇದಿಷ್ಟು ಮನೆ ಮಾಲೀಕರ ಹಕ್ಕುಗಳು ಅಂತಾನೆ ಹೇಳ್ಬಹುದು. ಇನ್ನ ಬಾಡಿಗೆದಾರರ ಹಕ್ಕುಗಳು ಯಾವುದು ಅಂತ ಹೇಳೋದಾದ್ರೆ, ಬಾಡಿಗೆ ಕೊಟ್ಟಿದ್ದಾರೆ ಯಾವುದೇ ಕಾರಣವಿಲ್ಲದೆ ತಕ್ಷಣ ಮನೆ ಖಾಲಿ ಮಾಡೋದಕ್ಕೆ ಒತ್ತಾಯಿಸಲು ಸಾಧ್ಯವಿರೋದಿಲ್ಲ. ಮನೆ ಮಾಲೀಕರು ಬಲವಂತವಾಗಿ ವಿದ್ಯುತ್, ನೀರು ಅಥವಾ ಇತರೆ ಮೂಲಭೂತ ಸೌಲಭ್ಯಗಳನ್ನ ಕಡಿತಗೊಳಿಸಲು ಸಾಧ್ಯವಿರೋದಿಲ್ಲ. ಹಾಗೆ ಮನೆಗೆ ಮುಂಚಿತ ಮಾಹಿತಿ ಇಲ್ಲದೆ ಮಾಲೀಕರು ಪ್ರವೇಶಿಸಲು ಸಾಧ್ಯವಿರೋದಿಲ್ಲ. ಹಾಗೆ ಠೇವಣಿ ಅಂದ್ರೆ ಡೆಪಾಸಿಟ್ ಹಣವನ್ನು ಅನ್ಯಾಯವಾಗಿ ತಡೆಹಿಡಿಯಲು ಸಾಧ್ಯವಿರೋದಿಲ್ಲ. ನಂತರ ಬಾಡಿಗೆ ಒಪ್ಪಂದದ ಪ್ರಕಾರ ಶಾಂತಿಯುತವಾಗಿ ವಾಸಿಸುವ ಹಕ್ಕು ಬಾಡಿಗೆದಾರರಿಗೆ ಇರುತ್ತೆ. ಇನ್ನ ಕಾನೂನು ಬಾಹಿರವಾಗಿ ಹೊರಹಾಕಿದರೆ ನ್ಯಾಯಾಲಯದ ಸಹಾಯ ಪಡೆಯಬಹುದು ಅಂತ ಹೇಳಬಹುದು. ಸೊ ಇದಿಷ್ಟು ಬಾಡಿಗೆದಾರರ ಹಕ್ಕುಗಳು ಅಂತಾನೆ ಹೇಳಬಹುದು. ಹಾಗಾದ್ರೆ ಇನ್ನ ಬಾಡಿಗೆ ಒಪ್ಪಂದ ಹೇಗಿರುತ್ತೆ, ಯಾಕೆ ಮುಖ್ಯ, ಹಾಗೆ ಠೇವಣಿ ಹಣ ಅಂದ್ರೆ ಡೆಪಾಸಿಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬಾಡಿಗೆ ಒಪ್ಪಂದ ಯಾಕೆ ಮುಖ್ಯ ಅಂತ ನೀವು ಕೇಳಬಹುದು. ಎಸ್, ಅನೇಕ ಜನರು ಮಾತಿನ ಒಪ್ಪಂದದ ಮೇಲೆ ಮನೆ ಬಾಡಿಗೆಗೆ ಕೊಡ್ತಾರೆ ಅಥವಾ ತೆಗೆದುಕೊಳ್ತಾರೆ. ಆದರೆ ನಂತರ ಜಗಳವಾದಾಗ ಸಾಕ್ಷಿ ಇಲ್ಲದ ಸಮಸ್ಯೆ ಬರುತ್ತೆ. ಆದ್ದರಿಂದ ಯಾವಾಗಲೂ ಲಿಖಿತ ಬಾಡಿಗೆ ಒಪ್ಪಂದ ಮಾಡಿಕೊಳ್ಳುವುದು ಉತ್ತಮ. ಒಪ್ಪಂದದಲ್ಲಿ ಸಾಮಾನ್ಯವಾಗಿ ಈ ವಿಷಯಗಳು ಇರಬೇಕಾಗುತ್ತೆ. ಯಾವುದಪ್ಪ ಅಂದ್ರೆ, ಬಾಡಿಗೆ ಮೊತ್ತ, ಠೇವಣಿ ಹಣ, ಒಪ್ಪಂದದ ಅವಧಿ, ವಿದ್ಯುತ್ ಅಥವಾ ನೀರಿನ ಬಿಲ್ ಜವಾಬ್ದಾರಿ, ಹಾಗೆ ಮನೆ ಖಾಲಿ ಮಾಡುವ ಮುಂಚಿತ ನೋಟಿಸ್ ಅವಧಿ, ಹಾಗೆ ಹಾನಿ ಪರಿಹಾರ ನಿಯಮಗಳು. ಸೊ ಇವಿಷ್ಟು ಬಾಡಿಗೆ ಒಪ್ಪಂದದಲ್ಲಿ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಇರಬೇಕಾದ ವಿಷಯ. ಹಾಗೆ ಇನ್ನ ಠೇವಣಿ ಹಣ, ಬಾಡಿಗೆದಾರರು ಅಡ್ವಾನ್ಸ್ ಅಥವಾ ಡೆಪಾಸಿಟ್ ಬಗ್ಗೆ ತಿಳಿದುಕೊಳ್ಳಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಬಹಳ ಸಾರಿ ಮನೆ ಖಾಲಿ ಮಾಡಿದ ನಂತರ ಠೇವಣಿ ಹಣ ವಾಪಸ್ ಕೊಡದೆ ಸಮಸ್ಯೆಗಳು ಎದುರಾಗ್ತವೆ. ಮನೆಗೆ ದೊಡ್ಡ ಹಾನಿ ಆಗದಿದ್ದರೆ ಮತ್ತು ಬಾಕಿ ಬಾಡಿಗೆ ಇಲ್ಲದಿದ್ದರೆ ಠೇವಣಿ ಹಣವನ್ನು ವಾಪಸ್ ಕೊಡಬೇಕು. ಅನ್ಯಾಯವಾಗಿ ಹಣ ತಡೆಹಿಡಿದರೆ ಕಾನೂನು ಸಹಾಯ ಪಡೆಯಬಹುದು. ಠೇವಣಿ ನ್ಯಾಯಯುತವಾಗಿ ವಾಪಸ್ ಪಡೆಯುವುದು ನಿಮ್ಮ ಹಕ್ಕು ಅಂತಾನೆ ಹೇಳಬಹುದು. ಇದು ಬಾಡಿಗೆದಾರರಿಗೆ ಅನ್ವಯಿಸುತ್ತೆ. ಹಾಗೆ ಸ್ನೇಹಿತರೆ, ಇನ್ನ ಮನೆ ಮಾಲೀಕರು ಯಾವ ಕೆಲಸಗಳನ್ನು ಮಾಡಬಾರದು ಅಂತ ಹೇಳೋದಾದ್ರೆ, ಬಾಡಿಗೆದಾರರನ್ನು ಬೆದರಿಸುವುದು, ಅಕ್ರಮವಾಗಿ ಮನೆಗೆ ನುಗ್ಗುವುದು, ವಿದ್ಯುತ್ ಅಥವಾ ನೀರು ಕಡಿತಗೊಳಿಸುವುದು, ಹಾಗೆ ಒಪ್ಪಂದ ಇಲ್ಲದೆ ಬಾಡಿಗೆ ಹೆಚ್ಚಿಸುವುದು, ಬಲವಂತವಾಗಿ ಸಾಮಾನು ಹೊರಗೆ ಹಾಕುವುದು, ಇವೆಲ್ಲವೂ ಮನೆ ಮಾಲೀಕರು ಯಾವುದೇ ಕಾರಣಕ್ಕೂ ಮಾಡಬಾರದು. ಇನ್ನ ಬಾಡಿಗೆದಾರರು ಯಾವ ತಪ್ಪುಗಳನ್ನು ಮಾಡಬಾರದು ಅಂತ ಹೇಳೋದಾದ್ರೆ, ಬಾಡಿಗೆ ಪಾವತಿಸದೆ ವಿಳಂಬ ಮಾಡುವುದು, ಮನೆಗೆ ಹಾನಿ ಮಾಡುವುದು, ಅಕ್ರಮ ಚಟುವಟಿಕೆ ನಡೆಸುವುದು, ಪರ್ಮಿಷನ್ ಇಲ್ಲದೆ ಮನೆ ಬೇರೆಯವರಿಗೆ ನೀಡುವುದು, ಹಾಗೆ ಅಕ್ಕಪಕ್ಕದವರಿಗೆ ತೊಂದರೆ ಕೊಡುವುದು, ಇವುಗಳನ್ನು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿರೋದಿಲ್ಲ. ಹಾಗಾದ್ರೆ ವಿವಾದ ಬಂದರೆ ಏನ್ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇದ್ದಲ್ಲಿ, ಮೊದಲು ಶಾಂತಿಯುತವಾಗಿ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಪಡಿ. ಅದು ಸಾಧ್ಯವಾಗದೇ ಇದ್ದಾಗ ಪೊಲೀಸ್ ಠಾಣೆ ಅಥವಾ ವಕೀಲರ ಸಲಹೆ, ಸಿವಿಲ್ ಕೋರ್ಟ್ ಅಥವಾ ಬಾಡಿಗೆ ನಿಯಂತ್ರಣ ಕಾನೂನುಗಳ ಸಹಾಯ ಪಡೆಯಬಹುದು. ಸೊ ಒಂದು ಮುಖ್ಯ ಸಲಹೆ ಸ್ನೇಹಿತರೆ, ಮನೆ ಬಾಡಿಗೆ ಸಂಬಂಧದಲ್ಲಿ ಇಬ್ಬರು ಕಾನೂನಿನ ಪ್ರಕಾರ ನಡೆದುಕೊಂಡರೆ ಅನೇಕ ಸಮಸ್ಯೆಗಳು ತಪ್ಪಿಸಬಹುದು. ಮನೆ ಮಾಲೀಕರು ಮಾನವೀಯತೆ ಮತ್ತು ಕಾನೂನು ಪಾಲಿಸಬೇಕು. ಬಾಡಿಗೆದಾರರು ಸಮಯಕ್ಕೆ ಬಾಡಿಗೆ ಪಾವತಿಸಿ ಮನೆಗೆ ಗೌರವ ಕೊಡಬೇಕು. ಉತ್ತಮ ಸಂಬಂಧ, ಸೃಷ್ಟಿ ಒಪ್ಪಂದ ಮತ್ತು ಕಾನೂನು ಅರಿವು, ಇದೇ ಸುರಕ್ಷಿತ ಬಾಡಿಗೆ ಜೀವನದ ಮೂಲ. ಕಾನೂನು ಅರಿವು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೊನೆಯದಾಗಿ, ಮನೆ ಮಾಲೀಕರು ಮತ್ತು ಬಾಡಿಗೆದಾರರು ರೈಲು ಹಳಿಯ ಎರಡು ಕಂಬಿಗಳ ಹಾಗೆ. ಇಬ್ಬರ ನಡುವೆ ಸರಿಯಾದ ತಿಳುವಳಿಕೆ ಮತ್ತು ಗೌರವ ಇದ್ದರೆ ಬದುಕು ಸುಗಮ ಅಂತಾನೆ ಹೇಳಬಹುದು. ಹಾಗಾದ್ರೆ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಧಗೆಯದರೆ. ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯದರೆ ಕಾವ್ಯಧಾರೆ. ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ. ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11ಕ್ಕೆ ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11 ಗಂಟೆಗೆ. ಕರೆ ಮಾಡಿ 9686609627
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಈಗ ಸಂಜೆ ಆ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ಇವತ್ತು ಕೂಡ ಮಿಸ್ ಮಾಡಿದ್ದೇನೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಂತೂ ಸಿದ್ಧವಾಗಿ ಬಂದಾಯಿತು. ಆ್ಯಂಡ್ ನೀವು ಕೂಡ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ನಮ್ಮ ಜೊತೆನಲ್ಲಿ ಇವತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ಬೋದು. ಹಾಗೆಯೇ ಇವತ್ತಿನ ನಮ್ಮ ಶೋನ ಕೇಳಿಸ್ಕೊಳ್ತಾ ನೀವು ಕೂಡ ಎಂಜಾಯ್ ಮಾಡ್ತಾ ನಾವು ತಿಳಿಸುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳ್ಕೊಬೋದು. ಹಾಗಿದ್ರೆ ಇವತ್ತಿನ ಶೋನಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನ ತಿಳ್ಕೊಳ್ತಾ ನೀವು ಕೂಡ ನಿಮ್ಮ ಒಪಿನಿಯನ್ಗಳನ್ನ ಹೇಳಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಬಹುದು. ಹಾಗೆ ಈ ಸಂಜೆಯ ಸಮಯಕ್ಕೆ ನಾನು ಕೂಡ ಬಿಸಿ ಬಿಸಿಯಾಗಿ ಕಾಫಿನ ಕುಡಿದು ನಿಮ್ಮ ಜೊತೆ ಮಾತಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಸ್ಮಯ

0: ಹೌದು, ಹಾಗೇನೆ. ಸೊ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತಂದ್ರೆ ಅದನ್ನ ಕೂಡ ನಮಗೆ ಟ್ಯಾಗ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮಗೇನಾದ್ರು ಕುತೂಹಲಕಾರಿಯಾಗಿ ಉಳ್ಕೊಂಡಿರುವಂತಹ ವಿಷಯಗಳಿದ್ರೆ ಅದನ್ನು ಕೂಡ ನಮಗೆ ಶೇರ್ ಮಾಡಿದ್ರೆ ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ನಿಮಗೆ ಅದರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ನೀವು ಕೂಡ ನಮಗೆ ಮೆಸೇಜ್ನ ಮಾಡಿ. ನಮ್ಮ ಸಂಖ್ಯೆ 9686279 6 8 6 0 9 6 2 7 9 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿದೆ. ಸೊ ಆ ವಿಷಯ ಏನಪ್ಪ ಅಂತಂದರೆ ನೋಡಿ, ಈಗ ನಮ್ಮ ದೇಶದಲ್ಲಿ ಗೋಲ್ಡ್ ಪ್ರೈಸ್ ಅಂತೂ ಕೈಗೆ ಸಿಗ್ತಾ ಇಲ್ಲ, ಆ ರೇಂಜಿಗೆ ದಿನದಿಂದ ದಿನಕ್ಕೆ ಹೈಕ್ ಆಗ್ತಾನೆ ಇದೆ. ಸೊ ಚಿನ್ನ ತಗೊಳ್ಬೇಕು, ಅದರ ಒಡವೆಗಳನ್ನ ಹಾಕೋಬೇಕು ಅಂತ ಅನ್ಕೊಳ್ಳುವಂಥವರಿಗೆ ಈಗ ಒಂದು ರೀತಿ ಕಷ್ಟದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ದುಡ್ಡಿದ್ದವ್ರು ಏನೋ ತಗೊಳ್ತಾರೆ, ದುಡ್ಡಿಲ್ಲ ಅಂತ ಅಂದವರು ಕಷ್ಟ ತಗೊಳ್ಳೋದಕ್ಕೆ, ಯಾಕೆಂದರೆ ಅಷ್ಟೊಂದು ಪ್ರೈಸ್ ಜಾಸ್ತಿ ಆಗಿದೆ. ಆದರೂ ಹೆಣ್ಮಕ್ಳಿಗೆ ಗೋಲ್ಡ್ ಹಾಕೊಳ್ಳೋದು ಒಂದು ಲಕ್ಷಣ, ಹಾಗೆ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂಥೇಳಿ ಹಣವನ್ನು ಒಟ್ಟು ಮಾಡಿ ಗೋಲ್ಡ್ನ ತಗೊಳ್ಳೋಕೆ ಅಂತ ಹೋಗ್ತಾರೆ. ಅದರ ಜೊತೆಗೆ ಗೋಲ್ಡ್ನ ಪರ್ಚೇಸ್ ಮಾಡುವಾಗ ಸೊ ವೇಸ್ಟಿಂಗು, ಮಜೂರಿ ಈ ಥರದ್ದೆಲ್ಲ ವೇಸ್ಟೇಜನ್ನು ತೆಗೆದು ಒಂದು ಸ್ವಲ್ಪ ನಮಗೆ ಗೋಲ್ಡ್ ಸಿಗುತ್ತೆ. ಆ್ಯಂಡ್ ಎಷ್ಟೋ ಜನ ಗೋಲ್ಡ್ನ ತಗೊಳ್ಳೋವಂಥವ್ರು ಸೊ ಗೋಲ್ಡ್ನ ಮೈಮೇಲೆ ಹಾಕ್ಕೊಂಡು ಓಡಾಡೋದಕ್ಕಿಂತ ಸೊ ಅದು ಒಂದು ಫ್ಯೂಚರ್ ಪ್ಲಾನಿಂಗ್ ಅಂತಲೇ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಸೊ ಯಾವುದೇ ಸಮಯದಲ್ಲಿ ಕಷ್ಟಕಾಲಕ್ಕೆ ಆಗುವಂಥದ್ದು ಗೋಲ್ಡ್ ಅಂತಾನೆ. ಎಲ್ಲರ ತಲೆಯಲ್ಲಿ ಈ ಒಂದು ಗೋಲ್ಡ್ ಇರುವಂಥದ್ದು ಕೆಲವೊಂದು ಫಂಕ್ಷನ್ಗಳಿಗೆ ಅಥವಾ ಏನಾದರೂ ಹಬ್ಬ ಹರಿದಿನಗಳ ಇದ್ದಂತಹ ಟೈಮ್ನಲ್ಲಿ ಹಾಕ್ಕೊಂಡು ಓಡಾಡ್ತಾರೆ. ಇನ್ ಮಿಕ್ಕಿದ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಟೈಮು ಗೋಲ್ಡ್ ಇರುವಂಥದ್ದು ಬ್ಯಾಂಕ್ಗಳಲ್ಲೇ. ಅಂದರೆ ಕಷ್ಟಕಾಲದಲ್ಲಿ ಗೋಲ್ಡ್ ನಮ್ಮ ಕೈ ಹಿಡಿಯುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗಾಗಿ ಗೋಲ್ಡ್ನ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಗೋಲ್ಡ್ನ ಪರ್ಚೇಸ್ ಮಾಡಿದ್ರು ಕೂಡ ಸೊ ಹಾಕ್ಕೊಂಡು ಓಡಾಡೋದಕ್ಕೂ ಕಷ್ಟ ಆಗುವಂತಹ ಸಂದರ್ಭ ಈಗಿರುವಂಥದ್ದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ನ ಕಳ್ಳತನ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು ಈ ಥರದ್ದೆಲ್ಲ ಕೂಡ ಹೆಚ್ಚಾಗ್ತಾ ಇದೆ. ಇದರಲ್ಲೂ ಕೂಡ ಈ ಗೋಲ್ಡ್ ರೇಟು ಜಾಸ್ತಿ ಆಗಿರೋದ್ರಿಂದ ಇತ್ತೀಚಿನ ದಿನಗಳು ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಯಾಕೆ ಇವತ್ತು ಗೋಲ್ಡ್ನ ಬಗ್ಗೆನೇ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದರೆ, ಇವತ್ತು ನೋಡಿ ನಾವೆಲ್ಲ ಧರಿಸುವಂತಹ ಈ ಗೋಲ್ಡ್ ನಮ್ಮ ಕೈಗೆ ಬರಬೇಕು ಅಂತಂದರೆ ಅದರ ಹಿಂದೆ ಬಹಳಷ್ಟು ಕೆಲಸಗಳು ನಡೆದಿರುತ್ತೆ. ಸೊ ಗೋಲ್ಡ್ನ ಮೈನಿಂಗ್ ಮಾಡಬೇಕಾಗತ್ತೆ. ಮೈನಿಂಗ್ ಮಾಡಿ ಅದು ಪ್ರೋಸೆಸ್ ಆದಮೇಲೆ ಅದು ನಿಮ್ಮ ಶಾಪ್ಗಳಿಗೆ ಬರುತ್ತೆ, ಮತ್ತೆ ಅಲ್ಲಿ ಒಂದಷ್ಟು ಪ್ರೋಸೆಸ್ಗಳಾಗುತ್ತೆ. ಅದಾದ ನಂತರದಲ್ಲಿ ನಮಗೆ ಗೋಲ್ಡ್ ನಮಗೆ ಧರಿಸುವಂತಹ ರೀತಿಯಲ್ಲಿ ಸಿಗುವಂಥದ್ದು. ಇಷ್ಟೆಲ್ಲ ಪ್ರೋಸೆಸ್ನ ಹಿಂದೆ ಎಷ್ಟೊಂದು ಜನ ಅದಕ್ಕೆ ಆಗಿ ಕೆಲಸ ಮಾಡಿರ್ತಾರೆ, ಮತ್ತು ನಮ್ಮ ಭೂಮಿಯನ್ನು ಕೂಡ ಅಗದಿರುವಂಥದ್ದನ್ನು ನೋಡಿರ್ತೀವಿ. ಸೊ ಎಷ್ಟೋ ಕಡೆಗಳಲ್ಲಿ ಮೈನಿಂಗ್ನ ಬ್ಯಾನ್ ಮಾಡ್ತಾರೆ, ಮತ್ತು ಇನ್ನೊಂದು ಕಡೆಯಲ್ಲಿ ಗೋಲ್ಡ್ ಸಿಕ್ತು ಅಂತೇಳಿ ಅಲ್ಲಿ ಮೈನಿಂಗ್ ಶುರು ಮಾಡ್ತಾರೆ, ಈ ಥರದ್ದೆಲ್ಲ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಗೋಲ್ಡ್ನ ತೊಗೊಳ್ಬೇಕು ಅನ್ನೋ ಅಂತಹ ಆಸೆ ಸುಮಾರು ಜನಕ್ಕಿರುತ್ತೆ. ಸೊ ಗೋಲ್ಡ್ನ ತೊಗೊಳ್ಬೇಕು ಅಂತ ಅಂದರೆ ಗೋಲ್ಡ್ ಮೈನಿಂಗ್ ಮಾಡಲೇಬೇಕು. ಮೈನಿಂಗ್ ಮಾಡಿದಷ್ಟು ಭೂಮಿನ ಅಗೀತಾ ಹೋಗಬೇಕಾಗತ್ತೆ. ಅಗೀತಾ ಹೋದಷ್ಟು ಭೂಮಿಗೆ ತೊಂದರೆ ಕೊಟ್ಟ ಹಾಗೆ ಆಗುತ್ತೆ. ಸೊ ತೊಂದರೆ ಕೊಟ್ಟ ನಂತರದಲ್ಲಿ ನಾವು ಕೂಡ ಕೆಲವೊಂದು ಸಾರಿ ತೊಂದರೆ ಅನುಭವಿಸ್ಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ಗೋಲ್ಡ್ ಮೈನಿಂಗ್ನ ಹೆಚ್ಚು ಮಾಡ್ತಾನೆ ಇದ್ದೀವಿ. ಸೊ ಮೈನಿಂಗ್ ಕೂಡ ಹೆಚ್ಚಾಗಿ ಆಗಿ ಭೂಮಿಯ ಬಹಳಷ್ಟು ದೂರದ ಆಳದವರೆಗೆ ಕೂಡ ಮೈನಿಂಗ್ನ ಮಾಡಿರುವಂತಹ ಉದಾಹರಣೆಗಳಿವೆ. ಸೊ ಇವತ್ತು ಈ ಗೋಲ್ಡ್ ಮೈನಿಂಗ್ನಲ್ಲಿ ತುಂಬಾ ಆಳವಾಗಿ ಕೊರೆದಿರುವಂತಹ ಒಂದು ಮೈನಿಂಗ್ ಏರಿಯಾದ ಬಗ್ಗೆ ಇವತ್ತು ನಾನು ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಹಾಗಾದರೆ ಆ ಗೋಲ್ಡ್ ಮೈನಿಂಗ್ ಆಗಿದ್ದು ಎಲ್ಲಿ, ಮತ್ತು ಅಲ್ಲಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅನ್ನೋದ್ರ ಬಗ್ಗೆ ನೀವು ಕೂಡ ಯೋಚನೆ ಮಾಡ್ತಾ ಇರಿ. ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಗೋಲ್ಡ್ ಮೈನಿಂಗ್ ಆಗಿದೆ. ಇದ್ರ ಬಗ್ಗೆ ನೀವು ಕೂಡ ಗೆಸ್ ಮಾಡಿದ್ದೀರಾ ಅಂತಂದರೆ ಅದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ ರಾಣಿ 90.fm ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎದಳ ಮೇಲೆ ಹೇಳ.

0: ಯಾವ ಹೇ
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಸ್ಮಯಕಾರಿ ಆಗಿರುವಂತಹ ವಿಷಯವನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ನೀವು ಸಹ ಆ ರೀತಿಯ ವಿಚಾರಗಳನ್ನೆಲ್ಲರೂ ಗಮನಿಸ್ತೀರಾ ಅಂತಂದರೆ, ಅಥವಾ ನಿಮಗೂ ಕೂಡ ಆ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಾದರೆ, ಖಂಡಿತವಾಗ್ಲೂ ನಮಗೆ ಒಂದು ಮೆಸೇಜ್ನ ಮಾಡಿ, ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರುವಂತಹ ಈ ವಿಷಯದ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತಾದರೆ, ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಬಹುದು. ನಮ್ಮ ಸಂಖ್ಯೆ 9686 2796 860 9627 9. ಈ ಸಂಖ್ಯೆಗೆ ನೀವು ಕೂಡ ಮೆಸೇಜ್ನ ಮಾಡಬಹುದು. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೊ ಈಗ ಚಿನ್ನವನ್ನು ಹಾಕ್ಕೊಳ್ಬೇಕು, ಚಿನ್ನವನ್ನು ತೊಗೊಳ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆದರೆ ಈ ಚಿನ್ನವನ್ನು ನಾವು ಧರಿಸ್ಬೇಕು ಅಂತಾದರೆ ಅದಕ್ಕೆ ಮೈನಿಂಗ್ನ ಮಾಡಬೇಕಾಗತ್ತೆ. ಮೈನಿಂಗ್ ಮಾಡೋದು ಅಂದರೆ ಸುಮ್ಮನೆನಾ ಗಿಡ ನೆಡೋಕ್ಕೆ ಗುಂಡಿ ತೆಗೆದಾಗ ಅಲ್ಲ, ಅದು ಮೈನಿಂಗ್ ಮಾಡಬೇಕು ಅಂದರೆ ಸುಮಾರು ಕಿಲೋಮೀಟರ್ಗಟ್ಟಲೆ ಆಳವಾಗಿ ತೆಗಿಬೇಕಾಗತ್ತೆ. ಸೊ ಈ ಒಂದು ಗೋಲ್ಡ್ನ ಅಗಿಯೋದಕ್ಕೆ ಎಷ್ಟೋ ಕಡೆಗಳಲ್ಲಿ ಭೂಮಿಯನ್ನು ಕೊರೆದು ಆ ಭೂಮಿಯಲ್ಲಿ ಬೇರೆ ಬೇರೆ ಅಪಘಾತಗಳು ಕೂಡ ಆಗ್ತಾ ಇರುತ್ತೆ. ಸೊ ಹಾಗೆ ಇಲ್ಲಿ ನಾನು ಇವತ್ತು ಹೇಳ್ತಾ ಇರುವಂತಹ ಈ ಒಂದು ಮೈನಿಂಗ್ ಸ್ಪಾಟ್ ಏನಿದೆ, ಸೊ ಇದು ತುಂಬಾ ಡೀಪ್ ಆಗಿರುವಂತಹ ಸ್ಪಾಟ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಡೀಪ್ ಆಗಿ ಈ ಒಂದು ಮೈನಿಂಗ್ ಸ್ಪಾಟ್ ಇದೆ. ಹಾಗಾದರೆ ಇದು ಯಾವ ಮೈನಿಂಗ್ ಸ್ಪಾಟ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದನ್ನು ಹೇಳ್ತೀನಿ. ಈ ಮೈನಿಂಗ್ ಸ್ಪಾಟ್ಗೆ ನೀವು ಏನಾದರೂ ಜಂಪ್ ಮಾಡಿದ್ರಿ ಅಂತಂದರೆ, ಸೊ ಮೇಲಿಂದ ಅದರ ಆಳವನ್ನು ತಲುಪಬೇಕು ಅಂತಂದರೆ ಸುಮಾರು 1 ನಿಮಿಷಕ್ಕಿಂತ ಹೆಚ್ಚು ಸಮಯ ಬೇಕಾಗತ್ತೆ, ಅಷ್ಟು ಆಳದಲ್ಲಿದೆ ಈ ಮೈನಿಂಗ್ ಸ್ಪಾಟ್. ಇದಿರೋದು ಸೌತ್ ಆಫ್ರಿಕಾದ ಜಾನ್ಸ್ಬರ್ಗ್ ಹತ್ರ. ಇದರ ಹೆಸರು ಎಂಪೋನೆಂಗ್ ಗೋಲ್ಡ್ ಮೈನ್. ಸೊ ಈ ಒಂದು ಗೋಲ್ಡ್ ಮೈನ್ ಸ್ಪಾಟ್ ಏನಿದೆ, ಇದು 4 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚಿನ ಆಳ ಇದೆ. ಇಮ್ಯಾಜಿನ್ ಮಾಡಿ ಇದು ಎಷ್ಟು ಆಳದಲ್ಲಿದೆ ಅಂದರೆ 10 ಎಫಿಲ್ ಟವರ್ಗಳಿಗಿಂತ ಹೆಚ್ಚು ಆಳದಲ್ಲಿದೆ ಇದು. ಆ್ಯಂಡ್ ಈ ಒಂದು ಗಣಿ ಒಳಗಡೆ ಇಳಿದ್ವಿ ಅಂತಂದರೆ, ಸೊ ಕೆಳಗಡೆ ಹೋಗ್ತಾ ಹೆಚ್ಚು ಗಾಳಿ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಇದರ ಟೆಂಪರೇಚರ್ ನಾವು ನೋಡ್ತೀವಿ ಅಂತಂದರೆ ಅರೌಂಡ್ 66 ಡಿಗ್ರಿ ಸೆಲ್ಸಿಯಸ್ ಟು 150 ಡಿಗ್ರಿ ಫ್ಯಾರನ್ಹೀಟ್ ವರೆಗೆ ಇರುವಂತಹ ಟೆಂಪರೇಚರ್ ಇಲ್ಲಿರುತ್ತೆ. ಸಿಕ್ಕಾಪಟ್ಟೆ ಹೈ ಟೆಂಪರೇಚರ್ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ವರ್ಲ್ಡ್ ಡೀಪೆಸ್ಟ್ ಮೈನ್ ಸ್ಪಾಟ್ ಅಂತಲೇ ಕರೀತಾರೆ. ಅಷ್ಟೇ ಅಲ್ಲ, ಈ ಒಂದು ಮೈನಿಂಗ್ 2029ರವರೆಗೂ ಕೂಡ ಉತ್ಪಾದನೆಯನ್ನು ಮುಂದುವರಿಸುತ್ತೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಕೂಡ ಇದೆ. ಆ್ಯಂಡ್ ಈ ಒಂದು ಮೈನಿಂಗ್ನ ಸ್ಟಾರ್ಟ್ ಮಾಡಿದಾಗಿನಿಂದಲೂ ಕೂಡ ಸೊ ಸುಮಾರು ಬಾರಿ ಇಲ್ಲಿ ಭೂಕಂಪಗಳು ಆಗಿದೆ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು. ಹಾಗೆಯೇ ಇದಕ್ಕೆ ರೀಸನ್ ಏನಂತ ನೋಡೋದಾದರೆ, ಸೊ ಇಲ್ಲಿ ಬಂಡೆಗಳನ್ನು ಕೊರೆದು ಮೇಲಕ್ಕೆ ಹಾಕ್ತಾರೆ, ಸೊ ಸಮತೋಲನ ಕಾಯ್ದುಕೊಳ್ಳೋದೆ ಭೂಕಂಪನಗಳು ಹೆಚ್ಚಾಗ್ತಾ ಇರುತ್ತೆ. ಸೊ ಇದಕ್ಕೆ ಒಂದು ಕಾರಣ ಈ ಒಂದು ಮೈನಿಂಗ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಡೀಪೆಸ್ಟ್ ಮೈನಿಂಗ್ ಸ್ಪಾಟ್ನ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಇವತ್ತಿನ ಈ ಒಂದು ಮೈನಿಂಗ್ ಸ್ಪಾಟ್ನ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರ ಅಂತಂದರೆ ಅಥವಾ ನೋಡಿದ್ದೀರಾ ಅಂತಂದರೆ ಅದನ್ನು ನೀವು ಕೂಡ ನಮಗೆ ಒಂದು ವಾಟ್ಸಪ್ ಮಾಡ್ಬೋದು. ನಮ್ಮ ಸಂಖ್ಯೆಗೆ ಮೆಸೇಜ್ನ ಮಾಡಿ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686 2697 9. ಈ ಸಂಖ್ಯೆಗೆ ವಾಟ್ಸಪ್ನ ಮೆಸೇಜ್ ಕಳಿಸಿ ನಮ್ಮ ಜೊತೆನಲ್ಲಿ ಕೂಡ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಒಂದು ಗೋಲ್ಡ್ ಮೈನಿಂಗ್ ಸ್ಪಾಟ್ ಏನಿದೆ, ಸೊ ಈ ಒಂದು ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ಗೋಲ್ಡ್ ಮೈನಿಂಗ್ನ ಮಾಡ್ತಾರೆ. ಜೊತೆಗೆ ಇದು ನಾನಾಗಲೇ ಹೇಳಿದಂತೆ ಇದರ ವಿಸ್ಮಯಕಾರಿ ವಿಚಾರ ಅಂತಂದರೆ ಇದೇ ಉದ್ದ ಇರುವಂಥದ್ದು, ಸುಮಾರು 4 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಉದ್ದ ಇರುವಂಥದ್ದು ಇಲ್ಲಿ. ಹಾಗೆಯೇ ಈ ಉದ್ದದ ನಾವು ರೀಚ್ ಆಗಬೇಕು ಅಂತಂದರೆ ಮೇಲಿಂದ ಎಲ್ಲರೂ ಒಂದ್ಸರಿ ಜಂಪ್ ಮಾಡಿದ್ವಿ ಅಂತಂದರೆ ಸುಮಾರು 1 ನಿಮಿಷಕ್ಕಿಂತ ಹೆಚ್ಚು ಕಾಲ ಬೇಕಾಗುತ್ತೆ ಈ ಒಂದು ನಾವು ಅಂಡರ್ಗ್ರೌಂಡ್ನ ರೀಚ್ ಆಗೋದಕ್ಕೆ, ಅಷ್ಟು ಆಳ ಅಂತಲೇ ಹೇಳ್ಬೋದು. ಸೊ ಇದರ ಜೊತೆಗೆ ನಾನಾಗಲೇ ಹೇಳಿದೆ ಇದರ ಒಳಗಡೆ ಹೋಗ್ತೀವಿ ಅಂತಂದರೆ ಗಾಳಿ ಕೂಡ ತುಂಬಾ ಇರುತ್ತೆ, ಅದರ ಜೊತೆಗೆ ಹೀಟ್ ಕೂಡ ಅಷ್ಟೇ ಇರುತ್ತೆ. ನಾನಾಗಲೇ ಹೇಳಿದಾಗೆ 66 ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು 150 ಡಿಗ್ರಿ ಫ್ಯಾರನ್ಹೀಟ್ವರೆಗೆ ಉಷ್ಣ ಇರುವಂಥದ್ದು. ಸೊ ಇಲ್ಲಿ ನಾವು ಗೋಲ್ಡ್ ಮೈನಿಂಗ್ನ ಮಾಡ್ತೀವಿ ಅಂತಂದರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಈ ಒಂದು 150 ಡಿಗ್ರಿ ಸೆಲ್ಸಿಯಸ್ ಏನು ಟೆಂಪ್ರೇಚರ್ ಇರುತ್ತೆ, ಇಲ್ಲಿಗೆ ರೀಚ್ ಆಗೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಗೋಲ್ಡ್ ಮೈನಿಂಗ್ ಮಾಡುವಂತಹ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಹೀಟ್ನ ಕಂಟ್ರೋಲ್ ಮಾಡೋದಕ್ಕೆ ಸುಮಾರು 6,000 ಟನ್ಸ್ ಅಷ್ಟು ಐಸ್ಗಳನ್ನ ಈ ಒಂದು ಅಂಡರ್ಗ್ರೌಂಡ್ನಲ್ಲಿ ರಿಸರ್ವ್ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಆ ಒಂದು ಹೀಟ್ನಲ್ಲಿ ಈ ಮೈನಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹ್ಯೂಜ್ ಪ್ರೊಡಕ್ಷನಲ್ಲಿ ಗೋಲ್ಡ್ ಏನು ನಮಗೆ ಸಿಗ್ತಾ ಹೋಗುತ್ತೆ. ಮತ್ತು 8,000 ಕಿಲೋಗ್ರಾಮ್ನಷ್ಟು ಗೋಲ್ಡು ಪ್ರತಿ ವರ್ಷ ಇಲ್ಲಿ ಮೈನಿಂಗ್ನ ಮಾಡಲಾಗುತ್ತೆ. ಇಷ್ಟೆಲ್ಲ ಗೋಲ್ಡ್ನ ನಾವು ಅಲ್ಲಿಂದ ತೊಗೊಂಡು ಬರ್ತೀವಿ ಅಂತಂದರೆ ತುಂಬಾ ಕಷ್ಟದ ಕೆಲಸ ಇದು, ಸಾಮಾನ್ಯವಾಗಿ ಆಗುವಂತಹ ಕೆಲಸ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿರುವಂತಹ ಈ ಒಂದು ಟೆಂಪ್ರೇಚರ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ ಗಾಳಿ ಆಗಿರ್ಬೋದು, ಇದೆಲ್ಲದೂ ಕೂಡ ಎಷ್ಟೊಂದು ಕಷ್ಟ ಆಗುತ್ತೆ ಅಂತಂದರೆ ಸೊ ಅಲ್ಲಿ ಕೆಲಸ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಇದು. ಆ್ಯಂಡ್ ಇದರ ಆಳನ ನಾನು ಆಗಲೇ ಹೇಳಿದೆ, ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಆಳ ಇರುವಂಥದ್ದು. ಹಾಗೆಯೇ ಈ ಒಂದು ಮೈನಿಂಗ್ನ ಪ್ರೊಡಕ್ಷನಲ್ಲಿ 16%ನಷ್ಟು ನಮ್ಮ ಪ್ರಪಂಚದ ಗೋಲ್ಡ್ ಇರುತ್ತೆ. ಸೊ ವರ್ಲ್ಡ್ ಟೋಟಲ್ ಗೋಲ್ಡ್ ಅಂತ ನೋಡ್ತೀವಿ ಅಂತಂದರೆ 16% ನಮಗೆ ಈ ಒಂದು ಎಂಪೋನಿಂಜ್ ಗೋಲ್ಡ್ ಮೈನಿಂಗಲ್ಲೇ ಸಿಗುವಂಥದ್ದು. ಜೊತೆಗೆ ಇದು ಒಂದು ಗ್ಲೋಬಲ್ ಮೈನಿಂಗ್ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಆ ಹಾರ್ಡ್ ವರ್ಕ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ ಸೊ ಇಲ್ಲಿ ಸಾಮಾನ್ಯವಾಗಿ ನೀಡುವಂತಹ ಕೆಲಸ ಇದಾಗಿಲ್ಲ. ಸೊ ಗೋಲ್ಡ್ ರಿಸರ್ವ್ ಮಾಡೋದಕ್ಕೆ ಒಂದು ಫೇಮಸ್ ಆಗಿರುವಂತಹ ಪ್ಲೇಸ್ ಇದಾಗಿರುತ್ತೆ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗುವುದು ಮ್ಯಾನ್ಸ್ ಟೆಕ್ನಿಕಲ್ ಎಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಿಂಬಲ್ ಆಗಿ ಉಳ್ಕೊಂಡಿರುವಂಥದ್ದು ಕೂಡ ಇದೇನೆ. ಹಾಗೆ ಇಲ್ಲಿ ಜನರು ತೋರಿಸುವಂತಹ ಡಿಟರ್ಮಿನೇಷನ್ ಆಗಿರ್ಬೋದು, ಡಿಫಿಕಲ್ಟ್ ಕಂಡೀಷನಲ್ಲಿ ಕೂಡ ಅವರು ಈ ವರ್ಕ್ನ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲದೂ ಕೂಡ ಈ ಒಂದು ಸ್ಪೆಷಲ್ ಆಗಿರುವಂತಹ ಎಂಪೋರೆಂಜ್ ಗೋಲ್ಡ್ ಮೈನಿಂಗ್ನ ವಿಶೇಷ ಆಗಿರುತ್ತೆ. ಸೊ ಈ ಕಡೆಗೆಲ್ಲರೂ ನೀವು ಹೋಗ್ತೀರಾ ಅಂತಂದರೆ ಅಂದರೆ ಸೌತ್ ಆಫ್ರಿಕಾ ಕಡೆಗೆ ಎಲ್ಲರೂ ಹೋದ್ರಿ ಅಂತಂದರೆ ಸೊ ಈ ಒಂದು ಗೋಲ್ಡ್ ಮೈನಿಂಗ್ ಕಡೆಗೆ ವಿಸಿಟ್ ಮಾಡೋಕ್ಕಾದರೆ ವಿಸಿಟ್ ಮಾಡ್ಕೊಂಡು ಬನ್ನಿ, ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾದರೆ ಈ ರೀತಿಯ ಒಂದು ವಿಸ್ಮಯಕಾರಿ ವಿಚಾರಗಳನ್ನು ನೀವು ಕೂಡ ಯಾವತ್ತಾರು ತಿಳ್ಕೊಂಡಿದ್ರೆ ಅಂತಂದರೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ತಿಳಿಸ್ಕೊಳ್ಬೋದು. ಹಾಗೆ ಇವತ್ತಿನ ಶೋನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ತಿಳಿಸ್ಕೊಳ್ಬೋದಾಗಿದೆ. ಇದೇ ರೀತಿಯ ವಿಸ್ಮಯಕಾರಿ ವಿಚಾರಗಳು ಅಥವಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ನಿಮಗೂ ಕೂಡ ಗೊತ್ತಿದ್ರೆ ಅವುಗಳನ್ನು ಕೂಡ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ ಮಾಡಿ ಕಳಿಸೋದ್ರ ಮೂಲಕ ನಮ್ಮ ಜೊತೆನಲ್ಲಿ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಇಲ್ಲಿಗೆ ಮುಗಿಸಾದಿನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಧಗೆಯೆದರೆ. ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯೆದರೆ ಕಾವ್ಯಧಾರೆ. ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ. ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮಗ, ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
9: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
13: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ಹಾಯ್ ಹಲೋ ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಮಯ 6:30 ಆಗಿದೆ. ನಾನಂತೂ ನಿಮ್ಮ ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸ್ಕೊಡೋಕೆ ಬಂದಿದ್ದು ಆಗಿದೆ. ಯಸ್, ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಸೊ ಹೆಸರು ಹೇಳ್ತಾ ಇದೆ, ಬಿಸ್ನೆಸ್ ಬಸ್ ಅಂದಮೇಲೆ ಬಿಸ್ನೆಸ್ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮವೇ ಅಲ್ವಾ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಇನ್ನು ಇವತ್ತು ಕೂಡ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ನಾವೆಲ್ಲರೂ ಆರೋಗ್ಯಕರ ಆಹಾರವನ್ನ ಸೇವಿಸಬೇಕು ಅನ್ನುವಾಗ ಅಲ್ಲಿ ಹಣ್ಣು ತರಕಾರಿಗಳು ಮುಂಚಿತವಾಗಿನೇ ಇರುತ್ತೆ. ಹೌದು, ಹಣ್ಣು ತರಕಾರಿಗಳನ್ನ ಹೆಚ್ಚು ಸೇವಿಸೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು. ಹಾಗೆ ಎಲ್ಲರ ಮನೆಯಲ್ಲಿ ಬಳಸುವಂತ ಒಂದು ಹಣ್ಣಿದೆ. ಆ ಹಣ್ಣಿಗೇನಪ್ಪಾ ಅಂದ್ರೆ, ಶ್ರೀಮಂತರ ಮನೆಯಲ್ಲೇ ಇರಬೇಕು, ಬಡವ್ರ ಮನೆಯಲ್ಲೇ ಇರಬೇಕು ಅಂತ ಇಲ್ಲ, ಎಲ್ಲರ ಮನೆಯಲ್ಲೂ ನಾವು ಸರ್ವೇ ಸಾಮಾನ್ಯವಾಗಿ ಕಾಣುವಂತ ಒಂದು ಹಣ್ಣು ಅಂದ್ರೆ ಅದು ಬಾಳೆ ಹಣ್ಣು. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಾಳೆಹಣ್ಣಿನ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ನಮ್ಮೊಟ್ಟಿಗೆ ವಿನಾಯಕ ಬಾಳೆಕಾಯಿ ಮಂಡಿಯ ಮಾಲೀಕರಾಗಿರುವಂತಹ ಗಣೇಶ್ ಅವರು ಮಾತಾಡ್ತಾ ಇದಾರೆ. ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಅವರ ಬಿಸ್ನೆಸ್ ಜರ್ನಿಯನ್ನ ಕೇಳಿ ತಿಳ್ಕೊಳ್ಳೋಣ. ಗಣೇಶ್ ಸರ್, ನಮಸ್ತೆ.
15: ನಮಸ್ತೆ,
2: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
15: ಸ್ವಾಗತ.
2: ಓಕೆ, ಹೇಗಿದ್ದೀರಾ ಗಣೇಶ್ ಸರ್?
15: ಚೆನ್ನಾಗಿದ್ದೀವಿ.
2: ಚೆನ್ನಾಗಿದ್ದೀರಾ. ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಬೋದಾ? ನೀವು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದೆಲ್ಲ ಎಲ್ಲಿ?
15: ನಾವು ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕು ಕಡತೂರು ಅಂತ. ಅದಾದಮೇಲೆ ಕಡತೂರಿನಲ್ಲಿ 1-7 ಓದು, ಆಮೇಲೆ 8, 9, 10 ಕಮ್ಮರ್ಡಿ ಅಂತ ಹೇಳಿ ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಕಮ್ಮರ್ಡಿ, ಆಮೇಲೆ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಕಮ್ಮರ್ಡಿಲಿ ಮಾಡಿ ನಂತರ ಶಿವಮೊಗ್ಗಕ್ಕೆ ಬಂದು, ಶಿವಮೊಗ್ಗಕ್ಕೆ ಬಂದು ಸಿ ಪಿ ಎಡ್ ಮಾಡಿದೆ ನಾನು, ಪಿ ಟಿ ಮೇಸ್ಟ್ರ್ ಆಗಬೇಕಂತ. ನಂತರದಲ್ಲಿ ಸಣ್ಣದೊಂದು ಬೀಡಾಂಗಡಿ ಇಟ್ಟು, ಬೀಡಾಂಗಡಿ ಇಟ್ಟು ಬಳಕೆ ಮಂಡಿ ಮಾಡಿ ಈಗ 35 ವರ್ಷ ಸತತವಾಗಿ ರನ್ನಿಂಗಲ್ಲಿದೆ.
7: ಸೂಪರ್ ಸರ್. ಪಿ ಟಿ ಮಾಸ್ಟರ್ ಆಗ್ಬೇಕಂತ ಅನ್ಕೊಂಡವರು ಬಿಸ್ನೆಸ್ ಮ್ಯಾನ್ ಆಗಿದ್ದು ಹೇಗೆ?
15: ನನಗೆ ಹಿಂದಿನಿಂದನೂ ಒಬ್ರು ಮೇಸ್ಟರ್ ಆಗಬೇಕು, ಹತ್ತಾರು ಹುಡುಗರಿಗೆ ಪಾಠ ಹೇಳಬೇಕು, ಈ ರೀತಿ ನಾನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದ್ದೆ, ನಾಟಕ ಮಾಡೋದು, ಹರಿಕತೆ, ಯಕ್ಷಗಾನ ಜಾಸ್ತಿ ನೋಡೋದು, ಹಾಗಾಗಿದ್ದರಿಂದ ಮೇಸ್ಟರ್ ಆಗಬೇಕಂತ ಇದ್ದೆ. ನೆಕ್ಸ್ಟು ಬೀಡಂಗಡಿ ಇಟ್ಟನಲ್ಲ, ಬೀಡಂಗಡಿ ಪಕ್ಕಕ್ಕೆ ಬಳಕಮಂಡಿ ಇತ್ತು, ಅವ್ರು ಬಳಕಮಂಡಿ ಜಾಸ್ತಿ ದಿನ ನಡೆಸಿಲ್ಲ, ಅವ್ರು ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದ್ಮೇಲೆ ಆ ಬೀಡಂಗಡಿನೇ ಬಳಕಮಂಡಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ಬಳಕಮಂಡಿ ತೊಂಬತ್ತೊಂದರಿಂದ ಓಪನ್ ಮಾಡಿದ್ರು.
7: ಸೊ ಈ ವಿನಾಯಕ ಬಾಳೆಕಾಯಿ ಮಂಡಿ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ?
15: 35 ವರ್ಷ ಆಯಿತು. 35 ಸವಳಂಗ ರೋಡಲ್ಲೇ ಇಲ್ಲೇ ಉಷಾನಶ್ವರ ಮಾತ್ರನೇ 35 ವರ್ಷದಿಂದ ಇದ್ದೀವಿ.
7: ಸರ್ ಈಗ ನನಗೆ ಬಾಳೆಕಾಯಿ ಮಂಡಿ ಬಗ್ಗೆ ತಿಳಿಸ್ಕೊಳ್ಳಿ ಸರ್. ಇಲ್ಲಿ ಸಾಕಷ್ಟು ಬಗೆಯ ಬಾಳೆಹಣ್ಣುಗಳಿದೆ, ಯಾವ್ಯಾವ ಬಗೆಯ ಹಣ್ಣುಗಳಿದೆ, ಎಲ್ಲೆಲ್ಲಿಂದ ತರಿಸ್ತೀರಿ ಅದ್ರ ಬಗ್ಗೆ ಹೇಳಿ ಸರ್.
15: ಬಾಳೆ ಒಟ್ಟು ವಿಧ ಅಂದರೆ ಒಂದು ನನಗೆ ಗೊತ್ತಿದ್ದಂಗೆ ಒಂದು 30 ಬಗೆ ಇರ್ಬೋದು ಒಟ್ಟು. ಟೋಟಲಿ ನಮ್ಮ ಮಂಡಿಲಿ ನಾವು ಮಾರಿರೋದು ಅಂದರೆ ಪುಟ್ಬಾಳೆ ಹೆಚ್ಚಾಗಿ, ಆಮೇಲೆ ಪಚ್ಚಬಾಳೆ, ಕರಿಬಾಳೆ ಅಂತ ಒಂದು ಬರುತ್ತೆ, ಚಂದ್ರಬಾಳೆ ಅಂತ ಒಂದು ಬರುತ್ತೆ, ವಾಟ್ಬಾಳೆ ಅಂತ ಒಂದು ಬರುತ್ತೆ, ಹೂಬಾಳೆ ಅಂತ ಒಂದು ಬರುತ್ತೆ, ಆಮೇಲೆ ಬೂದ್ಬಾಳೆ ಅಂತ ಒಂದು ಬರುತ್ತೆ, ಸಕ್ಕರೆ ಬಾಳೆ ಅಂತ ಒಂದು ಬರುತ್ತೆ, ರಸಬಾಳೆ ಅಂತ ಒಂದು ಬರುತ್ತೆ. ಈ ರೀತಿ ಇನ್ನೂ ಸುಮಾರು ಬಾಳೆ ಇದಾವೆ ಪುಸ್ತಕದಲ್ಲೆಲ್ಲ ನೋಡ್ತಾ ಹೋದರೆ.
7: ಎಲ್ಲ ನೀವು ಮಾರ್ತೀರಾ ಸರ್?
15: ನಾವು ಈಗ ನೇಂದ್ರ ಬಾಳೆ ಎಲ್ಲ ಈಸ್ಟ್ ವೆರೈಟಿನೂ ಅವಾಗವಾಗ ಬರುತ್ತೆ. ಯಾಕೆ ಅತಿ ಹೆಚ್ಚಾಗಿ ಖರ್ಚಾಗೋದು ನೇಂದ್ರ ಬಾಳೆ ಒಂದು, ಪಚ್ಚಬಾಳೆ ಒಂದು, ಪುಟ್ಬಾಳೆ ಒಂದು, ಕರಿಬಾಳೆ.
7: ಸೂಪರ್. ಸೊ ನೀವು ಬಾಳೆಹಣ್ಣೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್?
15: ಬಾಳೆಹಣ್ಣು ಹೆಚ್ಚಾಗಿ ಇಲ್ಲೇ ಲೋಕಲಲ್ಲೇ ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಅಕ್ಕಪಕ್ಕ ಸೂಗೂರು, ಬಿಳಾಪುರ, ಕ್ಯಾತಿನಕೊಪ್ಪ, ಬೇಡ್ರಸಳ್ಳಿ, ಹರಮಘಟ್ಟ, ಹೊಳ್ಳೆಟ್ಟಿ, ಕೊಮ್ನಾಳು, ಬೂದ್ಗೆರೆ, ಕುಂಚೇನಹಳ್ಳಿ, ಕಿಡ್ತಾಳು, ಆಯನೂರು, ಆಯನೂರು ಹತ್ರ ಚೋರ್ಡಿ, ಮಂಡಗದ್ದೆ, ಮುಡುಬ, ಈ ರೀತಿ ಸುಮಾರು 16 ಊರು ಚನ್ನಗಿರಿ ಕಡೆಯಿಂದನೂ ತರ್ತೀವಿ. ಹೊಳೆಹೊನ್ನೂರು
7: ನೀವೇ ಹೋಗಿ ತಗೋಬರತ್ತಾ ಅಥವಾ ಅವರೇ ಬಂದು ಕೊಟ್ಟು ಹೋಗ್ತಾರಾ?
15: ಸುಮಾರು ಅಂದರೆ 80% ನಾವೇ ಗಾಡಿ ತೊಗೊಂಡೋಗಿ ತರ್ತೀವಿ. ಒಂದು 20 ಭಾಗ ಅಂದರೆ 100 ಭಾಗ ಕಾರ್ನಲ್ಲಿ ತರ್ತಾರೆ, ಜೀಪಲ್ಲಿ ತರ್ತಾರೆ, ಈ ರೀತಿ ಹತ್ತಿರದಲ್ಲಿದ್ದರೆ ಟ್ಯಾಕ್ಟ್ರಿ ಅಥವಾ ಟಿಲ್ಲರ್ನಲ್ಲಿ ತರ್ತಾರೆ.
7: ಸರಿ, ಬಾಳೆಹಣ್ಣು ಹೆಚ್ಚಿಗೆ ದಿನ ಬಾಳ್ಕೆ ಬರಲ್ಲ ಅಂದರೆ ಬೇಗ ಹಣ್ಣಾಗುತ್ತೆ ಆ ಥರ ಎಲ್ಲ ಆಗುತ್ತೆ, ಸೊ ನೀವು ಎಷ್ಟು ದಿನ ಇರುವಾಗ ತರ್ತೀರಾ, ಎಷ್ಟು ದಿನ ತನಕ ಅಂಗಡೀಲಿ ಇಟ್ಕೋಬೋದು?
15: ಈಗ ಬಾಳೆಕಾಯಿ ಕಡಿದು ತಂದು ಒಂದು 3-4 ದಿನ ಹಂಗೆ ಇಡ್ಬೋದು, ಸ್ವಲ್ಪ ಮಬ್ಬಾಗತ್ತೆ ಕಲ್ಲರು, ವಾಡೆ ಹಾಕೋದು ಅಂತ ಹಣೆ ಹುಬ್ಬೆ ಹಾಕೋದು ಅಂತ ಒಂದು ರೂಮಲ್ಲಿಟ್ಟು

0: ಶಿವಮೊಗ್ಗದಲ್ಲಂತ ನಾವು ಬಾಳೆಹಣ್ಣು ಹಣ್ಣು ಮಾಡೋದು ಅಂದರೆ ಹುಬ್ಬೆ ಹಾಕೋದು ಅಂತ. ಹಳ್ಳಿಲೆಲ್ಲರೂ ಹಾಕ್ತಾರೆ ಒಂದು ಬಾಕ್ಸಿ ಇಡೋದು, ಬಾಳೆಗೊನೆ ಇಡೋದು, ಎರಡು ಉದ್ಬತ್ತಿ ಹಚ್ಚಿ ಕ್ಯಾಪ್ ಹಾಕೋದು, ಅದರಲ್ಲೇ ಹಣ್ಣಾಗತ್ತದು. ಹಣ್ಣು ಆದಮೇಲೆ ಅವತ್ತಿನ ದಿನ ಹಸಿರಾಗಿರುತ್ತೆ ಕಾಯಿ ಅಂತೀವಿ, ಮರುದಿನ ಮೀಡಿಯಂ ಅಂತೀವಿ ಅಂದರೆ ಸ್ವಲ್ಪ ಕಲ್ಲರು, ಅದನ್ನು ಮರುದಿನಕ್ಕೆ ಹಣ್ಣು. ಒಟ್ಟು 3 ಡೇಸ್ ಬೇಕಾಗುತ್ತೆ ಒಡೆಯಿಂದ ತೆಗೆದ್ಮೇಲೆ, ಹುಬ್ಬೆ ತೆಗೆದ್ಮೇಲೆ 3 ದಿನ, ಒಂದಿನ ಹಸಿರಿರುತ್ತೆ, ಒಂದಿನ ಕಲ್ಲರ್ ಬರುತ್ತೆ, ಮರುದಿನದಲ್ಲಿ ಅದು ಫುಲ್ ಹಣ್ಣಾಗುತ್ತೆ ನಿಮಗೆ ತಿನ್ನೋಕ್ಕೆ. 4ನೇ ದಿನಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ಶೀಕರಣೆ ಮಾಡೋಕ್ಕೆ ಬರುತ್ತೆ. 5ನೇ ದಿನಕ್ಕೆ ಅದು ಎಕ್ಸ್ಪೈರಿ ಡೇಟ್ ಆಗುತ್ತೆ, ಅಲ್ಲಿ ಹಾಳಾಗುತ್ತೆ.
1: ಸೊ ಈ ಎಕ್ಸ್ಪೈರಿ ಡೇಟ್ ಅಥವಾ ಹಾಳಾಗಿರುವಂಥ ಬಾಳೆಹಣ್ಣನ್ನು ಏನು ಮಾಡ್ತೀರಾ ಸರ್?
0: ಹೆಚ್ಚಾಗಿ ನಾವು ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಏನು ಉಳಿಸ್ಬಾರ್ದು ಅಂತ. ಕೆಲವೊಮ್ಮೆ ಹೇಳಕ್ಕೆ ಬರಲ್ಲ, ಒಂದು 50 ಅಥವಾ 80 100 ಗೊನೆ ಆಗ್ತಾ 20 ಗೊನೆ ಉಳಿಬೋದು. ಇಲ್ಲಿ ಕೇರಿ ಮೇಲೆ ಬಾಳೆಹಣ್ಣು ಅಂತ ಮಾರರು ಇರ್ತಾರಲ್ಲ, ಅವರಿಗೆ ಹೆಚ್ಚು ಕಮ್ಮಿ ಅರ್ಧ ರೇಟಿಗೆ ಕೊಡ್ತೀವಿ ನಾವು. ಈಗ ಒಂದು ಬಾಳೆಹಣ್ಣು ಅಂಗಡಿಯವರಿಗೆ 40 ಅಥವಾ 42 ಹಾಕಿದ್ರೆ ಅವ್ರಿಗೆ 25-30 ರೂಪಾಯಿಗೆ ಕೊಡ್ತೀವಿ. ಅದು ಸ್ವಲ್ಪ ಹಣ್ಣಾಗಿರುತ್ತೆ, ಬಟ್ ಕೈಯಿಂದ ಒಂದು 5 ರೂಪಾಯಿ 10 ರೂಪಾಯಿ ಲಾಸ್ ಆದರೂ ಆಗುತ್ತೋ, ಬಟ್ ಅಷ್ಟಾರು ಅಮೌಂಟ್ ಬಂತಲ್ಲ ಅಂತ ಹೇಳಿ ಮಾಡ್ತೀವಿ. ಹಂಗೆ ಅತಿ ಹೆಚ್ಚಾಗಿ ಉಳಿದ್ರೆ ಇಲ್ಲೇ ಹುಣಸೋಡ ಹತ್ರ ಗೋಶಾಲಿಗೆ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಗಾಡಿ ತರ್ತಾರೆ, ಅವ್ರು ತಗೊಂಡೋಗ್ತಾರೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ವಿನಾಯಕ ಬಾಳೆಕಾಯಿ ಮಂಡಿಯ ಮಾಲೀಕರಾಗಿರುವಂತಹ ಗಣೇಶ್ ಸರ್ ಅವರು ಹೇಗೆ ಈ ಒಂದು ಬಾಳೆಹಣ್ಣು ವ್ಯಾಪಾರಕ್ಕೆ ಬಂದ್ರು, ಹಾಗೆ ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ಜೊತೆಗೆ ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿನಾಯಕ ಬಾಳೆಕಾಯಿ ಮಂಡಿಯ ಮಾಲೀಕರಾಗಿರುವಂತಹ ಗಣೇಶ್ ಸರ್ ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ವಿ. ಸೊ ಅವರು ಬಿಸ್ನೆಸ್ ಫೀಲ್ಡ್ ಗೆ ಹೇಗೆ ಬಂದ್ರು, ಇನ್ನು ಇವರ ವಿನಾಯಕ ಬಾಳೆಕಾಯಿ ಮಂಡಿಯಲ್ಲಿ ಯಾವ್ಯಾವ ರೀತಿಯ ಬಾಳೆಹಣ್ಣಿದೆ ಎಲ್ಲವನ್ನು ಕೂಡ ವಿವರಿಸ್ತಾ ಇದ್ರು. ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಗಣೇಶ್ ಸರ್, ನೀವ್ ಹೇಳ್ತಾ ಇದ್ರಿ ನೀವು ವ್ಯಾಪಾರಕ್ಕೆ ಬಂದು ಸುಮಾರು 35 ವರ್ಷಗಳು ಕಳೆದಿದೆ ಅಂತ. ಹೀಗಿರುವಾಗ ವ್ಯಾಪಾರ ಹೇಗಿದೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ವ್ಯಾಪಾರ ಚೆನ್ನಾಗಿದೆ. ನಾವು ಅಲ್ಲಿ ಉಷಾನಿಶಮ್ ಆ ಕಡೆ ಇದ್ದು ಅದ್ ಮೈನ್ ರೋಡ್ ಇರುತ್ತೆ, ಇನ್ನೇ ವ್ಯಾಪಾರ ಚೆನ್ನಾಗಿತ್ತು. ಇಲ್ಲಿ ಫ್ಲೇವರ್ ಆದ್ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಫ್ಲೇವರ್ ಆದ್ಮೇಲೆ ಜನ ಎಲ್ಲ ಮೇಲ್ಗಡೆ ರೋಡಲ್ಲಿ ಹೋಗುತ್ತೆ, ಸರ್ವಿಸ್ ರೋಡಲ್ಲಿ ಓಡಾಡೋದು ಕಮ್ಮಿ. ಇಲ್ಲೇ ರವೀಂದ್ರ ನಗರ, ರಾಜೇಂದ್ರ ನಗರ, ಕೃಷಿ ನಗರ, ಬಸವೇಶ್ವರ ನಗರ, ಅಕ್ಕಪಕ್ಕ ನವಲೆ ಇಂಥವರೆಲ್ಲ ಇಲ್ಲಿ ಓಡಾಡೋರು ಬ್ಯಾಂಡ್ ತೊಗೊಂಡೋಗ್ತಾರೆ.
2: ಸರ್, ಈ ವ್ಯಾಪಾರದಿಂದ ನೀವು ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಾ, ಎಷ್ಟು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ?
3: ಅಂದರೆ ಇದು ಬಾಳೆಕಾಯಿ ಮಂಡಿ ಇಡತ್ತಿಗೆ ನಮಗೊಬ್ಬರು ಗುರುಗಳು ಹೇಳಿದ್ರು, ಹಣ ಇರಬೇಕು ಇಲ್ಲ ನೆಣ ಇರಬೇಕು ಅಂತ. ಮಂಡಿ ಇಡತ್ತಿಗೆ ಹಣ ಅಂದರೆ ದುಡ್ಡು ಕೈಯಲ್ಲಿ, ಇಲ್ಲ ನೆಣ ಇರ್ಬೇಕು. ನೆಣ ಅಂದರೆ ಶಕ್ತಿ ಇರ್ಬೇಕು. ಶಕ್ತಿಯಿಂದ ಯಾರು ಈ ಕೆಲಸ ಮಾಡ್ತಾರೆ, ಗೊನೆ ಅವರೇ ಎತ್ತಿ ಅವರೇ ಇಳಿಸಿ ಅವರೇ ಲೋಡ್ ಯಾರು ಮಾಡ್ತಾರೆ, ಎಲ್ಲರೂ ಆರ್ಥಿಕವಾಗಿ ಚೆನ್ನಾಗಾಗ್ತಾರೆ. ಎಲ್ಲದಕ್ಕೂ ಕೂಲಿಯರನ್ನೇ ಅವಲಂಬನೆ ಮಾಡೋದು, ಎಲ್ಲ ಅವನಿಗೆ ಕೂಲಿ. ಮತ್ತು ಎಷ್ಟು ವ್ಯಾಪಾರ ಮಾಡ್ತೀವಿ ಅಷ್ಟನ್ನು ಮಾತ್ರ ವ್ಯವಹಾರ ಮಾಡಿದ್ರೆ ಮುಂದೆ ಬರ್ತೀವಿ. ವ್ಯಾಪಾರ ಮಾಡಿದ್ದಕ್ಕಿಂತ ಜಾಸ್ತಿ ಅದೇ ಹಾಸಿಗೆಗಿಂತ ಕಾಲೇನ ಚಾಚಾಗ ಮಾತ್ರ ಈ ಬಾಳೆಕಾಯಿ ವ್ಯಾಪಾರದಲ್ಲಿ ಲಾಸ್ ಆಗಿದ್ದಾರೆ, ಬಿಟ್ಟರೆ ಎಲ್ಲೂ ಲಾಸ್ ಆಗೋ ಸಾಧ್ಯತೆ ಕಡಿಮೆ.
2: ಸೊ ನೀವು ಹೇಳೋದು ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ, ಅಂದರೆ ಈ ಬಾಳೆಕಾಯಿ ವ್ಯಾಪಾರದಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳ್ತಿದ್ದೀರಾ?
3: ಪ್ರಾಮಾಣಿಕತೆ ಭಾರಿ ಇಂಪಾರ್ಟೆಂಟು. ಯಾಕೆ ಅಂದರೆ ಈ ಪ್ರತಿ ಒಂದು ಬಾಳೆಹಣ್ಣನ್ನು ನಾವು ಕೊಟ್ಟಿದ್ದು ಒಂದು 50% ತಿಂದರೂ ಅದರಲ್ಲಿ 50%ಗೂ ಜಾಸ್ತಿ ದೇವ್ರ ಹತ್ರ ಇಟ್ಟೇ ಅದನ್ನು ಉಪಯೋಗಿಸ್ತಾರೆ. ಹಾಗಾಗಿದ್ದರಿಂದ ನಾವು ದೇವ್ರ ಹತ್ರ ನಾನೇ ಇಟ್ಟಂಗೆ ಅಥವಾ ತೊಗೊಂಡೋದ ವ್ಯಕ್ತಿನ ಇಟ್ಟಂಗೆ, ಇದರಲ್ಲಿ ಏನು ಸತ್ಯ ನ್ಯಾಯ ನೀತಿ ಧರ್ಮನ ಅನುಸರಿಸ್ಕೊಂಡ್ರೆ ಈ ಬಾಳೆಹಣ್ಣು ವ್ಯಾಪಾರದಲ್ಲಿ ಎಲ್ಲೂ ಫೇಲಾಗಲ್ಲ. ನ್ಯಾಯಯುತವಾಗಿ ತೂಕ ರೇಟಲ್ಲಿ ಎಂಟನೇ ಹೆಚ್ಚು ಕಮ್ಮಿ ಆಗಲಿ, ಒಟ್ಟು ಮೋಸ ಇಲ್ದಿತ್ತು ಬದುಕಿದ್ರೆ ಖಂಡಿತವಾಗಿ ಎಲ್ಲ ವ್ಯಾಪಾರದಲ್ಲೂ ಸಕ್ಸಸ್ ಆಗ್ಬೋದಂತ ನನ್ನ ಉದಾಹರಣೆ.
2: ನಿಜ ನಿಜ ಗಣೇಶ್ ಸರ್, ನೀವು ಹೇಳೋದು ತುಂಬ ಒಳ್ಳೆ ಮಾತು. ಹಾಗೆ ನಿಮ್ಮ ಈ 35 ವರ್ಷದ ವೃತ್ತಿ ಅನುಭವ ಏನಿದೆ, ಅಂದರೆ ಈ ಬಾಳೆಕಾಯಿ ವ್ಯಾಪಾರ ಏನಿದೆ, ಇದರಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಈ ವ್ಯಾಪಾರಕ್ಕೆ ಬಂದಿದ್ಕೋ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು?
3: ಅಲ್ಲ, ನನಗೆ ಅವಾಗ ಸ್ಟಾರ್ಟಿಂಗಿಂದನೂ ಬಂದಾಗ್ಲಿಂದನೂ ನಾನು ಯಾವಾಗಲೂ ಖುಷಿಯಿಂದನೇ ಇದ್ದೀನಿ. ಯಾವತ್ತೂ ಲಾಸ್ ಆಯಿತು ಅಥವಾ ಲಾಭ ಆಯಿತು ಒಂದು ಹಿಗ್ಗೋದು ಅಥವಾ ಕುಗ್ಗೋದು ಆ ಪ್ರಶ್ನೆ ಏನಿಲ್ಲ. ಕೆಲವು ದಿನ ಲಾಭ ಆಗಿರುತ್ತೆ, ಆ ಲಾಭದಲ್ಲಿ ಒಂದು ಪ್ರಮಾಣ ಈ ಲಾಸ್ ಆದಾಗ ಅಡ್ಜಸ್ಟ್ ಆಗುತ್ತೆ. ಒಂದಿನೂ ಲಾಸ್ ಆಗಿದೆ ಅಥವಾ ಲಾಭ ಆಗಿದೆ ಅಥವಾ ಇವತ್ತು ಭಾರಿ ಖುಷಿಯಿಂದ ಪ್ರತಿದಿನೂ ಖುಷಿಯಿಂದನೇ ಇರ್ತೀನಿ. ಯಾವತ್ತು ಬೇಜಾರು ಅನ್ನೋದು ಏನು ಅಂತ ನನಗೇನು ಕಂಡಿಲ್ಲ ಯಾವುದ್ರಲ್ಲೂ. ಮತ್ತು ಪ್ರಾಮಾಣಿಕವಾದ ನಮ್ಮ ಲೇಬರ್ಗಳಿದ್ದಾರೆ ನಮ್ಮ ಹತ್ರ, ಒಬ್ಬೊಬ್ಬರು ಲೇಬರ್ಗಳಿದ್ದವರು 5-6-7 ಇದ್ದಾರೆ. ಪ್ರತಿಯೊಬ್ಬರು ಲೇಬರ್ ನಮ್ಮ ಹತ್ರ ಇದ್ದರಲ್ಲೇ ಅದ್ರಲ್ಲಿ 50% ಎಲ್ಲ ಬಾಳೆಕಾಯಿ ಮಂಡಿನೇ ಇಟ್ಕೊಂಡಿದ್ದಾರೆ ಅವ್ರಿಗೆ ಇಲ್ಲಿಂದ ಅನುಭವವಾಗಿ. ಮತ್ತು ಈಗ ಒಬ್ಬ ಒಂದು 16-17 ಇದ್ದಾನೆ, ಅವ್ನು ಮದುವೆ ಮಾಡಿ ಇಲ್ಲೇ ನಮ್ಮ ಮನೆಯಲ್ಲೇ ಅವನು ವಾಸಸ್ಥಾನ ಇದ್ದಾನೆ. ಈ ರೀತಿ ನಮ್ಮ ಹತ್ರ ಇದ್ದು ಹುಡುಗರು ಸಹಿತರೂ ನಮ್ಗೆ ಇಷ್ಟು ಅನುಕೂಲ ಆಗೋಕ್ಕೆ ಅಥವಾ ಪ್ರಾಮಾಣಿಕವಾಗಿ ಮುಂದೆ ಬರೋಕ್ಕೆ ಅವರು ಒಂದು ಕಾರಣ. ಎರಡನೇದಾಗಿ ನಮ್ಮ ರೈತರುಗಳು 35 ಬಾಳೆಕಾಯಿ ಕೊಟ್ಟವರು ಈಗಲೂ ಗಣೇಶ್ ಬಾಳೆಕಾಯಿ ಮಂಡಿಗೆ ಕೊಡಬೇಕು ಅಂತಾರೆ, ಮತ್ತು ಬೇರೆಯವರಿಗೂ ಅಡ್ವೈಸ್ ಮಾಡ್ತಾರೆ ಗಣೇಶರಿಗೆ ಕೊಡಿ, ಅವರು ಶುದ್ಧವಾದ ವ್ಯಾಪಾರ ಶುದ್ಧವಾದ ತೂಕ ಒಳ್ಳೆ ರೇಟ್ ಹಾಕ್ಕೊಡ್ತಾರೆ ಅನ್ನೋ ಒಂದು ಪ್ರಾಮಾಣಿಕತೆನ ಉಳಿಸ್ಕೊಂಬಂದಿದ್ದೀವಿ. ಹಾಗಾಗಿಂದ ಈ ಸಂಸ್ಥೆ ಭಾರಿ ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ.
2: ಸೂಪರ್ ಸರ್, ಎಲ್ಲ ವ್ಯಾಪಾರದಲ್ಲೂ ಕೂಡ ಲಾಭ ನಷ್ಟ ನೋವು ನಲಿವು ಎಲ್ಲವೂ ಇದ್ದದ್ದೇ ಆಯ್ತಾ. ನಿಮ್ಮ ವ್ಯಾಪಾರದ ಅನುಭವದಲ್ಲಿ, ಅದರಲ್ಲೂ 35 ವ್ಯಾಪಾರದ ಅನುಭವದಲ್ಲಿ ಯಾವತ್ತೊಂದಿನ ತುಂಬಾ ಸವಾಲಾಯ್ತು, ಈ ಒಂದು ಟೈಮ್ ತುಂಬಾ ಟಫ್ ಆಗಿತ್ತು ಅಂದ್ರೆ ಯಾವ ಟೈಮ್ ಇರ್ಬೋದು ಸರ್?
3: ಟಫ್ ಅಂದ್ರೆ ಒಂದ್ಸರಿ ಬಾರಿ ಹಿಂದೆ ನಾವು ಬಾಳೆಗೊನೆ ತಗೊಂಡಿರೋದೆ 33.40 ಮಾರ್ಬೇಕಾಗಿತ್ತು. ಸಡನ್ ಅಂತ ತಮಿಳ್ನಾಡೋರು 2 ಬಾಳೆಕಾಯಿ ಇಳಿಸ್ಬಿಟ್ರು. ಅವಾಗ 1.40 ಲಾಸ್ ಆಗ್ತಿದೆಯಲ್ಲ ಅಂತ ಭಾರಿ ಸ್ವಲ್ಪ ಅದು ಒಂದೇ ಒಂದು ಟಫ್ ಆಗಿತ್ತು ನನಗೆ. 1.40 ವ್ಯತ್ಯಾಸ ಆಯ್ತು ಮಾರ್ಕೆಟಲ್ಲಿ ಕೊಡೋತ್ತಿಗೆ. ಆಮೇಲೆ ನಾನು ಅದನ್ನು 1.40 ಬಾಳೆಕಾಯಿ ತೋಟ ಹಿಡಿದಿದ್ದೆ. ಬಟ್ ಆಮೇಲೆ ಒಬ್ಬರು ಹೇಳಿದ್ರು, ಈ ಏನು ನೀನು ಇಲ್ಲಿ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಯೋಚನೆ ಮಾಡಬೇಡ, ಇವತ್ತಲ್ಲ ನಾಳೆ ನಿನಗೆ ರೈತರು ಕೈ ಹಿಡಿತಾರೆ ಅಂದಾಗ ನಾನು ಅವನಿಗೆ 3.40 ಪೇಮೆಂಟ್ ಮಾಡಿ ಇಲ್ಲಿ ಏನು 2 ಕೊಡಬೇಕು. ಅದೇ ರೀತಿಯೇ ಸ್ವಲ್ಪ ಕಾಲದವ್ರಿಗೆ ಮಾತ್ರ ಅದು ಒಂದೇ ಒಂದು ಸಮಯ ಬಿಟ್ಟರೆ ಅಲ್ಲಿಂದ ಅಲ್ಲಿಗೆ ಮತ್ತು ಆ ಊರಿನವರೆಲ್ಲರೂ ಫುಲ್ ಸಹಕಾರ ಮಾಡಿದ್ರು.
2: ಸೊ ರೈತರ ಸಹಕಾರ ನಿಮಗೆ ಚೆನ್ನಾಗಿ ಇದೆ ಅಲ್ವಾ ಸರ್?
3: ರೈತರು ಇಲ್ದಿತ್ತಿದ್ರೆ ಏನೂ ಆಗಲ್ಲ. ಬಾಳೆ ಆಗಲಿ, ಭತ್ತ ಆಗಲಿ, ರಾಗಿ ಆಗಲಿ, ಎಲ್ಲನೂ ರೈತನ ಮೇಲೆ ಡಿಪೆಂಡು. ಮತ್ತು ಅವನ ಪ್ರಕೃತಿ ದೊಡ್ಡ ದೊಡ್ಡ ಸವಾಲಿದೆ. ನಮ್ಮ ಬಾಳೆ ಆ್ಯಕ್ಚುಲ್ ಶ್ರಾವಣಕ್ಕೆ ರೇಟ್ ಆಗತ್ತೆ ಅಂತೇಳಿ ಶ್ರಾವಣಕ್ಕೆ ನೆಡ್ತಾರೆ. ಆ ಶ್ರಾವಣಕ್ಕೆ ಬರಬೇಕು ಅಂದರೆ ಏಪ್ರಿಲ್ ಮೇಗೆ ಒಂದು ಮುಂಗಾರು ಗಾಳಿ ಬರುತ್ತೆ, ಅದರಲ್ಲಿ ಹೆಚ್ಚು ಕಮ್ಮಿ 50% ಬಾಳೆನ ಬಿದ್ದೋಗ್ಬಿಡತ್ತೆ ಕೊನೆ ಬರತ್ತಿಗೆ. ಉಳಿದ ಬಾಳೆಲ್ಲೇ ನೋಡ್ಬೇಕಾದ ಕೆಲವರಿಗೆ ಸ್ಟಾರ್ ಇದ್ದವರಿಗೆ ಒಳ್ಳೆ ದುಡ್ಡಾಗಿದೆ, ಒಬ್ಬೊಬ್ಬರು 20 ಲಕ್ಷ 25 ಲಕ್ಷವರೆಗೆ ಒಂದೊಂದು ತೋಟದಲ್ಲಾಗಿದೆ. ಕೆಲವರು ನೆಟ್ಟು ಏನು ಉಳಿದಿತ್ತು ಲಾಸ್ ಆಗಿದ್ದು ಇದೆ. ಕೆಲವ್ರು ಮಾತ್ರ ಈ 30 ವರ್ಷದಿಂದನೂ ಬಾಳೆ ಒಂದಲ್ಲ ಒಂದು ಕೋಟ್ಯಾಧಿಪತಿಗಳಾದರೂ ಬಾಳೆ ಹಾಕದ್ ಬಿಟ್ಟಿಲ್ಲ, ಅವ್ರ ಮನೆ ಖರ್ಚಿಗಾದ್ರೂ ಆಗತ್ತೆ ಅಂತ ರೈತರು ಹಾಕ್ತಾನೆ ಇದ್ದಾರೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ಲ ಸ್ನೇಹಿತರೆ, ಗಣೇಶ್ ಸರ್ ಅವರ ಒಂದು 35 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಈ 35 ವರ್ಷದಲ್ಲಿ ಯಾವಾಗ ಖುಷಿ ಕೊಡ್ತು, ಯಾವಾಗ ಸವಾಲಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಗಣೇಶ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರೆಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿನಾಯಕ ಬಾಳೆಕಾಯಿ ಮಂಡಿ ಬಗ್ಗೆ ಮಾತಾಡ್ತಾ ಇದೆ. ಇದರ ಮಾಲೀಕರಾಗಿರುವಂತಹ ಗಣೇಶ್ ಸರ್ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ಗಣೇಶ್ ಸರ್, ನೀವೇ ಹೇಳ್ತಿದ್ರೆ ನಿಮಗೆ ಈ ಒಂದು ಬಿಸ್ನೆಸ್ ಅಲ್ಲಿ ಸುಮಾರು 35 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಹೀಗಿರುವಾಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ಹೇಗಿರ್ಬೇಕು ಸರ್? ಯಾವ ಗುಣಲಕ್ಷಣಗಳು ಇರಬೇಕು ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗೋಕೆ? ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
4: ನಾವು ಏನೇ ಆಗ್ಲಿ ಯಾವ್ದಾಗ್ಲಿ ತಗೊಳತ್ತಿಗೆ ಪ್ರಾಮಾಣಿಕವಾಗಿ ತಗೋಬೇಕಾಗತ್ತೆ. ರೇಟ್ ಆಗ್ಲಿ ಮತ್ತು ನಮ್ಮದು ಕ್ವಾಲಿಟೀಸ್ ಅಂದರೆ ಅವನಿಗೆ ಅಮೌಂಟನ್ನು ಏನು ಕೊಡಬೇಕಂತಿರುತ್ತಲ್ಲ, ಅವತ್ತು ಕೊಡೋದು, ಮರುದಿನ ನಾಳೆನ ಏನು ಹೇಳ್ತೀನಿ ಆ ಡೇಟಿಗೆ ಕೊಡಬೇಕಾಗತ್ತೆ. ಅವನು ಆ ದುಡ್ಡನ್ನು ನೆಚ್ಚಿಕೊಂಡೇ ಪೇಟೆಗೆ ಬಂದಿರ್ತಾನೆ. ಅದು ಒಂದು. ಮತ್ತು ತೂಕದಲ್ಲಿ ಯಾವತ್ತೂ ಮೋಸ ಮಾಡೋಕ್ಕೋಗಬಾರ್ದು. ಅಥವಾ ವೆರೈಟೀಸ್ ಇದ್ದರೂ ಅದರಲ್ಲಿ ನ್ಯಾಯಯುತವಾಗಿ ಭಾರಿ ಕಡಿಮೆ ರೇಟ್ ಇರೋತ್ತಿಗೆ ಆದಷ್ಟು ಫುಲ್ ರೇಟೇ ಬಿದ್ದೋಗಿದೆ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಲಾಭ ಇಲ್ದಿತ್ತೆ ಅಥವಾ ಕಡಿಮೆ ಲಾಭದಲ್ಲಿ ವ್ಯವಹಾರ ಮಾಡಿದ್ರೆ ರೈತನಿಗೆ ಕಿಂಚಿತ್ತಾರು ನ್ಯಾಯ ಸಿಗತ್ತೆ ಅಂತ.
3: ಹಾಗೆ ಗಣೇಶ್ ಸರ್, ಈ ವ್ಯಾಪಾರದೊಟ್ಟಿಗೆ ನೀವು ಸಮಾಜಮುಖಿ ಕೆಲಸಗಳೇನಾದ್ರು ಮಾಡ್ತಿದ್ದೀರಾ? ನಿಮ್ಮನ್ನು ನೀವು ಸಮಾಜದ ಸೇವೆಗಳಲ್ಲಿ ಅಥವಾ ಸಮಾಜ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಹೇಗೆ?
4: ನಾನು ಸುಮಾರು ಒಂದು 15-16 ವರ್ಷದಿಂದ ಅಮೃತ ಯೋಗ ಕೇಂದ್ರ ಅಂತ ಹೇಳಿ ಅಲ್ಲೊಂದು ಯೋಗ ಕೇಂದ್ರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವಾಗಲೂ ಸಣ್ಣ ಪುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಇದು ಮಾಡ್ತಾನೆ ಇರ್ತೀವಿ. ನಮ್ಮ ಯೋಗ ಮಂಜಾತ್ ಸರ್ ಅಂತಿದ್ರು, ಅವ್ರಿಗೆ ತೀವ್ರವಾಗಿದ್ದಾರೆ. ಅವರಿರತ್ತಿಗೆ ಅವರು ನಾಟಕ ಮಾಡಿಸೋದು ಅಥವಾ ಒಂದು ಕ್ವಿಜ್ ಟೈಪು ಯೋಗ ಟೈಪು ಎಲ್ಲ ಮಾಡಿಸೋರು. ಆಮೇಲೆ ನಾವು ರಾಗಿಗುಡ್ಡ ಉಳಿಸಿ ಅಂತ ನವೇಶ್ರೀ ನಾಗೇಶ್ ಇದ್ರಲ್ಲ ಅವ್ರ ಜೊತೆಗೆ ರಾಗಿಗುಡ್ಡ ಉಳಿಸಿ ಅಂತ ಅವ್ರ ಜೊತೆಗೆ ಇದ್ದು, ಆಮೇಲೆ ಕೊರೋನಾದಲ್ಲಿ ಫುಲ್ ರಾಗಿಗುಡ್ಡದಲ್ಲಿ ಗಿಡ ಹಾಕೋದು ಅಂತ ಹೇಳಿ ಸುಮಾರು ದಿನ ನಾನು ನಮ್ಮ ಮಗ ನಮ್ಮ ಮಂಡಿ ಹುಡುಗರೆಲ್ಲ ಸೇರಿ ರಾಗಿಗುಡ್ಡ ಫುಲ್ ಗಿಡ ಹಾಕಿದ್ದು. ಆಮೇಲೆ ಕೊರೋನಾದಲ್ಲಿ ಫುಲ್ ನಾವು ತರಕಾರಿ ಹಳ್ಳಿಯಿಂದನೇ ಅವ್ರದ್ದೇ ಗಾಡೀಲಿ ತಂದು ಇಲ್ಲಿ 350 ಜನಕ್ಕೆ ಎಲ್ಲರಿಗೂ ತರಕಾರಿ ಮತ್ತು ಬೇಳೆ ಸಕ್ಕರೆ ಎಲ್ಲ ನಾವು 10,000 ದುಡ್ಡು ಹಾಕಿ ನಾವು 10-20 ಜನ ಎಲ್ಲರಿಗೂ ಅವರಿಗೆ ಕೊರೋನಾದಲ್ಲಿ ಎಲ್ಲ ಸಹಕಾರ ಮಾಡಿದ್ದು. ಆಮೇಲೆ ನಿರ್ಮಲ ತುಂಗಾ ಅಭಿಯಾನ ಅಂತ ಹೇಳಿ ನಾವು ಶೃಂಗೇರಿಯಿಂದ 2023 ಈ ಮಂತ್ರಾಲಯದವರೆಗೆ ಒಂದು ಪಾದಯಾತ್ರೆ ಇತ್ತು. ಕುಮಾರಸ್ವಾಮಿ, ಶಂಕರ್ರು, ದಿನೇಶ್, ಬಾಲು ಸರ್ ಈ ರೀತಿ ಅವರ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ನಾವು ಪಾದಯಾತ್ರೆಯಲ್ಲೂ ಪಾಲ್ಗೊಂಡಿದ್ದು. ನನಗೆ ಅವಕಾಶ ಆದಾಗೆಲ್ಲ ಪಾಲ್ಗೊಳ್ತಾ ಇದ್ದು.
3: ಓಕೆ, ಸೊ ನಿಮ್ಮನ್ನು ನೀವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೂಡ ತೊಡಗಿಸ್ಕೊಳ್ತಾ ಇರ್ತೀರಲ್ಲ ಸರ್, ಕೇಳೋಕ್ಕೇನೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪರಿಸರದ ಉಳಿವಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಸರ್. ಹಾಗೆಯೇ ಈಗಿನ ಯುವಕ ಯುವತಿಯರು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್? ಯಾರು ಬೇಕಾದರೂ ಯಾವ ವ್ಯಾಪಾರವನ್ನು ಕೂಡ ಪ್ರಾರಂಭ ಮಾಡ್ಬೋದಾ?
4: ಯಾರು ಏನು ಬೇಕಾದ್ರೂ ಈ ಬಾಳಕೆ ಮಂಡಿ ಏನಾದ್ರು ಮಾಡ್ಬೋದು. ಅಲ್ಲಿ ಶ್ರದ್ಧೆ ಇರಬೇಕು ಮತ್ತು ಪ್ರಾಮಾಣಿಕತೆ ಇರಬೇಕು. ಶ್ರದ್ಧೆ ಅಂದರೆ ಅವ್ನು 8 ಗಂಟೆಗೆ ಬಾಗಿಲು ತೆಗಿತೀನಿ ನಾನು ಅಂದರೆ ಮರುದಿನ ಸಂಜೆವರೆಗೆ 8 ಗಂಟೆಗೆ ಅಂತ ಕಂಟಿನ್ಯೂಸ್ ಅವ್ನು ಇರೋವಂಥ ಅವ್ನು ಪ್ರಯತ್ನ ಪಡಬೇಕು. ಅವನು ಗಿರಾಕಿ ಬಂದು ಯಾಕೆ ಬಾಗಿಲಾಕಿದೆ ಅನ್ನೋ ಮಟ್ಟದಲ್ಲಿ ಯಾವುದೇ ಇರಬಾರ್ದು. ಮತ್ತು ಒಂದಿನ ಅಲ್ಲ 10 ದಿನದವರೆಗೆ ವೆಯ್ಟ್ ಮಾಡ್ಬೇಕು. ತಾಳ್ಮೆಯಿಂದ ಮಾಡಿದ್ರೆ ಯಾವ ವ್ಯಾಪಾರನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇದೆ. ಯಾವ ಹುಡುಗರು ಯಾರು ಮಾಡಿದ್ರು ನಡೆಯುತ್ತೆ. ನಮ್ಮ ಹತ್ರ ಇದ್ದು ಹುಡುಗರು ಮಂಡಿ ಮಾಡಿಕೊಂಡು ಅವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗೇ ಇದ್ದಾರೆ ಎಲ್ಲರೂ. ಅಂದರೆ ಆ ಪ್ರಾಮಾಣಿಕತೆಯನ್ನು ಮುಂದುವರ್ಸ್ಕೊತಾ ಹೋಗಬೇಕಾಗತ್ತೆ.
3: ಈಗಿನ ಯುವಕ ಯುವತಿಯರು ಯಾರೇ ವ್ಯಾಪಾರ ಪ್ರಾರಂಭ ಮಾಡಿದ್ರು ಪ್ರಾಮಾಣಿಕತೆ ಅನ್ನೋದು ಇರಬೇಕು ಅಂತ ಹೇಳ್ತಾ ಇದ್ದೀರಾ.
4: ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ಪರಿಶ್ರಮ. ದೈಹಿಕವಾಗಿಯೂ ಎಲ್ಲ ಯಾವುದೇ ಒಂದು ಕೆಲಸ, ಅವನು ಈಗ ಒಂದು ಹೋಟೆಲ್ ಯಾರೂ ಇಲ್ಲ ಅಂತ ಹೇಳಿದ್ರೆ ಅವನೇ ಲೋಟ ತೊಗೊಂಡು ಕ್ಲೀನ್ ಮಾಡುವಂಥ ಕೆಪಾಸಿಟಿ ಇದ್ದವು ಎಲ್ಲ ಕ್ಯಾಂಟೀನು ಹೋಟೆಲ್ಲು ನಡೀತಿದ್ದಾವೆ. ಎಲ್ಲದರಲ್ಲೂ ನಾನು ಸೌಕರ್ಯ ಅಂತ ಹೇಳಿ ಚೇಂಬರಲ್ಲೇ ಕೂತ್ಕೊಂಡ್ರೆ ನಡೆಯಲ್ಲ. ಅದರಲ್ಲಿ ಎಲ್ಲ ಇನ್ವಾಲ್ವ್ ಆಗಬೇಕು. ಇವತ್ತು ನಮ್ಮ ಮಂಡಿಗೆ ಯಾರು ಬಂದಿಲ್ಲ ಅಂದರೆ ನಾನೇ ಬೆಳಗ್ಗೆ ತರುವಂಥ ಕೆಪಾಸಿಟಿನ ಇರಬೇಕು ತಂದು ಹಣ್ಣಿಗೆ ಮಾಡಿ ಮಾರುವಂಥದ್ದು. ಅದೇ ರೀತಿ ಎಲ್ಲದೂ ಅಷ್ಟೇ. ನೀವು ಯಾವುದೇ ಒಂದು ಕಾಂಟ್ರಾಕ್ಟ್ ಆಗಲಿ, ಒಂದು ಬಿಲ್ಡಿಂಗ್ ಕಟ್ಟೋನಾಗಲಿ, ಆ ಮೇಸ್ತ್ರಿನೂ ಅದನ್ನು ಒಂದಿನ ಇನ್ವಾಲ್ವ್ ಆದ ಆ ಕಾರ್ಯಕ್ರಮಕ್ಕಂದರೆ ಉಳಿದ ಲೇಬರ್ಗಳು ಓ ಇವ್ರು ನಮ್ಮ ಮೇಸ್ತ್ರಿ ಸಹಿತ ಇದನ್ನೆಲ್ಲ ಗೊತ್ತಿದೆ ಅನ್ನೋದರಿಂದ ಅವನು ಮುಂದುವರಕ್ಕೆ ಸಾಧ್ಯತೆ ಆಗುತ್ತೆ.
3: ಖಂಡಿತ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿಯಾಯಿತು. ನಿಮ್ಮ 35 ವರ್ಷದ ವ್ಯಾಪಾರದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
4: ತುಂಬ ಥ್ಯಾಂಕ್ಸ್. ನೀವು ಈ ವಿಷಯನ ನನ್ನ ಹತ್ರ ಕಲೆಕ್ಟ್ ಮಾಡಿದ್ದಕ್ಕೆ, ಇದನ್ನು ನೀವು ಜನಗಳಿಗೆ ತಿಳಿಸೋದಕ್ಕೂ ನಿಮಗೆ ಧನ್ಯವಾದ ಹೇಳ್ತೀನಿ.
3: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಗಣೇಶ್ ಸರ್ ಅವರು ಅವರ ಒಂದು ವ್ಯಾಪಾರದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನಿಗೆ ಅಥವಾ ವ್ಯಾಪಾರಸ್ಥನಿಗೆ ಏನೆಲ್ಲ ಗುಣಲಕ್ಷಣಗಳು ಇರಬೇಕು, ಇನ್ನು ವ್ಯಾಪಾರದಲ್ಲಿ ಪ್ರಾಮಾಣಿಕತೆ ಹಾಗೆ ಶ್ರದ್ಧೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಈ ಮಾತುಕತೆ ನಡೆಸಿದ್ದು ನಿಮಗೆ ಹೇಗೆ ಅನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ನಂದಿನಿ
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
10: ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ, ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686096279 8609626279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ವಿಜಯಪುರ ಜಿಲ್ಲೆಯವರು. ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನಂತರ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಗ್ರಾಜ್ಯುಯೇಷನ್ ಪಡ್ಕೊಳ್ತಾರೆ. ನಂತರ ಇವರದು ಮೂಲತಃ ಕೃಷಿ ಕುಟುಂಬ ಆಗಿದ್ದರಿಂದ ಇವರ 8 ಎಕರೆ ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಇವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿಯ ಜೊತೆಗೆ ಸೊ ಇವರಿಗೂ ಕೂಡ ಏನಾದರೂ ಒಂದು ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಸುತ್ತೆ. ಜೊತೆಗೆ ಇವರು ಕೂಡ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಅದೇ ರೀತಿಯಲ್ಲೇ ಇವರು ಕೃಷಿ ಭೂಮಿನಲ್ಲೇ ಈ ಮೇಕೆ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಅದರಲ್ಲೂ ಕೂಡ ಬೇರೆ ಬೇರೆ ಜಾತಿಯ ಮೇಕೆಗಳಿದ್ದಾವೆ. ಅವುಗಳಲ್ಲಿ ಇವರು ಆಯ್ಕೆ ಮಾಡಿಕೊಂಡಿರುವಂತಹ ಮೇಕೆ ಯಾವುದು, ಸೊ ಯಾಕೆ ಇದೇ ಮೇಕೆಯನ್ನು ಆಯ್ಕೆ ಮಾಡಿಕೊಂಡ್ರು, ಮತ್ತು ಮೇಕೆಯನ್ನು ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹೇಗೆ ಅವುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆ ಮಾತಾಡೋಣ. ಸೊ ಆಗಲೇ ನಾನು ಹೇಳಿದೆ, ವಿಜಯಪುರ ಜಿಲ್ಲೆಯವರು, ಇವರ ಹೆಸರು ಸಾಯಿನಾಥ್. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಮೇಕೆ ಸಾಕಾಣಿಕೆ ಆರಂಭ ಆಗಿದ್ದು ಹೇಗೆ, ಮತ್ತು ಇವರಿಗೆ ಈ ಮೇಕೆ ಸಾಕಾಣಿಕೆಯ ಬಗ್ಗೆ ಆಸಕ್ತಿ ಬಂದಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಯಿನಾಥ್ ಅವ್ರ ಜೊತೆ ಮಾತಾಡೋಣ. ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಸಾಯಿನಾಥ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೇಕೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಾ, ಸೊ ಇದರ ಕುರಿತಾಗಿಯೇ ಮಾತಾಡೋಣ. ಜೊತೆಗೆ ಇವಾಗ ನೀವು ಕೂಡ ನಿಮ್ಮ 8 ಎಕರೆಯ ಜಮೀನಿತ್ತು, ಅದನ್ನು ಕೃಷಿ ಭೂಮಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು, ಮತ್ತು ಅಲ್ಲಿ ಬೆಳೆಗಳನ್ನು ಕೂಡ ಬೆಳೀತಾ ಇದ್ವಿ ಅಂತ ಹೇಳಿದ್ರಿ. ಜೊತೆಗೆ ಈಗ ನೀವು ಮೇಕೆ ಸಾಕಾಣಿಕೆ ಇದನ್ನು ಆರಂಭ ಮಾಡಿದ್ರ, ಇದರ ಆರಂಭ ಹೇಗಾಯಿತು, ಮತ್ತು ನೀವು ಯಾವ ಜಾತಿಯ ಮೇಕೆಗಳನ್ನ ಸಾಕಾಣಿಕೆ ಮಾಡಿದ್ರ, ಸೊ ಅದರ ವಿಶೇಷತೆ ಏನಿದೆ, ಸೊ ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ಬೋದಾ?
9: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನನ್ನ ಹೆಸರು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲೆ ಅತಿಜಾಪುರ ಗ್ರಾಮದಿಂದ ನಾನು ಮಾತಾಡ್ತಾ ಇದ್ದೇನೆ. ಈಗ 9 ಇಯರ್ಸ್ ಆಯ್ತು ಸರ್ ನಾನು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ. ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ದು 8 ಎಕರೆ ನಮ್ಮ ತಂದೆಯವ್ರ ಜಮೀನ್ ಇತ್ತು. ಅವಾಗ ನಾನು ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ತರ ಎಲ್ಲ ಸ್ಟಾರ್ಟ್ ಮಾಡಿದೆ. ಪಂಜಾಬ್ ಬೀಟಲ್ ತಳಿ ಅಂತ ಹೇಳ್ಬಿಟ್ಟು ಸರ್ ಇದು ಮೂಲತಃ ಪಂಜಾಬ್ದು. ಸೊ ಅಲ್ಲಿಂದ ನಾವು 4 ಮರಿ ಫಿಮೇಲು ಒಂದು ಮೇಲ್ ತಗೊಂಬಂದಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ ಜರ್ನಿ ಇವತ್ತು 80 ಫಿಮೇಲ್ಸ್ ನನ್ನ ಹತ್ರ ಈಗ ಆಗ್ಲೇ ಸ್ಟಾಕ್ ಇದಾವೆ ಸರ್. ಈಗ ಬೀಟಲ್ ಆಡ್ಗಳು ಕೂಡ 5 ತಿಂಗಳು 5 ದಿನಾನೇ ಗಬ್ಬ ಇರ್ತಾವ. ಕೆಲವೊಬ್ಬರಿಗೆ ಬೇರೆ ಬ್ರೀಡ್ ಅಂದ ತಕ್ಷಣ ಎಷ್ಟು ವರ್ಷಕ್ಕೊಮ್ಮೆ ಆಗ್ತಾವ ಅಥವಾ 6 ತಿಂಗಳಿಗೊಮ್ಮೆ ಆಗ್ತಾವ ಅನ್ನೋ ಕನ್ಫ್ಯೂಷನ್ ಇರ್ತದೆ. ಸೊ ಅದು ನಾ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆಡ್ ಎಲ್ಲ ಒಂದೇ ಬಟ್ ಜಾತಿ ಬೇರೆ ಬೇರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಇದು ಕೂಡ 5 ತಿಂಗಳು 5 ದಿನಾನೇ ಗಬ್ಬ ಇರುತ್ತೆ, 2 ತಿಂಗಳ ಗ್ಯಾಪ್ ಆಗುತ್ತೆ. ಅಂದ್ರೆ 14 ತಿಂಗಳಲ್ಲಿ 2 ಬ್ರೀಡ್ ಲಾಟ್ ಅನ್ನ ಸಿಗುತ್ತೆ ನಿಮ್ಗೆ, 2 ವರ್ಷದಲ್ಲಿ 3 ಲಾಟ್ ಅನ್ನ ಸಿಗುತ್ತೆ. ಸೊ ಪ್ರತಿ ನಾವು ಈಗ ಇದು ನೋಡ್ಬೋದು 80 ಆಡ್ಗಳಿದಾವೆ. 80 ಪ್ಲಸ್ 2 ಹಿಡಿದ್ರೆ 160 ಆಗುತ್ತೆ, ಬಟ್ ನಾವು ಪ್ಲಸ್ 2 ಅಂತ ಹೇಳಲ್ಲ. ನೀವು ಅದರಲ್ಲಿ 1.5 ರೇಷಿಯೋ ಹಿಡ್ಕೊಂಡು ಹೋದ್ರಂದ್ರೆ 100 ಮರಿ ಅಂತರೂ ನಿಮಗೆ ವರ್ಷಕ್ಕೆ ಸಿಕ್ಕೇ ಸಿಗ್ತಾವೆ. ಸೊ ಅದರಲ್ಲಿಂದ ನಿಮಗೆ ಲಾಭ ಸಿಗುತ್ತೆ. ಸೊ 1 ಮರಿ ನಾವು 3-4 ತಿಂಗಳ ಮರಿ 18,000 ರೂಪಾಯಿಗೆ ಮಾರ್ಲಿಕ್ತೀವಿ ಈಗ ಪ್ರೆಸೆಂಟ್ಲಿ. ಸೊ ಅದರಿಂದ ನಾವು 100 ಮರಿ ಅಂದರೆ ವರ್ಷಕ್ಕೆ 1,18,00,000 ಮರಿಗಳು ಮಾರಾಟ ಮಾಡ್ತೀವಿ. ಸೊ ಅದರಲ್ಲಿ ದಿನ ತಿಂಗಳ ಖರ್ಚು ಇದ್ರದ್ದು ಇಲ್ಲಾಂದ್ರೂ 26,000 ಖರ್ಚಾಗುತ್ತೆ. ಸೊ ವರ್ಷಕ್ಕೆ ಇಲ್ಲಪ್ಪ ಅಂದ್ರೂ ಇದು ಇಲ್ಲಾಂದ್ರೆ 3-4 ಲಕ್ಷ ರೂಪಾಯಿವರೆಗೂ ಖರ್ಚಾಗುತ್ತೆ ಸರ್ ಇದ್ರದ್ದು. ಸೊ ಅದ್ರದ್ದ ಮೆಡಿಸಿನ್ಸ್ ಆಯಿತು, ಆಮೇಲೆ ಒಣಹೊಟ್ಟಾಯಿತು, ಕಾಳಾಯಿತು, ಇವೆಲ್ಲ ಗ್ರೀನ್ ಫೌಡರ್ ಅಂತ ನಾವು ಎಲ್ಲ ಬೇರೆ ಬೇರೆ ವಿಭಿನ್ನ ಜಾತಿಗಳದ್ದು ಎಲ್ಲ ಹೈ ಪ್ರೋಟೀನ್ ರಿಚ್ ಪ್ರೋಟೀನ್ ಇರುವಂಥ ಮೇವುಗಳನ್ನು ನಾನು ಹಚ್ಚಿದ್ದೇನೆ. ಸೊ ಅದು ದನಗಳಿಗಾಯಿತು, ಕೋಳಿಗಳಿಗಾಯಿತು, ಹಸುಗಳಿಗಾಯಿತು, ಆಮೇಲೆ ಆಡುಗಳಿಗಾಯಿತು, ಎಲ್ಲದಕ್ಕೂ ಬಳಸುವಂಥ ಮೇವುಗಳು ಹಚ್ಕೊಂಡಿದ್ದೇನೆ. ಹಾಲು ಇಳುವರಿನೇ ಯಾಕಂದ್ರೆ ನಮಗೆ ಬೀಟಲ್ ಜಾತಿ ಅಂದ್ರೆ ಹಾಲು ಇಳುವರಿ ಜಾಸ್ತಿ ಬರ್ಬೇಕು ಸರ್. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ರಿಚ್ ಪ್ರೋಟೀನ್ ಇರುವಂಥ ಮೇವುಗಳು ಯಾವಪ್ಪ ಅಂದ ತಕ್ಷಣ ನಾವು ಎಲ್ಲ ಬೇರೆ ಬೇರೆ ಎಲ್ಲ ಗೂಗಲ್ ಸರ್ಚ್ ಮಾಡಿ ಇದು ಮಾಡಿ ನಮ್ಮ ಅನುಭವ ಪ್ರಕಾರ ಒಳ್ಳೆ ಒಳ್ಳೆ ವಿದೇಶಿ ತಳಿಗಳನ್ನು ಮೇವುಗಳನ್ನು ಹಚ್ಕೊಂಡಿದ್ವಿ.
10: ಓಕೆ ಸರ್, ಹಾಗಾದರೆ ಸರ್ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಈಗ ಮೇಕೆ ತಳಿಗಳಲ್ಲಿ ಯಾವ್ಯಾವ ಜಾತಿಯ ಮೇಕೆಗಳಿದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ, ಹಾಗೆ ಅವುಗಳನ್ನ ಹೇಗೆ ಸಾಕಾಣಿಕೆ ಮಾಡ್ತಿದ್ದೀರಾ, ಮತ್ತು ಅವುಗಳ ಆಯ್ಕೆ ಹೇಗಿತ್ತು, ಮತ್ತು ಅದರಲ್ಲಿ ನೀವು ಸಾಕಾಣಿಕೆ ಮಾಡ್ತಿರುವಂತಹ ಈ ಒಂದು ಬೀಟಲ್ ಜಾತಿಯ ಮೇಕೆ ಎಷ್ಟು ಹಾಲನ್ನ ಕೊಡ್ತಾ ಇದೆ ಇದ್ರ ಬಗ್ಗೆ ಕೂಡ ಹೇಳಿದ್ರಿ. ಸೊ ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವಿಜಯಪುರ ಜಿಲ್ಲೆಯ ಸಾಯಿನಾಥ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರು ಕೂಡ ಮೇಕೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಮುಂಚಿನಲ್ಲೂ ಕೂಡ 8 ಜಮೀನು ಇರ್ತಾ, ಜೊತೆಗೆ ಜಮೀನಿನಲ್ಲಿ ಬೆಳೆಗಳನ್ನು ಮಾಡ್ತಾ ಈ ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅನ್ನೋದರಲ್ಲಿ ಇವರಿಗೆ ಆಸಕ್ತಿ ಬರುತ್ತೆ. ನಂತರದಲ್ಲಿ ಇವರು ಮೇಕೆ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಹಾಗೆ ಅದರಲ್ಲೂ ಕೂಡ ವಿಶೇಷವಾಗಿ ಇವರು ಬೀಟಲ್ ಏನು ಬ್ರೀಡ್ನ ಸಾಕಾಣಿಕೆ ಮಾಡ್ತಾರೆ. ಸೊ ಅದರಲ್ಲಿರುವಂತಹ ವಿಶೇಷತೆ ಬಗ್ಗೆ ಕೂಡ ಅವರು ಆಗಲೇ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಹಾಗೆ ಈ ಒಂದು ಬೀಟಲ್ ಮೇಕೆಗಳಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಬೀಟಲ್ ಮೇಕೆಗಳಲ್ಲಿ ವಿಶೇಷತೆ ಏನೇನಿದೆ ಅನ್ನೋದ್ರ ಬಗ್ಗೆ, ಹಾಲು ಕೂಡ ಜಾಸ್ತಿ ಕೊಡುತ್ತೆ ಅಂತ ಹೇಳಿ. ಸೊ ಈಗ ಆಗ್ತಾನೆ ಹುಟ್ಟಿರುವಂತಹ ಮರಿಗಳು ಹೇಗಿರ್ತವೆ ಈ ಒಂದು ಬೀಟಲ್ ಮೇಕೆಗಳಲ್ಲಿ, ಮತ್ತು ಯಾವ ರೀತಿಯ ಬ್ರೀಡ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಹಾಗೆಯೇ ನೀವು ಯಾಕೆ ಬೀಟಲ್ನ ಮಾತ್ರ ಆಯ್ಕೆ ಮಾಡ್ಕೊಂಡ್ರಿ, ಇದರಲ್ಲಿ ಏನು ವಿಶೇಷತೆ ಇದೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
2: ಇದು ಹುಟ್ಟಿದ ತಕ್ಷಣನೇ ಮರಿ ವೇಟ್ ಬಂದುಬಿಟ್ಟು ಒಂದು 4-5 kg 6 kg ಮರಿಗಳು ಹುಟ್ಟುತ್ತವೆ ಸರ್. ಇದು ಕೂಡ ಪ್ಲಸ್ 2 ಹಾಕ್ತಾವೆ ಅಥವಾ 3 ಹಾಕ್ತಾವೆ ಅಥವಾ 1 ಹಾಕ್ತಾವೆ, ಡಿಪೆಂಡ್ ಆನ್ ಫೀಡಿಂಗ್. ನಾವು ಯಾವ ಥರ ಫೀಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ. ಈಗ ಇದು 2 ನೀವು ಬಿಸ್ನೆಸ್ ಮಾಡ್ಬೋದು ಸರ್, ಒಂದು ಸ್ಟಾಲ್ ಫೀಡಿಂಗ್, ಒಂದು ಗ್ರೇಸಿಂಗ್. ಈ ಸ್ಟಾಲ್ ಫೀಡಿಂಗಲ್ಲಿ ಯಾವ ಬ್ರೀಡನ್ನು ಸೆಟ್ ಆಗುತ್ತೆ ಅಂತ ಹೇಳಿ ವಿಚಾರ ಮಾಡಿದಾಗ ಕೆಲವು ಬ್ರೀಡ್ಗಳನ್ನು ಇದಾವೆ ಸರ್. ಕೆಲವು ಸೋಜತ್ ಆಗಲಿ, ಬೀಟಲ್ ಆಗಲಿ, ಆಫ್ರಿಕನ್ ಬೋಯರ್ ಆಗಲಿ, ಈ ಥರ ಬ್ರೀಡ್ಗಳನ್ನು ಸೆಟ್ ಆಗ್ತಾವೆ. ಸೊ ಅದರಲ್ಲಿ ನಾವು ಬೆಸ್ಟ್ ಚೂಸ್ ಮಾಡಿದ್ದು ಬೀಟಲ್ ಅಂತೇಳಿ. ಯಾಕಪ್ಪ ಬೀಟಲ್ ಅಂದರೆ ನೋಡಲಿಕ್ಕೆ ಆಕರ್ಷಕ ಇರುತ್ತೆ. 3 ಮರಿ ಇದರದ್ದು 18-20 kg ಡೆವಲಪ್ ಆಗುತ್ತೆ. ಸೊ ಇದರಲ್ಲಿ ಹಾಲು ಇಳುವರಿ ಹೆಚ್ಚಿಗೆ ಬರುತ್ತೆ. ನೋಡಲಿಕ್ಕೆ ರೋಮನ್ ನೋಸು, ಉದ್ದ ಕಿವಿ, ಕೊಂಬ ಹಿಂದದಲ್ಲೇ ಹೋಗಬೇಕು. ಈ ಥರ ಇವೆಲ್ಲ ಕಳಿಗಿದಾವೆ ಸರ್, ಅವು ಇನ್ನೂ ಕಟ್ಟಿಲ್ಲ. ಇದರಲ್ಲಿ 3 ಮರಿ ಇದೆ, 2 ಮರಿ ಇದೆ, ಈ ಥರ ಮರಿಗಳು ಇದಾವೆ ಸರ್. ಇವೆಲ್ಲ ಬೀಟಲ್ ಯಾವ ಥರ ಇರಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ. ಈ ಥರ ಕೊಂಬ ಹಿಂದಭಾಗದಲ್ಲೇ ಇರಬೇಕು, ರೋಮನ್ ನೋಸು, ಐಸ್ ಹೊರಗಡೆ ಇರಬೇಕು, ಉದ್ದ ಕಿವಿ, ಜಾಲರ್, ಉದ್ದ ಬೇಸ ಇರಬೇಕು.
1: ಓಕೆ. ಸೊ ಹಾಗೆ ಈಗ ಬೀಟಲ್ ಬ್ರೀಡ್ನ ಜೊತೆಗೆ ಲೋಕಲ್ ಬ್ರೀಡ್ನ ಏನಾದರೂ ಕಂಪೇರ್ ಮಾಡ್ತೀವಿ ಅಂತಂದರೆ, ಸೊ ಈ ಬ್ರೀಡ್ಗೂ ಈ ಲೋಕಲ್ ಬ್ರೀಡ್ಗೂ ಏನು ಕಂಪ್ಯಾರಿಸನ್ ಇದೆ? ಸೊ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಕಾಣುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
2: ಸರ್, ಇವಾಗ ನಾನು ಬೀಟಲ್ ಬ್ರೀಡ್ ಅಂದ ತಕ್ಷಣ ಕಂಪ್ಯಾರಿಟಿವ್ ನೀವು ಲೋಕಲ್ ಬ್ರೀಡನ್ನು ಮಾಡಿದ್ರಪ್ಪ ಅಂದರೆ ಲೋಕಲ್ ಆಡುಗಳನ್ನು ಯಾವ ಥರ ಸಿಗುತ್ತಪ್ಪ ಅಂದರೆ 8,000 ಹಿಡ್ಕೊಂಡು 15,000 ಸಿಗುತ್ತೆ ರೀ ನಿಮಗೆ. ಬಟ್ ಬೀಟಲ್ನಾಗ ಆ ಥರ ಅಲ್ಲ. ಬೀಟಲ್ ಆಡುಗಳನ್ನು ಬಂದುಬಿಟ್ಟು 25,000-40,000-80,000 ಬೀಟಲ್ ಆಡುಗಳು ಇದ್ದಾವೆ. ಬಟ್ ಅದು ಇಷ್ಟೊಂದು ಬೆಲೆ ಬಾಳುವ ಬೇಡಿಕೆ ಯಾಕೆ ಇಷ್ಟೊಂದು ಇದೆ ಅಂತಂದರೆ, ಒಂದು ಆಡು ಹಾಲಿನ ಮೇಲೆ ಡಿಪೆಂಡ್ ಇದೆ ಸರ್. 2 ಹಿಂಡುತ್ತಾ, 1.5 ಹಿಂಡುತ್ತಾ, 1 ಹಿಂಡುತ್ತಾ, ಅದ್ರ ಮೇಲೆ ಡಿಪೆಂಡ್ ಇದೆ ಸರ್. ಆಡ್ ತಕ್ಕಂತೂ ಮರಿಗಳು ಡೆವಲಪ್ ಆಗ್ತವೆ. ಡೆವಲಪ್ ಮರಿಗಳು ಯಾವ ಥರಪ್ಪ ಅಂದರೆ 1 100 kg ಹೋಗುತ್ತವೆ. ಸೊ ಅದಕ್ಕೋಸ್ಕರ ಈ ಬೇಡಿಕೆಯನ್ನು ಜಾಸ್ತಿ ಇದೆ. ಹೀಗಾಗಿ ಆಡಿನ ಬೆಲೆ ಆಗಲಿ ಅಥವಾ ಮರಿಗಳ ಬೆಲೆ ಆಗಲಿ 18,000 ಅಂತೀವಿ. ಕೆಲವೊಬ್ರು ಶಾಕ್ ಆಗ್ತಾರೆ. ಬಟ್ ಯಾರಿಗೆ ಇದರಲ್ಲಿ ಗೊತ್ತಿದೆ ಬೀಟಲ್ ಅಂದರೆ ಏನು, ಇದರ ವೈಶಿಷ್ಟ್ಯ ಏನು ಗೊತ್ತಿದ್ದವ್ರು ಮಾತ್ರ ಇನ್ನೂವರೆಗೂ ಒಯ್ಲಿಕ್ತಾರೆ ನಮ್ಮ ಹತ್ರ. ಮಾರ್ಕೆಟಿಂಗ್ ಅಂತೂ ಏನೂ ತೊಂದರೆ ಇಲ್ಲ. ಸಾಕಷ್ಟು ಜನ ಬರ್ತಾರೆ, ವಿಸಿಟ್ ಮಾಡ್ತಾರೆ, ನೋಡ್ತಾರೆ. 1-2 ಮರಿ ನಮ್ಮ ಹತ್ರ ಇರಲಿ ಅಂತೇಳಿ ಒಯ್ತಾರೆ. ಯಾರು 10 ಮರಿ ಒಯ್ತಾರೆ, ಯಾರು 5 ಮರಿ ಒಯ್ತಾರೆ, ಈ ಥರ ಒಯ್ದು ಸಾಕ್ಲಿಕ್ತಾರೆ. ಯಾವಾಗ ನಾವು ಸ್ಟಾಲ್ ಫೀಡಿಂಗ್ ಅಂದರೆ ಕೂಡಿ ಮಾಡಿಟ್ಟು ಶೆಡ್ಡಲ್ಲಿ ನಾವು ಏನು ಸಾಕಾಣಿಕೆ ಮಾಡ್ತೀವಿ, ಇದರಲ್ಲೇ ಹೊಟ್ಟಾಕ್ತೀವಿ, ಇದರಲ್ಲೇ ಮೇವು ಮಾಡ್ತೀವಿ, ಇದರಲ್ಲೇ A-Z ಇದರಲ್ಲೇ ಮಾಡ್ತೀವಿ. ಸೊ ಈ ಪದ್ಧತಿಯಲ್ಲಿ ಕೂಡಿಟ್ಟಾಗ ಇದಕ್ಕೇನಾಗುತ್ತೆ ಸರ್, ಕೆಲವು ಜಾತಿಗಳು ಇದಾವೆ, ಅವು ಅಷ್ಟೇ ಜಾತಿಗಳು ಮಾತ್ರ ಇಲ್ಲಿ ಸೆಟ್ ಆಗುತ್ತೆ. ಸೊ ಅಂಥ ಜಾತಿಗಳು ಯಾವ್ಯಾವಪ್ಪ ಅಂದ್ರೆ ಬೀಟಲ್ ಇದೆ, ಆಫ್ರಿಕನ್ ಬೋಯರ್, ಸೋಜತ್, ಶಿರೋಯಿ, ತೋತಾಪರಿ, ಇಂಥವು ಕೆಲವು ಜಾತಿಗಳು ಇದ್ದಾವೆ. ಬಟ್ ಅದರಲ್ಲಿ ಬೆಟರ್ ಅನ್ನೋದು ಯಾವುದು, ಈಗ ಶಿರೋಯಿ ಕಂಪೇರ್ ಟು ಬೀಟಲ್ ಹೈಯೆಸ್ಟ್ ಇದೆ, ಯಾಕಂದ್ರೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ, 2-3 ಮರಿ ಹಾಕುತ್ತೆ, ವೇಟ್ ಗೇನ್ ಆಗುತ್ತೆ, 100+ ಹೋಗುತ್ತೆ. ಸೊ ಈ ಕಾರಣಕ್ಕಾಗಿ ಈ ಬೀಟಲ್ ಅನ್ನ ಚಾಯ್ಸ್ ಮಾಡಿದ್ದೇವೆ.
1: ಓಕೆ ಸರ್, ಸೂಪರ್. ಹಾಗಾದ್ರೆ ನೋಡಿ, ಈ ಒಂದು ಬೀಟಲ್ ಜಾತಿಯ ಮೇಕೆಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಇದರ ಹಿಂದಿನ ರೀಸನ್ ಏನು ಅನ್ನೋದ್ರ ಬಗ್ಗೆ ನಮಗೆ ಸಾಯಿನಾಥ್ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ನೋಡಿ, ಅವರು ನೋಡಿರುವಂತಹ ಈ ಬೇರೆ ಬೇರೆ ಬ್ರೀಡ್ಗಳೇನಿದಾವೆ, ಸೊ ಅವುಗಳಲ್ಲಿ ಏನು ವ್ಯತ್ಯಾಸ ಅನಿಸುತ್ತೆ, ಜೊತೆಗೆ ಈಗ ಸಾಕಾಣಿಕೆ ಮಾಡೋರು ಕೂಡ ಕಡಿಮೆ ರೇಟಿಗೆ ಮೇಕೆಗಳು ಸಿಗುತ್ತೆ, ಅವುಗಳನ್ನು ತಗೊಂಡು ಅದರಲ್ಲಿ ಕಡಿಮೆ ಏನು ಹಾಲು ಬರುವಂಥದ್ದು, ಮತ್ತು ಅವುಗಳ ತೂಕ ಕಡಿಮೆ ಇರುವಂಥದ್ದು, ಈ ರೀತಿಯ ಒಂದಷ್ಟು ಡಿಫ್ರೆನ್ಸ್ಗಳನ್ನ ನಾವು ನೋಡ್ಬೋದು. ಸೊ ಹಾಗೆ ಇವೆಲ್ಲ ಬ್ರೀಡ್ಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬೀಟಲ್ ಏನು ಬ್ರೀಡ್ ಇದೆ, ಸೊ ಇದರಲ್ಲಿ ಒಳ್ಳೆಯ ಹಾಲಿನ ಇಳುವರಿ ಬರುತ್ತೆ, ಜೊತೆಗೆ ತೂಕ ಕೂಡ ಹೆಚ್ಚಿಗೆ ಬರುತ್ತೆ ಅನ್ನೋದು ನಮ್ಮ ಸಾಯಿನಾಥ್ ಅವರ ಮಾತು. ಸೊ ಹಾಗಾದರೆ ಸಾಯಿನಾಥ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬನ್ನಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬನ್ನಿ.
3: ಮೂಡಣದ ಅರಮನೆಯ ಕದವು ತೆರೆಯುತ್ತಿರೇ ಬಾಲರವಿ ನಸು

0: తెరువే బానిన అంచింద వంగే.
1: ಧಗೆಯೆದರೆ ಹೆಚ್ಚುತ್ತಿದೆ ಭೂಮಿಯ ತಾಪ. ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ ಧಗೆಯೆದರೆ ಕಾವ್ಯಧಾರೆ. ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ. ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮೇಕೆ ಸಾಕಾಣಿಕೆಯ ಕುರಿತಂತೆ, ಅದರಲ್ಲಿ ಕೂಡ ವಿಶೇಷವಾಗಿ ಬೀಟಲ್ ಜಾತಿಯ ಮೇಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ವಿಜಯಪುರದ ಸಾಯಿನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿಗ ನೀವು ಬೀಟಲ್ ಮೇಕೆಯನ್ನು ಸಾಕಾಣಿಕೆ ಮಾಡ್ತಿದ್ದೀರಾ, ಹಾಗೆ ಅದರಲ್ಲಿರುವಂತಹ ವಿಶೇಷತೆ ಬಗ್ಗೆ ಕೂಡ ಹೇಳಿದ್ರಿ. ಈಗ ಈ ಒಂದು ಮೇಕೆ ಸಾಕಾಣಿಕೆಯಲ್ಲಿ ಅವುಗಳಿಗೆ ಕೊಡುವಂತಹ ಫೀಡಿಂಗ್ ಹೇಗಿರುತ್ತೆ, ಮತ್ತು ಏನೇನು ಫೀಡಿಂಗಲ್ಲಿ ಕೊಡ್ತೀರಾ, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಇವುಗಳಿಗೆ ಕೊಡ್ತೀರಾ, ಮತ್ತು ಇದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಸರ್, ಇದು ಪ್ರಾರಂಭ ಆಗೋದು ನಾವು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಎಲ್ಲ ಕಸ ಹುಡ್ಕೋತೀವಿ, ಹುಡುಗಿದ ತಕ್ಷಣ ಫಸ್ಟ್ ನಾವು ಇದಕ್ಕೆ ಹಾಕೋದು ಕಾಳು ಹಾಕ್ತೀವಿ. ಕಾಳು ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಹಾಕ್ತೀವಿ. ಕಾಳನ್ಯಾಗ ಯಾವುದಪ್ಪ ಅಂದ್ರೆ ಮೆಕ್ಕೆಜೋಳ ಅಷ್ಟೇ ನಾವು ಯೂಸ್ ಮಾಡ್ತೀವಿ, ಬೇರೆದು ಯಾವುದು ಯೂಸ್ ಮಾಡಲ್ಲ. ಮೆಕ್ಕೆಜೋಳ ಪ್ಲಸ್ ಶೇಂಗಾ ಹಿಂಡಿ ಇವು ಎರಡೇ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗ್ ಕಾಳು ಹಾಕ್ಬಿಟ್ಟು 300-400 ಗ್ರಾಮ್ ಪ್ರತಿ ಎನಿಮಲ್ ಕೂಡ ಹಾಕ್ತೀವಿ. ಅದ್ರ ನಂತರ ಏನು ಮಾಡ್ತೀವಿ, ಬೆಳಗ್ಗೆ ಎಲ್ಲರದು ಹಾಲು ಹಿಂಡ್ಕೋತೀವಿ. ಹಾಲು ಹಿಂಡ್ಕೊಂಡು ಮರಿಗಳಿಗೆ ಕುಡಿಸ್ತೀವಿ. 9 ಗಂಟೆ ಆಗುತ್ತೆ ಅಷ್ಟರಲ್ಲಿ ನಾವು ಏನು ಮಾಡ್ತೀವಿ, 9 ಗಂಟೆಯಲ್ಲಿ ಎಲ್ಲ ಹೊಟ್ಟು ಹಾಕ್ತೀವಿ. ಒಣ ಹೊಟ್ಟಲ್ಲಿ ನಾವು ತೊಗರಿಯನ್ನು ಬೆಳೆಸ್ತೀವಿ. ತೊಗರಿ ಹೊಟ್ಟಾಯಿತು, ಶೇಂಗಾ ಹೊಟ್ಟಾಯಿತು, ಆಮೇಲೆ ನಮ್ಮ ಬಿಳಿ ಜೋಳದ ಕಣಿಕೆ ಆಯಿತು, ಇವೆಲ್ಲ ಬೆಳೆಸ್ತೀವಿ ನಮ್ಮ ಸೈಡಲ್ಲಿ. ಆ ಕಡಿನ ಸೈಡೆಲ್ಲ ನಿಮ್ಮ ಸೈಡ್ ಆ ಕಡೆ ಭತ್ತ ಆಗಿತ್ತ ಇವೆಲ್ಲ ಬೆಳೆಸ್ತಾರೆ. ಕೆಲವೊಬ್ಬರು ಬೇರೆ ಬೇರೆ ಡಿಸ್ಟಿಕಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರ ಒಣಹೊಟ್ಟುಗಳು ಸಿಗುತ್ತೆ ಸರ್. ಆಡು ತಿನ್ನಲಾರ ಸೊಪ್ಪ ಯಾವುದೂ ಇಲ್ಲ ಅಂತಲ್ಲ, ಎಲ್ಲನೂ ತಿನ್ನುತ್ತೆ, ಬಟ್ ಅದಕ್ಕೆ ರೂಢಿ ಇರಬೇಕು ಅಷ್ಟೇ. ಸೊ ಹಿಂಗಾಗಿ ನಮ್ಮ ಸೈಡ್ ನಮ್ಗೆ ತೊಗರಿ ಹೊಟ್ಟು ಸಿಗುತ್ತೆ, ಶೇಂಗಾ ಹೊಟ್ಟು ಸಿಗುತ್ತೆ, ಅವೆಲ್ಲ ಹಾಕ್ತೀವಿ. ಅದ್ರ ನಂತರ 11-12 ಗಂಟೆಗೆ ನಾವು ಹಸಿಮೇವು ಹಾಕ್ತೀವಿ. ಪುನಃ 4 ಗಂಟೆಗೆ ಹಾಲು ಹಿಂಡ್ತೀವಿ. ಅದ್ರ ನಂತರ ಮತ್ತೆ ನಾವು ಪುನಃ ಹಸಿಮೇವು ಹಾಕ್ತೀವಿ. ಈ ಥರ 70% ಹಸಿಮೇವು ಹಾಕ್ತೀವಿ, 20% ಒಣಮೇವು ಹಾಕ್ತೀವಿ, 10% ಕಾನ್ಸಂಟ್ರೇಟ್ ಫೀಡ್. ಈ ಥರ ಡೈಲಿ ಶೆಡ್ಯೂಲ್ ಇರುತ್ತೆ. ಇದು ಆಡು ಸಾಕಾಣಿಕೆಗೋಸ್ಕರ. ಇದರಲ್ಲಿ 2 ಥರ ಇದೆ ಸರ್, ಮತ್ತು ಆಡು ಸಾಕಾಣಿಕೆ ಬೇರೆ, ಕುರಿ ಸಾಕಾಣಿಕೆ ಬೇರೆ. ಕುರಿ ಸಾಕಾಣಿಕೆಯಲ್ಲಿ ಒಣ ಹೊಟ್ಟಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾಕಂದರೆ ಅದರಲ್ಲಿ ಫೀಡ್ ಕೂಡ ಜಾಸ್ತಿ ಆಗಬೇಕಾಗುತ್ತೆ. ಕಾನ್ಸಂಟ್ರೇಟ್ ಫೀಡ್ ಆಗಲಿ ಜಾಸ್ತಿ ಹಾಕಬೇಕಾಗುತ್ತೆ. ಇದರಲ್ಲಿ ಆಡು ಸಾಕಾಣಿಕೆಯಲ್ಲಿ ಹಂಗಿಲ್ಲ, ಹಸಿ ಹುಲ್ಲು ಜಾಸ್ತಿ ಹಾಕ್ತೀವಿ, ಒಣ ಹೊಟ್ಟು, ಆಮೇಲೆ ಕಾಳು ಕಮ್ಮಿ ಹಾಕ್ತೀವಿ.
1: ಓಕೆ ಸರ್, ಹಾಗಾದರೆ ಈಗ ಈ ಒಂದು ಮೇಕೆ ಸಾಕಾಣಿಕೆ ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು, ಇದರಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರ್ಬೇಕಾದಂತಹ ವಿಷಯ ಏನಿದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
4: ಸರ್, ಇವಾಗ ಮೇನ್ ಮೇಜರ್ ಪಾಯಿಂಟ್ ಏನಪ್ಪ ಅಂದ್ರೆ, ಇದರಲ್ಲಿ ಬ್ರೀಡಿಂಗ್ ಸೆಟಪ್ ಅಂತ ಹೇಳಿ ನಾವು ಬಂದಾಗ, ಬ್ರೀಡಿಂಗ್ ಅಲ್ಲಿ ಏನಾಗುತ್ತೆ ಸರ್, ಫೀಮೇಲ್ ಇದ್ರೆ ಮೇಲ್ ಇರಲೇಬೇಕು. ಯಾಕಪ್ಪ ಅಂದ್ರೆ ಆ ಮೇಲದ ಸ್ಮೆಲ್ಲಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ ಫೀಮೇಲ್, ಅದ್ರದ ಒಂದು ಸೌಂಡ್ ಇರುತ್ತೆ, ಆ ಸೌಂಡಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ. ಹಿಂಗಾಗಿ ಆ ಫೀಮೇಲನ್ನು ಅಟ್ರಾಕ್ಟ್ ಆಗಿ ಕ್ರಾಸ್ ಆಗ್ತಾ ಇರುತ್ತೆ. ಮತ್ತು ಒಂದು ಈಗ ರಿಟರ್ನಲ್ಲಿ 20-25 ಫೀಮೇಲ್ ಒಂದು ಮೇಲ್ ಬೇಕು ಅಂತಾರೆ, ಬಟ್ ಪ್ರಾಕ್ಟಿಕಲಲ್ಲಿ 2 ಮೇಲ್ ಬೇಕು ಸರ್. ಯಾಕಂದರೆ ಒಂದೇ ಡೇಯಲ್ಲಿ 4 ಅಥವಾ 5 ಹೀಟಿಗೆ ಬಂದ್ರಂದರೆ ಒಂದು ಮೇಲಿಂದ ಕಂಟ್ರೋಲ್ ಆಗಲ್ಲ. ಮತ್ತು ಒಂದು ಫೀಮೇಲ್ ಏನಾಗುತ್ತೆ, ಇವತ್ತು ಹೀಟಿಗೆ ಬಂದಿದೆ ಅಂದರೆ 3 ದಿನ ಇರುತ್ತೆ, ಬಟ್ ಅದು ಕ್ರಾಸ್ ಆಗೋ ಸೆಕೆಂಡ್ ಡೇ ಆಗುತ್ತೆ ಓವುಲೇಷನ್ ಆಗಿ. ಬಟ್ ಇದು ಒಮ್ಮೆ ಕ್ಯಾನ್ಸಲ್ ಆಯಿತು ಅಂದ್ರೆ ಮತ್ತೆ ಪುನಃ 20 ಡೇಸ್ ಹೋಗುತ್ತೆ. ಈ ಥರ ರೈತರಿಗೆ ಒಂದೊಂದು ತಿಂಗಳ ಗ್ಯಾಪ್ ಆಯಿತು ಅಂದರೆ ಅದು ವೇಸ್ಟ್ ಆಗುತ್ತೆ, ಅಂದರೆ ಒಂದು ತಿಂಗಳ ಫೀಡಿಂಗ್ ಕಾಸ್ಟ್ ಆಯಿತು, ಈ ಎಲ್ಲ ದುಬಾರಿ ಆಗುತ್ತೆ.
1: ಓಕೆ ಸರ್, ಹಾಗಾದರೆ ಈಗ ನಿಮ್ಮ ಹತ್ತಿರದಲ್ಲಿ ಎಷ್ಟು ಮೇಕೆಗಳಿದ್ದಾವೆ ಅಥವಾ ಕುರಿಗಳಿದ್ದಾವೆ, ಮತ್ತು ಅವುಗಳ ವ್ಯಾಪಾರ ಹೇಗಾಗ್ತಾ ಇದೆ, ಮತ್ತು ಅದರಿಂದ ಲಾಭ ಹೇಗೆ ಸಿಗ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಇದರಲ್ಲಿ ನಮ್ಮಲ್ಲಿ 80 ಆಡುಗಳಿದ್ದಾವೆ, 6 ಮೇಲ್ ಇದಾವೆ ಸರ್. ಆಮೇಲೆ ಮೇಲ್ ಕೂಡ ಒಳ್ಳೆ ಬ್ರೀಡಲ್ಲಿ ಒಳ್ಳೆ ವಂಶಾವಳಿ ಇರುವಂಥ ಬ್ರೀಡನ್ನು ಸಾಕಬೇಕನ್ನೋದು ನಮ್ಮ ಅಭಿಪ್ರಾಯ. ಯಾಕಂದರೆ ಮರಿಗಳು ದಷ್ಟಪುಷ್ಟವಾಗಿ ಹುಟ್ಟಬೇಕು. ಆ ಕಾರಣ ನಮ್ಮಲ್ಲಿ ಇವಾಗ ಏನಿದೆ ಸರ್, ಕೆಲವೊಬ್ರು ಫಿಮೇಲ್ಸ್ ಅನ್ನು ಒಯ್ತಾರೆ, ಕೆಲವೊಬ್ರು ಮೇಲ್ ಅನ್ನು ಒಯ್ತಾರೆ, ಕೆಲವೊಬ್ರು ಗಂಡು ಮರಿಗಳು ಮಾತ್ರ ಒಯ್ತಾರೆ. ಯಾಕಪ್ಪ ಅಂದರೆ ಈದ್ ಪರ್ಪಸ್ಸಾಗಿ, ಈದ್ ಪರ್ಪಸಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ಬೀಟಲಲ್ಲಿ. ಯಾಕಪ್ಪ ಅಂದರೆ ಇದರಲ್ಲಿ ಕಲರ್ ಕ್ವಾಲಿಟಿ ಆ ಥರ ಬರ್ತವೆ, ಬ್ಲ್ಯಾಕ್ ಬರ್ತದೆ, ಬ್ಲ್ಯಾಕ್ ವೈಟ್ ಬರ್ತದೆ, ನಾಗರ ಬರ್ತದೆ, ಈ ಥರ ರಾಟಿ ಬರ್ತದೆ, ಈ ಥರ ಬೇರೆ ಬೇರೆ ಬೇರೆ ಬೇರೆ ಕಲರ್ಸನ್ನು ಬರ್ತವೆ. ಆ ಕಲರನ್ನು ಆಕರ್ಷಕ ಮಾಡೋದ್ರಿಂದ ಆಮೇಲೆ ವರ್ಷಕ್ಕೆ ಇದು ಬಂದುಬಿಟ್ಟು ಒಳ್ಳೆಯ ನೀವು ಫೀಡನ್ನು ಕೊಟ್ಟರೆ ಅಂದರೆ 100%ವರೆಗೂ ಇದು ವೇಟ್ ಗೇನ್ ಆಗುತ್ತೆ. ಚಲೋ ಚೆನ್ನಾಗಿ ವೇಟ್ ಹೈಟು ಈ ಥರ ತಗೊಳುತ್ತೆ ಸರ್ ಇದು. ಅದಕ್ಕೋಸ್ಕರ ಇದು ಒಳ್ಳೆ ಬ್ರೀಡನ್ನು ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೈಲಿ ನನ್ನ ಹತ್ರ ಏನು ಭೇಟಿ ಆಗ್ಲಿಕ್ಕೆ ಬರ್ತಾರಲ್ಲ ಅವರೆಲ್ಲ ಯಂಗ್ಸ್ಟರ್ಸ್ ಆಗಲಿ, ಆಮೇಲೆ ವೆಲ್ ಎಜುಕೇಟೆಡೇ ಬರ್ತಾ ಇದ್ದಾರೆ. ಕೆಲವೊಬ್ರು ಈಗೆಲ್ಲ ಏನಾಗುತ್ತೆ ಸರ್, ಬೆಂಗಳೂರಲ್ಲಿ ಹೋಗ್ತಾರೆ, ಯಾರು ಪುಣೆ ಹೋಗ್ತಾರೆ, ಯಾರು ಮುಂಬೈ ಹೋಗ್ತಾರೆ, ಬಟ್ ಸ್ಯಾಲ್ರಿ ಅಷ್ಟೊಂದು ಇರಲ್ಲ. ಈ ಕೃಷಿಯಲ್ಲಿ ಬಂದ ತಕ್ಷಣ ಬೆಳೆಯೂ ಅಷ್ಟೇ ಬರುತ್ತೆ. ಬೆಳೆ ಕೂಡ ನೀವು ಪ್ರಾಣಿಗಳು ಸಾಕಿದರೆ, ಹಸು ಸಾಕಾಣಿಕೆ ಆಗಲಿ, ಆಡು ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಈ ಥರ ಮಾಡ್ಕೊಂಡೆವು ಅಂದರೆ ನಿಮಗೊಂದು ಡೈಲಿ ಅಥವಾ ಮಂತ್ಲಿ ಇನ್ಕಮ್ ಆಗಲಿ, ಡೈಲಿ ಇನ್ಕಮ್ ಆಗಲಿ, ಅಥವಾ ಇಯರ್ಲಿ ಇನ್ಕಮ್ ಆಗಲಿ, ಈ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗ ನೀವು ನೋಡ್ಬೋದು, ನಾನು 18 ಲಕ್ಷ ರೂಪಾಯಿ ಮಾಡ್ತಾ ಇದ್ದೀನಿ ಅಂತಂದೆ. ಬಟ್ ಅದರಲ್ಲಿ 9 ವರ್ಷದ ನಂದು ಅನುಭವ ಇದೆ ಇದರಲ್ಲಿ. ಮತ್ತು ನಾನು ಒಮ್ಮೆ ಈಗ 18 ಲಕ್ಷ ನಾನು ಇವಾಗಲೇ ನಾನು ಬರ್ತಾ ಇಲ್ಲ. ಯಾಕಪ್ಪ ಅಂದರೆ ಇದ್ರ 9 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಯಿನಾಥ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಕೂಡ ಮೇಕೆ ಸಾಕಾಣಿಕೆಯ ಜೊತೆಯಲ್ಲಿ ಕುರಿ ಸಾಕಾಣಿಕೆ ಹಾಗೆ ಕೋಳಿ ಸಾಕಾಣಿಕೆ ಹೀಗೆ ಎಲ್ಲದರಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ಅದರ ಸಾಕಾಣಿಕೆನ ಹೇಗೆ ಮಾಡಬೇಕು, ಮತ್ತು ಅವುಗಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಹೀಗೆ ಎಲ್ಲ ವಿಚಾರಗಳನ್ನ ನಮಗೆ ತಿಳಿಸಿದ್ರು. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡಿದ ಹಾಗೆ ಇವತ್ತು ವಿಜಯಪುರದ ಸಾಯಿನಾಥ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರು ಮೇಕೆ ಸಾಕಾಣಿಕೆ ಹಾಗೆ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನಮಗೆ ಅವರು ಸಾಕಾಣಿಕೆ ಮಾಡ್ತಿರುವಂತಹ ಬ್ರೀಡ್ನ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸಿದ್ರು. ಅದರಲ್ಲಿ ಬೀಟಲ್ ಜಾತಿಯ ಮೇಕೆಗಳನ್ನ ಅವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಮೇಕೆ ಸಾಕಾಣಿಕೆಯನ್ನು ಅಥವಾ ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಅದರಲ್ಲಿ ಯಾವ ರೀತಿಯ ಫುಡ್ಗಳನ್ನ ಕೊಡಬೇಕು, ಅವುಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಈಗ ನಾವು ಅವುಗಳಿಗೆ ಶೆಡ್ ಮಾಡೋದು ಅಥವಾ ಶೆಲ್ಟರ್ಗಳನ್ನ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ, ಮತ್ತು ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಖರ್ಚನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ, ಅದ್ರ ಬಗ್ಗೆ ಹೇಳ್ಬೋದಾ?
1: ಇದು 20 ಫೀಟ್ ಅಷ್ಟೇ ಶೆಡ್ ಐತೆ ಅಂತ ಹೇಳಿದೆ ನಾನು. ಇವಾಗ ನೀವು ನೋಡ್ಬೋದು 100 ಫೀಟ್ ತನಕ ಐತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಒಳ್ಳೆ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬನ್ನಿರಿ ಮಾಡಿರಿ, ಕೃಷಿಯನ್ನು ಮಾಡಿರಿ, ಒಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇವತ್ತು ಸಿಗಲ್ಲ, ಬಟ್ 3 ಇಯರ್ಸ್ ನಂತರ ನಿಮಗೆ ಸಿಗುತ್ತೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೆಡ್ ಕೂಡ ಯಾವ ಥರ ಮಾಡಬೇಕಪ್ಪ ಅಂದರೆ, ಈಗ ನೀವು ನೋಡ್ಬೇಕು ಸರ್, ಇವಾಗ ಕೆಲವೊಬ್ರು ಹೈಟೆಕ್ ಶೆಡ್ ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತಾರೆ. ನಾವು ಕೂಡ ಹೈಟೆಕ್ ಶೆಡ್ನೇ ಮಾಡಿದ್ವಿ, ಬಟ್ ಕಾಸ್ಟ್ ಮಿನಿಮೈಸ್ ಮಾಡೋದು ಭಾಳ ಮುಖ್ಯ. ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಸರ್, ಇವಾಗ ನಾವು ತಳಗ ರೂಫಿಂಗ್ ಎಲ್ಲ ನಾವು ತಳಗೆಲ್ಲ ಕಟ್ಟಿಗೆಯನ್ನು ಬೆಳೆಸಿದ್ವಿ. ಉಡನ್ ರೂಫಿಂಗ್ ಮಾಡೋದ್ರಿಂದ ಯಾವತ್ತೂ ಇದು ತಂಪಿರಲ್ಲ, ಬಟ್ ಇದು ನೀರು ಕೂಡ ನಿಲ್ಲಲ್ಲ, ನೀರನ್ನು ಹಿಂಗೆ ತಳಗೆ ಹೋಗುತ್ತೆ. ಇದು ತಳಗಡೆ ಮಾಡೋದ್ರಿಂದ ಒಂದು 6 ಫೀಟ್ ಹೈಟ್ ಎಲ್ಲ ಇರಬೇಕು. ಯಾವತ್ತು ಕೆಲವೊಬ್ರು 3 ಫೀಟ್ ಹೈಟ್ ಮಾಡ್ತಾರೆ, ಕೆಲವೊಬ್ರು 4 ಫೀಟ್ ಹೈಟ್ ಮಾಡ್ತಾರೆ. ಯಾಕಪ್ಪ ಅಂದರೆ 2-3 ಫೀಟ್ ಗೊಬ್ಬರನೇ ಬೀಳುತ್ತೆ ಸರ್, ಅದು 3 ತಿಂಗಳಲ್ಲಿ ತಕ್ಕೊಳ್ಳಿಕ್ಕಾಗಲ್ಲ. ಮಿನಿಮಮ್ 6 ಫೀಟ್ ಹೈಟಲ್ಲಿ ಶೆಡ್ ಇರಬೇಕು. ಅದ್ರ ನಂತರ ಇದು ಸೈಡಿಗೆ ನೀವು ನೋಡ್ಬೋದು, ಈ ಕಡೆ 8 ಫೀಟ್ ಇದೆ, ಮಧ್ಯದಲ್ಲಿ 10 ಫೀಟ್ ಇದೆ. ಸೊ ಈ ಥರ ಮಾಡ್ಕೊಂಡಿದ್ವಿ. ಇದರಲ್ಲಿ 30 ವಿಡ್ತ್ ಇದೆ, ಲೆಂತ್ ಬಂದುಬಿಟ್ಟು ಈಗ 100 ಇದೆ ಸರ್. ಇದು ಈ ಥರ ಡೈಮೆನ್ಷನ್ ಇಟ್ಕೊಂಡಿದ್ವಿ. ಯಾಕಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು, ಈ ಕಡೆ 12 ಫೀಟ್ ಇದೆ, ಈ ಕಡೆ 12 ಫೀಟ್ ಇದೆ, ಮಧ್ಯದಲ್ಲಿ 6 ಫೀಟ್ ಇದೆ. ಅದರಲ್ಲಿ 1.5 ಫೀಟ್ ದಾವಣಿಗಳು ಬಂದಿದ್ದಾವೆ. ಆರಾಮಾಗಿ ಈ ಕಡೆನೂ ಎರಡು ಕಡೆನೂ ಎನಿಮಲ್ಸನ್ನು ನಿಲ್ಲಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟಿದ್ವಿ. ಸೊ ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಳಗೆಲ್ಲ ನಾವು 4 ಫೀಟ್ ಪತ್ರ ಹಾಕ್ಕೊಂಡಿದ್ವಿ, ಅದ್ರ ನಂತರ ಜಾಳಿಗೆ ಹಾಕ್ಕೊಂಡಿದ್ವಿ. ಸೊ ಈಗ ನೀವು ನೋಡ್ಬೋದು, ಮಳೆಗಾಲದಲ್ಲಿ ಆಗಲಿ ಅಥವಾ ಗಾಳಿ ಆಗಲಿ, ಈ ಥರ ಶೆಡ್ ನೆಟ್ ಹಾಕ್ಕೊಂಡಿದ್ವಿ, ಯಾವುದೇ ಅವಕಾಳಿ ಗಾಳಿಯನ್ನು ಒಳಗೆ ಬರಲ್ಲ, ಇಲ್ಲೆಲ್ಲ ಪ್ರಾಣಿಗಳಿಗೇನು ತೊಂದರೆ ಆಗಲ್ಲ, ಮಳೆ ಆಗಲಿ ಯಾವುದೇ ಥರ ಇಲ್ಲಿ ಒಳಗೆ ಬರಲ್ಲ. ಸೊ ಇದು ವುಡನ್ ಶೀಟೇ ಯಾಕೆ, ಇದರಲ್ಲಿ ನೀವು ಮತ್ತೆ ಪ್ಲಾಸ್ಟಿಕ್ ಶೀಟ್ ಬರ್ಲಿಕ್ಕೆ ಸರ್, ಈಗ ಪ್ಲಾಸ್ಟಿಕ್ ಶೀಟ್ ಕಂಪೇರಿಟಿವ್ ನಾವು ಇದು ವುಡನ್ ಶೀಟ್ ನೋಡಿದ್ರಪ್ಪ ಅಂದರೆ, ಪ್ಲಾಸ್ಟಿಕ್ ಶೀಟ್ ಸಿಗ್ಲಿಕ್ಕೆ 500 ರೂಪಾಯಿ 2x2 ರೀ ಸರ್. ನಾವು ಮನೆಗೆ ಬಂಗ್ಲಾಗ್ ನಾವು ಯೂಸ್ ಮಾಡಲ್ಲ ಗ್ರೈನೆಟ್. ಒಂದು ಎಕ್ಸಾಂಪಲ್, ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ, 250 ರೂಪಾಯಿ ಸ್ಕ್ವೇರ್ ಫೀಟ್ ನಾವು ಮನೆಗೆ ಗ್ರೈನೆಟ್ ಯೂಸ್ ಮಾಡಲ್ಲ, 110-120 ಈ ಥರ ಯೂಸ್ ಮಾಡ್ತೀವಿ. ವುಡನ್ ಫ್ಲೋರ್ ಹಾಕಿದ್ವಿ, ಇದು 1 ಲಕ್ಷದಲ್ಲಿ ನಾವು ಮಾಡ್ಕೊಂಡಿದ್ವಿ. 30-40 ಇದೇ ಕಾಸ್ಟ್ ನಾವು ಪ್ಲಾಸ್ಟಿಕ್ ಶೀಟಲ್ಲಿ ಮಾಡಿದರೆ 3 ಲಕ್ಷ ಮೇಲೆ ಬರ್ಲಿಕ್ತಿತ್ತು. ಸೊ ಅಲ್ಲಿ ಮಿನಿಮೈಸ್ ಮಾಡ್ಕೊಂಡ್ವಿ. ಏನು ಬೇಕು ರೈತರಿಗೆ ಅಷ್ಟು ಮಾಡಿದರೆ ಅನುಕೂಲವಾಗಿರುತ್ತೆ. ಇವಾಗ ಹುಟ್ಟಿದ ಮರಿಗಳನ್ನು ಯಾವ ಥರ ಸಾಕಾಣಿಕೆ ಮಾಡಬೇಕು ಅನ್ನೋದು ಒಂಚೂರು ಹೇಳ್ತೀನಿ ನಾನು. ಕೆಲವೊಬ್ರು 8 ದಿನದಲ್ಲಿ ಸತ್ತೋಯ್ತು ನಮ್ಮದು ಮರಿ, ಕೆಲವೊಬ್ರು 6 ದಿನದಲ್ಲಿ ಸತ್ತೋಯ್ತು ಅಂತ ಈ ಥರ ಹೇಳ್ತಾರೆ. ಕೆಲವೊಬ್ರು ಹಾಲು ಕುಡಿದಿಲ್ಲ ಅಂತೇಳಿ ಮಿಲ್ಕ್ ಇದು ಉಚ್ಕೊಳ್ಳೋದು ಈ ಥರ ಎಲ್ಲ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಇದು ನೀವು ನೋಡ್ಬೋದು, ನಾವು ಸೆಕ್ಷನ್ ಎಲ್ಲ ಬೇರೆ ಬೇರೆ ಮಾಡಿದ್ದೇವೆ ಸರ್. ಇದು ನಿನ್ನೆ ಮೊನ್ನೆ ಹುಟ್ಟಿರೋದು ಮರಿ, ಇವತ್ತು ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ, 1 ವಾರ ಮರಿ ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ. ಇದರ ನಂತರ ಬೇರೆ ಸೆಕ್ಷನ್ ಇದೆ, 1 ತಿಂಗಳ ಮರಿ ಆ ಕಡೆ ಇಡ್ತೀವಿ, 3 ತಿಂಗಳ ಮರಿ ಬೇರೆ ಸೆಕ್ಷನ್ ಇದೆ. ಈ ಥರ ಬೇರೆ ಬೇರೆ ಸೆಕ್ಷನ್ಗಳನ್ನು ಮಾಡಿದ್ದೀವಿ, ಆ ಸೆಕ್ಷನಲ್ಲಿ ಇಡ್ತೀವಿ, ಆ ಏಜ್ ಪ್ರಕಾರ ಅಲ್ಲಿ ನಾವು ಇಡ್ತೀವಿ.
0: ಓಕೆ ಸರ್, ಹಾಗೆ ಈಗ ಮರಿಗಳನ್ನೆಲ್ಲ ಬೇರೆ ಬೇರೆ ಕಡೆ ಇಡ್ತೀರಾ, ಆದರೂ ಕೂಡ ಈ ಮರಿಗಳಿಗೆ ಯಾವ್ದಾದ್ರು

0: ಆರೋಗ್ಯದ ತೊಂದರೆಗಳು ಬಂದಂತಹ ಸಮಯದಲ್ಲಿ ಅವುಗಳನ್ನ ಹೇಗೆ ನೋಡ್ಕೋಬೇಕಾಗತ್ತೆ, ಮತ್ತೆ ಅವುಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: ಸೊ ಇದರಲ್ಲಿ ಏನಾಗತ್ತಪ್ಪ ಅಂದ್ರೆ, ಕೆಲವರು ಮರಿಗಳ ತೊಂದರೆ ಆದರೆ ನೀವು ಜಸ್ಟ್ ಏನಿಲ್ಲ, ನಾವು ಸಣ್ಣ ಮಕ್ಕಳಿಗೆ ನಾವು ಏನು ಸಿರಪ್ ಹಾಕ್ತೀವಲ್ಲ, ಎಮೋಕ್ಸ್ಲಿನ್ ಕ್ಯಾಲಿವೇಟ್ ಅಂತ ಹೇಳಿ ಸಿಗತ್ತೆ, ಆಂಟಿಬಯೋಟಿಕ್ ಉಚ್ಕೊಳ್ಳೋದಾಗಲಿ ಅಥವಾ ಹಾಲು ಕುಡಿಯೋದು ಬಿಡಲಿ ಅಥವಾ ಜ್ವರ ಬರಲಿ ಅಥವಾ ಏನೇ ಬಂದ್ರೂ ಕೂಡ ಅದು ಒಂದು 5 ml ಹಾಕಿದರೆ ನೀಟಾಗಿ ಹೋಗುತ್ತೆ ಸರ್. ಆಡು ಸಾಕಾಣಿಕೆ ಆಗಲಿ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಮೆಡಿಸಿನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಹೇಳ್ಬೇಕು. ಯಾಕಪ್ಪ ಅಂದ್ರೆ ನೀವು ಯಾವ ಟೈಮಲ್ಲಿ ಯಾವ ಕಾಯಿಲೆ ಬರುತ್ತೆ ಅನ್ನೋದು ಹೇಳಕ್ಕೆ ಆಗಲ್ಲ. ಇದನ್ನು ಕೂಡ ಲೈವ್ ಸ್ಟಾಕ್ ಇರೋದ್ರಿಂದ ಮನುಷ್ಯರ ಥರನೇ ಕ್ಲೈಮೇಟ್ ಪ್ರಕಾರ ಸಮ್ಮರ್ ಆಗಲಿ ವಿಂಟರ್ ಆಗಲಿ ರೇನಿ ಆಗಲಿ ಈ ಥರ ಬೇರೆ ಬೇರೆ ಕ್ಲೈಮೇಟ್ರಿಂದ ಬೇರೆ ಬೇರೆ ನೆಗಡಿ ಕೆಮ್ಮು ಜ್ವರ ಈ ಥರ ಬರ್ತಾ ಇರ್ತವೆ. ಸೊ ಎಲ್ಲದಕ್ಕೂ ಒಂದು ಕಿಟ್ ಅಂತ ಹೇಳಿ ಇರುತ್ತೆ, ಆ ಕಿಟ್ಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದ್ಯಾವ್ದಪ್ಪ ಅಂದರೆ, ಆಡು ಸಾಕಾಣಿಕೆ ಮಾಡೋರಿಗೆ ಪ್ರೆಗ್ನೆಂಟ್ ಇರಲಿ ನಾನ್ ಪ್ರೆಗ್ನೆಂಟ್ ಇರಲಿ ಯಾವುದೇ ಇಫೆಕ್ಟ್ ಆಗಲಾರ್ದಂತ ಕೆಲವು ಇಂಜೆಕ್ಷನ್ಸನ್ನು ಹೇಳ್ತೀನಿ, ಬೇಕಾದ್ರೆ ಬರೆದು ಇಟ್ಕೋಬೋದು. ನೀವು ಜ್ವರ ಬತ್ತಪ್ಪ ಅಂದರೆ ಮೆನೋಲೆಕ್ಸ್ ಪ್ಲಸ್ ಅಂತ ಹೇಳಿ ಬರುತ್ತೆ ಪ್ಯಾರಾಸಿಟಮಲ್, ಅದು ಕೂಡ ಇಟ್ಕೋರಿ. ಆ್ಯಂಟಿಬಯೋಟಿಕಲ್ಲಿ ನೀವು ಆ್ಯಂಡ್ರೋಫ್ಲಾಕ್ಸಿನ್ ಅಂತ ಹೇಳಿ ಬರುತ್ತೆ, ಅದು ಇಟ್ಕೋರಿ. ಆಮೇಲೆ CPM, ಇದು ಆ್ಯಂಟಿ ಅಲರ್ಜಿಕ್. ಇದು ಯಾವುದೇ ಥರ ಇಂಜೆಕ್ಷನ್ ಮಾಡಿದೀವಿ ಅಂದರೆ ರಿಯಾಕ್ಷನ್ ಆಗಬಾರ್ದು ಅಂತೇಳಿ ಅದು ಒಂದು ಇಂಜೆಕ್ಷನ್. ಪ್ಲಸ್ ಕೆಡಿಸ್ಟಿನ್ ಅಂತೇಳಿನೂ ಕೂಡ ನೀವು ಯೂಸ್ ಮಾಡ್ಬೋದು, ನೆಗಡಿಗಾಗಲಿ ಕೆಮ್ಮಿಗಾಗಲಿ ಅದು ಯೂಸ್ ಮಾಡಲಿಕ್ಕೆ ಬರುತ್ತೆ, ಅದೇ CPM. ಇವು 3 ಇಂಜೆಕ್ಷನನ್ನು ಡೆಫಿನೆಟಾಗಿ ಇಟ್ಕೋರಿ, ನಿಮ್ಮ ಹತ್ರ ಒಳ್ಳೆಯ ಟೈಮಿಂಗ್ ನಿಮಗೆ ಹೆಲ್ಪ್ ಆಗಲಿಕ್ಕೆ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಅದು ಕಾಲು ಕುಂಟೋದಾಗಲಿ ಈ ಥರ ಕಾಯಿಲೆ ಬರ್ತದೆ, ಅವಾಗ ನೀವು ಮೆಗ್ಲೋಡೈನ್ ಅಂತೇಳಿ ಇಂಜೆಕ್ಷನ್ ಬರುತ್ತೆ, ಅದು ಇಟ್ಕೋರಿ. ಆಮೇಲೆ ಕೆಲವು ಸಿಂಪ್ಟಮ್ಸನ್ನು ಈಗ ಉಚ್ಕೋತಿರ್ತಾವೆ, ಅದಕ್ಕೆ ಸಲ್ಫಡೈನ್ ಅಥವಾ ಬಯೋಟ್ರಿ ಮತ್ತು ಇಂಜೆಕ್ಷನ್ ಬರುತ್ತೆ, ಅದು ಇಟ್ಕೊಳ್ರಿ. ಇವು ಮೇಜರ್ ಬರ್ತಾ ಇರುತ್ತೆ. ಆಮೇಲೆ ಕೆಲವು ನೆಗಡಿ ಬರ್ತಾ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ಅವಾಗ ಏನು ಮಾಡಬೇಕು, ನೆಗಡಿ ಕೆಮ್ಮಕ್ಕಿಂತ ಮುಂಚೆ ಔಷಧ ಹಾಕೋಕ್ಕಿಂತ ಮುಂಚೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಡಿವಾರ್ಮಿಂಗ್ ಮಾಡ್ಕೋರಿ. ಯಾಕಪ್ಪ ಅಂದ್ರೆ ಅದು ಹೈಟೆಕ್ದೊಂದು ಡಿವಾರ್ಮಿಂಗ್ ಬರುತ್ತೆ, ಅದು ಮಾಡ್ಕೋರಿ. ಅದು ಮಾಡಿದ ತಕ್ಷಣ ನೆಕ್ಸ್ಟ್ ಡೇಯಿಂದ ಎಂಡ್ರೋಟಾಕ್ಸ್ BH ಅಂತ ಔಷಧ ಬರುತ್ತೆ, 5 ml 5 ದಿನ ಹಾಕ್ರಿ. ನಿಮ್ಮದು ಆಡಿಂದಾಗಲಿ ಜಾನುವಾರದಾಗಲಿ ಕೆಮ್ಮು ನೆಗಡಿ ಎಲ್ಲ ಸ್ಟಾಪ್ ಆಗುತ್ತೆ.
0: ಓಕೆ ಸರ್, ಧನ್ಯವಾದಗಳು, ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡಿದ್ರಿ, ಹಾಗೆ ಈ ಒಂದು ಮೇಕೆ ಸಾಕಾಣಿಕೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ ಸರ್. ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಾಯಿನಾಥ್ ಅವರು ವಿಜಯಪುರದಿಂದ ಮೇಕೆ ಸಾಕಾಣಿಕೆ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು, ಹಾಗೆ ಅವರು ಸಾಕಾಣಿಕೆ ಮಾಡಿರುವಂತಹ ಬೀಟಲ್ ಜಾತಿಯ ಮೇಕೆಯ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686609 9729 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
2: ಸಂವಹನಗೊಳಿಸುವ ವಶೀಕರಣ ವಿದ್ಯೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಸರ್ವಜ್ಞ ಎಂದು ಸರ್ವಜ್ಞ ಮಹಾಮಾತಿನ ಮಹತ್ವವನ್ನು ಬಹು ಹಿಂದೆಯೇ ಜಗತ್ತಿಗೆ ಸಾರಿದ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಎಂದು ಕೂಡಲ ಸಂಗಮ ದೇವನ ವಚನವನ್ನು ಬಸವಣ್ಣ ಮಧ್ಯಕಾಲದಲ್ಲೇ ಹೇಳಿದ್ದ. ಈ ಇಬ್ಬರು ದಾರ್ಶನಿಕರು ನಮ್ಮ ಮಾತಿನ ಮರ್ಮವನ್ನು ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ಫ್ರೆಂಚ್ ಮನೋವಿಜ್ಞಾನಿ ಗುಸ್ತಾವ್ ಖಾನ್ ಬರೆದ ದ ಕ್ರೌಡ್ ಎ ಸ್ಟಡಿ ಆಫ್ ಪಾಪ್ಯುಲರ್ ಮೈಂಡ್ ಎಂಬ ಗ್ರಂಥದ ಬಗ್ಗೆ ಬೆಳಕು ಚೆಲ್ಲಬೇಕು. ಅದೊಂದು ಅದ್ಭುತವಾದ ಜನಪ್ರಿಯ ಗ್ರಂಥ. 100 ಹಿಂದೆಯೇ ಯುರೋಪಿನ ಅನೇಕ ಭಾಷೆಗಳಿಗೆ ಆ ಗ್ರಂಥ ತರ್ಜಿಮೆಗೊಂಡು ಮಹಾಮಹಾ ಸಮಾವೇಶಗಳಲ್ಲಿ ಭಾಷಣ ಮಾಡುವ ಜನನಾಯಕರ ಕೈಪೀಡಿಯಾಗಿತ್ತು. ಮಹಾ ಸಮಾವೇಶಗಳಲ್ಲಿ ಹೇಗೆ ಮಾತನಾಡಿ ಜನರನ್ನು ಪರವಶಗೊಳಿಸಬಹುದು, ಚುನಾವಣಾ ಭಾಷಣ ಹೇಗಿರಬೇಕು ಎನ್ನುವ ಅನೇಕ ವಿವರಗಳು ಆ ಪುಸ್ತಕದಲ್ಲಿವೆ. ಮುಖ್ಯವಾಗಿ ಸಹಸ್ರಾರು ಮಂದಿ ಒಂದು ಕಡೆ ಸೇರಿದಾಗ ಅವರ ಮನಸ್ಸನ್ನು ಚುಂಬಕದಂತೆ ಸೆಳೆದು ಕರತಾಡನ ಮಾಡುವಂತೆ ತಲೆದೂಗುವಂತೆ ಮಾತನಾಡುವುದು ಸಾಮಾನ್ಯ ಮಾತಲ್ಲ. ಎಲ್ಲರೂ ಹೂಗುಟ್ಟುವಂತೆ ಮಾತನಾಡಲು ಕೇಳುಗರ ಪುರಾಣ ಪ್ರಜ್ಞೆ, ದೈವ, ಆತ್ಮ, ಅಧ್ಯಾತ್ಮಗಳನ್ನು ಕೆದಕಬೇಕೆಂದು ಮನೋವಿಜ್ಞಾನಿ ಗುಸ್ತಾವ್ ತನ್ನ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾನೆ. ನಾವು ಮಾತನಾಡುವಾಗ ಹಾವಭಾವ, ಭಂಗಿ, ಮಾಧುರ್ಯ, ಧ್ವನಿಯ ಏರಿಳಿತ, ಮಧ್ಯ ಮಧ್ಯ ದೊಡ್ಡವರ ನುಡಿಗಟ್ಟು ಬಳಸುವುದು, ಎದುರಿಗಿದ್ದವರನ್ನು ವಶೀಕರಣ ಮಾಡಿಕೊಳ್ಳುವುದು, ಇವೆಲ್ಲವೂ ಅತಿ ಮುಖ್ಯವಾದ ಭಾಷಣ ಕಲೆಯ ವಿಧಾನಗಳು. ನಾವೀಗಾಗಲೇ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆಡಿದ ಭಾಷಣವನ್ನು ಕೇಳಿದ್ದೇವೆ. ಮನೋವಿಜ್ಞಾನದಲ್ಲಿ ಅದನ್ನು ಸಂವಹನ ವಿದ್ಯೆ ಅಥವಾ ಹಿಪ್ನಾಟಿಸಂ ಎಂದು ಕರೆಯುತ್ತಾರೆ. ಪುರಾಣ ಕಾಲದಿಂದಲೂ ಇಂದ್ರಜಾಲ, ಮಹೇಂದ್ರಜಾಲ, ಯಕ್ಷಣಿ ವಿದ್ಯೆ, ಸಂವಹನ ವಿದ್ಯೆಗಳು ಜಾರಿಯಲ್ಲಿದ್ದವು. ಅವು ಒಳ್ಳೆಯ ಕೆಲಸಕ್ಕಿಂತ ದುಷ್ಟ ಕೆಲಸಕ್ಕೆ ಹೆಚ್ಚು ಬಳಕೆಯಾಗುತ್ತಿದ್ದವು. ಈ ವಶೀಕರಣ ವಿದ್ಯೆ ವಿಜ್ಞಾನದ ತೆಕ್ಕೆಗೆ ಬರೆದಂಥ ಒಂದು ಹುಸಿ ವಿಜ್ಞಾನವಾಗಿತ್ತು. ಅದು ವಿಜ್ಞಾನಿಗಳು ಯಾವಾಗಲೂ ಸುಡೋ ಸೈನ್ಸ್ ಎಂದು ಕರೆಯುತ್ತಿದ್ದರು. ಒಬ್ಬ ವ್ಯಕ್ತಿಯನ್ನು ಅಥವಾ ಓರ್ವ ತರುಣಿಯನ್ನು ಎಷ್ಟು ಹೊತ್ತು ಮರಳು ಮಾಡಬಹುದು ಎಂಬುದನ್ನು ಮನೋವಿಜ್ಞಾನಿಗಳು, ನರಮಂಡಲ ತಜ್ಞರು ಹುಡುಕಾಟ ನಡೆಸುತ್ತಲೇ ಇದ್ದಾರೆ. ಮತ್ತೆ ಕೆಲವರು ಅದನ್ನು ಸಾರಾ ಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ. ಸ್ವಾಮಿ ನಿತ್ಯಾನಂದ, ಆಚಾರ್ಯ ರಜನೀಶನಂತವರು ಇಂಥದ್ದೇ ಕೆಲಸದಲ್ಲಿ ತೊಡಗಿದ್ದರು ಎನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿಬರುತ್ತವೆ. ಹಿಪ್ನೋಟಿಸಂ, ಇದು ಹಿಪ್ನೋಸಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದುದು. ಅದರ ಅರ್ಥ ನಿದ್ದೆ. ಆದರೂ ಅದು ನಿದ್ರೆಯಲ್ಲ. ನಿದ್ರೆಯಲ್ಲಿದ್ದರೂ ಮನುಷ್ಯನ ಮಿದುಳು ಎಚ್ಚರವಾಗಿರುವ ಸ್ಥಿತಿ. ಅದೊಂದು ಮುಗ್ಧ ಮನಸ್ಸು. ವಶೀಕರಣವನ್ನು ಎಲ್ಲರೂ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ ಮಾಡದವರು, ದಡ್ಡರು, ಮುಗ್ಧರು, ಹೇಳಿದಂತೆ ಕೇಳುವವರು ಬಹುಬೇಗ ವಶೀಕರಣಕ್ಕೆ ಒಳಗಾಗುತ್ತಾರೆ. 15-20% ಜನರು, ವಿಶೇಷವಾಗಿ ಹೆಣ್ಣು ಮಕ್ಕಳು, ವಶೀಕರಣಕ್ಕೆ ಒಳಗಾಗುತ್ತಾರೆ. ಅದೊಂದು ಕೈಚಳಕ ಹಾಗೂ ಮನೋವಿಜ್ಞಾನದ ವಿದ್ಯೆ. ಹುಲಿಕಲ್ ನಟರಾಜ್, ಪ್ರೊಫೆಸರ್ ನರೇಂದ್ರ ನಾಯ್ಕರಂಥವರು ಆ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದಾರೆ, ಕಲಿತಿದ್ದಾರೆ. ಅಷ್ಟೇ ಅಲ್ಲ, ಅವರು ಮಕ್ಕಳಿಗೆ ಅದನ್ನು ಕಲಿಸಿಕೊಡುತ್ತಾರೆ, ಅದರ ಗುಟ್ಟನ್ನು ಹೇಳಿಕೊಡುತ್ತಾರೆ. ಕೆಲವೊಂದು ಸ್ವಯಂ ಘೋಷಿತ ದೇವಮಾನವರು ಸಂಮೋಹಿನಿ ವಿದ್ಯೆ ಕಲಿಸುತ್ತಿದ್ದೇವೆ ಎಂದು ಜನರಿಗೆ ಮೋಸ ಮಾಡಿ ಹಣ ಕೀಳುತ್ತಾರೆ, ಸುಲಿಗೆ ಮಾಡುತ್ತಾರೆ. ಪೂರ್ವಜನ್ಮ, ಪುನರ್ಜನ್ಮ, ಆತ್ಮ ಮುಂತಾದ ಕಥೆಗಳನ್ನು ಹೇಳುವ ಡೊಂಗಿ ಪವಾಡ ಪುರುಷರು ನಮ್ಮ ಸಮಾಜದಲ್ಲಿದ್ದಾರೆ. ಅಂಥವರಿಂದ ಸಾಕಷ್ಟು ಸುಲಿಗೆ ಆಗುತ್ತದೆ, ಜನರು ಮೋಸ ಹೋಗುತ್ತಾರೆ. ಕೆಲವು ಮನೋವಿಜ್ಞಾನಿಗಳು ದೆವ್ವ ಭೂತ ಪ್ರೇತಗಳು ಕೇವಲ ಭ್ರಮೆ ಎಂದು ಹೇಳಿ ನೂರಾರು ಜನ ಮತಿಭ್ರಮಣೆ ಆದವರಿಗೆ ಪರಿಹಾರ ಕಲ್ಪಿಸಿಕೊಟ್ಟಿದ್ದಾರೆ. ನಿದ್ರಾಹೀನತೆ, ಖಿನ್ನತೆ, ಚಟದಾಸ್ಯದಂಥ ಕೆಲವು ಕಾಯಿಲೆಗಳನ್ನು ದೂರ ಮಾಡಿದ್ದಾರೆ. ಕೆಲವರಿಗೆ ಮಂತ್ರಮುಗ್ಧಗೊಳಿಸುವ ವಿಶೇಷ ಚಾಕಚಕ್ಯತೆ ಇರುತ್ತದೆ. ಅಂಥವರು ಬಹು ಸುಲಭವಾಗಿ ಬೇರೊಬ್ಬರ ಮೇಲೆ ಪ್ರಭಾವ ಬೀರುತ್ತಾರೆ. ಅಂಥವರು ಸಮಾಜಕ್ಕೆ ಸೇವಕರಾಗಿ ಕೆಲಸ ಮಾಡುತ್ತಾರೆ. ಆ ವಿದ್ಯೆಗೆ ಸ್ತೋಮಸನ್ನಿ ಎಂದು ಹೆಸರು. ಹೀಗಾಗಿ ಸ್ತೋಮಸನ್ನಿ ಎಂಬ ಹೆಸರಿನ ಈ ಮನೋವಿಜ್ಞಾನದ ಕತೆ ಅತ್ಯಂತ ರೋಚಕವಾಗಿರ್ತಕ್ಕಂಥದ್ದು. ಅದನ್ನು ಸರಿಯಾಗಿ ತಿಳಿದು ಸಮಾಜಕ್ಕೆ ಉತ್ತಮವಾಗಿ ಮಾರ್ಗದರ್ಶನ ಮಾಡುವುದು ವಿಜ್ಞಾನದ ಅತ್ಯಂತ ಮುಖ್ಯವಾದ ಕಾಳಜಿ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ತಕಿತ ಧಿಕ್ಕಿತ ಜನ ತಾಗಿರ್ತಾಂಗಿರ್ತಾಂ ತಕಿತ ಧಿಕ್ಕಿತ ಜನ ತಾಗಿರ್ತಾಂಗಿರ್ತಾಂ ತಕ್ಕಂಗಿರ್ತಾಂ ತಕಿತ ತಾಗಿರ್ತಾಂ ತರಗಿರ್ತಾಂ ತರಗಿರ್ತಾಂ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಯ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡ

ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ.

ಫಳ ಫಳ ಶಿಖಂಡಿಯಂದಡಿಗಡಿಗೆ ನುಡಿಯ ಬೇರೆಲೋ ಮೂಢ ಭಂಡರೆದೆ ಗುಂಡಿಗೆಯ ಖಂಡಿಸುತ ರಣಚಂಡಿ ಗೌತಣ ಬೀವ ಈ ಗಾಂಡೀವಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಊಡುಬಾಣಗಳ ಮಾಡುವೆ ಮಾನಭಂಗ ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.